ಆಕಾಶವಾಣಿ ಮಂಗಳೂರು. ಇಂದು ಶುಕ್ರವಾರ, 1948ನೇ ರಾಷ್ಟ್ರೀಯ ಶಕವರ್ಷದ ಜ್ಯೇಷ್ಠ ಮಾಸದ 8ನೆಯ ದಿನ, ಅಂದರೆ 2026ನೇ ಇಸವಿ ಮೇ ತಿಂಗಳ 29ನೆಯ ತಾರೀಖು. ಈಗ ಸಮಯ 5:58.45. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ನಾನು ಮಂಜುಳಾ ಪ್ರವೀಣ್ ಶೆಟ್ಟಿ ಮಾಡುವ ನಮಸ್ಕಾರಗಳು.

ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:10 ಇದೀಗ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಎಂಎಸ್ ಶೀಲಾ ಅವರು ಹಾಡಿರುವ ಪುರಂದರದಾಸರ ರಚನೆ ಗಜವದನ ಬೇಡುವೆ.

ರೂಪ ಹಾಗೂ ದೀಪ ಅವರ ಧ್ವನಿಯಲ್ಲಿ ಕೇಳಿ ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳ ರಚನೆ ಇಂದು ಎನಗೆ ಗೋವಿಂದ.

ಮುಂದೆ ಕೇಳಿ ಪುರಂದರದಾಸರ ರಚನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಿಎಸ್ ವಸಂತ ಅವರು ಹಾಡಿರುವ ದೇಶಭಕ್ತಿ ರಚನೆ ಭರತ ಮಾತೆ ಪಾಲಿಸೆಮ್ಮನು, ಭವಳಾಡಿ ಹಿರಿಯಣ್ಣ ಹೆಬ್ಬಾರ್ ಅವರ ರಚನೆಯಿದು.

0: ಆಕಾಶವಾಣಿ ಮಂಗಳೂರು ಕೇಳಿ ಚಿಂತನ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ.
1: ವ್ಯಕ್ತಿಯು, ಸಮಾಜವು, ಸಮುದಾಯವು, ಸಂಸ್ಥೆಗಳು, ಹೀಗೆ ವ್ಯಷ್ಟಿ ಮತ್ತು ಸಮಷ್ಟಿ ಮಟ್ಟದಲ್ಲಿ

0: ಗುರಿ ನಿರ್ಣಯ ಮತ್ತು ಗುರಿ ಸಾಧನೆ, ಇದು ಅನಾದಿಕಾಲದಿಂದ ಚರ್ಚಿತವಾದ ಸಿದ್ಧವಾದ ಒಂದು ವಿಷಯ, ವಿಸ್ತಾರವಾದ ಚಿಂತನೆ ವಿಷಯ. ಇದರ ಬಗ್ಗೆ ಗ್ರಂಥಗಳು, ಲೇಖನಗಳು, ಕಾರ್ಯಕ್ರಮಗಳು ತುಂಬ ಇವೆ. ಹಿಂದಿನಿಂದ ಗುರು ಪರಂಪರೆ, ಸಂಪ್ರದಾಯ, ಪರಿಸರ, ಕೌಟುಂಬಿಕ ಸಾಮಾಜಿಕ ಹಿನ್ನೆಲೆಗಳು, ಋಷಿ ಪರಂಪರೆಗಳು, ಗುರು ಪರಂಪರೆ, ವಿದ್ಯಾಸಂಸ್ಥೆಗಳು ಹೀಗೆಲ್ಲ ಇವೆ. ಎಲ್ಲರೂ ಅದನ್ನು ಪಡೆಯುವ ಭಾಗ್ಯಶಾಲಿಗಳಲ್ಲ. ಎಲ್ಲರಿಗೂ ಎಲ್ಲವೂ ಇಲ್ಲ ಎಂಬಂತೆ ಬದುಕಿನ ಗತಿಗಳು ವಿಚಿತ್ರವಾಗಿರುತ್ತವೆ. ತಾವೆಲ್ಲ ಕೇಳಿದ ಒಂದು ಪ್ರಸಿದ್ಧವಾದ ಕಥೆ ಮಹಾಭಾರತದಲ್ಲಿದೆ. ದ್ರೋಣಾಚಾರ್ಯರು ಶಿಷ್ಯರಿಗೆ ಪಾಠ ಮಾಡುತ್ತಾ ಪರೀಕ್ಷೆಗೆ ಮರದ ಮೇಲೆ ಹಕ್ಕಿಯೊಂದನ್ನು ಇಟ್ಟು ಬಾಣಪ್ರಯೋಗ ಮಾಡಿಸುವ ಕಥೆ ಕೇಳಿರುತ್ತೀರಿ. ಕೆಲವರಿಗೆ ಇಡೀ ಬಯಲು ಕಾಣಿಸಿದಂತೆ, ಕೆಲವರಿಗೆ ಆಕಾಶ ಕಾಣಿಸಿತು, ಕೆಲವರಿಗೆ ಮರ ಕಾಣಿಸಿತು, ಕೆಲವರಿಗೆ ಪಕ್ಷಿ ಕಂಡಿತು, ಕೊನೆಗೆ ಅರ್ಜುನನಿಗೆ ಮಾತ್ರ ಬೇರೇನೂ ಕಾಣಲಿಲ್ಲ, ಹಕ್ಕಿಯ ಕೊಕ್ಕು, ಹಕ್ಕಿಯ ಕೊರಳು ಕಂಡಿತು ಎಂದು ಕಥೆ ಹೇಳುತ್ತದೆ. ಇದು ಮಹಾಭಾರತದಲ್ಲಿ ಬರುವ ಸಾವಿರಾರು ದೃಷ್ಟಾಂತ ಕಥೆಗಳ ಹಾಗೆ ಇದೆ. ಇದರಲ್ಲಿ ಅನೇಕ ಸಂದೇಶಗಳಿವೆ. ಸದ್ಯಕ್ಕೆ ಏಕಾಗ್ರತೆ ಗುರಿ ಸಾಧನೆ ಎಂಬುದನ್ನು ಮುಖ್ಯವಾಗಿ ತೆಗೆದುಕೊಳ್ಳಬಹುದು. ಮಹಾಸಾಧಕರು, ನಾಯಕರು, ವಿಜ್ಞಾನಿಗಳು, ಕವಿಗಳು, ಕಲಾವಿದರು ಎತ್ತರಕ್ಕೇರುವುದು ಗುರಿ ಸಾಧನೆ ಮಾಡುವ ಛಲ, ಜೊತೆಗೆ ಬೇಕಾದ ಪ್ರತಿಭೆ, ಮಾರ್ಗದರ್ಶನ ಎಲ್ಲವೂ ಇದ್ದಾಗ ಮಾತ್ರ. ಬೇಡನಾಗಿದ್ದು ಜಗತ್ತಿಗೆ ಬೇಡದವನಾಗಿದ್ದ ವಾಲ್ಮೀಕಿ ಸಪ್ತರ್ಷಿಗಳ ಒಂದು ಮಾತಿನಿಂದ ಪ್ರೇರಣೆಯನ್ನು ಪಡೆದನಂತೆ. ಸಂತರು, ಸಾಧಕರು, ಹಿರಿಯರಿಂದ, ಗುರುಗಳಿಂದ, ಪತ್ನಿಯಿಂದ ಒಂದು ವಾಕ್ಯದ, ಒಂದು ಶಬ್ದದ ಪ್ರೇರಣೆ ಪಡೆದು ಬದಲಾದ ನೂರಾರು ಕಥೆಗಳಿವೆ. ಇದರೊಂದಿಗೆ ನೆನಪಿಸಬೇಕಾದ ಕಥೆ ಏಕಲವ್ಯನದು. ಗುರಿ ಗಟ್ಟಿಯಾಗಿದ್ದಾಗ ಗುರು ಸಿಕ್ಕಲಿಲ್ಲ, ಆದರೂ ಮಾನಸಿಕವಾಗಿ ದ್ರೋಣರನ್ನು ಆರಿಸಿಕೊಂಡು ಗುರಿ ಸಾಧಿಸಿದ. ಹಾಗೆ ಸಾಧನೆ ಮಾಡಲು ಸಾಧ್ಯ ಇದೆ ಎಂಬುದನ್ನು ಆ ಕಥೆ ತೋರಿಸುತ್ತದೆ. ಸಾಧನೆ ಮೇಲೆ ಹೋದಂತೆ ಅಥವಾ ಬದಲಾದಂತೆ, ಬದುಕು ಮುಂದುವರೆದಂತೆ, ಮಾರ್ಗ ಬದಲಾದಂತೆ ಹೊಸ ಗುರಿಗಳು ಕಾಣಿಸಿಕೊಳ್ಳುತ್ತವೆ. ನ್ಯೂ ಗೋಲ್ಸ್ ಫಾರ್ ನ್ಯೂ ಸಿಚುವೇಶನ್ ಎಂಬಂತೆ. ಇನ್ನೊಂದು, ಗುರಿ ಸಾಧನೆ ಎಂಬುದಕ್ಕೂ ಅದೃಷ್ಟವೂ ಬೇಕು. ಬೈ ಚಾನ್ಸ್ ಎನ್ನುತ್ತಾರಲ್ಲ ಹಾಗೆ, ವಿಜ್ಞಾನಿಗಳು ಆಕಸ್ಮಿಕವಾಗಿ ಕಂಡ ವಿಷಯ ಮುಂದೆ ದೊಡ್ಡ ಸಂಶೋಧನೆಗೆ ಕಾರಣವಾದ ಕಥೆಗಳಿವೆ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಪೆನ್ಸಿಲನ್ನು ರೂಪಿಸಿದ ಕಥೆ, ಆಪಲ್ ಹಣ್ಣು ಬಿದ್ದಾಗ ಗುರುತ್ವಾಕರ್ಷಣವನ್ನು ನ್ಯೂಟನ್ ಕಂಡುಕೊಂಡ ಎಂಬ ಕಥೆ. ಈ ದಂತಕಥೆಗಳ ಸತ್ಯಾಸತ್ಯತೆ ಏನೇ ಇರಲಿ, ಅದೃಷ್ಟ, ಆಕಸ್ಮಿಕ, ದೈವಾನುಗ್ರಹ ಇವೆಲ್ಲ ಗುರಿ ಸಾಧನೆಗೆ ಬೇಕು. ಅದರೊಂದಿಗೆ ಒಳನೋಟವೂ ಬೇಕು. ಹಾಗೆಂದು ಗುರಿಯೊಂದನ್ನು ಇಟ್ಟುಕೊಳ್ಳದೆ ಬದುಕನ್ನು ಬಂದಂತೆ ಸ್ವೀಕರಿಸಿ ದೊಡ್ಡ ಎತ್ತರಕ್ಕೆ ಏರಿದವರು ಇದ್ದಾರೆ. ಗುರಿಗಳನ್ನು ಇಟ್ಟುಕೊಂಡು ಅತಿರೇಕದ ಛಲ ಮಾಡಿ ಸಾಧನೆಯ ಹೆಸರಿನಲ್ಲಿ ವಿಪರೀತವನ್ನು ಮಾಡಿದವರು ಇದ್ದಾರೆ. ಯಾವುದೇ ಒಂದು ಗಾದೆ, ಒಗಟು, ತತ್ವ ಇವುಗಳನ್ನು ಅತ್ತಿಗೆ ಕೊಂಡೋಗಬಾರದು. ಗುರಿ ಇಲ್ಲದೆ ತಮ್ಮಷ್ಟಕ್ಕೆ ತಾವೇ ದುಡಿಯುವ, ದುಡಿಮೆಯೇ ಗುರಿಯಾಗಿರುವ ಕೋಟ್ಯಂತರ ಜನ ಜಗತ್ತಿನಲ್ಲಿ ಇದ್ದು ಅವರಿಂದಲೇ ಈ ಸಮಾಜ ನಡೆಯುತ್ತಿದೆ, ಅವರಿಂದಾಗಿ ಉಳಿದ ಅನೇಕ ಸಾಧಕರ ಸಾಧನೆ ನಡೆಯುತ್ತದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಹಾಗಾಗಿ ರಾಷ್ಟ್ರದ ಗುರಿ, ರಾಜಕೀಯ ಸಿದ್ಧಾಂತದ ಗುರಿ, ಸೈನ್ಯಗಳ ಗುರಿ, ಇವುಗಳಿಗೆ ಸಾಮಾಜಿಕ ಸಾಮೂಹಿಕ ಮುಖವೂ ಇದೆ. ಗುರಿಯ ನಿರ್ಣಯ, ಆಯ್ಕೆ ಇವುಗಳಲ್ಲಿ ಹಲವು ವಿಧ ಇದೆ. ಗುರಿ ಸಾಧನೆ ಆಗಲಿಲ್ಲ ಎಂದು ತುಂಬ ಪಶ್ಚಾತ್ತಾಪಪಟ್ಟು ಆ ದಾರಿಯಲ್ಲಿ ಕ್ರಮಿಸಿದ ಧನ್ಯತೆಯನ್ನು ಮರೆಯಬಾರದು. ದಾರಿಯಲ್ಲಿ ಹೋಗುವುದು ಧನ್ಯತೆಯೇ. ಶ್ರಮ ಪರಿಶ್ರಮಗಳ ದಾರಿ ಕೊಡುವ ಸಂತೋಷ ಸಾಧನೆಗಿಂತಲೂ ದೊಡ್ಡದು. ಫಲ ಸಿಕ್ಕಿದಾಗ ಸಂತೋಷವಾಗುತ್ತದೆ, ಫಲ ಸಿಕ್ಕದೇ ಇದ್ದಾಗ ಮನಸ್ಸು ಕುಗ್ಗಿಸಿಕೊಳ್ಳಬಾರದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದು ಲೋಕಗುರು ಶ್ರೀಕೃಷ್ಣನ ಮಾತು. ಸಾಧನೆಯೇ ಸಂತೋಷವನ್ನು ಕೊಡುತ್ತದೆ. ಗುರಿ ಸಾಧನೆಯ ದಾರಿಯಲ್ಲಿ ಮುಂದುವರೆದಿದ್ದೇವೆ ಎಂಬ ಧನ್ಯತೆ ಕೂಡ ಮನಸ್ಸಿಗೆ ಆನಂದವನ್ನು ನೀಡುತ್ತದೆ. ಅದೇ ಗುರಿ ಸಾಧನೆಯ ಕರ್ಮಯೋಗ.
1: ಇದುವರೆಗೆ ಡಾಕ್ಟರ್ ಎಂ ಪ್ರಭಾಕರ ಜೋಶಿ ಅವರಿಂದ ಚಿಂತನ ಕೇಳಿದಿರಿ.

ಮನುಷ್ಯನ ವ್ಯಕ್ತಿತ್ವ ಶಿಕ್ಷಣದಿಂದ ಬಯಲಿಗೆ ಬರುತ್ತದೆ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ವಿದ್ಯೆಯೊಂದಿಗೆ ಆದರ್ಶ ಗುಣಗಳು ಬರದಿದ್ದರೆ ನಾವು ಓದಿಯೂ ವ್ಯರ್ಥ ಎಂದಿದ್ದಾರೆ ಪ್ರೇಮ್ಚಂದ್.

ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು ಮುಂದೆ 6:40 ತತ್ವಪದ, 6:45 ಆರೋಗ್ಯ ಮಂಥನ ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಶಿಲ್ಪಾ ಸೂರಜ್. ರೈತರಿಗೆ ಸಲಹೆ 6:50, 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಭಾವಗೀತೆಗಳನ್ನು ಕೇಳುವರೆ. 7:45 ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಪ್ರಾಯೋಜಿತ ಕಾರ್ಯಕ್ರಮ ಜುಲೇಖಾ ಎನೆಪೋಯ ಆರೋಗ್ಯ ಸಂಪದ, ಸ್ತನದ ಕ್ಯಾನ್ಸರ್ ಕುರಿತು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರಿಂದ ಮಾಹಿತಿ ಕೇಳುವಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಜುಲೇಖಾ ಎನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ. 9:05 ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ, ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ನಾಯಕ್ ಎ ಕೆ ಶಂಕರ್, ಪ್ರಸ್ತುತಿ ನೂತನ್ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 9:30 ಭಾವಗಾನ ತಿಂಗಳ ಹಾಡು, ಕೊಳಚೆಪ್ಪೆ ಗೋವಿಂದ ಭಟ್ ಅವರ ರಚನೆಯನ್ನ ಸಂದೀಪ್ ಆರ್ ಬಲ್ಲಾಳ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದವರು ಜೇಸನ್ ಲೋಬೋ. 9:40 ಗಾಂಧಿ ಸ್ಮೃತಿ, 9:50 ಸುಗಮ ಸಂಗೀತ, 10:00 ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಕೇಳುವಿರಿ.

ಇಂದು 10:30 ತುಳು ಕಾರ್ಯಕ್ರಮ ಪೂ ಪನ್ನೀರ್, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಸುಮನಾ ಆರ್ ಎ ವಾಮಂಜೂರು ಮತ್ತು ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವರೆ. 11:00 ವನಿತಾ ವಾಣಿಯಲ್ಲಿ ತುಳು ಹಾಗೂ ಕನ್ನಡ ಯಕ್ಷಗಾನ ಕಲಾವಿದೆ ಶ್ರುತಿ ವಿಸ್ಮಿತ್ ಬಲ್ನಾಡ್ ಅವರೊಡನೆ ಸಂದರ್ಶನ ನಡೆಸಿಕೊಡುತ್ತಾರೆ ಮಮತಾ ಶೆಟ್ಟಿ. 11:30 ಹಿಂದಿ ಚಿತ್ರಗೀತೆಗಳು. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ವನಿತಾ ವಿಹಾರ, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಇದು. 12:35 ಆರೋಗ್ಯ ಸಂಚಿಕೆಯಲ್ಲಿ ಅಂಡವಾಯು ಮತ್ತು ಹರ್ನಿಯಾ ಕುರಿತು ಡಾಕ್ಟರ್ ಸುಶ್ರತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತ ಎಫ್ ತಳವಾರ, ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ಇದು. ಈ ಮಧ್ಯಾಹ್ನ 11:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪಿಎಂ ಕೃಷಿ ಸಿಂಚೆ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ಯೋಗೀಶ್ ಎಂಎನ್. ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ ಇದು. 11:20 ಸ್ವರ ಮಾಧುರ್ಯದಲ್ಲಿ ಇಂದು ವಿಶ್ವನಾಥ್ ಅವರು ಹಾಡಿರುವ ವಚನಗಳು. 11:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕನ್ನಡ ಚಿತ್ರಗೀತೆಗಳು.

ಇನ್ನು ನಮ್ಮ ಇಂದಿನ ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕುಂದಸಿರಿ ಯಕ್ಷಗಾನ ಹವ್ಯಾಸಿ ಕಲಾವಿದರು ಹಾಗೂ ಗೊಂಬೆ ಆಟ ಕಲಾವಿದರಾದ ಶಂಕರ್ ಅವರೊಂದಿಗೆ ಸಂದರ್ಶನ ನಡೆಸಿಕೊಡುತ್ತಾರೆ ಶೋಭಿತಾ. 5:30 ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ವಿಶೇಷ ಕೇಳುವಿರಿ. ಪ್ರಸ್ತುತಪಡಿಸುವವರು ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗೀತ, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲಾ. 6:50 ಕೃಷಿ ರಂಗದಲ್ಲಿ ಮಂಗಳೂರಿನ ಅಶೋಕ್ ಸಾಲಿಯಾನ್ ಅವರ ಕಬ್ಬು ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಚಿತ್ರಗೀತೆಗಳು 7:45. ಈ ರಾತ್ರಿ 8:00 ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಲಿರುವ ಬಿಡಿಟಿ ದಾವಣಗೆರೆ ಇದರ 75ನೆಯ ವಾರ್ಷಿಕೋತ್ಸವದ ಬಾನುಲಿ ವರದಿಯನ್ನ ಕೇಳುವಿರಿ. ರಾತ್ರಿ 9:30 ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ, ಪ್ರಸಂಗ ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು. 10:30 ಹಿಂದಿ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಸ್ಥೂಲಕಾಯದ ಲಕ್ಷಣಗಳು ಹಾಗೂ ಚಿಕಿತ್ಸೆ ಹಾಗೂ ತಡೆಗಟ್ಟುವಿಕೆ. ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್.
1: ಆಯುರ್ವೇದದಲ್ಲಿ ಅಧಿಕ ತೂಕದ ಸಮಸ್ಯೆ ಇದರ ಉಲ್ಲೇಖ ಇದೆ. ಇದನ್ನ ಸಂತರ್ಪಣಜನ್ಯ ವ್ಯಾಧಿಗಳ ಸಮೂಹದಲ್ಲಿ ಸೇರಿಸಲಾಗುತ್ತೆ. ಆಯುರ್ವೇದದ ಪ್ರಕಾರ ಇದರ ಕಾರಣ ಅಂತ ಹೇಳೋದಾದ್ರೆ ಅವ್ಯಾಯಾಮ ಅಂತ ಹೇಳ್ತಾರೆ, ಅಂದ್ರೆ ವ್ಯಾಯಾಮದ ಕೊರತೆಯಿಂದಾಗಿರ್ಬೋದು, ಅಥವಾ ದಿವಾಸ್ವಪ್ನ, ಪ್ರಮುಖವಾಗಿ ಹಗಲ್ನಲ್ಲಿ ಹೆಚ್ಚು ನಿದ್ರಿಸುವಂಥದ್ದು, ಶ್ಲೇಷ್ಮಲ ಆಹಾರ ಸೇವನೆ ಅಂದ್ರೆ ಕಫ ಹೆಚ್ಚು ಮಾಡುವಂಥ ಆಹಾರಗಳು, ಅತಿಯಾದ ಸಿಹಿ ಸೇವನೆ ಇರ್ಬೋದು, ಎಣ್ಣೆ ಕರಿದ ಪದಾರ್ಥಗಳಾಗಿರ್ಬೋದು, ಹಾಗೂ ಈವನ್ ಅನುವಂಶಿಕವಾಗಿ ಕೂಡ ಬರಬಹುದು ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ. ಲಕ್ಷಣಗಳು ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ಅಧಿಕ ತೂಕ ಇದ್ದೇ ಇರುವಂಥದ್ದು, ಹೊಟ್ಟೆಯ ಭಾಗ ಎದೆಯ ಭಾಗದಲ್ಲಿ ಅನಗತ್ಯ ಕೊಬ್ಬು ಶೇಖರಣೆ ಆಗುವಂಥದ್ದು, ಏನ್ ಕೆಲಸ ಮಾಡದೇ ಇದ್ರೂ ಕೂಡ ಆಯಾಸ ಆಗುವಂಥದ್ದು, ಸ್ವಲ್ಪ ನಡೆದ್ರೂ ಕೂಡ ಏದುಸಿರು ಬಿಡುವಂಥದ್ದು, ಅತಿಯಾದ ನಿದ್ರೆ, ಹಸಿವು, ಬಾಯಾರಿಕೆ ಅಥವಾ ಜಡತ್ವ ಇವೆಲ್ಲವನ್ನ ನೋಡ್ಲಿಕ್ಕೆ ಸಿಗತ್ತೆ. ಮತ್ತೆ ಒಬ್ಬ ಮನುಷ್ಯನಲ್ಲಿ ಅತಿಸ್ಥೌಲ್ಯ ಕಂಡು ಬಂದಲ್ಲಿ ಅವನಲ್ಲಿ ಅಧಿಕ ಕೊಲೆಸ್ಟ್ರಾಲ್ ಸಮಸ್ಯೆ, ಅತಿಯಾದ ರಕ್ತದೊತ್ತಡ, ಮಧುಮೇಹ, ಹೃದ್ರೋಗ, ಸ್ಟ್ರೋಕ್, ಈ ಚಾನ್ಸಸ್ ಅಧಿಕವಾಗಿ ಕಂಡುಬರುತ್ತೆ. ಮಾನಸಿಕವಾಗಿ ಕೂಡ ಖಿನ್ನತೆ, ಈ ಬಾಡಿ ಶೇಮಿಂಗ್ನಿಂದಾಗಿ ಅವರ ಆತ್ಮಸ್ಥೈರ್ಯ ಕುಗ್ಗುವಿಕೆ ಇವುಗಳನ್ನು ಕೂಡ ನಾವು ನೋಡ್ಬೋದು. ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಎಲ್ಲಾ ರೋಗಗಳಿಗೂ ಪ್ರಥಮವಾಗಿ ನಿಧಾನ ಪರಿವರ್ಜನೆ, ಅಂದ್ರೆ ಯಾವ ವ್ಯಾಧಿಯ ಕಾರಣಗಳಿದೆ ಅವುಗಳನ್ನ ಪರಿತ್ಯಜಿಸುವಂಥದ್ದು, ಇದು ಪ್ರಥಮ ಚಿಕಿತ್ಸಾ ಹಂತ. ಸೊ ಹಾಗಾಗಿ ನಮ್ಮ ಜಡ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳುವಂಥದ್ದು. ಎರಡನೇ ಹಂತದಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತಹ ಚಿಕಿತ್ಸಾ ಕ್ರಮಗಳು ಪಂಚಕರ್ಮ ಚಿಕಿತ್ಸೆ, ವಮನ, ವಿರೇಚನ, ಬಸ್ತಿ, ಇವುಗಳು ಬಯೋ ಡಿಟಾಕ್ಸ್ ಥೆರಪೀಸ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನ ಮಾಡಿಸಿಕೊಳ್ಳುವಂಥದ್ದು. ಅದಲ್ಲದೆ ಉದ್ವರ್ತನ ಅಂದ್ರೆ ಡ್ರೈ ಪೌಡರ್ ಮಸಾಜ್ ಆಗಿರ್ಬೋದು, ವಿವಿಧ ಸ್ವೇದಗಳು ಅಂದ್ರೆ ಸ್ಟೀಮ್ ಬಾತ್, ಕಷಾಯಧಾರ, ಇವುಗಳೊಂದಿಗೆ ಓರಲ್ ಮೆಡಿಕೇಶನ್ಸ್, ಇದನ್ನೆಲ್ಲ ಅಳವಡಿಸಿಕೊಳ್ಳೋದ್ರಿಂದ, ಹಾಗೂ ಇದಲ್ಲದೆ ಮೂಲ ಕಾರಣವನ್ನ ಸರಿಪಡಿಸಿಕೊಳ್ಳುವಂಥದ್ದು, ಅಂದ್ರೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಅಥವಾ ಮುಟ್ಟಿನ ಸಮಸ್ಯೆ ಇದ್ರೆ ಅದಕ್ಕೆ ಚಿಕಿತ್ಸೆಯನ್ನ ಪಡೆಯುವಂಥದ್ದು, ಇದರಿಂದ ಬಹಳಷ್ಟು ಸಹಾಯವಾಗುತ್ತೆ. ಪ್ರಪ್ರಥಮವಾಗಿ ಆಹಾರ ಶೈಲಿಯಲ್ಲಿ ಬದಲಾವಣೆಯನ್ನು ತರುವಂಥದ್ದು, ಆಹಾರದಲ್ಲಿ ಹೆಚ್ಚು ಹೆಚ್ಚು ಹಣ್ಣು ತರಕಾರಿಗಳು, ಸಿರಿಧಾನ್ಯಗಳು, ಈ ರಾಗಿ, ನವಣೆ ಇವುಗಳನ್ನು ಉಪಯೋಗಿಸುವಂಥದ್ದು, ಆಯುರ್ವೇದದಲ್ಲಿ ವಿಶೇಷವಾಗಿ ಹೇಳಿರುವಂತಹ ಅಂದರೆ ಆಯುರ್ವೇದದಲ್ಲಿ ವಿಶೇಷವಾಗಿ ಮಾತ್ರಾವತ್ ಕಾಲವತ್ ಭೋಜನ ಅಂತ ಹೇಳಿದೆ, ಷಡ್ರಸಯುಕ್ತ ಭೋಜನ ಅಂದರೆ ಟೈಮಿಗೆ ಕರೆಕ್ಟಾಗಿ ಆಹಾರವನ್ನು ಸೇವನೆ ಮಾಡುವಂಥದ್ದು, ಮತ್ತು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು, ಹಾಗೆ ಆದಷ್ಟು ಷಡ್ರಸಯುಕ್ತ ಆಹಾರ ಅಂದರೆ ಆರು ರಸಗಳನ್ನು ಒಳಗೊಂಡಂತಹ ಆಹಾರ ಸೇವನೆ ಆಗಿರ್ಬೋದು, ಹಾಗೂ ದಿನಚರಿಯಲ್ಲಿ ವ್ಯಾಯಾಮ, ಯೋಗ ಅಥವಾ ಪ್ರಾಣಾಯಾಮಾದಿ ಕ್ರಿಯೆಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಖಂಡಿತವಾಗಿ ಇದನ್ನು ತಡೆಗಟ್ಟಬಹುದು. ಈ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ, ಈ ಲಿಫ್ಟ್ ಬದಲಾಗಿ ಸ್ಟೇರ್ ಕೇಸ್ನ ಬಳಸುವಂಥದ್ದು, ರಾತ್ರಿ ಲಘು ಭೋಜನ, ಮತ್ತು ಆದಷ್ಟು ಬೇಗ 7 ಗಂಟೆ ಸೂರ್ಯಾಸ್ತ ಆಗುವ ಟೈಮಲ್ಲೇ ಅದಕ್ಕಿಂತ ಮುಂಚೆನೇ ಆಹಾರ ಸೇವನೆ ಮಾಡಿಕೊಳ್ಳುವಂಥದ್ದು, ದಿನನಿದ್ರೆಯನ್ನು ಅವಾಯ್ಡ್ ಮಾಡುವಂಥದ್ದು, ಇದನ್ನೆಲ್ಲ ಅಳವಡಿಸ್ಕೊಳ್ಳೋದ್ರಿಂದ ಖಂಡಿತವಾಗಿ ಇದನ್ನು ತಡೆಗಟ್ಟಬಹುದು.
0: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಸ್ಥೂಲಕಾಯದ ಲಕ್ಷಣಗಳು ಹಾಗೂ ಚಿಕಿತ್ಸೆ ಹಾಗೂ ತಡೆಗಟ್ಟುವಿಕೆ. ಪ್ರಸ್ತುತಿ ಡಾಕ್ಟರ್ ಶಿಲ್ಪಾ ಸೂರಜ್. ಕಾರ್ಯಕ್ರಮ ನಿರ್ಮಾಣ ಲತೇಶ್ ಪಾಲ್ದಾನೆ.

0: ಆಕಾಶವಾಣಿ ಮಂಗಳೂರು ಕೇಳಿ ರೈತರಿಗೆ ಸಲಹೆ.
1: ಕಾಳುಮೆಣಸಿನಲ್ಲಿ ಸಾಮಾನ್ಯವಾಗಿ ಸೊರಗು ರೋಗ ಬಹಳ ಕಾಲದಿಂದ ಇರುವಂತಹ ಒಂದು ಕಾಯಿಲೆ. ಇದರಲ್ಲಿ ನಿಧಾನ

0: ಸೊರಗ ರೋಗ ಹಾಗೂ ಶೀಘ್ರ ಸೊರಗ ರೋಗ ಎಂಬ ಎರಡು ವಿಧಗಳು. ನಿಧಾನ ಸೊರಗ ರೋಗಕ್ಕೆ ತುತ್ತಾದಂತಹ ಬಳ್ಳಿಗಳು ನಿಧಾನವಾಗಿ ದುರ್ಬಲಗೊಂಡು ಸಾಯುತ್ತವೆ, ಇದರಿಂದಾಗಿ ಆ ಹೆಸರು. ಈ ರೋಗ ಸಣ್ಣ ಸಣ್ಣ ಬೇರುಗಳಿಗೆ ಹಾನಿಯುಂಟು ಮಾಡುವ ಎರಡು ಜಾತಿಯ ಜಂತು ಹುಳುಗಳಿಂದ ಉಂಟಾಗುತ್ತದೆ. ನಿಧಾನ ಸೊರಗ ರೋಗಕ್ಕೆ ತುತ್ತಾದ ಬಳ್ಳಿಗಳಲ್ಲಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ, ಹಾಗೆಯೇ ಕ್ರಮೇಣ ನಶಿಸಿ ಹೋಗುತ್ತವೆ. ಸಾಮಾನ್ಯವಾಗಿ ಮುಂಗಾರಿನಲ್ಲಿ ಇದು ಹೆಚ್ಚಾಗಿ ಇರುತ್ತದೆ. ರೋಗವು ಉಲ್ಬಣಗೊಂಡಾಗ ಎಲೆಗಳು ಮತ್ತು ಕವಲು ಬಳ್ಳಿಗಳು ಉದುರಿ ಹೋಗುತ್ತವೆ. ಪರೀಕ್ಷೆ ಮಾಡಿದಾಗ ಬುಡದಲ್ಲಿ ರೋಗದ ಬಾಧೆ ಕಂಡುಬಂದು ಕೆಲವೊಮ್ಮೆ ಬುಡ ಮೆತ್ತಗಾಗಿ ಕೆಟ್ಟ ವಾಸನೆ ಬೀರುವ ದ್ರವವನ್ನು ಒಸರುತ್ತಿರುತ್ತದೆ. ಇದರ ಸಮಗ್ರ ನಿರ್ವಹಣೆಗೆ ತೋಟಕ್ಕೆ ಸೋಂಕು ಬಾರದಂತೆ ತಡೆಗಟ್ಟುವುದು ಅಗತ್ಯ. ಪ್ರಾರಂಭಿಕ ಹಂತದಲ್ಲೇ ಇದನ್ನು ಗುರುತಿಸಬೇಕಾಗುತ್ತದೆ. ನೆಲದ ಮೇಲೆ ಹರಿಯುವ ಬಳ್ಳಿಯ ಚಿಗುರೆಲೆಗಳು ಸೋಂಕಿಗೆ ಮೊದಲು ತುತ್ತಾಗುತ್ತವೆ. ಆದ್ದರಿಂದ ಬುಡದಿಂದ 1 ಮೀಟರ್ ಎತ್ತರದವರೆಗೆ ಬೆಳೆಯುವ ಕವಲು, ನೆಲದ ಮೇಲೆ ಹರಿಯುವ ಹಂಬನ್ನು ಮಳೆಗಾಲದ ಮೊದಲೇ ಕತ್ತರಿಸಿ ತೆಗೆದು ಕತ್ತರಿಸಿದ ಭಾಗಕ್ಕೆ ಶಿಲೀಂಧ್ರನಾಶಕವನ್ನು ಹಚ್ಚುವುದು ಉತ್ತಮ. ಸೋಂಕು ತಗಲಿ ಸತ್ತ ಗಿಡಗಳ ಭಾಗಗಳನ್ನು ಬೇರು ಸಮೇತ ತೆಗೆದು ತೋಟದಿಂದ ದೂರ ಸಾಗಿಸಿ ಸುಟ್ಟು ನಾಶ ಪಡಿಸಬೇಕು. ತೋಟದಲ್ಲಿ ಸಾಕಷ್ಟು ಬಸಿಗಾಲುವೆಗಳನ್ನು ಕೊಟ್ಟು ನೀರು ನಿಲ್ಲದಂತೆ ಮಾಡಬೇಕು. ಅನಗತ್ಯವಾಗಿ ರೋಗಗ್ರಸ್ತ ತೋಟಗಳಿಂದ ರೋಗರಹಿತ ತೋಟಗಳಿಗೆ ಜನರು ತಿರುಗಾಡುವುದು ಕೂಡ ಕಡಿಮೆ ಮಾಡಬೇಕು. ಕನಿಷ್ಠ ಬೇಸಾಯ ಪದ್ಧತಿಯನ್ನು ಅನುಸರಿಸುವುದರಿಂದ ಬೇರುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಬಹುದು. ಮಳೆಗಾಲ ಆರಂಭವಾಗುವ ಮೊದಲು, ಅಂದರೆ ಮೇ ಜೂನ್ನಲ್ಲಿ ಹೊಸ ಎಲೆ ಚಿಗುರುಗಳು ಮೂಡುತ್ತಿರುವಂತೆಯೇ 1% ಬೋರ್ಡೋ ದ್ರಾವಣವನ್ನು ಸಿಂಪಡಿಸಿ ಹಾಗೂ 0.2% ಕಾಪರ್ ಆಕ್ಸಿಕ್ಲೋರೈಡ್ ದ್ರಾವಣದಿಂದ ಬುಡವನ್ನು ತೋಯಿಸಬೇಕು. ಮಳೆಗಾಲದ ಕೊನೆಯಲ್ಲಿ, ಅಂದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ರೀತಿ ಔಷಧೋಪಚಾರ ಮಾಡುವುದು ಒಳ್ಳೆಯದು. ಮಣ್ಣಿನಲ್ಲೇ ಇರುವ ಟ್ರೈಕೋಡರ್ಮ ಎಂಬ ಶಿಲೀಂಧ್ರವು ಸೊರಗರೋಗಕಾರಕ ಶಿಲೀಂಧ್ರವನ್ನು ನಿಯಂತ್ರಿಸುವ ಗುಣವನ್ನು ಹೊಂದಿದೆ. ಮಣ್ಣಿನ ಮೇಲ್ಪದರದಲ್ಲಿ ಮತ್ತು ಬೇರಿನ ಆವರಣದಲ್ಲಿ ಟ್ರೈಕೋಡರ್ಮ ವೃದ್ಧಿಗೊಳಿಸಿದರೆ ಸುಪ್ತಾವಸ್ಥೆಯಲ್ಲಿರುವ ರೋಗಾಣುಗಳ ಮೇಲೆ ಬೆಳೆದು ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಬೇವಿನ ಹಿಂಡಿಯಲ್ಲಿರುವ ಪೌಷ್ಟಿಕಾಂಶಗಳ ಜೊತೆ ಜಂತುಹುಳು ಮತ್ತು ರೋಗಕಾರಕ ಶಿಲೀಂಧ್ರಗಳನ್ನು ಕಡಿಮೆ ಮಾಡುವ ಗುಣ ಇರುವುದರಿಂದ ಮೇ ಹಾಗೂ ಜೂನ್ ತಿಂಗಳಲ್ಲಿ ಪ್ರತಿ ಬಳ್ಳಿಯ ಬುಡಕ್ಕೆ 1 ಕಿಲೋಗ್ರಾಂನಂತೆ ಬೇವಿನ ಹಿಂಡಿ ಕೊಡುವುದು ಕೂಡ ಒಳ್ಳೆಯದು.
1: ರೈತರಿಗೆ ಸಲಹೆ ಕೇಳಿದಿರಿ. ಸಾಯಂಕಾಲ 6:50 ಕೃಷಿ ರಂಗದಲ್ಲಿ ಮಂಗಳೂರಿನ ಅಶೋಕ್ ಸಾಲಿಯಾನ್ ಅವರ ಕಬ್ಬು ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳುವಿರಿ. ನಡೆಸಿಕೊಡುವವರು ಗಾಯತ್ರಿ ಎಂ.

ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 8:30 ಜುಲೇಖಾ ಎನ್ನಪೋಯ ಆರೋಗ್ಯ ಸಂಪದ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಇಂದಿನ ಕಾರ್ಯಕ್ರಮದಲ್ಲಿ ಸ್ತನದ ಕ್ಯಾನ್ಸರ್ ಕುರಿತ ಸಂದರ್ಶನ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರೊಂದಿಗೆ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದನೆ.

ಇಂದು 10:30 ತುಳು ಕಾರ್ಯಕ್ರಮ ಪೂಪನ್ನೀರು, ಮಹಿಳೆಯರಿಗಾಗಿ ಕಾರ್ಯಕ್ರಮ ಸುಮನ ಆರ್ ಎ ವಾಮಂಜೂರು ಹಾಗೂ ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಹಾಗೆ 11:00 ವನಿತಾವಾಣಿಯಲ್ಲಿ ತುಳು ಹಾಗೂ ಕನ್ನಡ ಯಕ್ಷಗಾನ ಕಲಾವಿದೆ ಶ್ರುತಿ ವಿಸ್ಮಿತ್ ಬಲ್ನಾಡ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುವವರು ಮಮತಾ ಶೆಟ್ಟಿ. ಆಕಾಶವಾಣಿ ಮಂಗಳೂರು, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

0: ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ. ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
2: ಓ ಅಸುರ ಕುಲ ಚಕ್ರವರ್ತಿ ರಕ್ತಬೀಜ, ತಮ್ಮ ಯೋಗ್ಯತೆ ಏನು ಸಾಮಾನ್ಯವಾದ್ದೇ? ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಮೂಲಕ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

ಆಕಾಶವಾಣಿ ಮಂಗಳೂರು, ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು, ಬಳಿಕ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
2: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14 ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30 ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 kV ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಮೇ 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ ಮೇ 28 ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013 ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನೂ ಮುಟ್ಟಬಾರದು, ಯಾವ ಕೆಲಸವನ್ನೂ ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014 ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ದಶಕಗಳಿಂದ ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು, 5,000 ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೆನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೆನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ, ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೆನನ್ನ ಎಲ್ಲರೂ ಸಂರಕ್ಷಣೆ

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್

0: ಮಾಡಬೇಕು. ಹೆಜ್ಜೆನು ದೊಡ್ಡ ದೊಡ್ಡ ಬಿಲ್ಡಿಂಗು, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಯಾರೂ ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೆನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನ

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ದಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
2: ಕೆಜಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈದ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಮೀಸಲಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ. ಅದು ಮಾಡಲೇಬೇಕು, ಕಬ್ಬು ಸಾಕಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಮನವಿ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿದ್ರೆ ಯಾವುದೇ ವಿಷಯ ಹಂಗೆ ಅಷ್ಟೇ ಓಡಾಡಬಹುದು. ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ವಿಚಾರ ಮಾಡಲು ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದಿನ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡ್ಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವ್ ಹಿಂಗೆ ಉಳಿಸ್ಕೊಡ್ಬೇಕು, ಅವ್ರಿಗೆ ಇನ್ನು ಹೆಚ್ಚಿಸ್ಕೊಡ್ಬೇಕು.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಮಟ್ಟದ ಯೋನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು 14-20ರವರೆಗೆ ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800117800ಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟೀಯ ಮೌಂಟ್ ಎವರೆಸ್ಟ್ ದಿನವಿಂದು. 1953ರ ಮೇ 29ರಂದು ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪಾ ತೆನ್ಜಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ದಿಮತ್ತೆ ಕ್ಯಾಮರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ 14-14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
3: ಆಕಾಶವಾಣಿ ಮಂಗಳೂರು ಸುಗಮ ಸಂಗೀತ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುಲೋಚನಾ ಅವರ ಧ್ವನಿಯಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಮಬ್ಬು ಹರಿದು ಬೆಳಕು ಸುರಿದು ಎಳೆ ಬಿಸಿಲಿನ

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪಾಂಡೇಶ್ವರ ಗಣಪತಿ ರಾವ್ ಅವರ ರಚನೆ ಮೌನದಲ್ಲಿ ಮಧು ಉಂಟು. ಹಾಡಿದರೆ ರತ್ನಮಾಲಾ ಪ್ರಕಾಶ್ ಹಾಗೂ ಕಸ್ತೂರಿ ಶಂಕರ್.

0: ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಲಿಡ್ಕರ್ ವತಿಯಿಂದ ರಾಜ್ಯಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
3: ಪ್ರಿಯ ಕೇಳುಗರೇ,

0: ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
1: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ. ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
2: ಓ ಅಸುರ ಕುಲ ಚಕ್ರವರ್ತಿ,
3: ರಕ್ತ ಬೀಜ,
2: ತಮ್ಮ ಯೋಗ್ಯತೆ ಏನು ಸಾಮಾನ್ಯವಾದ್ಯೇ? ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಮೂಲಕ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
0: ಪ್ರಿಯ ಕೇಳುಗರೆ,
4: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
5: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು ಕಾಣಬಹುದು.

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಪ್ರಿಯ ಕೇಳುಗರೇ, ಗಮನಿಸಿ, ಇಂದು ಬೆಳಗ್ಗೆ 8:30 ಜುಲೇಖಾ ಯನಪೋಯ ಆರೋಗ್ಯ ಸಂಪದ ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. ಸ್ತನದ ಕ್ಯಾನ್ಸರ್ ಕುರಿತ ಸಂದರ್ಶನ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಅವರೊಂದಿಗೆ ನಡೆಸಿಕೊಡುತ್ತಾರೆ ಲತೀಶ್ ಪಾಲ್ದನೆ. ಆಕಾಶವಾಣಿ ಮಂಗಳೂರು, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೆಲವು ಪ್ರಕಟಣೆಗಳು. ಬಳಿಕ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಇವನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ ಗೋವಾ ಕೇರಳಂ ಪ್ರವಾಸ, ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ, ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ

0: ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟ್ರಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟ್ರಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಾಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036ರ ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವೀವ್ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕೋರ್ IRGC ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು, ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಿಯುಇಟಿ ಯುಜಿ 2026 ಪರಿಷ್ಕೃತ ಪರೀಕ್ಷಾ ವೇಳಾ

0: ಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು NTA ಅಧಿಕೃತ ಜಾಲತಾಣ CUET.NTA.NIC.IN ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿ ಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟ್ರೀಯ ಕ್ರೀಡಾಕೂಟ 2026ರ ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ T20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2ನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. March 28ರಿಂದ ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ IPL 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ, ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ T20 ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು ರಾಗರಂಜನೆ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮೊದಲಿಗೆ ನಮ್ಮ ಭಾಗ್ಯ ಚಿತ್ರಕ್ಕಾಗಿ ರಾಜ್ಕುಮಾರ್ ಭಾರತಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. KN ಟೈಲರ್ ಅವರ ಸಾಹಿತ್ಯಕ್ಕೆ ಬಾಲಾಜಿರಾಮ್ ಅವರ ಸಂಗೀತವಿದೆ.
2: ಓಂ ಮಹಾಕಾಳಿ ಮಹಾಭದ್ರಕಾಳಿ.

0: ಮಹಾಭದ್ರಕಾಳಿ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಹಾಗಾದ್ರೆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಆಪ್ತ ಮಿತ್ರ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ರಾಘರಂಜನಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಯಾರಿವನು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆ. ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಸಂಯೋಜನೆ ಮಾಡಿದವರು ರಾಜನ್ ನಾಗೇಂದ್ರ.

0: ಜುಲೇಖಾ ಎನಪೋಯ ಆರೋಗ್ಯ ಸಂಪದ ಕ್ಯಾನ್ಸರ್ ಜಾಗೃತಿ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಮಂಗಳೂರು ಕರಾವಳಿಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆಗೆ ವಿಶ್ವಾಸದ ಹೆಸರು ಜುಲೇಖಾ ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ.
2: ಭಾರತದ ಹೆಸರಾಂತ ಟಾಟಾ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಈ ಸಂಸ್ಥೆಯಲ್ಲಿ ಪರಿಣಿತ ತಜ್ಞ ವೈದ್ಯರ ತಂಡದಿಂದ ಉನ್ನತ ಮಟ್ಟದ ಚಿಕಿತ್ಸೆ ಲಭ್ಯ.
1: ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ, ರೇಡಿಯೋಥೆರಪಿ, ಪ್ರತಿಬಂಧಕ ಚಿಕಿತ್ಸೆ ಹಾಗೂ ಆಧುನಿಕ ರೋಗ ಪತ್ತೆ ಸೌಲಭ್ಯಗಳಾದ ಪೆಟ್ ಸ್ಕ್ಯಾನ್, ನ್ಯೂಕ್ಲಿಯರ್ ಮೆಡಿಸಿನ್, ಗಾಮಾ ಕ್ಯಾಮರಾ, ರೇಡಿಯೋ ಐಸೋಟೋಪ್ ಥೆರಪಿ ಎಲ್ಲವೂ ಒಂದೇ ಕಡೆ ಅತ್ಯಂತ ಮಿತ ದರದಲ್ಲಿ.
2: ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 968698585.

0: ಇಂದಿನ ಕಾರ್ಯಕ್ರಮದಲ್ಲಿ ಸ್ತನದ ಕ್ಯಾನ್ಸರ್ ಈ ವಿಷಯವಾಗಿ ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿಯ ಹಿರಿಯ ಕ್ಯಾನ್ಸರ್ ಸರ್ಜನ್ ಆದ ಪ್ರೊಫೆಸರ್ ಜಲಾಲುದ್ದೀನ್ ಅಕ್ಬರ್ ಅವರೊಡನೆ ಸಂದರ್ಶನ.
1: ಇವತ್ತು ನಮ್ಮ ಜೊತೆಗಿದ್ದಾರೆ ಜುಲೇಖಾ ಯೆನೆಪೋಯ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಇಲ್ಲಿನ ಹಿರಿಯ ಕ್ಯಾನ್ಸರ್ ಸರ್ಜನ್ ಆಗಿರುವಂತಹ ಪ್ರೊಫೆಸರ್ ಜಲಾಲುದ್ದೀನ್ ಅಕ್ಬರ್ ಅವರು. ಅವರು ಇವತ್ತು ನಮಗೆ ಈ ಸ್ತನದ ಕ್ಯಾನ್ಸರ್ ಕುರಿತು ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಡಾಕ್ಟರ್. ಈಗ ಈ ಸ್ತನದ ಕ್ಯಾನ್ಸರ್ ಅನ್ನುವಂಥದ್ದು ಭಾರತದಲ್ಲಿ ಎಷ್ಟು ಸಾಮಾನ್ಯವಾಗಿ ಕಂಡು ಬರುತ್ತೆ?
2: ಈಗ ಭಾರತದಲ್ಲಿ ಒಂದು ವರ್ಷಕ್ಕೆ ಒಂದು 2.5 ಲಕ್ಷದಷ್ಟು ಹೊಸ ಸ್ತನ ಕ್ಯಾನ್ಸರ್ ಅನ್ನು ಹಚ್ತಾ ಇದ್ದಾರೆ. ಅದರಲ್ಲಿ ಈಗ ಒಂದು ಲೇಡಿ ಒಂದು ಹೆಂಗಸರ ಲೈಫ್ ಟೈಮ್ ರಿಸ್ಕ್ ಅಂತ ನೋಡ್ತೇವೆ. ಒಂದು ಲೈಫ್ ಟೈಮ್ ರಿಸ್ಕಲ್ಲಿ 1 in 28 ಲೈಫ್ ಟೈಮ್ ರಿಸ್ಕ್ ಒಬ್ಬರಿಗೆ ಬರ್ಬೋದು ಔಟ್ ಆಫ್ 28 ಫೀಮೇಲ್ಸ್. ಸೊ ಇದನ್ನು ನಾವು ಈಗ ನೋಡಿದರೆ ನಮ್ಮ ದೇಶದಲ್ಲಿ ಅರ್ಬನ್ ವರ್ಸಸ್ ರೂರಲ್. ಅರ್ಬನ್ ಅಂದರೆ ಸಿಟಿಯಲ್ಲಿ ಬದುಕುವವರು, ಅಂದರೆ ಒಂದು ಸ್ವಲ್ಪ ಮಿಡಲ್ ಕ್ಲಾಸ್ ಅಪ್ಪರ್ ಮಿಡಲ್ ಕ್ಲಾಸ್, ಇಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದು 1 in 30 ಬರುತ್ತೆ. ಬೇರೆ ರೂರಲ್ಗೆ ಹೋದ ತಕ್ಷಣ ಇಟ್ ಈಸ್ 1 in 60. ರೂರಲಲ್ಲಿ ಹೋದ ತಕ್ಷಣ ಕಮ್ಮಿ ಆಗುತ್ತೆ. ಯಾಕಂದರೆ ಇದರಲ್ಲಿ ನಮಗೆ ಅರ್ಥವಾಗಬೇಕು ಪಾರ್ಟ್ ಆಫ್ ದ ಈ ಸ್ತನ ಕ್ಯಾನ್ಸರ್ ಇದ್ದು ರಿಸ್ಕ್ ಫ್ಯಾಕ್ಟರ್ ಏನಂದರೆ ನಮ್ಮ ಲೈಫ್ ಸ್ಟೈಲ್. ಸೊ ಇವಾಗ ಏನಾಗಿದೆ ಅಂದರೆ ಲೇಡೀಸ್, ಇದು ಮೇನಾಗಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಕಂಡು ಬರ್ತಾ ಇತ್ತು, ಈಗ ಅದೇ ರೀತಿ ನಮ್ಮ ದೇಶದಲ್ಲಿನೂ ಬರ್ತಾ ಇದೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜಸ್ ಬಂದಿದೆ. ಒಂದು ಮೊದಲೆಲ್ಲ 17-18 ಇಯರ್ಸಲ್ಲಿ ಮದುವೆ ಆಗಿ 20 ಇಯರ್ಸಲ್ಲಿ ಮಗು ಆಗುತ್ತೆ, ಆಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ಎ ರೆಡ್ಯೂಸಿಂಗ್ ದ ರಿಸ್ಕ್ ಫ್ಯಾಕ್ಟರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್. ಅದು ಓಕೆ ಏನಂದರೆ ಬೈ ಅಂದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಇಟ್ಸ್ ಎ ರಿಸ್ಕ್ ಫ್ಯಾಕ್ಟರ್, ನಾಟ್ ಕಾಸ್. ಓಕೆ, ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಅಸೋಸಿಯೇಷನ್ ಇಸ್ ಮಚ್ ಹೈಯರ್ ಅಂತ, ಅಂದರೆ ಅದ್ರ ಜೊತೆ. ಈಗ ಒಬ್ಬರು 100 ಬ್ರೆಸ್ಟ್ ಕ್ಯಾನ್ಸರ್ ತಗೊಂಡ್ರೆ ಅದರಲ್ಲಿ ಎಷ್ಟು ಜನರಿಗೆ ಈ ಥರ ಲೈಫ್ ಸ್ಟೈಲ್ ಇದೆ ಅವರಲ್ಲಿ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ 25 ಇಯರ್ಸ್ ನಂತರ, ಬಿಫೋರ್ 25 ಇಯರ್ಸ್ ಫಸ್ಟ್ ಮಗು ಆದರೆ ಆರ್ ಫುಲ್ ಪ್ರೆಗ್ನೆನ್ಸಿ ಆದರೆ ಇಟ್ ರೆಡ್ಯೂಸಸ್ ದ ರಿಸ್ಕ್. ಆಫ್ಟರ್ ದ ಏಜ್ ಆಫ್ 30 ಇಫ್ ಯು ಹ್ಯಾವ್ ಅ ಚೈಲ್ಡ್ ಇಟ್ ಇನ್ಕ್ರೀಸಸ್ ದ ರಿಸ್ಕ್. ಬ್ರೆಸ್ಟ್ ಕ್ಯಾನ್ಸರ್ ಬರಬೇಕಂತ ಏನಿಲ್ಲ, ಬಟ್ ದೇರ್ ಇಸ್ ಎನ್ ಇನ್ಕ್ರೀಸ್ ಇನ್ ದ ರಿಸ್ಕ್ ಫ್ಯಾಕ್ಟರ್. ಮತ್ತು ಡಯಟ್ರಿ ಹ್ಯಾಬಿಟ್ಸು, ಡಯಟ್ರಿ ಹ್ಯಾಬಿಟ್ಸ್ ಅಂದರೆ ಈಗ ಹೈ ಫ್ಯಾಟಿ ಫುಡ್, ಅರ್ಲಿ ಸ್ಟಾರ್ಟಿಂಗ್ ಆಫ್ ಓರಲ್ ಪಿಲ್ಸ್, ಮತ್ತು ಆಲ್ಕೋಹಾಲ್, ಸ್ಮೋಕಿಂಗ್, ಇದೆಲ್ಲ adding to the risk factors which is little more common among the western lifestyles. ಈಗ ಅದು ಸ್ಲೋ ಆಗಿ ನಮ್ಮ ದೇಶದಲ್ಲೂ ಕಂಡು ಬರ್ತಾ ಉಂಟು. ಅದಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಅಂದ ಸ್ಲೈಟ್ ಇನ್ಕ್ರೀಸ್, ಅವರಷ್ಟೇ ಇಲ್ಲ, ಅವರು 1 in 8. ನಮ್ಮ ದೇಶದಲ್ಲಿ ಈಗ 30-35 ಒಂದು ಹುಡುಗಿಗೆ ಬರ್ಬೋದು, ಅಂದರೆ ಆಲ್ಮೋಸ್ಟ್ 1/4 ಕಮ್ಮಿ ಅವ್ರಿಗಿಂತ. ಆದರೂ ನಮ್ಮ ಪಾಪ್ಯುಲೇಷನ್ ಸೈಜಿಂದ ಇಟ್ ಬಿಕಮ್ಸ್ ಎ ಲಾರ್ಜ್, ದೊಡ್ಡ ನಂಬರ್ಸ್ ಆಗುತ್ತೆ. ಯಾಕೆಂದರೆ ಅದಕ್ಕೆ ವರ್ಷಕ್ಕೆ 2-2.5 ಲಕ್ಷ ಅಷ್ಟು ಹೊಸ ಬ್ರೆಸ್ಟ್ ಕ್ಯಾನ್ಸರ್ ಕಂಡು ಬರ್ತದೆ. ಮತ್ತು ಇನ್ನೊಂದು ಏನಂದರೆ ಅರ್ಲಿ ಮೆನಾರ್ಕಿ ಬೈ ದಿ ಏಜ್ ಆಫ್ 10, 11, 12, ಅಂದರೆ ಪೀರಿಯಡ್ಸ್ ಬೇಗ ಸ್ಟಾರ್ಟ್ ಆದರೆ ಬೈ ದ 11-12 ಇಯರ್ಸ್, ಆವಾಗ ದ ರಿಸ್ಕ್ ಫ್ಯಾಕ್ಟರ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು. ಮೂರನೇದು ಕಂಟಿನ್ಯೂಸ್ 2-3 months ಪ್ರೆಗ್ನೆನ್ಸಿ, ಮತ್ತು ಅಬಾರ್ಟ್ ಆಗಿ 2-3 months ಪ್ರೆಗ್ನೆಂಟ್ ಆಗಿ ಅಬಾರ್ಟ್ ಆದ್ರೂ ಇಟ್ ಕ್ಯಾನ್ ಇನ್ಕ್ರೀಸ್ ದ ರಿಸ್ಕ್ ಫ್ಯಾಕ್ಟರ್. ಅದಕ್ಕೆ ಫುಲ್ ಪ್ರೆಗ್ನೆನ್ಸಿ ಈಸ್ ದ ಪ್ರೊಟೆಕ್ಷನ್. ಆವಾಗ ಫುಲ್ ಪ್ರೊಟೆಕ್ಷನ್ ಯಾಕಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್, ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಆಗೋದು ಒನ್ಸ್ ದ ಪರ್ಸನ್ ಬಿಕಮ್ಸ್ ಫುಲ್ 9 months ಪ್ರೆಗ್ನೆಂಟ್ ಆರ್ 8 months. ದಟ್ ಬೈ 8 months ಫುಲ್ ಪ್ರೆಗ್ನೆನ್ಸಿ ಬ್ರೆಸ್ಟ್ ಡೆವಲಪ್ಮೆಂಟ್ ಈಸ್ ಕಂಪ್ಲೀಟ್. ಬ್ರೆಸ್ಟ್ ಡೆವಲಪ್ಮೆಂಟ್ ಈಸ್ ನೆವರ್ ಕಂಪ್ಲೀಟ್ ಟಿಲ್ ಲೇಡಿ ಬಿಕಮ್ಸ್ ಫುಲ್ಲಿ ಪ್ರೆಗ್ನೆಂಟ್. ಸೊ ಆನ್ ಇಮೆಚ್ಯೂರ್ ಬ್ರೆಸ್ಟ್ಗೆ ಚಾನ್ಸಸ್ ಆಫ್ ಗೆಟ್ಟಿಂಗ್ ಕ್ಯಾನ್ಸರ್ ಈಸ್ ಹೈಯರ್ ದೆನ್ ಅ ಮೆಚ್ಯೂರ್ ಬ್ರೆಸ್ಟ್. ಆಮೇಲೆ ಅವ್ರ ಡಯಟ್ರಿ ಹ್ಯಾಬಿಟ್ಸ್, ಲೇಟ್ ಪ್ರೆಗ್ನೆನ್ಸಿ, ಆಮೇಲೆ ದಿಸ್ ಆರ್ ಲೇಟ್ ಮೆನೋಪಾಸ್, ಅಂದರೆ ಬಿಯಾಂಡ್ 50 ವರ್ಷ ನಂತರನೂ ಪೀರಿಯಡ್ಸ್ ಸ್ಟಾಪ್ ಆಗೋದು ಆಫ್ಟರ್ 50, 52, 54 ಆದರೆ. ಹಾಗಂದರೆ ಇವರಿಗೆ ಅರ್ಲಿ ಮೆನಾರ್ಕಿ ಅಂದರೆ ಒಂದು 11 ಇಯರ್ಸಲ್ಲಿ ಸ್ಟಾರ್ಟ್ ಆಗಿ ಲೇಟಾಗಿ ಆದರೆ ದಟ್ ಮೀನ್ಸ್ ಅವರ್ ಬಾಡಿ ಈಸ್ ಎಕ್ಸ್ಪೋಸ್ಡ್ ಟು, ಅಂದರೆ ಬೇಸಿಕಲಿ ಬ್ರೆಸ್ಟ್ ಕ್ಯಾನ್ಸರ್ ಏನಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅಂದರೆ ಫೀಮೇಲ್ ಹಾರ್ಮೋನ್.

0: ಹಾರ್ಮೋನ್ಸ್ ಅದು ಇಂಗ್ಲೀಷಲ್ಲಿ, ಈಸ್ಟ್ರೋಜನ್ ಹಾರ್ಮೋನ್ ಪ್ರೊಜೆಸ್ಟ್ರಾನ್, ಇದು ಇವರ ಬಾಡಿಯಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇರ್ತದೆ ಬೇಸ್ ಅವರ ಸೈಕಲ್ ಮೇಲೆ. ಅದು ಅದಕ್ಕೆ ಯಾವಾಗಲೂ ನಾವು ಹೇಳ್ತೇವೆ ಹೆಂಗಸರು ಸ್ವಲ್ಪ ಕೆಲವೊಮ್ಮೆ ಮೂಡ್ ಆಫ್ ಆಗಿರ್ತಾರೆ, ಕೆಲವೊಮ್ಮೆ ಹ್ಯಾಪಿಯಾಗಿರ್ತಾರೆ, ಇದು ಸ್ವಲ್ಪ ಅವರ ಹಾರ್ಮೋನ್ ಚೇಂಜಸ್ಸಿಂದ ಈ ಥರ ಇದಿರುತ್ತೆ. ಅದೇ ಥರ ಅವರ ಬ್ರೆಸ್ಟ್ ಚೇಂಜಸ್ಸನ್ನು ಇರುತ್ತೆ. ಸೊ ಆ ಚೇಂಜಸ್ಸಿಂದ ಈ ಲಾಂಗ್ ರಿಪೀಟೆಡ್ ಪೀರಿಯಡ್ಸ್, ಲಾಂಗ್ ಸ್ಟಾರ್ಟಿಂಗ್ ಅರ್ಲಿ, ಲಾಂಗ್ 50 ಇಯರ್ಸ್ ನಂತರ, ಶಾರ್ಟ್ ಪೀರಿಯಡ್ಸ್, ಆಲ್ ಆ್ಯಡ್ಸ್ ಸ್ಲೈಟ್ಲಿ, ಅಂದರೆ ಆಗಬೇಕಂತ ಏನಿಲ್ಲ, ಭಯಪಡಬಾರ್ದು ಯಾರು ಇಂಥರ ಇದ್ದರೆ, ಬಟ್ ಸ್ಲೈಟ್ ಇನ್ಕ್ರೀಸ್ ಇನ್ ದ ರಿಸ್ಕ್ ಫ್ಯಾಕ್ಟರ್ಸ್ ಆ ಥರ ಒಂದು ಇದ್ದರೆ ದೇ ಹ್ಯಾವ್ ಟು ಬಿ ಸ್ವಲ್ಪ ಅಲರ್ಟ್ ಆಗಿ ಗಮನಕ್ಕೆ ಬೇಗ ಏನಾದರೂ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಕೊಂಡು ಏನಾದರೂ ಡೌಟ್ ಇದ್ದರೆ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಬೇಕು. ಇದು ಯಾಕೆ ಹೇಳೋದಂದರೆ ಬ್ರೆಸ್ಟ್ ಕ್ಯಾನ್ಸರ್ ಇವಾಗ ಬೇಗ ಪತ್ತೆ ಹಚ್ಚಿದರೆ ಅರ್ಲಿ ಸ್ಟೇಜ್ ಹೇಳ್ತೇವೆ 1 or 2, ಇಟ್ ಈಸ್ 90% ಕ್ಯೂರೇಬಲ್. ಸ್ವಲ್ಪ ಲೇಟಾಗಿ ಬಂದ್ರೂ ಕ್ಯೂರ್ ಇಲ್ಲ ಅಂತ ಏನಿಲ್ಲ, ಬಟ್ ಬೇಗ ಬಂದರೆ ಕ್ಯೂರ್ ಸಾಧ್ಯವಿದೆ. ಬ್ರೆಸ್ಟನ್ನು ಉಳಿಸ್ಬೋದು, ಸಿಂಪಲ್ ಸರ್ಜರಿ ಮತ್ತು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ ಇರಲ್ಲ, ಆ್ಯಂಡ್ ಪೇಷಂಟ್ ವಿದಿನ್ 3 to 4 months ಬ್ಯಾಕ್ ಟು ನಾರ್ಮಲ್. ಹೌದು, ನಾರ್ಮಲ್ ಅಲ್ಲ. ಈವನ್ ಬ್ರೆಸ್ಟ್, ನನ್ನ ತುಂಬ ಪೇಷಂಟ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಮಾಡಿದ ನಂತರ ತಿರ್ಗಾ ಹೋಗಿ ಮಗುವಾಗಿ ಮಗು ಹಿಡ್ಕೊಂಡು ಬಂದಿದ್ದಾರೆ.
1: ಡಾಕ್ಟರ್, ಈಗ ತಾವು ಹೇಳಿದ್ರಿ ಡಯಟ್ರಿ ಹ್ಯಾಬಿಟ್ಸ್ ಅಂತ ಹೇಳಿ, ಹಾಗಾದರೆ ಈಗ ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ, ಯಾವ ರೀತಿಯಾದಂತಹ ಆಹಾರಗಳು ಈ ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಆಗ್ತದೆ ಅನ್ನೋಂಥದ್ದು?
0: ಕ್ಯಾನ್ಸರ್ ಆಗಲಿಕ್ಕೆ ಕಾರಣ ಅಂತ ಏನು ಆಗಿಲ್ಲ, ರಿಸ್ಕ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ಸೊ ಯಾವಾಗಲೂ ನಾವು ಈಗ ಏನು ಕೊಡಬೇಕು, ಇದು ತಿಂದ ತಕ್ಷಣ ಕ್ಯಾನ್ಸರ್ ಬರ್ತದೆ ಅಂತ ಏನಿಲ್ಲ. ಈಗ ನಾವು ಈಗ ಸಿಂಪಲ್ ಎಕ್ಸಾಂಪಲ್, ಎಲ್ಲರ ಸ್ಮೋಕರ್ಸ್ಗೆ ಕ್ಯಾನ್ಸರ್ ಬರಬೇಕಂತ ಇಲ್ಲ. ಅದೇ ಥರ ಕೊರೋನಾ ಆದಾಗ ಎಲ್ಲರೂ ಸತ್ತಿಲ್ಲ ಕೊರೋನಾ ಆದವರು. ಆ ಥರ ಬಾಡಿಗೆ ಎಲ್ಲರಿಗೆ ಬೇರೆ ಬೇರೆ ಟೈಪಿದು ಇಮ್ಯುನಿಟಿ ಪವರ್ ಇರುತ್ತೆ ಫೇಸ್ ಮಾಡೋಕ್ಕೆ. ಬಟ್ ಇನ್ ಜನರಲ್ ಈಗ ಸ್ಮೋಕರ್ಸಲ್ಲಿ ಕ್ಯಾನ್ಸರ್ಸ್ ಜಾಸ್ತಿ ಕಂಡು ಬರ್ತದೆ. ಅದೇ ಥರ ವೆನ್ ಯುವರ್ ಡಯಟ್ರಿ ಫುಡ್ಡಲ್ಲಿ ಇಫ್ ಯು ಆರ್ ಕೇರ್ಫುಲ್ ವಿತ್ ಯುವರ್ ಡಯಟ್, ರಿಸ್ಕ್ ಫ್ಯಾಕ್ಟರ್ಸ್ ವಿಲ್ ರಿಡ್ಯೂಸ್. ಕ್ಯಾನ್ಸರ್ಗೆ ಬರೀ ಒಂದೇ ಕಾರಣ ಇರೋದಿಲ್ಲ, ಮಲ್ಟಿಪಲ್ ರೀಸನ್ಸ್ ಇರ್ತದೆ. ಸೊ ಫುಡ್ಡಲ್ಲಿ ನಾವು ತುಂಬ, ನಾವು ಮೊದಲೆಲ್ಲ ಯಾವಾಗ ಥರ ಊಟ ಮಾಡ್ತಾಯಿದ್ದೀವಿ ಅಂದರೆ, ನಾವು ಸಂದಿರುವಾಗ ಒಂದು ಮಾಂಸ ಆಗಲಿ, ಹೈ ಫ್ಯಾಟಿ ಫುಡ್ಡು, ಇಲ್ಲಾದರೆ ಬೇಕರಿ ಐಟಮ್ಸ್, ಸ್ವೀಟ್ಸ್, ಚಾಕ್ಲೇಟ್ಸ್, ಡೈರಿ ಪ್ರಾಡಕ್ಟ್ಸ್, ಇಷ್ಟೊಂದು ಸಿಗ್ತಾ ಇರಲಿಲ್ಲ. ಇಟ್ ವಾಸ್ ಮಿನಿಮಮ್, ಇಟ್ ವಾಸ್ ವೆನ್ ಇಟ್ ಇಸ್ ರಿಕ್ವೈರ್ಡ್, ಇಟ್ ಆಸ್ ಅ ಸ್ಪೆಷಲ್ ಒಕೇಶನ್. ಈಗ ದಿನ ಫ್ರಿಜ್ಜಲ್ಲಿರುತ್ತೆ, ಅಲ್ಲಿರುತ್ತೆ. ಆ್ಯಂಡ್ ಮೂರನೇದು ವಾಟ್ ಐ ಫೀಲ್ ಇಸ್ ಎವ್ರಿಥಿಂಗ್ ಇಸ್ ಪ್ಯಾಕೇಜ್ಡ್ ಫುಡ್ಸ್, ಈಸಿಯಾಗಿದೆ, ಪ್ಯಾಕೆಟ್ ತೆಗೆದು ತಿನ್ಬಿಡೋದು. ಸೊ ದೀಸ್ ಆರ್ ಆಲ್ ವಿ ನಮಗೆ ಒಂದು ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ ಕ್ಯಾನ್ಸರಿಗೆ. ಆ್ಯಂಡ್ ಡಯಟ್ ಈಸ್ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್. ಏನಂದರೆ ಡಯಟ್ ನಮ್ಮನ್ನು, ನಮಗೆ ಅದರ ಮೇಲೆ ಸ್ಟಡಿ ನಡೆಸಲಿಕ್ಕೂ ಆಗೋದಿಲ್ಲ, ಯಾವ ಡಯಟಿಂದ ಬರ್ಬೋದು, ಯಾವ ಡಯಟಿಂದ ಬರೋದಿಲ್ಲ ಅಂತ. ಬಟ್ ನಾವು ಯಾವುದನ್ನು ನೋಡಬೇಕಂದ್ರೆ ಹೌ ಅವರ್ ಲೈಫ್ ಸ್ಟೈಲ್ ಹ್ಯಾಸ್ ಚೇಂಜ್ಡ್, ಆ ಚೇಂಜ್ ಮೇಲೆ ಆ್ಯಂಡ್ ವಾಟ್ ಹ್ಯಾಸ್ ಚೇಂಜ್ಡ್, ಏನು ಚೇಂಜ್ ಆಗಿದೆ. ನಾವೀಗ ನಾವು ಮೊದಲಿಗೆ ನಮ್ಮ ಡಯಟ್ ಇತ್ತು ಒಂದು 30 ವರ್ಷ ಹಿಂದೆ, ಅಲ್ಲಿ 40 ವರ್ಷ ಹಿಂದೆ, ಈಗ ನಮ್ಮ ಡಯಟ್ ಹೇಗಿದೆ, ನಮ್ಮ ಫುಡ್ಡದು ಸೋರ್ಸ್ ಹೇಗೆ ಬರ್ತಾಯಿದೆ, ಎಂದು ಎಲ್ಲಿಂದ ಬರ್ತಾಯಿದೆ, ಯಾವ ಥರ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿದೆ, ಯಾವ ಥರ ಬೆಳೆಸ್ತಾ ಇದ್ದಾರೆ, ಇದೆಲ್ಲ ಕಾರಣವಾಗಿರ್ಬೋದು. ಯಾಕಂದರೆ ನಾವು ಈಗ ಬರೀ ನಾನು ಬ್ರೆಸ್ಟ್ ಕ್ಯಾನ್ಸರ್ ಮಾತ್ರ ಮಾತಾಡೋದಿಲ್ಲ, ಎಲ್ಲ ಟೈಪ್ ಕ್ಯಾನ್ಸರ್ ನಾವು ಈಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಡಯಟ್ರಿ ಚೇಂಜಸ್ ಇಸ್ ಅ ಮೋಸ್ಟ್ ಒಂದು ಬ್ರೆಸ್ಟ್ ಕ್ಯಾನ್ಸರ್, ಫೀಮೇಲ್ಸಲ್ಲಿ ಬ್ರೆಸ್ಟ್ ಕ್ಯಾನ್ಸರ್, ಓವರಿಯನ್ ಕ್ಯಾನ್ಸರ್, ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಮೂರು ಕ್ಯಾನ್ಸರ್ ಮೊದಲ ಹಾಗೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕ್ಯಾನ್ಸರ್ ಆಫ್ ದ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಕಮ್ಮಿ ಆಗ್ತಾ ಇದೆ.
1: ಯಾವ ಕಾರಣಕ್ಕೆ ಇದು?
0: ಅದು ಯಾಕೆ ಕಾರಣಕ್ಕೆ ಅಂದರೆ, ಒಂದನೇದು ಪರ್ಸ್ನಲ್ ಹೈಜಿನ್ ಆಸ್ ಇಂಪ್ರೂವ್ಡ್, ಆಫ್ ಆಕ್ಸೆಸ್ ಟು ಬೆಟರ್ ವಾಶ್ರೂಮ್ಸ್, ಟಾಯ್ಲೆಟ್ಸ್, ಎವ್ರಿಥಿಂಗ್. ಟೂ, ಬೆಟರ್ ಅವೇರ್ನೆಸ್ ಆಫ್ ಸೆಕ್ಷುವಲ್ ರಿಲೇಶನ್ಶಿಪ್ ಮತ್ತು ಬ್ಯಾರಿಯರ್ಸ್, ಇದೆಲ್ಲ ಇದರಿಂದ ವಿ ಆರ್ ಸೀಯಿಂಗ್ ಲೆಸ್ ನಂಬರ್ ಆಫ್ ಕ್ಯಾನ್ಸರ್ ಸರ್ವಿಕ್ಸ್ ಅಮಂಗ್ ದ ಅರ್ಬನ್ ಪೀಪಲ್. ರೂರಲಲ್ಲಿ ಇನ್ನೂ ಇದೆ. ಆ್ಯಂಡ್ ಈಗ ಅದಲ್ಲದೆ ಈಗ HPV ವ್ಯಾಕ್ಸಿನ್ ಅಂತ ಡ್ರೈವ್ ಮಾಡ್ತಾ ಇದೆ ಗೌರ್ಮೆಂಟ್. ಸೊ HPV ವ್ಯಾಕ್ಸಿನ್ ಒಂದ್ಸಲ ಈವನ್ ಒಂದು 60-70% ಕವರಪ್ ಮಾಡಿದರೆ ಇನ್ನೊಂದು 20-30 ವರ್ಷದಲ್ಲಿ ಯು ವಿಲ್ ಹಾರ್ಡ್ಲಿ ಸಿ ಕ್ಯಾನ್ಸರ್ ಸರ್ವಿಕ್ಸ್. ಕ್ಯಾನ್ಸರ್ ಸರ್ವಿಕ್ಸ್ ನಿಯರ್ಲಿ ಒಂದು 5%, 4% ಇರ್ಬೋದು. ಈಗ ಅಟ್ ಪ್ರೆಸೆಂಟ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಕ್ಯಾನ್ಸರ್ ಆಫ್ ದ ಸರ್ವಿಕ್ಸ್ ಒಂದೇ ನಂಬರಲ್ಲಿದೆ. ಯಾಕೆಂದರೆ ರೂರಲ್ ಜನರಲ್ಲಿ ಕ್ಯಾನ್ಸರ್ ಸರ್ವಿಕ್ಸ್ ಜಾಸ್ತಿ ಇದೆ, ಬ್ರೆಸ್ಟ್ ಅರ್ಬನ್ ಜನರಲ್ಲಿ ಜಾಸ್ತಿ ಇದೆ.

0: ಡಾಕ್ಟರ್, ಈ ಸ್ತನದ ಕ್ಯಾನ್ಸರ್ ಅನ್ನುವಂಥದ್ದು ಅನುವಂಶಿಕವಾಗಿ ಬರುವಂಥ ಸಾಧ್ಯತೆ ಇದೆಯಾ?
1: ಹೌದು, ಅದು 10% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ ಆ ಥರ ಬರುವ ಚಾನ್ಸಸ್ ಇದೆ. ಅದಕ್ಕೆ ಯಾರಿಗೆ ಬರುವ ಚಾನ್ಸಸ್ ಅಂದರೆ ನಾವು ಯಾವಾಗ ನೋಡಬೇಕು, ಈಗ ತಾಯಿ ಈಗ 40-30 ಇಯರ್ಸಲ್ಲಿ ಬಂತು ಬ್ರೆಸ್ಟ್ ಕ್ಯಾನ್ಸರ್, ಅಂಥವರಿಗೆ ಲೇಡಿಗೆ ಬಂದರೆ ಅಂಥವರನ್ನು ನಾವು ಚೆಕ್ ಮಾಡ್ತೇವೆ. ಅದರಲ್ಲಿ ಒಂದು ಬ್ರಕ ಜೀನ್ಸ್ ಅಂತ ಇದೆ. ಈ ಸ್ಪೆಸಿಫಿಕ್ ಜೀನ್ ಇದ್ದರೆ ದೇರ್ ಈಸ್ ಎ ಹೈ ಚಾನ್ಸ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಓವೇರಿಯನ್ ಕ್ಯಾನ್ಸರ್ ಎರಡು. ಈಗ ಅದಿದ್ದರೆ 40, 35, 40 or 50 ಒಳಗೆ ಬ್ರೆಸ್ಟ್ ಕ್ಯಾನ್ಸರ್ ಬರ್ಬೋದು. ಅದು ಬ್ರೆಸ್ಟ್ ಕ್ಯಾನ್ಸರ್ ಬರದಿದ್ದರೆ ಆಮೇಲೆ ಇಂದು ಅವ್ರ ಮುಂದಕ್ಕೆ ಹೋದರೆ ಓವೇರಿಯನ್ ಕ್ಯಾನ್ಸರ್ ಬರ್ಬೋದು. ಒಂದು ಹಾಲಿವುಡ್ ಆ್ಯಕ್ಟ್ರೆಸ್ ಅಂತ ಇದ್ದರು, ಅಂಜಲಿನಾ ಜಾಲಿ ಅಂತ, ಅವರು ಇದನ್ನು ಟೆಸ್ಟ್ ಮಾಡಿದ ನೋಡಿದರೆ ಅವರು ಬ್ರಕ ಪಾಸಿಟಿವ್ ಇದ್ದರು. ಅದಕ್ಕೆ ಅವರು ಬೇಗ ಹೋಗಿ ಅವ್ರ ಎರಡು ಸ್ತನವನ್ನು ಸರ್ಜರಿ ಮಾಡಿ ತೆಗೆದು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ರೀಕನ್ಸ್ಟ್ರಕ್ಷನ್ ಮಾಡಿ ಇಟ್ಲು. ಇದರಿಂದ ಅವಳದು ಬ್ರೆಸ್ಟ್ ಕ್ಯಾನ್ಸರ್ ಆಗುವ ಚಾನ್ಸಸ್ಸನ್ನು 98% ಕಮ್ಮಿ ಮಾಡಿದ್ರು.
0: ಓಕೆ
1: ಓಕೆ, ಸೊ ಇಟ್ ಇಸ್, ಇದನ್ನು ಏನು ಹೇಳೋದಂದರೆ ಪ್ರಿವೆಂಟಿವ್. ಆಮೇಲೆ ಅವಳಿಗೆ ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡಿ ಒಂದು 45-50 ಆಗುವಾಗ ಓವರಿಯನ್ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ, ಅಂದರೆ ಅಂಡಾಂಶ ಕ್ಯಾನ್ಸರ್ ಬರುವ ಚಾನ್ಸಸ್ ಇದೆ. ಸೊ ಆವಾಗ ಅದನ್ನು ಹೋಗಿ ಲ್ಯಾಪ್ರೋಸ್ಕೋಪಿಯಲ್ಲಿ ಅಂಡಾಂಶನೂ ತೆಗೆದು ಬಿಡ್ತಾಳೆ. ದೆನ್ ದೇ ವಿಲ್ ಗೋ ಫಾರ್ ರಿಪ್ಲೇಸ್ಮೆಂಟ್ ಆಫ್ ಹಾರ್ಮೋನ್. ಅವ್ರ ಬಾಡಿಯಲ್ಲಿ ದೇ ವಿಲ್ ಮ್ಯಾನೇಜ್ ವಿತ್ ಸ್ಟ್ರಿಕ್ಟ್ ಡಯಟ್ ಆ್ಯಂಡ್ ಇದು. ಸೊ ಅವರು ದೇ ವಿಲ್ ಮ್ಯಾನೇಜ್ ಈವನ್ ಓವೇರಿಯನ್ ಕ್ಯಾನ್ಸರ್ ಬರೋ ಮೊದಲೇ ಅದನ್ನು ತೆಗೆದು ಬಿಡ್ತಾರೆ. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಸೊ ನನ್ನ ಪ್ರೈವೇಟ್ ಪ್ರಾಕ್ಟೀಸಲ್ಲೇ ನಾನು ಒಂದು 2002-03 ಆಪ್ರೇಟ್ ಮಾಡಿದ್ದು ಒಂದು ಪೇಷಂಟ್, ಅವಳಿಗೆ 27 ವರ್ಷದಲ್ಲಿ ಕಣ್ಣೂರು ಕೇರಳದಿಂದ ಬಂದವರು, ಅಡ್ವಾನ್ಸ್ ಸ್ಟೇಜ್ ಬ್ರೆಸ್ಟಲ್ಲಿ ಇದ್ದರು, ಸರ್ಜರಿ ಮಾಡಿ ಕೀಮೋಥೆರಪಿ ಎಲ್ಲ ಕೊಟ್ಟು ಗುಣವಾದ ಆ ಹೆಂಗಸು ಅವಳ ಮಗಳನ್ನು ಹಿಡ್ಕೊಂಡು ಅವಳಿಗೆ 27 ಇಯರ್ಸ್ ಆಗುವಾಗ ಬಂದಳು. ಆವಾಗ 25 ವರ್ಷ ಮೊದಲು ನಾನು ನಮ್ಮ ಹತ್ರ ಈ ಟೆಸ್ಟಿಂಗ್ ಇರಲಿಲ್ಲ ಬ್ರಾಕ, ಮಗಳಿಗೆ ನಾನು ಮಾಡಿ ನೋಡಿದರೆ ಮಗಳು ಪಾಸಿಟಿವ್. ಸೊ ಅಮ್ಮನಿಗೆ ಇತ್ತು ಆ ಪಾಸಿಟಿವಿಟಿ. ಸೊ ಮಗಳಿದ್ದ ಎರಡು ಬ್ರೆಸ್ಟನ್ನು ಕ್ಯಾನ್ಸರ್ ಆಗಿತ್ತು, ಎರಡು ಬ್ರೆಸ್ಟಲ್ಲಿ ಗಡ್ಡೆ ಇತ್ತು, ಅದನ್ನು ತೆಗೆದು ಬಿಟ್ಟು ರೀಕನ್ಸ್ಟ್ರಕ್ಷನ್ ಮಾಡಿ ಕೊಟ್ಟು ಅವಳಿಗೆ ಫಾಲೋಅಪಲ್ಲಿದ್ದಾರೆ. ಸೊ 5% to 10% ಆಫ್ ದ ಬ್ರೆಸ್ಟ್ 10% ಆಫ್ ದ ಬ್ರೆಸ್ಟ್ ಕ್ಯಾನ್ಸರ್ಸ್ ಆರ್ ಹೆರಿಡಿಟ್ರಿ. ಸೊ ಯಾರು ಹೆರಿಡಿಟ್ರಿ ಅಂದರೆ ಯಂಗ್ ಏಜ್ ಪೇಷಂಟ್ಸ್ ಆರ್ ಮೋರ್ ಲೈಕ್ಲಿ ಟು ಹ್ಯಾವ್ ಹೆರಿಡಿಟ್ರಿ ಅಂತ ಹೇಳ್ತೇವೆ.
0: ಡಾಕ್ಟರ್, ಈಗ ಈ ಸ್ತನದ ಕ್ಯಾನ್ಸರ್ನ ಆರಂಭಿಕ ಲಕ್ಷಣಗಳು ಅಂತೇನಾದರೂ ಇರ್ತದೆ, ಅಂದರೆ ಈ ಲಕ್ಷಣಗಳು ಈ ಸ್ತನದ ಕ್ಯಾನ್ಸರ್ದೆ ಅಂತ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಇದೆಯಾ?
1: ಹೌದು, ಆರಂಭವಾಗಿ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಮಾಡ್ತಾ ಇರಬೇಕು. ಅದು ಬೈ ದಿ ಏಜ್ ಆಫ್ 20 ಇಯರ್ಸಲ್ಲೇ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅವರು ಫಿಕ್ಸ್ ಮಾಡಬೇಕು ಡೇಟ್ಸ್, ಜಸ್ಟ್ ಪೀರಿಯಡ್ಸ್ ಆಗಿ ಒಂದು ವಾರದೊಳಗೆ ಒಂದು ಟೆಸ್ಟಿಂಗ್ ಮಂತ್ಲಿ ಒನ್ಸ್.
0: ಹೇಗೆ ಮಾಡೋದು?
1: ಅದು ಅವರು ಮಿರರ್ ಮುಂದೆ ನಿಂತ್ಕೊಂಡು ಸ್ವಂತ ನೋಡಬೇಕು ಅವ್ರ ಬ್ರೆಸ್ಟ್, ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಅದರಲ್ಲಿ ಎಲ್ಲಾದರೂ ಗಡ್ಡೆ ಕಂಡು ಬಂದರೆ, ಇಲ್ಲ ದಪ್ಪವಾಗಿ ಕಂಡು ಬಂದರೆ, ಇಲ್ಲದ್ರೆ ತುಟಿ ಒಳಗೆ ಹೋದರೆ, ಇಲ್ಲದ್ರೆ ಚರ್ಮ ಒಳಗೆ ಎಳೆದಾಗಿದ್ದರೆ, ಇಲ್ಲ ಡಿಸ್ ತುಟಿಯಿಂದ ರಕ್ತ ಇಲ್ಲದ್ರೆ ಏನೋ ಡಿಸ್ಚಾರ್ಜ್ ಇದ್ದರೆ, ಇದು ಅಂತ ಅಂದರೆ ಅರ್ಲಿಸ್ಟ್ ಇದು, ಆವಾಗ ಹೋಗಿ ಚೆಕಪ್ ಮಾಡಿ ಅದು ಏನು ಇಲ್ಲ ಅಂತ ಮಾಡಿ ಬರಬೇಕು. ಡಾಕ್ಟರ್ಸ್ ನೋಡಿಬಿಟ್ಟು ಏ ಏನಿಲ್ಲ ಹೆದರ್ಬೇಡ ಅಂತ ಕಳಿಸ್ಬಿಡ್ತಾರೆ ಸಮ್ಟೈಮ್. ಯಾಕೆಂದರೆ ಈ ಯಂಗ್ ಪೇಷಂಟ್ಸ್ ಇರುವಾಗ 25-30-35 ಇರುವಾಗ ಯೂಶ್ಲಿ ಡಾಕ್ಟರ್ಸ್ ಆ ಏಜಲ್ಲಿ ಬರುವ ಚಾನ್ಸಸ್ ಕಮ್ಮಿ, ಅಂದರೆ ಬರಲ್ಲ ಅಂತ ಏನಿಲ್ಲ ಬಟ್ ಚಾನ್ಸಸ್ ಕಮ್ಮಿ ಇರುತ್ತೆ. ಸೊ ಆವಾಗ ಅವರನ್ನು ಕಾನ್ಫಿಡೆನ್ಸ್ ಕೊಟ್ಟು ಕಳಿಸ್ಬಿಡ್ತಾರೆ. ಬಟ್ ಆಲ್ವೇಸ್ ಆವಾಗ ಅಂಥ ಪೇಷಂಟ್ಸ್ ವಿ ಹ್ಯಾವ್ ಟು ಗೆಟ್ ಯಾವುದಾದ್ರೂ ಒಂದು ಅಲ್ಟ್ರಾಸೌಂಡ್ ಬ್ರೆಸ್ಟ್ ಅಂತ ಇದೆ, ಆ ಸ್ಕ್ಯಾನ್ ಒಂದು ಮಾಡಿ ಒಳ್ಳೆ ಕಡೆಯಲ್ಲಿ ಒಂದು ಸ್ಕ್ಯಾನಿಂಗ್ ಮಾಡಿ ಪಕ್ಕಾ ಮಾಡಬೇಕು ಏನಿಲ್ಲ ಅಂತ. ಸೊ ಆಲ್ವೇಸ್ ವೆನ್ ದೇರ್ ಇಸ್ ಅ ಡೌಟ್, ಆ ಡೌಟ್ ಅದು 100% ಏನು ಇಲ್ಲ ಅಂತ ಮಾಡಿ ವಿ ಶುಡ್ ಹ್ಯಾವ್ ಕಾನ್ಫಿಡೆನ್ಸ್.
0: ಡಾಕ್ಟರ್, ಈಗ ಚೆಕಪ್ ಮಾಡುವಾಗ ಅಲ್ಲಿ ರೋಗ ಪತ್ತೆ ಆಯಿತು, ಪತ್ತೆ ಆದ ನಂತರ ಅದರಲ್ಲಿ ಬೇರೆ ಬೇರೆ ಹಂತಗಳನ್ನು ನಿರ್ಧರಿಸ್ತೀರಾ ಹೇಗೆ?
1: ಪೇಷಂಟ್ ಬಂದ ತಕ್ಷಣ ಅಂದರೆ ಗಡ್ಡೆ ಇಟ್ಕೊಂಡು ಡಾಕ್ಟ್ರೇ ಗಡ್ಡೆ ಆಗಿದೆ ಏನು ಮಾಡಬೇಕಂತ ಬಂದ ತಕ್ಷಣ ಅದನ್ನು ಫಸ್ಟ್ ನಾವು ಟೆಸ್ಟ್ ಮಾಡ್ತೇವೆ. ಟೆಸ್ಟ್ ಮಾಡಿ ಅದು ಕ್ಯಾನ್ಸರ್ ಇಲ್ಲೋ ಅಂತ ನಾವು ಪ್ರೂವ್ ಮಾಡ್ತೇವೆ. ಪ್ರೂವ್ ಮಾಡಲಿಕ್ಕೆ ಮೂರು ಇದೆ. ಒಂದು, ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂದರೆ ಡಾಕ್ಟರ್ಸ್ ಟೆಸ್ಟ್ ಮಾಡಿ ನೋಡಿ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಇದು ಇರ್ಬೋದು ಇಲ್ಲದಿದ್ದು, ಕೆಲವು ಇನ್ ಬಿಟ್ವೀನ್ ಇರ್ತದೆ, ನಾವು ಕಾನ್ಫಿಡೆಂಟ್ ಆಗಿ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಅದನ್ನು ಬಯೋಪ್ಸಿ ಮಾಡ್ತೇವೆ, ಸೂಜಿ ಟೆಸ್ಟ್. ಸೂಜಿ ಟೆಸ್ಟಲ್ಲಿ ಪ್ರೂಫ್ ಮಾಡಬೇಕು ಯಾವ ಟೈಪ್ ಕ್ಯಾನ್ಸರ್, ಕ್ಯಾನ್ಸರ್ ಇದ್ದರೆ, ಕ್ಯಾನ್ಸರ್ ಇಲ್ಲ ಅಂದರೆ ಕ್ಯಾನ್ಸರ್ ಇಲ್ಲ, ಕ್ಯಾನ್ಸರ್ ಬಂದರೆ ಅದರದ್ದು ಬಯಾಲಜಿಕಲ್ ಬಿ

ಬಿಹೇವಿಯರ್ ಅಂದರೆ ಅದರದ್ದು ಒಳಗಿದ್ದು ಮಾಲಿಕ್ಯುಲರ್ ಟೆಸ್ಟಿಂಗ್ ಕೆಲವು ಮಾರ್ಕರ್ಸ್ ಉಂಟು, ಅದನ್ನೆಲ್ಲ ಮಾಡಿ ನೋಡ್ತೇವೆ. ಮೂರನೇದು ಮ್ಯಾಮೋಗ್ರಾಮ್. ಮ್ಯಾಮೋಗ್ರಾಮ್ ಮಾಡಿಬಿಟ್ಟು ಆ ಬ್ರೆಸ್ಟಲ್ಲಿ ಬರೀ ಒಂದು ಕಡೆ ಇದೆಯಾ ಬೇರೆ ಕಡೆ ಇದೆಯಾ, ಸಣ್ಣ ಸಣ್ಣದಾಗಿ ಅದೇ ಬ್ರೆಸ್ಟಲ್ಲಿ ಬೇರೆ ಕಡೆ ಇಲ್ಲದಿದ್ದರೆ ಆಪೋಸಿಟ್ ಬ್ರೆಸ್ಟಲ್ಲಿ ಏನಾದರೂ ಇದೆಯಾ ಅಂತ ಮೂರು ಟೆಸ್ಟ್ ಮಾಡಿ ನೋಡ್ತೇವೆ. ಇದನ್ನ ಮಾಡಿದ ತಕ್ಷಣ ವಿ ವಿಲ್ ಹ್ಯಾವ್ ಅ ಕ್ಲಿನಿಕಲ್ ಸ್ಟೇಜ್ ಆಫ್ ದ ಡಿಸೀಸ್ ಅಂದರೆ ಕೈಯಲ್ಲಿ ಸ್ಟೇಜ್. ನೆಕ್ಸ್ಟ್ ಸ್ಟೆಪ್ ಸಿ ಟಿ ಸ್ಕ್ಯಾನು, ಕ್ಯಾನ್ಸರ್ ಪ್ರೂವ್ ಆದ ನಂತರ ಎದೆಯದು ಸಿ ಟಿ ಸ್ಕ್ಯಾನ್, ಇಲ್ಲ ಅಂದರೆ ಪೆಟ್ ಸ್ಕ್ಯಾನ್. ಸೊ ಅರ್ಲಿ ಸ್ಟೇಜ್ ಅಂದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಬಂದರೆ ಯೂಶ್ವಲಿ ನಾವು ಪೆಟ್ ಸ್ಕ್ಯಾನ್ ಕೇಳಲ್ಲ, ಯಾಕಂದರೆ ಅದು ಸ್ಪ್ರೆಡ್ ಆಗಿರೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದೇ ಟೈಮ್ ಅದರದ್ದು ಬಯಾಲಜಿಕಲ್ ನೇಚರ್, ಬಯಾಲಜಿಕಲ್ ನೇಚರ್ ಅಂದರೆ ಕೆಲವು ದುಡ್ದಿರ್ಬೋದು ಬಟ್ ಸಾಧು ಇರ್ಬೋದು, ಕೆಲವು ಸಂದಿರ್ಬೋದು ಕಠಿಣವಾಗಿರ್ಬೋದು, ಅದನ್ನು ಹೇಳೋದು ನಾವು ಬಯಾಲಜಿಕಲ್ ಬಿಹೇವಿಯರ್. ಸೊ ಯಾವ ಟೈಪ್ ಅಂತ ನಾವು ಆ ಬಯೋಪ್ಸಿ ರಿಪೋರ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಅದನ್ನು ಇಟ್ಕೊಂಡು ಸಿ ಟಿ ಸ್ಕ್ಯಾನ್ ಇಲ್ಲಾದರೆ ಪೆಟ್ ಸ್ಕ್ಯಾನ್ ಕೇಳ್ತೇವೆ. ಸೊ ಇದರಲ್ಲಿ ನಮಗೆ ಕಂಪ್ಲೀಟ್ ಸ್ಟೇಜ್ ಗೊತ್ತಾಗುತ್ತೆ ಪೇಷೆಂಟಿದು. ಆಮೇಲೆ ನಾವು ಡಿಸೈಡ್ ಮಾಡ್ತೇವೆ ಈ ಪೇಷಂಟ್ ಯಾವ ಥರ ಟ್ರೀಟ್ಮೆಂಟಿಗೆ ಹೋಗಬೇಕು. ಸೊ ಈ ಪೇಷಂಟ್ ಕೀಮೊಥೆರಪಿಗೆ ಹೋಗಬೇಕಾ ಸರ್ಜರಿಗೆ ಹೋಗಬೇಕಾ, ಇದು ಎರಡರಲ್ಲಿ ಒಂದು ಇದು ಮಾಡ್ತೇವೆ, ಡಿಸಿಷನ್ ಮಾಡ್ತೇವೆ. ಎರಡನೇದಾಗಿ ಪೇಷಂಟಿದು ಬ್ರೆಸ್ಟ್ ಫುಲ್ಲಾಗಿ ತೆಗಿಬೇಕಾ ಅಲ್ಲ ಬ್ರೆಸ್ಟ್ ಸೇವ್ ಮಾಡಿ ಆಪ್ರೇಷನ್ ಮಾಡಬೇಕಾ. ಮೂರನೇದು ಲಿಂಫ್ ನೋಡ್ಸ್ ಅಂತ ಇರ್ತದೆ ನಮ್ಮ ತೋಳು ಕೆಳಗಡೆ, ಎಕ್ಸಿಲ್ ಅಂತ ಹೇಳೋದು, ಅಲ್ಲಿಂದ ಆ ನೋಡ್ಸ್ ಎಷ್ಟು ತೆಗಿಬೇಕು ಅದನ್ನು ಸೆಂಟಿನಲ್ ನೋಡ್ ವರ್ಸಸ್ ಆಕ್ಸಿಲರಿ ನೋಡ್ ಡಿಸೈಡ್. ಸೆಂಟಿನಲ್ ಅಂದರೆ ಬರೀ ಅಲ್ಲಿಗೆ ಡ್ರೇನ್ ಆಗುವಂಥ ಇಂಕೆಲ್ಲ ಹಾಕಿ ಬರೀ ಒಂದು ಎರಡು ಮೂರು ತೆಗಿತೇವೆ, ಇಲ್ಲ ಪೂರ್ತಿ ತೆಗಿಬೇಕು, ಇದನ್ನು ನಾವು ಡಿಸಿಷನ್ ಮಾಡ್ತೇವೆ. ಸೊ ಡಿಸಿಷನ್ನಲ್ಲಿ ಪೇಷಂಟ್ ಕೀಮೊಥೆರಪಿಗೆ ಹೋಗ್ಬೋದು ಅಪ್ ಫ್ರಂಟ್, ಹೋದ ನಂತರ ಹೋಗೋ ಮೊದಲು ನಾವು ಆ ಟ್ಯೂಮರನ್ನು ಮಾರ್ಕ್ ಮಾಡ್ತೇವೆ, ಯಾಕೆಂದರೆ ಕೀಮೊಥೆರಪಿ ಕೊಟ್ಟ ನಂತರ ಪೂರ್ತಿ ಹೋದರೆ ನಾವು ಎಲ್ಲಿ ಹೋಗಿ ತೆಗಿಬೇಕಂತ ಗೊತ್ತಾಗಲ್ಲ, ಅದಕ್ಕೆ ಮೊದಲೇ ಮಾರ್ಕ್ ಮಾಡಿ ಇಡ್ತೇವೆ. ಆಮೇಲೆ ಕೀಮೊಥೆರಪಿ ಅಂದರೆ ಕೀಮೊಥೆರಪಿ ಹೋದ ನಂತರ ಆರು ಇಲ್ಲಾದರೆ ಎಂಟು ಕೋರ್ಸ್ ಆದ ನಂತರ ಸರ್ಜರಿಗೆ ಬರ್ತಾರೆ. ಸರ್ಜರಿಗೆ ಬಂದಾಗ ವಿ ವಿಲ್ ಪ್ಲ್ಯಾನ್ ಫುಲ್ಲಾಗಿ ತೆಗೆಯುದ ಪಾರ್ಟಾಗಿ ತೆಗೆಯುದ. ಫುಲ್ಲು ಅರ್ಲಿ ಸ್ಟೇಜ್ ಇಲ್ಲಾದರೆ ಒಳ್ಳೆಯ ರೆಸ್ಪಾನ್ಸ್ ಇದ್ದರೆ ಇವಾಗ ಜಾಸ್ತಿ ನಂಬರ್ ಆಫ್ ಪೇಷಂಟನ್ನು ನಾವು ಸೇವ್ ಮಾಡಿ ತೆಗಿತೇವೆ, ಬ್ರೆಸ್ಟನ್ನು ಸೇವ್ ಮಾಡ್ತೇವೆ, ಅದು ಆಪ್ಷನ್ಸ್ ಕೊಡ್ತೇವೆ ಪೇಷಂಟಿಗೆ. ಸೊ ಬ್ರೆಸ್ಟ್ ಸೇವ್ ಮಾಡಿದರೆ ಒಂದು ಬೆನಿಫಿಟ್ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ಸ್, ಕಾಸ್ಮೆಟಿಕ್ ಔಟ್ಲುಕ್, ಒಂದು ಮತ್ತು ಪ್ರೊಫೈಲ್ ಸೈಕೊಲಾಜಿಕಲಿ ಹ್ಯಾಪಿಯಾಗಿರ್ತಾರೆ. ಬಟ್ ಬ್ರೆಸ್ಟ್ ಸೇವ್ ಮಾಡಿದರೆ ರೇಡಿಯೋಥೆರಪಿ ಕೊಡೋದು ಮಸ್ಟ್ ಆಗ್ತದೆ. ಬ್ರೆಸ್ಟ್ ನಾವು ಪೂರ್ತಿ ತೆಗೆದಿದ್ದರೆ ಪಾರ್ಟ್ ಆಫ್ ದ ಬ್ರೆಸ್ಟ್ ತೆಗೆದ್ರೆ ರೇಡಿಯೇಷನ್ ಆಪರೇಷನ್ ನಂತರ ಹಾಕಬೇಕು ಆ್ಯಸ್ ಅ ಪಾರ್ಟ್ ಆಫ್ ಕಂಟ್ರೋಲ್. ಸೊ ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ಕೆಲವು ಪೇಷಂಟ್ ಬೇಡ ನನಗೆ ಫುಲ್ ತೆಗೀರಿ ಅಂತ ಹೇಳುವವರು ಇದ್ದಾರೆ, ಕೆಲವರು ರಿಕ್ವೆಸ್ಟ್ ಮಾಡ್ತೇನೆ ಫುಲ್ ತೆಗಿಬೇಡಿ. ಸೊ ಆ ಡಿಸಿಷನ್ ಅದನ್ನು ಫುಲ್ ತೆಗಿಬೇಕಾ ಅಲ್ಲ ಪಾರ್ಟಾಗಿ ತೆಗಿಬೇಕಾ ಈಸ್ ಫಸ್ಟ್ ಆ ಡಿಸೀಸ್ ಕ್ರೈಟೀರಿಯಾದಲ್ಲಿ ನಾವು ಹೇಳಿಕೊಡ್ತೇವೆ. ಚಾಯ್ಸ್ ಗಿವನ್ ಟು ದ ಪೇಷಂಟ್, ದೆನ್ ದ ಪೇಷಂಟ್ ಕ್ಯಾನ್ ಡಿಸೈಡ್. ಪೇಷಂಟ್ ಕ್ಯಾನ್ ನಾಟ್, ಪೇಷಂಟಿಂದ ನನಗೆ ಸೇವ್ ಮಾಡಿ ಅಂತ ಕೂತರೆ ಅಲ್ಲಿ ಕಾಯಿಲೆಯನ್ನು ಫುಲ್ ಬ್ರಷ್ ತೆಗಿಬೇಕಂತಾದರೆ ದೆನ್ ನಮಗೆ ಅದು ಮಾಡೋಕ್ಕಾಗಲ್ಲ. ಸೊ ನಾವು ರೆಫ್ಯೂಸ್ ಮಾಡ್ತೇವೆ, ಬೇಡಮ್ಮ ಅದು ನಿಮ್ಗೆ ತೊಂದರೆ ಆಗ್ಬೋದು ಮುಂದಕ್ಕೆ. ಕೆಲವು ಪೇಷಂಟ್ ನಾವು ಬ್ರೆಸ್ಟ್ ಸೇವ್ ಮಾಡ್ಬೋದು, ಬೇಡಮ್ಮ ಫುಲ್ ತೆಗಿಯೋದು ಬೇಡ ಅಂತ ಹೇಳಿದ್ರು ಅವ್ರು ಕೇಳಲ್ಲ, ಇಲ್ಲ ಡಾಕ್ಟ್ರೆ ಫುಲ್ ತೆಗೀರಿ ನಮಗೆ ಬೇಡ ಅದು. ಸೊ ಅವರ ಡಿಸಿಷನನ್ನು ನಾವು ರಿಸ್ಪೆಕ್ಟ್ ಮಾಡಿ ವಿಲ್ ಪ್ರೊಸೀಡ್. ಸೊ ಬ್ರೆಸ್ಟ್ ಫುಲ್ಲು ತೆಗೆದ್ರೂ ಪಾರ್ಟ್ ತೆಗೆದ್ರೂ ಫೈನಲ್ ರಿಸಲ್ಟ್ ಫುಲ್ ತೆಗೆದ್ರೂ ಇದು ಜಾಸ್ತಿ ವ್ಯತ್ಯಾಸ ಏನಿಲ್ಲ ರಿಸಲ್ಟ್ ಮೇಲೆ. ಪಾರ್ಟ್ ಆಗಿ ತೆಗೆದ್ರೆ ಅಂದರೆ ಬ್ರೆಸ್ಟ್ ಉಳಿಸಿ ಸರ್ಜರಿ ಮಾಡಿದರೆ ದೇರ್ ಈಸ್ ಒನ್ ಟು ಟೂ ಪರ್ಸೆಂಟ್, ಆಮೇಲೆ ತಿರ್ಗಾ ಬ್ರೆಸ್ಟಲ್ಲಿ ಬರುವ ಸ್ಮಾಲ್ ವೆರಿ ರೇರ್ 1%ಗಿಂತ ಕಮ್ಮಿ ಚಾನ್ಸಸ್ ಇದೆ. ಸೊ ಅದಕ್ಕೆ ನಾವು ಫಾಲೋಅಪ್ ಸ್ವಲ್ಪ ಸ್ಟ್ರಿಕ್ಟಾಗಿ ಇರ್ತೀವಿ ಅಂಥವರಿಗೆ. ಸೊ 3-5 ಇಯರ್ಸ್ ಆದ ನಂತರ ರಿಲ್ಯಾಕ್ಸ್ ಆಗ್ತೇವೆ. ಬಟ್ ರೇರಾಗಿ ವೆರಿ ರೇರಾಗಿ ತಿರ್ಗಾ ಬರುವ ಚಾನ್ಸ್ ಇದೆ, ಅದು ನಾವು ಹೇಳಿಕೊಡ್ತೇವೆ. ಓಕೆ, ಬ್ರೆಸ್ಟ್ ಸೇವ್ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ಎಲ್ಲ ಪೇಷೆಂಟಿದು ಬ್ರೆಸ್ಟ್ ಪೂರ್ತಿ ತೆಗಿಬೇಕಂತ ಏನಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಇದು ಬ್ರೆಸ್ಟ್ ಸೇವ್ ಮಾಡಿದರೆ ಅವರಿಗೆ ಚೆಸ್ಟ್ ಡಿಸ್ಕಂಫರ್ಟ್ ಎಲ್ಲ ತುಂಬ ಕಮ್ಮಿ ಆಗುತ್ತೆ, ಓವರ್ಆಲ್ ಕ್ವಾಲಿಟಿ ಆಫ್ ಲೈಫ್ ಈಸ್ ಬೆಟರ್. ಎರಡನೇದು ಈಸ್ ಈ ಲಿಂಫ್ ನೋಡ್ಸ್ ತೆಗೆಯೋದು. ಆ ಲಿಂಫ್ ನೋಡ್ಸ್ ತೆಗೆಯೋದರಿಂದ ಟೆಕ್ನಿಕ್ ವೆರಿ ಇಂಪಾರ್ಟೆಂಟ್, ಇದರಿಂದ ಕೈ ಊತ ಬರ್ತದೆ. ತುಂಬ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ ಅವರು ಕೈ ಎಲ್ಲ ದಪ್ಪಾಗಿ ಬರ್ತಾರೆ. ಅದೇ ಅಂದರೆ ನಾವು ಫುಲ್ ಲಿಂಫ್ ನೋಡ್ಸ್ ಪೂರ್ತಿ ತೆಗೆದು ಬಿಟ್ಟರೆ ಕೈದು ಹೋಗುವ ಲಿಂಫ್ ಸಿಸ್ಟಮ್ ಅದು ಅಲ್ಲಿಂದ ಇದಾಗ್ತದೆ, ಬ್ರೇಕ್ ಆಗ್ತದೆ. ಅದರಿಂದ
ಕೈ ಊತ ಬರ್ತದೆ.

0: ಅದರ ಮೇಲೆ ರೇಡಿಯೇಷನ್ ಹಾಕಿದ ತಕ್ಷಣ ಅದು ಡಬಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಒಂದು 30 ವರ್ಷ ಹಿಂದೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ. ಇವಾಗ ಇದರದ್ದು ಫುಲ್ ಅಂಡರ್ಸ್ಟ್ಯಾಂಡಿಂಗ್, ಅದನ್ನು ಯಾವ ಥರ ಸೇವ್ ಮಾಡಬೇಕು, ಯಾವ ಥರ ಇಂಥ ಕ್ವಾಲಿಟಿ ಆಫ್ ಲೈಫ್ ಪೇಷಂಟ್ ಇದ್ದು ಯಾವ ಥರ ಮೇಲೆ ತರಬೇಕು. ನಾವು ಬದುಕು ಫಸ್ಟ್ ನಮ್ಮ ಒಂದು 30-40 ವರ್ಷ ಹಿಂದೆ ಬರೀ ಅವರ ಹಿಂದೆ ಅದನ್ನು ಹೇಗೆ ಕ್ಯೂರ್ ಮಾಡಿಕೊಡೋದು, ಹೇಗೆ ಅವರನ್ನು ಪೂರ್ತಿಯಾಗಿ ಕಾಯಿಲೆಯಿಂದ ಕ್ಲಿಯರ್ ಮಾಡಿಕೊಡೋದು, ಅದೇ ಒಂದು ಉದ್ದೇಶ ಇತ್ತು. ಈಗ ಅದು ಮಾತ್ರ ಅಲ್ಲ, ಪೇಷಂಟನ್ನು ಕಂಪ್ಲೀಟಾಗಿ ಕ್ಯೂರು ಮಾಡಬೇಕು, ಅದಲ್ಲದೆ ವಿ ಹ್ಯಾವ್ ಟು ಗಿವ್ ದಮ್ ದ ಬೆಸ್ಟ್ ಕ್ವಾಲಿಟಿ ಆಫ್ ಲೈಫ್. ನಮ್ಮ ಸರ್ಜರಿಯಿಂದ ನಮ್ಮ ಟ್ರೀಟ್ಮೆಂಟಿಂದ 6 ತಿಂಗಳ ನಂತರ ಅವ್ರು ದೇ ಶುಡ್ ಬಿ ನಿಯರ್ ನಾರ್ಮಲ್, ಬೈ 95-99% ನಾರ್ಮಲ್ ಆಗಬೇಕು. ಕೈ ಊತ ಬರಬಾರ್ದು, ಶೋಲ್ಡರ್ ಪೇನ್ ಇರಬಾರ್ದು, ಆಕ್ಸಿಲರಿ ಪ್ರೇನ್ ಇರಬಾರ್ದು, ಇದನ್ನೆಲ್ಲ ನೋಡಿಕೊಂಡು ವಿ ಹ್ಯಾವ್ ಟು ಡೂ. ಅದಕ್ಕೆ ಏನು ಮಾಡ್ತೇವೆ ಅಂದರೆ ಸೆಂಟಿನಲ್ ನೋಡು, ಬ್ರೆಸ್ಟ್ ಇದು ತೊಟ್ಟು ಹತ್ತಿರ ಇಂಜೆಕ್ಷನ್ಸ್ ಕೊಟ್ಟು ಆ ಬ್ರೆಸ್ಟನ್ನು ಡ್ರೇನ್ ಮಾಡುವಂಥ ಲಿಂಫ್ ನೋಡ್ಸ್ ಅದನ್ನು ಮಾತ್ರ ತೆಗೆದು ಟೆಸ್ಟಿಗೆ ಕಳಿಸ್ತೇವೆ. ಇಲ್ಲಾಂದರೆ ಅದು ಪ್ಲಸ್ ಪಕ್ಕದಲ್ಲಿರೋ ಒಂದು 2-3 ಮಾತ್ರ ಕಳಿಸ್ತೇವೆ, ಯಾಕಂದರೆ ಅಲ್ಲಿಗೆ ಸ್ಪ್ರೆಡ್ ಇದೆಯಾ ಇಲ್ಲ ಅಂತ ನೋಡಲಿಕ್ಕೆ. ಅಲ್ಲಿ ಸ್ಪ್ರೆಡ್ ಇದ್ದರೆ ಅದನ್ನು ಕ್ಲಿಯರ್ ಮಾಡ್ತೇವೆ.
1: ಈಗ ಡಾಕ್ಟ್ರೆ, ಈ ಒಂದು ಸ್ತನದ ಕ್ಯಾನ್ಸರ್ಗೆ ಸರಿಯಾಗಿ ಚಿಕಿತ್ಸೆ ತಗೊಂಡಿಲ್ಲ ಅಂತ ಹೇಳಿದರೆ ಅದು ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ, ಅಂದರೆ ಎಷ್ಟು ಮಾರಣಾಂತಿಕ ಈ ಕಾಯಿಲೆ ಅನ್ನುವಂಥದ್ದು?
0: ಅದು ಎಗೇನ್ ಬಯಾಲಜಿಕಲ್ ನೇಚರ್ ಮೇಲೆ ನಡೀತದೆ. ಕೆಲವು ಬೇಗ ಹರಡುವಂಥದ್ದಿದೆ, ಅದು ಬೇಗ ಲಂಗ್ ಇದಕ್ಕೆ ಶ್ವಾಸಕೋಶಕ್ಕೆ ಮೆದುಳಿಗೆ ಲಿವರ್ಗೆ ಬೋನ್ಸಿಗೆ ಸ್ಪ್ರೆಡ್ಡಾಗಿ ಪಟ್ ಪಟ್ ಅಂತ ಒಂದು 1-2 ಇಯರ್ಸ್ ಒಳಗೆ ದೇ ವಿಲ್ ಡೈ. ಇನ್ನು ಕೆಲವು ಸ್ವಲ್ಪ ಲೋ ಬಯಾಲಜಿ ಅವ್ರ ಅದು ಅವುಗಳೇನಾಗ್ತದೆ, ಸ್ಪ್ರೆಡ್ ಕಮ್ಮಿ ಆಗ್ತದೆ, ಸ್ಲೋ ಆಗಿ ಸ್ಪ್ರೆಡ್ ಆಗ್ಬೋದು. ಅಲ್ಲೇ ಬೆಳೆದು ದೊಡ್ಡದಾಗಿ ಅಲ್ಲಿ ಹುಣ್ಣಾಗಿ ಹೊಡೆದು ಸ್ಮೆಲ್ ಬಂದು ಎದೆಯೊಳಗೆ ಹಿಡಿದು ಆ ಥರ ಸಾಯ್ತಾರೆ. ಸೊ ಈಗ ಈವನ್ಸ್ ಕೆಲವೊಮ್ಮೆ ಲೇಟ್ ಸ್ಟೇಜಸ್ಸಲ್ಲಿ ಬಂದ್ರೂ ಈಗ ಟ್ರೀಟ್ಮೆಂಟ್ ಇದೆ, ಬಟ್ ಆ ಸ್ಟೇಜಲ್ಲಿ ನಾವು 100 ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡಿದರೆ ಒಂದು 30-20 ಹಿಡೀಲಿಕ್ಕೆ ಸಾಧ್ಯವಾಗುತ್ತೆ. ಎರ್ಲಿ ಸ್ಟೇಜಲ್ಲಿ ಬಂದರೆ 95% ಹಿಡೀಲಿಕ್ಕೆ ಸಾಧ್ಯ. ಸೊ ನಾವು ಆ ಅರ್ಲಿ ಸ್ಟೇಜನ್ನೇ ಹಿಡಿಬೇಕು. ಜನರಿಗೆ ನಾವು ಇದೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡೋದು ಅಂದರೆ ಅವರು ಎಲ್ಲರಿಗೆ ಇದರದ್ದು ಒಂದು ಇನ್ಫಾರ್ಮೇಷನ್ ಇದರನ್ನು ಗೊತ್ತಿರಬೇಕು. ಗೊತ್ತಾದ ತಕ್ಷಣ ಬೇಗ ಬಂದುಬಿಟ್ಟು ತೋರಿಸ್ಬಿಟ್ಟು ಟ್ರೀಟ್ಮೆಂಟ್ ಇಲ್ಲಾದರೆ ಚೆಕಪ್ ನಡೆಸಿ ಟ್ರೀಟ್ಮೆಂಟ್ ಮಾಡಿಸಿ ಸಣ್ಣ ಟ್ರೀಟ್ಮೆಂಟ್ ನಾರ್ಮಲ್ ಲೈಫ್ ಕಂಟಿನ್ಯೂ ಆಗ್ಬೋದು.
1: ಅಂದರೆ ಇದರಲ್ಲಿ ಸಂಪೂರ್ಣವಾಗಿ
0: ಗುಣ ಆಗಿದೆ.
1: ಡಾಕ್ಟರ್, ಈಗ ಈ ಟ್ರೀಟ್ಮೆಂಟ್ ತಗೊಂಡ ನಂತರ ಅವರು ಮತ್ತೆ ಫಾಲೋಅಪ್ ವಿಸಿಟ್ ಮಾಡಬೇಕಾಗತ್ತಾ ಅಥವಾ ಏನಾದರೂ ಮೆಡಿಸಿನ್ಸ್ ತಗೋಬೇಕಾಗತ್ತೆ, ಹೇಗೆ?
0: ಫಾಲೋಅಪ್ ಒಂದ್ಸಲ ನಾವು ಕ್ಯಾನ್ಸರ್ ಪೇಷಂಟ್ ಆದ ತಕ್ಷಣ ನಾವು ಅವರನ್ನು ಕಂಪ್ಲೀಟ್ ಅವರ ಹಿಂದೆನೇ ಇರ್ತೀವಿ. ವರ್ಷಕ್ಕೆ ಒಂದ್ಸಲ ಇಲ್ಲ 6 ತಿಂಗಳಿಗೆ ಮೊದಲು ಒಂದು ಫಸ್ಟ್ ಒಂದು ವರ್ಷ ಮೂರು ತಿಂಗಳಿಗೆ, ಆಮೇಲೆ 4 ತಿಂಗಳು ಮತ್ತು 6 ತಿಂಗಳಿಗೆ ಬರ್ಲಿಕ್ಕೆ ಹೇಳ್ತೇವೆ, ಚೆಕಪ್ ಮಾಡ್ತಾ ಇದ್ದೇವೆ. ಆಮೇಲೆ ಬ್ರೆಸ್ಟ್ ಮಾತ್ರ ಅಲ್ಲ, ಬೇರೆ ಕಡೆ ನೋಡೋಕ್ಕೆ ಶುರು ಮಾಡ್ತೇವೆ. ಈ ಬ್ರೆಸ್ಟ್ ಕ್ಯಾನ್ಸರ್ ಬಂದವರಿಗೆ ಎಂಡೋಮೆಟ್ರಿಯಲ್ ಅಂಡಾಂಶ ಕ್ಯಾನ್ಸರ್ ಇಲ್ಲ ಬೇರೆ ಏನಾದರೂ ಬರ್ಬೋದು ಅಂತ ನೋಡ್ತಾ ಇರ್ತೇವೆ. ಯಾಕೆಂದರೆ ನಾವು ಇವರನ್ನು ಬದುಕಿಸಿದ್ದೇವೆ, ಇನ್ನು ಅವರನ್ನು ಬಿಡಲಿಕ್ಕಿಲ್ಲ, ಫುಲ್ ಬದುಕಬೇಕು ಅವರು. 70 ಇಯರ್ಸ್ವರೆಗೂ ಬದುಕಬೇಕಂತ ನಮ್ಮಲ್ಲಿ ಇದಿರುತ್ತೆ. ಸೊ ವಿ ಕೀಪ್ ದಮ್ ಅಂಡರ್ ಫಾಲೋಅಪ್.
1: ಈಗ ಈ ಒಂದು ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ನಾವು?
0: ಕ್ಯಾನ್ಸರ್ ಕೆನಾಟ್ ಬಿ ಪ್ರಿವೆಂಟೆಡ್ ಕಂಪ್ಲೀಟ್ ಅಂದರೆ ನಮಗೆ ಇನ್ನೂ ಅದರದ್ದು 100% ಕಾಸ್ಟ್ ಗೊತ್ತಿಲ್ಲ. ಈಗ ಒಂದು ಕಾಸ್ಟ್ ಗೊತ್ತಿದ್ದರೆ ಪ್ರಿವೆಂಟ್ ಮಾಡ್ಬೋದು. ಈಗ ಕಾಸ್ ಈಸ್ ಗೊತ್ತಿಲ್ಲ, ಬಟ್ ರಿಸ್ಕ್ ಫ್ಯಾಕ್ಟರ್ಸನ್ನು ನಾವು ಕಮ್ಮಿ ಮಾಡಿದರೆ ರಿಸ್ಕ್ ವಿಲ್ ಕಮ್ ಡೌನ್ ಅಷ್ಟೇ, ಬಟ್ ಕೆನಾಟ್ ಬಿ ಪ್ರಿವೆಂಟ್ ಮಾಡುವಂಥ ಚಾನ್ಸಸ್ಸೇ ಇಲ್ಲ. 40% ರಿಸ್ಕ್ ಆಫ್ ಗೆಟ್ಟಿಂಗ್ ಬ್ರೆಸ್ಟ್ ಕ್ಯಾನ್ಸರ್ ಇನ್ ದೇರ್ ಲೈಫ್ ಟೈಮ್, ಯಾವುದು ಬ್ರಕ ಜೀನ್ಸ್ ಅಂತ ಇದೆ, ಅದು ಪಾಸಿಟಿವ್ ಇದ್ದರೆ ಚಾನ್ಸಸ್ ಇದೆ. ಸೊ ಅಂಥವರಿಗೆ ನಾವು ಮಾಡ್ಬೋದು. ಬೇರೆಯವರು ಡಯಟ್, ನಾನು ಹೇಳಿದಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಕೆಲವೆಲ್ಲ ನಮಗೆ ಕಂಟ್ರೋಲ್ ಮಾಡೋಕ್ಕಾಗತ್ತಾ, ಆಗಲ್ಲ. ಪೀರಿಯಡ್ಸ್ ಬೇಗ ಸ್ಟಾರ್ಟ್ ಆಗ್ಬೋದು, 11th year, 10 ಇಯರ್ಸಿಗೆ ಶಾರ್ಟ್ ಸೈಕಲ್ಸ್ ಇರ್ಬೋದು. ಆಮೇಲೆ ಇವಾಗ ಕ್ಯಾರಿಯರ್ ಓರಿಯೆಂಟೆಡ್ ಆಗಿರುವಾಗ ಮದುವೆ ಆಗುವಾಗಲೇ 26-27, ಮಗು ಆಗುವ 30-31, ಹೇಗೆ ಚೇಂಜ್ ಮಾಡೋಕ್ಕಾಗುತ್ತೆ? ನೋ ಚಾನ್ಸ್. ಸೊ ವಾಟ್ ಈಸ್ ಇಂಪಾರ್ಟೆಂಟ್ ಇಸ್ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್, ಅರ್ಲಿ ಡಿಟೆಕ್ಷನ್. ಫುಡ್ಡಲ್ಲಿ ಕಂಟ್ರೋಲ್ ಮಾಡ್ಬೋದು, ಯು ಕ್ಯಾನ್ ಹ್ಯಾವ್ ನಾಟ್ ಟೇಕ್ ಆಲ್ಕೋಹಾಲ್, ಸಿಗರೇಟ್, ಮತ್ತು ಹೈ ಫ್ಯಾಟಿ ಫುಡ್, ಈ ಬರ್ಗ್

0: ಗರಿ ಗಿರ್ಗರಿ ಪಿಝಾ ದಿನ ಅದೇ ತಿಂತಾರೆ. ಸೊ ದೀಸ್ ಆರ್ ಆಲ್ ಹಾರ್ಮ್ಫುಲ್ ಹ್ಯಾಬಿಟ್ಸ್. ನಮ್ಮ ವಿ ಆರ್ ಜೆನೆಟಿಕಲಿ ಇಂಡಿಯನ್ಸ್, ವಿ ಆರ್ ನಾಟ್ ಜೆನೆಟಿಕಲಿ ಕೇಪಬಲ್ ಆಫ್ ಈಟಿಂಗ್ ಅಷ್ಟು ಹೈ ಡೈರಿ ಪ್ರಾಡಕ್ಟ್ಸ್ ಆ್ಯಂಡ್ ಫುಡ್. ಸೊ ದಿಸ್ ಇದನ್ನೆಲ್ಲ ನಾವು ಕೇರ್ಫುಲ್ ಮಕ್ಕಳಿಗಿಂತ ಸಣ್ಣದಿಂದಲೇ ಸ್ಟಾರ್ಟ್ ಮಾಡಬೇಕು ಫ್ಯಾಮಿಲಿಯಲ್ಲಿ. ದಿಸ್ ಇಸ್ ದ ಫ್ಯೂಚರ್, ಕ್ಯಾನ್ಸರ್ ವಿಲ್ ಬಿ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಅಟ್ ಒನ್ ಪಾಯಿಂಟ್.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಕ್ಯಾನ್ಸರ್ ಬಂದಾಗ ಜನರ ಮನಸ್ಸಲ್ಲಿ ಬರುವಂಥ ಒಂದು ದೊಡ್ಡ ಪ್ರಶ್ನೆ ಅಂತ ಹೇಳಿದರೆ ಇದಕ್ಕೆ ಎಷ್ಟು ಖರ್ಚಾಗ್ಬೋದು, ಎಷ್ಟು ಕಾಸ್ಟ್ ಆಗ್ಬೋದು ಅನ್ನುವಂಥದ್ದು ಕೂಡ ಇರ್ತದೆ. ಈಗ ತಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಏನಾದರೂ ಯೋಜನೆಗಳೇನಾದರೂ ಇದೆಯಾ? ಸರ್ಕಾರಿ
0: ಕರೆ ಯೋಜನೆ ಇದೆ, ಆಯುಷ್ಮಾನ್ ಭಾರತ್ ಸ್ಕೀಮ್ ಇದೆ. ಬೇಸಿಕ್ ಟ್ರೀಟ್ಮೆಂಟ್ ಇದರಲ್ಲಿ ಬಂದು ಬರುತ್ತೆ, ಯಾಕಂದರೆ ಕೀಮೊಥೆರಪಿ ಬರ್ಬೋದು. ಈಗ ಹೊಸ ಡ್ರಗ್ಸ್ ಕೆಲವೆಲ್ಲ ಟಾರ್ಗೆಟೆಡ್ ಥೆರಪೀಸ್ ಎಲ್ಲ ಉಂಟು, ಅವರು ಅದೆಲ್ಲ ತುಂಬ ಕಾಸ್ಟ್ಲಿ ಅದು. ಸೊ ಅದು ಸರ್ಕಾರ ಕೊಡ್ತಾ ಇಲ್ಲ. ಮತ್ತು ಈಗ ರೀಕನ್ಸ್ಟ್ರಕ್ಟಿವ್ ಟೆಕ್ನಿಕ್ಸ್ ಅದು ಇದಕ್ಕೆಲ್ಲ ಏನು ಕೊಡಲ್ಲ. ದೇ ಹ್ಯಾವ್ ಟು ರಿವೈವ್ ಇಟ್. 15 ವರ್ಷ ಹಿಂದೆ ಹಾಕಿದ ರೇಟ್ಸ್, 15 ವರ್ಷ ಹಾಕಿದ್ದು ಸಿಸ್ಟಮನ್ನು ರಿವೈಸೇ ಮಾಡಿಲ್ಲ.
1: ಡಾಕ್ಟರ್, ಈಗ ಈ ಒಂದು ಕ್ಯಾನ್ಸರ್ ಬಗ್ಗೆ, ಇದರ ಒಂದು ಜಾಗೃತಿಯ ಬಗ್ಗೆ ತಾವು ನಮ್ಮ ಕೇಳುಗರಿಗೆ ಏನಾದರೂ ಹೇಳೋದಾದರೆ ಏನು ಹೇಳ್ತೀರಾ?
0: ಕ್ಯಾನ್ಸರಿಗೆ ಹೆದರಬೇಡಿ. ಮೊದಲಿನ ಹಂತದಲ್ಲಿ ನಾವು ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಮಾಡೋ ಹಾಗೆ ನಾವು ಅರ್ಲಿ ಡಿಟೆಕ್ಷನ್ಗೆ ತುಂಬ ಇದು ಮಾಡಬೇಕು. ಅರ್ಲಿ ಡಿಟೆಕ್ಷನ್ ಆದ ತಕ್ಷಣ 95% ಚಾನ್ಸ್ ಆಫ್ ಕ್ಯೂರ್. ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಬೇಕು, ಕರೆಕ್ಟ್ ಪ್ಲೇಸಿಗೆ ಹೋಗಿ ಸ್ಟ್ಯಾಂಡರ್ಡೈಸ್ ಟ್ರೀಟ್ಮೆಂಟ್ ಅಂತ ತಗೋಬೇಕು.
1: ಇಷ್ಟೊತ್ತು ಈ ಸ್ತನದ ಕ್ಯಾನ್ಸರ್ ಕುರಿತು ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು.
2: ಇದುವರೆಗೆ ಸ್ತನದ ಕ್ಯಾನ್ಸರ್ ಈ ವಿಷಯವಾಗಿ ಜುಲೇಖಾ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿಯ ಹಿರಿಯ ಕ್ಯಾನ್ಸರ್ ಸರ್ಜನ್ ಆದ ಪ್ರೊಫೆಸರ್ ಜಲಾಲುದ್ದೀನ್ ಅಕ್ಬರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ನಡೆಸಿಕೊಟ್ಟವರು ಲತೀಶ್ ಪಾಲ್ದಾನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಭಾರತದ ಹೆಸರಾಂತ ಉದ್ಯಮ ಸಂಸ್ಥೆಗಳಲ್ಲಿ ಒಂದಾದ ಟಾಟಾ ಟ್ರಸ್ಟ್ನ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಜುಲೇಖಾ ಯೆನೋಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಪರಿಣಿತ ತಜ್ಞ ವೈದ್ಯರ ತಂಡದೊಂದಿಗೆ ಕ್ಯಾನ್ಸರ್ ಬಾಧಿತ ರೋಗಿಗಳಿಗೆ ಉನ್ನತ ಮಟ್ಟದ ಚಿಕಿತ್ಸೆಯನ್ನು ನೀಡುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದೆ.
4: ಯೆನೋಪೋಯಾ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಧೀನದಲ್ಲಿರುವ ಈ ಸಂಸ್ಥೆಯಲ್ಲಿ ಕ್ಯಾನ್ಸರ್ ಸಂಬಂಧಿತ ಸಂಪೂರ್ಣ ತಪಾಸಣಾ ವಿಧಾನಗಳು ಮತ್ತು ಚಿಕಿತ್ಸಾ ಪದ್ಧತಿಗಳು ಅತ್ಯಂತ ಮಿತ ದರದಲ್ಲಿ ನೀಡಲ್ಪಡುವ ಕರಾವಳಿ ಕರ್ನಾಟಕದ ಏಕೈಕ ಆಸ್ಪತ್ರೆ ಮಂಗಳೂರು ತೇರಳಕಟ್ಟೆಯ ಜುಲೇಖಾ ಯೆನೋಪೋಯಾ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ.
3: ಸಂಪರ್ಕಿಸಿರಿ 9686985055.

0: ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
5: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
6: ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
7: ಓ ಅಸುರ ಕುಲ ಚಕ್ರವರ್ತಿ,
8: ರಕ್ತಬೀಜ,
7: ತಮ್ಮ ಯೋಗ್ಯತೆ ಏನು ಸಾಮಾನ್ಯವಾದ್ದೇ?

0: ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಮೂಲಕ
1: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷ ಸಿರಿ ಇಂದು ರಾತ್ರಿ 9:30. ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಪ್ರಿಯ ಕೇಳುಗರೇ, ಇಂದು 10:30 ತುಳು ಕಾರ್ಯಕ್ರಮ, ಪೂ ಪನ್ನೀರ್ ಮಹಿಳೆಯರಿಗಾಗಿ ಕಾರ್ಯಕ್ರಮ, ಸುಮನಾ ಆರ್ಎ ವಾಮಂಜೂರು ಹಾಗೂ ಬಳಗದವರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವರೆ. 11:00 ವನಿತಾ ವಾಣಿಯಲ್ಲಿ ತುಳು ಹಾಗೂ ಕನ್ನಡ ಯಕ್ಷಗಾನ ಕಲಾವಿದೆ ಶ್ರುತಿ ವಿಸ್ಮಿತ್ ಬಲ್ನಾಡು ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ನಡೆಸಿಕೊಡುವವರು ಮಮತಾ ಶೆಟ್ಟಿ.

ಇಂದು ಮಧ್ಯಾಹ್ನ 1:20 ಸ್ವರ ಮಾಧುರ್ಯದಲ್ಲಿ ಇಂದು ವಿಶ್ವನಾಥ್ ಅವರು ಹಾಡಿರುವ ವಚನಗಳನ್ನು ಕೇಳಬಹುದು. ಹಾಗೆಯೇ 1:30 ಸಂಯೋಜಿತ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಮಂಗಳೂರು, ಸಮಯ 9:05. ಇನ್ನು ಮುಂದೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಭಾಗವಹಿಸುತ್ತಾರೆ ನಿವೃತ್ತ ನಾಯಕ್ ಎ.ಕೆ. ಶಂಕರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕರ್ನಾಟಕದಲ್ಲಿ ಕೊಡಗು, ಮಡಿಕೇರಿ ಈ ಸ್ಥಳಗಳ ಹೆಸರನ್ನು ಕೇಳಿದಾಗ ನಮಗೆ ಯೋಧರು ಕಣ್ಣ ಮುಂದೆ ಬರ್ತಾರೆ. ಇವತ್ತಿಗೂ ಕೂಡ ಸೇನೆಗೆ ಈ ಭಾಗದಿಂದ ಹೋಗುವವರು ಬಹಳಷ್ಟು ಜನ ಇದ್ದಾರೆ. ಹಾಗೆ ಉತ್ತರ ಕರ್ನಾಟಕದ ಭಾಗಗಳಿಂದಲೂ ಕೂಡ ಸೇನೆಗೆ, ಭಾರತೀಯ ಸೇನೆಯ ಬೇರೆ ಬೇರೆ ಸೇವೆಗೆ ಹೋಗುವವರು ಬಹಳಷ್ಟಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಕೊಡಗು ಮೂಲದ ನಾಯಕ್ ಎ.ಕೆ. ಶಂಕರ್ ಅವರು ಭಾಗವಹಿಸಿ ತಮ್ಮ ಅನುಭವವನ್ನು

0: ನಮ್ಮೊಂದಿಗೆ ಹಂಚಿಕೊತಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಯಕ್ ಎ ಕೆ ಶಂಕರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ಶ್ರೋತೃಗಳ ಪರವಾಗಿ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
1: ಜೈ ಹಿಂದ್.
0: ಶಂಕರ್ ಅವರೇ, ನೀವು ಕೊಡಗು ಮೂಲದಿಂದ ಬಂದವರು. ನಮಗಾಗಲೇ ಕೊಡಗು ಅಂದ ತಕ್ಷಣ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು, ಜನರಲ್ ತಿಮ್ಮಯ್ಯನವರು ಕಣ್ಮುಂದೆ ಬರ್ತಾರೆ. ಹಾಗೆ ಅಂಥ ನೂರಾರು ಸೈನಿಕರಿಗೆ ಜನ್ಮ ಕೊಟ್ಟಂಥ ಜಾಗ ಕೊಡಗು. ಈ ಹಿನ್ನೆಲೆಯೇ ನಿಮಗೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಸ್ಫೂರ್ತಿ ಆಯ್ತು ಹೇಗೆ?
1: ಕೊಡಗು ಜಿಲ್ಲೆ ಕಾವೇರಮ್ಮನ ಮಣ್ಣಿನಲ್ಲಿ ಹುಟ್ಟಿ ಬೆಳೆದವರು. ನಮಗೆ ನಾವು ಶಾಲಾ ದಿನಗಳಲ್ಲಿ ಕೂಡಿ ನಾವು ಅಭ್ಯಾಸ ಮಾಡ್ತಿರ್ಬೇಕಿದ್ರೆ ಜನರಲ್ ತಿಮ್ಮಯ್ಯನವರು, ಜನರಲ್ ಕರಿಯಪ್ಪನವರು, ಇನ್ನೂ ಹಲವಾರು ಮಹಾದಂಡನಾಯಕರಾಗದಂಥ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪನವರು, ಇವರು ನಮಗೆ ಒಂದು ಮಾರ್ಗದರ್ಶಕರು. ಕೊಡಗಿನಲ್ಲಿ ಬಾಲ್ಯ ವ್ಯವಸ್ಥೆಯಲ್ಲಿ ನಮಗೆ ಸೇನೆ ಸೇರಬೇಕೆಂಬ ಹಂಬಲ. ಯಾಕಂದರೆ ಕೊಡಗಿನಲ್ಲಿ ಪಕ್ಕದ ಮನೆಯಲ್ಲಿ ಒಬ್ಬರು ಮಿಲಿಟ್ರಿಯವರಿದ್ದಾರೆ, ಆ ಕಡೆ ಮನೆಯವರು ಪ್ಯಾರಾಮಿಲಿಟ್ರಿ ಫೋರ್ಸಲ್ಲಿದ್ದಾರೆ. ಮನೆಯಲ್ಲಿ ಕೆಲವೊಂದು ಜಾಗದಲ್ಲಿ ಮನೆಯಲ್ಲಿ 5 ಗಂಡು ಮಕ್ಕಳು ಇದ್ದರೆ 5 ಗಂಡು ಮಕ್ಕಳು ಸಹ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾರೆ. ಹಾಗಾಗಿ ಕೊಡಗಿನಲ್ಲಿ ಒಂದು ನಾಲ್ನುಡಿ ಇದೆ. ಕೊಡಗಿನ ಹೆಣ್ಣು ಎತ್ತರೆ ಸ್ವರ್ಗ, ಗಂಡು ಯುದ್ಧದಲ್ಲಿ ಸತ್ತರೆ ಸ್ವರ್ಗ ಅಂತ. ಆ ರೀತಿ ಕೊಡಗಿನ ಮಣ್ಣಿನ ಗುಣವೇ ಒಂದು ಸೈನಿಕರ ನಾಡು ಅಂತ ಕೊಡಗನ್ನು ಕರೆಯುತ್ತಾರೆ.
0: ಹೀಗೆ ಇವರೆಲ್ಲರ ಪ್ರೇರಣೆ ನಿಮಗೆ ಸೈನ್ಯಕ್ಕೆ ಸೇರೋದಕ್ಕೆ ಸ್ಫೂರ್ತಿ ತಂತು ಅಂತ.
1: ಹೌದು.
0: ನಿಮ್ಮ ಮೂಲ ವಿದ್ಯಾಭ್ಯಾಸ ಎಲ್ಲ ಕೊಡಗಿನಲ್ಲಿ ಆಯ್ತಾ?
1: ಪ್ರೈಮರಿ ಮತ್ತು ಪ್ರೌಢ ಶಿಕ್ಷಣ ಕೊಡಗಿನಲ್ಲಿ ಆಯಿತು, ಕೊಡಗಿನ ಪೊನ್ನಂಪೇಟೆಯಲ್ಲಿ. ನನ್ನ 18ನೇ ವಯಸ್ಸಿಗೆ ನಾನು ಸೇನೆಗೆ ಸೇರಿಕೊಂಡೆ. ಸೇನೆಗೆ ಸೇರಿಕೊಂಡಾದ್ಮೇಲೆ ಕೆಲವು ಫೀಲ್ಡ್ ಇರುತ್ತೆ, ಫೀಲ್ಡ್ ಅಂದರೆ ಬಾರ್ಡರ್ ಏರಿಯಾದಲ್ಲಿ ಇರ್ತೀವಿ, ಫೀಸ್ ಏರಿಯಾ ಅಂದರೆ ಸ್ವಲ್ಪ ಸಿಟಿ ಏರಿಯಾದಲ್ಲಿ ಬರ್ತೀವಿ. ಆ ಟೈಮಲ್ಲಿ ನಾವು ಡಿಗ್ರಿ ಮಾಡ್ಕೊಂಡಿದ್ದೀವಿ.
0: ಪೊನ್ನಂಪೇಟೆ ತಾಲೂಕಾದ್ರೂ ಈ ಕಾಲಕ್ಕೂ ಚಿಕ್ಕ ಹಳ್ಳಿ ಬಹಳ ಸುಂದರವಾದ ಜಾಗ. ಅಲ್ಲಿಂದ ನಿಮಗೆ ಈ ಸೈನ್ಯಕ್ಕೆ ಸೇರ್ಬೇಕು ಅನ್ನುವಂತ ಮೊದಲ ಮಾಹಿತಿ ಸಿಕ್ಕಿದ್ದು ಹೇಗೆ?
1: ಸಾಧಾರಣವಾಗಿ ಅವಾಗ ನಮಗೆ ಬರೀ ನ್ಯೂಸ್ ಪೇಪರ್ ಮಾತ್ರ. ಕೊಡಗಿನಲ್ಲಿ ಆರ್ಮಿ ರ್ಯಾಲಿ ಇದೆ ಅಂತ ಗೊತ್ತಾಗುತ್ತೆ. ಕೊಡಗು ಪತ್ರಿಕೆ ದಿನಪತ್ರಿಕೆಯಲ್ಲಿ ಮಡಿಕೇರಿಯಲ್ಲಿ ಇಂಥ ದಿನ ರ್ಯಾಲಿ ಇರುತ್ತೆ ಅಂತ ಇರುತ್ತೆ. ನಾವು ಅದಕ್ಕೆ ಮೊದಲೇ ಪೂರ್ವ ಸಿದ್ಧತೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಫಿಸಿಕಲ್ ಫಿಟ್ನೆಸ್, ರನ್ನಿಂಗ್, ನಾರ್ಮಲ್ ಆಗಿ
0: ಯಾವ
1: ರೀತಿ ತಯಾರಿ ಎಲ್ಲ ಆಗಬೇಕು ಆ ರೀತಿ ತಯಾರಿ ಮಾಡ್ಕೊಳ್ತೀವಿ. ಆ ಥರ ತಯಾರಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ರಿಕ್ರೂಟ್ಮೆಂಟ್ ಸೆಂಟ್ರ್ ಅವರು ಬಂದು ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾರೆ. ಫಿಸಿಕಲ್ ಫಿಟ್ನೆಸ್ ಎಲ್ಲ ರೀತಿಯಿಂದ, ಡಾಕ್ಟ್ರು ಮೆಡಿಕಲ್ ಎಲ್ಲ ರೀತಿಯಿಂದ ಚೆಕ್ ಮಾಡಿ ಕೊನೆಗೆ ರಾತ್ರಿ 8 ಗಂಟೆ ಟೈಮ್ಗೆ ನಮ್ಗೆ ಹೇಳಿದ್ರು, ನೀವೊಂದು 14 ಜನ ಸೆಲೆಕ್ಟ್ ಆಗಿದ್ದೀರಾ, ನೀವು ಇವತ್ತು ಸಾಯಂಕಾಲನೇ ನೀವು ಟ್ರೈನಿಂಗ್ ಸೆಂಟರ್ ಬೆಳಗಾಂಗೆ ಹೋಗಬೇಕು ಅಂತೇಳಿ. ಆಗ ನಾನು ಅಲ್ಲಿಂದ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾ ಎಲ್ಲಿ ಹೋಗಿದ್ದೀನಿ ಹೇಗೆ ಅಂತೇಳಿ. ಕೊನೆಗೆ ಮರಾಠ ಲೈಟ್ ಇನ್ಫೆಂಟ್ರಿ ಬೆಳಗಾಂನಲ್ಲಿ ಜಾಯ್ನ್ ಆದ್ವಿ ನಾವು.
0: ಹೀಗೆ ಪೊನ್ನಂಪೇಟೆಯಿಂದ ಬೆಳಗಾಂಗೆ ಹೋದ್ರಿ. ನಾವು ಸೇನೆಯ ವಿಚಾರ ತಗೊಂಡ್ರೆ ಬೆಳಗಾಂ ಕೂಡ ಅಷ್ಟೇ ಪ್ರಸಿದ್ಧವಾದ ಜಾಗ.
1: ಹೌದೌದು.
0: ನೀವು ನಂತರ ಅಲ್ಲಿ ತರಬೇತಿ ತಗೊಂಡು ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿ ಸೇರಿದ್ರಿ. ಮರಾಠ ಲೈಟ್ ಇನ್ಫೆಂಟ್ರಿ ಅದಕ್ಕೆ ದೊಡ್ಡ ಇತಿಹಾಸ ಇದೆ. ಅದು ಶಿವಾಜಿ ಮಹಾರಾಜರಿಂದ ಅದರ ಸ್ಫೂರ್ತಿಯಿಂದ ಬಂದಂತಹ ಒಂದು ಸೈನ್ಯ. ಹಾಗಾಗಿ ಇವತ್ತಿಗೂ ಕೂಡ ಮರಾಠ ಲೈಟ್ ಇನ್ಫೆಂಟ್ರಿ ಅಂತಂದ್ರೆ ರೋಮಾಂಚನ ಉಂಟು ಮಾಡುವಂತ.
1: 1801 ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತೇಳಿ ಜನ್ಮ ತಾಳಿದಂತಹ ನಮ್ಮ ಬೆಟಾಲಿಯನ್ ಮೊದಲು ಅದು ನಮ್ಮ ಶ್ರೀರಂಗಪಟ್ಟಣದಲ್ಲೇ ಇತ್ತು. ಆಮೇಲೆ ಇದಾಗಿ ಮೊದಲು ಬಾಂಬೆ ನೇಟಿವ್ ಇನ್ಫೆಂಟ್ರಿ ಅಂತ ಕರಿಪಡ್ತಾ ಇತ್ತು. ಸುಮಾರು ಇದ್ದ ವಿಕ್ಟೋರಿಯಾ ಕ್ರಾಸ್ ಅಂತಹ ದೊಡ್ಡ ದೊಡ್ಡ ಬ್ರಿಟಿಷ್ ಆರ್ಮಿಯವರು ಇದ್ದಾಗಲೇ ಕೂಡಿ ಅವ್ರ ಜೊತೆಲಿ ಕೂಡಿ ಒಳ್ಳೆ ಒಳ್ಳೆ ಮೆಡಲ್, ಮಹಾವೀರ ಚಕ್ರ, ಪರಮವೀರ ಚಕ್ರ, ವೀರಚಕ್ರ ಇಂಥದ್ದೆಲ್ಲ ನಮ್ಮ ಮರಾಠ ಲೈಟ್ ಇನ್ಫೆಂಟ್ರಿ ಗೆದ್ದಿದೆ. ಲೈಟ್ ಇನ್ಫೆಂಟ್ರಿ ಪದಾತಿ ದಳ ಅಂದರೆ ಭಾರತದಲ್ಲಿ ಒಂದು ಮಿಂಚಿನ ವೇಗದಲ್ಲಿ ನಡೆಯುವಂತಹ ಒಂದು ಬೆಟಾಲಿಯನ್ ರೆಜಿಮೆಂಟ್.
0: ಹೌದು, ಅದಕ್ಕೆ ಶಿವಾಜಿ ಮಹಾರಾಜರೇ ಸ್ಫೂರ್ತಿ. ಯಾಕೆಂದ್ರೆ ಅವರು ಹೇಗೆ ಯುದ್ಧದಲ್ಲಿ ಔರಂಗಜೇಬನಂತಹ ಒಬ್ಬ ಇವನನ್ನ ಹೇಗೆ ತಪ್ಪಿಸ್ಕೊಂಡು ಬರ್ತಾರಲ್ಲ ಅಲ್ಲಿ ಬಂಧನದಲ್ಲಿಟ್ಟಾಗ, ಅವೆಲ್ಲ ಕಥೆಗಳನ್ನ ನಾವು ಕೇಳಿರ್ತೀವಿ.
1: ನಾವು ಕೂಡ ಅದರಲ್ಲಿ ಅನುಭವಿಸಿದ್ದೀವಿ. ಶಿವಾಜಿ ಮಹಾರಾಜರು ಗೊರಿಲ್ಲಾ ಯುದ್ಧ ಭೂಮಿ, ಗೊರಿಲ್ಲಾ ವಾರ್ಫೇರ್ ಅನ್ನೋದ್ರಲ್ಲಿ ತುಂಬಾ ಪ್ರಖ್ಯಾತಿ ಪಡೆದವರು.
0: ಹೌದು,
1: ಯಾವುದೇ ಇದ್ರು ಕೂಡ ಶಿವಾಜಿ ಮಹಾರಾಜರಿಗೆ ತಾನಾಜಿ ಅಂಬ್ರೆ ಅಂತ ನಾವಲ್ ಸ್ಟಾಪ್ ನೇವಿ ಇದ್ರಲ್ಲೂ ಕೂಡ ಇದ್ರು. ಈ ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ಮರಾಠ ಇನ್ಫೆಂಟ್ರಿ ಈ ಮಲ್ಕಂಬು ಯುದ್ಧಾಭ್ಯಾಸ ಮಾಡ್ತಾರೆ. ಅದರಿಂದ ತುಂಬಾ ಪ್ರೇರಣೆ ಆಗಿ ಗೊರಿಲ್ಲಾ ವಾರ್ಫೇರ್ ಜಂಗ್

0: ಜಂಗಲ್ ಗೊರಿಲಾ ವಾರ್ಫೇರ್ ಅಲ್ಲಿ ತುಂಬಾ ಪರಿಣಿತಿ ಪಡೆದವರು.
1: ಅದೇ ರೀತಿ ತರಬೇತಿ ನಿಮಗೂ?
0: ಹೌದು ಹೌದು, ತರಬೇತಿ ಕೊಟ್ಟೆ ಕೊಡ್ತಾರೆ.
1: ಹೇಗಿರುತ್ತೆ ತರಬೇತಿ ನಿಮಗೆ?
0: ತರಬೇತಿಯಲ್ಲಿ ಮೊದಲು ಬೇಸಿಕ್ ಟ್ರೈನಿಂಗ್ ಅಲ್ಲಿ ಎಲ್ಲಾ ರೀತಿಯ ಆರ್ಮ್ಸ್, ಎಲ್ಲಾ ರೀತಿಯ ವೆಪನ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ಕೊಡ್ತಾರೆ. ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು, ಯಾವ ರೀತಿ ಈಗ 9mm ಗನ್ ಅಂದ್ರೆ ಏನು, LMG ಅಂದ್ರೆ ಏನು, MMG ಅಂದ್ರೆ ಏನು, ಈ ರೀತಿ ಒಂದು ಇನ್ಫೆಂಟ್ರಿ ಬೆಟಾಲಿಯನ್ಗೆ ಇರುವಂತಹ ಒಂದು ವೆಪನ್ಸ್ಗಳು ಇವೆಲ್ಲ, ಇದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಎಲ್ಲ ಫೈರಿಂಗ್ ಮಾಡಿ ಎಲ್ಲ ಆಗುತ್ತೆ. ನಂತರ ಜಂಗಲ್ ಕ್ಯಾಂಪ್ ಅಂತ ಬರುತ್ತೆ. ಜಂಗಲ್ ಕ್ಯಾಂಪ್ ಅಂತ ಬಂದಾಗ ಅದರಲ್ಲೂ ಕೂಡ ಕಾಡಿನೊಳಗಡೆ ಯಾವ ರೀತಿ ಶತ್ರುಗಳನ್ನ ಹಿಮ್ಮೆಟ್ಟಿಸ್ಬೇಕು, ಅವರೊಟ್ಟಿಗೆ ಯಾವ ರೀತಿ ಟ್ರೈನಿಂಗ್ ಮಾಡಬೇಕು, ಅವರೊಟ್ಟಿಗೆ ಯಾವ ರೀತಿ ಯುದ್ಧ ಮಾಡಬೇಕು, ಇದನ್ನೆಲ್ಲ ಮೊದಲು ಎಲ್ಲ ಟ್ರೈನಿಂಗಲ್ಲಿ ಆದಮೇಲೆ ನಮ್ಮನ್ನು ಬೇರೆ ಕಡೆ ಬೆಟಾಲಿಯನ್ಗಳಿಗೆ ಡಿಪ್ಲೈ ಮಾಡ್ತಾರೆ.
1: ಮೊದಲ ಪೋಸ್ಟಿಂಗ್ ಎಲ್ಲಾಯ್ತು ನಿಮಗೆ?
0: ಮೊದಲ ಪೋಸ್ಟಿಂಗ್ ನಮ್ಮದು ಪಂಜಾಬ್ ಅಬೋಹರ್. ಅದು

0: ಯಾವ ರೀತಿ ಯುದ್ಧ ಮಾಡಬೇಕು ಇದನ್ನೆಲ್ಲ ಮೊದಲು ಎಲ್ಲ ಟ್ರೈನಿಂಗಲ್ಲಿ ಆದ ಮೇಲೇ ನಮ್ಮನ್ನು ಬೇರೆ ಕಡೆ ಬೆಟಾಲಿಯನ್ಗಳಿಗೆ ಡಿಪ್ಲೈ ಮಾಡಿಸ್
1: ಮೊದಲ ಪೋಸ್ಟಿಂಗು ಎಲ್ಲಾಯಿತು ನಿಮಗೆ?
0: ಮೊದಲ ಪೋಸ್ಟಿಂಗ್ ನಮ್ಮದು ಪಂಜಾಬ್ ಅಬೋಹರ್, ಅದಕ್ಕೆ ಸೆಮಿಫೀಲ್ಡ್ ಅಂತ ಕರೀತಾರೆ. ಅದು ಪಾಕಿಸ್ತಾನದ ಫಾಜಿಲ್ಕಾ ಬಾರ್ಡರ್ ಅಂತ ಬರುತ್ತೆ,
1: ಬಹಳ ಹತ್ತಿರದ್ದು,
0: ಬಹಳ ಹತ್ತಿರದ್ದು. ಅದರಲ್ಲೆಲ್ಲ ಮೊದಲ ಪೋಸ್ಟಿಂಗ್ ಆದಮೇಲೆ ಅಲ್ಲಿ ನಮಗೆ ಟ್ರೈನಿಂಗ್ ಕೊಡ್ತಾರೆ, ನಮ್ಮನ್ನ ಡಿಪ್ಲೈ ಮಾಡಿಬಿಡ್ತಾರೆ. ಇದೇ ಥರ ಮುಂದೆ ಇದೆಯಲ್ಲ, ಅದೇ ಥರ ನಾವು ಅಂಡರ್ಗ್ರೌಂಡ್ ಅಲ್ಲಿ ಇರ್ತೀವಿ, ಗನ್ ಎಲ್ಲ ನೋಡ್ತೇವೆ, ಒಳಗಡೆ ನಮಗೆ ಎಲ್ಲ ಕಮ್ಯುನಿಕೇಶನ್ ಇರುತ್ತೆ ಎಲ್ಲ ರೀತಿಯಿಂದ. ಮುಂದಿಂದು ಏನು ಮಾಡಬೇಕು, ನಮಗೆ ಡ್ಯೂಟಿಯಲ್ಲಿ ಹೋಗಿ ನಿರತರಾಗ್ತೀವಿ.
1: ಯಾವಾಗಲೂ ಸದಾ ಸನ್ನದ್ಧರಾಗಿರಬೇಕು.
0: 24 ಗಂಟೆ ಒಳಗೂ ಕೂಡ ನಮ್ಮದು ಇಂಟರ್ನಲ್ ಡ್ಯೂಟಿ ಚೇಂಜ್ ಆಗ್ತಾ ಇರ್ತದೆ. ನಮಗೆ ಏನೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಆ ಏರಿಯಾನ ನಾವು ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರುತ್ತೆ.
1: ಒಂದು 19 ವಯಸ್ಸಿಗೆ ನೀವು ಅಲ್ಲಿ ಹೋದ್ರಿ, ಚಿಕ್ಕವರು, ತುಂಬಾ ಉತ್ಸಾಹ ಇರುತ್ತೆ ನಿಜ. ಆದರೆ ಆ ವಾತಾವರಣ ನೋಡಿ, ಪಾಕಿಸ್ತಾನಕ್ಕೆ ಹೊಂದಗೊಂಡಂತ ಗಡಿಯದು ಯಾವತ್ತು ಪ್ರಕ್ಷುಬ್ಧವಾಗೇ ಇರುವಂತ ಒಂದು ವಾತಾವರಣ ಅಲ್ಲಿ. ಈಗ ಹೇಗಿದೆ ಮತ್ತೆ ಅವಾಗ ಹೇಗಿದೆ?
0: ಅವಾಗ ಏನು ಇರಲಿಲ್ಲ, ಪಾಕಿಸ್ತಾನ ಕಡೆಯವನು ಆ ಕಡೆ ಒಲಗೊಳ್ತಾ ಇರ್ತಾನೆ, ಇಂಡಿಯಾದವನು ಈ ಕಡೆ ಒಳ್ತಾ ಇರ್ತಾನೆ. ಮಧ್ಯದಲ್ಲಿ ಒಂದು ಪಿರಮಿಡ್ ತರ ಒಂದು ಕಲ್ಲು ಇರುತ್ತೆ, ಈ ಕಡೆ ಇಂಡಿಯಾ ಅಂತ ಬರೆದಿರುತ್ತೆ, ಆ ಕಡೆ ಪಾಕಿಸ್ತಾನ ಅಂತ ಬರೆದಿರುತ್ತೆ. ಇಷ್ಟೇ ವ್ಯತ್ಯಾಸ. ಮೊದಲು ಫೆನ್ಸಿಂಗ್ ಕೂಡ ಇರಲಿಲ್ಲ, ಏನಿಲ್ಲ. ಅವ್ರದ್ದು ದನ ಕರುಗಳು ಬಂದು ಈ ಕಡೆ ನೀರು ಕುಡಿತಿದ್ರು, ನಮ್ಮ ದನ ಕರುಗಳು ಹೋಗಿ ಆ ಕಡೆ ನೀರು ಕುಡಿತಿದ್ರು, ಈ ಥರ ಎಲ್ಲ ಒಂದು ವ್ಯವಸ್ಥೆ ಇತ್ತು. ಈಗಿನ ಪರಿಸ್ಥಿತಿ ಎಲ್ಲ ಫೆನ್ಸಿಂಗ್ ಆಗಿದೆ,
1: ವ್ಯವಸ್ಥಿತವಾಗಿ ನಡೆಯುತ್ತೆ
0: ನಡೆಯುತ್ತೆ.
1: ಆದರೂ ಯಾವಾಗ
0: ಫೈರ್ ಮಾಡೋದು, ನಾವು ಅವ್ರ ಮೇಲೆ ಫೈರ್ ಮಾಡ್ತೀವಿ ಅಷ್ಟೇ.
1: ಅಲ್ಲಿ ಎಷ್ಟು ಸಮಯ ಇದ್ರಿ ನೀವು?
0: 3 ವರ್ಷ ಇದ್ದೆ ಅಲ್ಲಿ, ಪಂಜಾಬ್ ಅಬೋರ್ ಫಾಜಿಲ್ಕಾ ಬಾರ್ಡರ್ ಅಲ್ಲಿ, ಅಲ್ಲಿ 3 ವರ್ಷ ಐತೆ.
1: ಹಾಗೆ 3 ವರ್ಷ ಪಂಜಾಬ್ ಗಡಿಯಲ್ಲಿ ನಿಮ್ಗೆ ಮೊದಲ ಅನುಭವಗಳು, ಸೈನ್ಯ ಅಂದ್ರೇನು, ಅಲ್ಲಿ ಹೇಗಿರಬೇಕು, ಯಾವ ರೀತಿ ಶಿಸ್ತು ಇರಬೇಕು, ಮತ್ತೆ ಹೇಗೆ ನಾವು ಸದಾ ಸನ್ನದ್ಧರಾಗಿರ್ಬೇಕು ಅನ್ನೋದನ್ನೆಲ್ಲ ಕಲಿಸಿದಂತಹ ಒಂದು ಗ್ರೌಂಡ್ ನಿಮ್ಗೆ ಈ ಪಂಜಾಬ್ ಗಡಿ ಅಂತ.
0: ಪಂಜಾಬ್ ಗಡಿಯಲ್ಲಿ ಗೊತ್ತಾಯ್ತು. ಮತ್ತೆ ನಾವು ಮೂಲತಃ ಕೊಡಗಿನವರಾದ್ರಿಂದ ನಾವು ಸ್ವಲ್ಪ ಹಾಕಿ ಆಟಗಾರರು,
1: ಹಾಕಿ ಆಡೋದು,
0: ಹಾಕಿ ಆಡೋದು
1: ಪಂಜಾಬ್ನವರಿಗೆ ಹಾಕಿ ಅಂದ್ರೆ
0: ಹಾಕಿ. ಹಾಗಾಗಿ ನಾವು ಕೆಲವೊಮ್ಮೆ ಹಾಕಿ ಆಡಲಿಕ್ಕೆ ಗ್ರೌಂಡ್ ಅಲ್ಲಿ ಅಲ್ಲಿ ಇಂಟರ್ ಬೆಟಾಲಿಯನ್ ಮ್ಯಾಚ್ ಆಮೇಲೆ ನಮ್ಮ ನಮ್ಮ ಒಳಗಡೆ ಕಾಂಪಿಟೇಷನ್ ಇರುತ್ತೆ, ಅದಕ್ಕೆಲ್ಲ ನಾವು ಆಡಿದ್ದೀವಿ.
1: ಕೊಡಗಿನವರು ಹಾಗಾದ್ರೆ ನೀವು ಪಕ್ಕ, ಯಾಕೆಂದ್ರೆ ನಿಮ್ಗೆ ಹಾಕಿನೂ ಕೊಡಗಿನಲ್ಲೂ ಹಾಕಿ ಅಂದ್ರೆ ಬಹಳ ಪ್ರೀತಿ.
0: ಹಾಕಿ ಆಟ ನಾವು ನಮ್ಗೆಲ್ಲ ಮರದ ಕೊಂಬೆ ನೋಡಿ ಹಾಕಿ ಯಾವ ತರ ಇರುತ್ತೆ ಆ ತರದ ಕೊಂಬೆನ ಕತ್ತರಿಸ್ಕೊಂಡು ಆಟ ಆಡದವ್ರು ನಾವು.
1: ಹಾಗೆ ಪಂಜಾಬ್ ಗಡಿಯಿಂದ ಮುಂದಕ್ಕೆ ಎಲ್ಲಿ ಹೋದ್ರಿ ನೀವು?
0: ಅಲ್ಲಿಂದ ನಾನು ವೆಸ್ಟ್ ಬೆಂಗಾಲ್ ಹೋದೆ. ವೆಸ್ಟ್ ಬೆಂಗಾಲ್ ಅಲ್ಲಿ 8 ಮೌಂಟನ್ ಡಿವಿಷನ್ಗೆ ನಮ್ಮ ಬೆಟಾಲಿಯನ್ನು ಪೋಸ್ಟಿಂಗ್ ಆಯಿತು. 8 ಮೌಂಟನ್ ಡಿವಿಷನ್ ಅಲ್ಲಿ ಹೋದ್ಮೇಲೆ ಮೊದಲು ಆ ಏರಿಯಾದಲ್ಲಿ ಯಾವ ರೀತಿ ಇರುತ್ತೆ, ನಾವು ಹೋದ ತಕ್ಷಣ ನಮಗೆ ಅಲ್ಲಿ ಏನಾಗುತ್ತೆ ಅಂದರೆ ಮೊದಲು ಅಲ್ಲಿ ಇದ್ದ ಬಗ್ಗೆ ತಿಳುವಳಿಕೆ ಕೊಡ್ತಾರೆ. ಈಗ ನಮ್ಮದು ನಾವು ಎಲ್ಲೇ ಹೋಗ್ಬೇಕಿದ್ರೂ ಕೂಡ ನಮ್ಮ ಒಂದು ಸ್ಯಾಂಡ್ ಮಾಡಲ್ ಅಂತ ಇರುತ್ತೆ ನಮಗೆ, ಅಲ್ಲಿ ಕೂತ್ಕೊಂಡು ನಮ್ಮ ಸೀನಿಯರ್ಸು ನಮ್ಮ ಅಧಿಕಾರಿಗಳು ನಮಗೆ ನೋಡಪ್ಪ ನೀವು ಇಲ್ಲಿದ್ದೀರಾ, ಆ ರೆಡ್ ಟೇಪ್ ಇದೆಯಲ್ಲ ಅದು ನಮ್ಮ ಗಡಿ ಗುರುತು, ಆ ಕಡೆಗೆ ಅದು ಚೈನಾ ಬಾರ್ಡರ್ ಬರುತ್ತೆ, ಈ ಕಡೆ ಸಿಕ್ಕಿಂ ಇರುತ್ತೆ, ಈ ಕಡೆ ನೇಪಾಳ ಇದೆ, ನಾವು ಇಂಥ ಪ್ಲೇಸಲ್ಲಿ ಇದ್ದೀವಿ, ನಿಮ್ಗೆ ಇಂಥ ಜಾಗ ಅಂತೇಳಿ ನಮಗೆ ಎಲ್ಲ ಹೇಳ್ತಾರೆ. ಆಮೇಲೆ ಅಲ್ಲಿಗೆ ಮೂವ್ ಸ್ಕೀಮ್ ಅಂತ ಆಗುತ್ತೆ, ನಮ್ಮ ಬೆಟಾಲಿಯನ್ ಮೂವ್ ಆಗುತ್ತೆ. ಮೂವ್ ಆಗಿ ಅಲ್ಲಿ ಯುದ್ಧದಲ್ಲಿ ಏನು ಟ್ರೈನಿಂಗ್ ನಡೆಯುತ್ತೆ ಅದೇ ಟ್ರೈನಿಂಗ್ ಅಲ್ಲಿ ನಮಗೆ ಕೊಡಲಾಗುತ್ತೆ.
1: ಮೊದಲು ಹೋದಾಗ
0: ಹೋದಾಗ ಅಲ್ಲಿಯೇ ನಮಗೆ ಟ್ರೈನಿಂಗ್ ಕೊಡ್ತಾರೆ, ಪೂರ್ತಿ ಬೆಟಾಲಿಯನ್ ಮೂವ್ಮೆಂಟ್ ಆಗುತ್ತೆ. ನಮ್ಮ ಬೆಟಾಲಿಯನ್ಗೆ ಒಂದು ಬ್ರಿಗೇಡ್ಗೆ 3 ಬೆಟಾಲಿಯನ್ಸ್ ಇರುತ್ತೆ, ಆ ಬ್ರಿಗೇಡೇ ಮೂವ್ ಆಗುತ್ತೆ, ಆ ಬ್ರಿಗೇಡ್ ಮೂವ್ ಆಗಿ ಆ ಟ್ರೈನಿಂಗ್ ಏರಿಯಾದಲ್ಲೆಲ್ಲ ನಮಗೆ ಗೊತ್ತಾಗುತ್ತೆ. ನಮ್ಮ
1: ಬಹುಶಃ ಹೇಗೆ ಹೇಗಿದೆ ಈ ಜಾಗ ಅಂತ ಪರಿಚಯ
0: ಮಾಡಿಕೊಡೋದಕ್ಕೆ.
1: ಯುದ್ಧದ ಸಂದರ್ಭ
0: ಬಂದಾಗ
1: ಹೇಗೆ ಹೇಗೆ ನೀವು ಅಲ್ಲಿ ಮುಂದಕ್ಕೆ ಹೋಗಬಹುದು, ಅಥವಾ ಎಲ್ಲಿ ಅಡ್ಕೊಳ್ಬಹುದು, ಎಲ್ಲಿಂದ ವೈರಿಗಳು ಅಟ್ಯಾಕ್ ಮಾಡೋ ಸಾಧ್ಯತೆ ಇರುತ್ತೆ, ಇವೆಲ್ಲ ಪರಿಚಯ ಮಾಡಿಕೊಳ್ಳೋದಕ್ಕೆ ಅಂತ ಅನ್ಸುತ್ತೆ. ಈಗ ನಿಮ್ ಪಂಜಾಬ್ ನಲ್ಲಿ ಇದ್ದಿದ್ದಕ್ಕೂ ಪಶ್ಚಿಮ ಬಂಗಾಳ ಅಥವಾ ಸಿಕ್ಕಿಂ ಗಡಿ ಭಾಗದ ಎರಡೂ ಬೇರೆ ಬೇರೆ ರೀತಿಯ ಹವಾಮಾನ ಆಯ್ತು, ಮತ್ತೆ ವೈರಿಗಳ ಆಕ್ರಮಣ ಕೂಡ ಬೇರೆ ರೀತಿ ಇರುತ್ತೆ. ಪಾಕಿಸ್ತಾನ ಗಡಿ ಒಂದ್ ಕಡೆಗೆ, ಇನ್ನೊಂದ್ ಕಡೆ ಚೀನಾ ಗಡಿ, ಅದರಲ್ಲಿ ಪಶ್ಚಿಮ ಬಂಗಾಳ ಮತ್ತೆ ಸಿಕ್ಕಿಂ ಎರಡೂ ರಾಜ್ಯಗಳಿಂದ ಒಳಗಡೆ ನುಸುಳುವಂತಹ ಸಾಧ್ಯತೆ ಇರುತ್ತೆ. ಇದಿಷ್ಟನ್ನು ಕಾಯ್ಬೇಕಲ್ಲ, ಹೇಗಿತ್ತು ಇಲ್ಲಿ ಚೀನಾ ಆಕ್ರಮಣದ ಸಂದರ್ಭ ಹೇಗಿತ್ತು ಅಲ್ಲಿ
0: ನೋಡಿ? ಅಲ್ಲಿ ವೆಸ್ಟ್ ಬೆಂಗಾಲದ್ದು ಏನು ಅಂತಂದ್ರೆ ಅಲ್ಲಿ ಕೂಡ ಅಷ್ಟೇ ನಾವು ನೋಡಿದೀವಿ. ಇದರಲ್ಲಿ ಮೊದಲು ನಮ್ಮ ಆರ್ಮಿ ಎಲ್ಲ ಕಡಿಮೆ ಇತ್ತು, ಅಷ್ಟು ಒಳನುಸುಳಲಿಕ್ಕೆ ಇರಲಿಲ್ಲ. ಆಮೇಲೆ ಪಶ್ಚಿಮ ಬಂಗಾಳ ಏನಾಗಿದೆ, ಒಂದು ಕಡೆ ಸಿಕ್ಕಿಂ, ಇನ್ನೊಂದು ಕಡೆ ನೇಪಾಳ, ಭೂತಾನ್, ಈ ಗಡಿ ಭಾಗನ ಹೊಂದ್ಕೊಂಡಿದೆ. ಹಾಗಾಗಿ ನಾವು ಪಶ್ಚಿಮ ಬಂಗಾಳದಲ್ಲಿ ಇದ್ದುಕೊಂಡು ನೆರೆಯ ಭೂತಾನ್ನಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತ ಇರುತ್ತೆ.

0: ಅಲ್ಲೂ ಹೋಗಿ ಭೂತಾನಿಗೂ ಚೈನಾಕ್ಕೂ ಏನು ಗಡಿ ಇದೆ ಆ ಗಡಿನ ಕೂಡ ನಾವು ಎಲ್ಲ ನೋಡಿ ಅಲ್ಲಿ ಕೂಡ ನಾವು ರಕ್ಷಣೆ ಮಾಡಬೇಕಾಗತ್ತೆ.
1: ಈಗ ಭೂತಾನಲ್ಲಿ ಅಂತಂದ್ರೆ ಇದು ವಿದೇಶಿ ಸೇವೆ,
0: ವಿದೇಶಿ ಸೇವೆ
1: ಬಹಳ ಅಪರೂಪಕ್ಕೆ ಸಿಗುತ್ತೆ ಅನ್ಕೋತೀನಿ.
0: ಹೌದೌದು, ಅಲ್ಲಿ ಇಂಟ್ರಾಟ್ ಅಂತ ಇಂಡಿಯನ್ ಮಿಲಿಟರಿ ಟ್ರೈನಿಂಗ್ ಟೀಮ್ ಅಂತೇಳಿ ನಾವು ಹೋದಾಗ ಅಲ್ಲಿ ಭೂತಾನ್ ಆರ್ಮಿ ಜೊತೆಯಲ್ಲಿ ನಮ್ಮ ಬೆಟಾಲಿಯನ್ ಇಂಡಕ್ಷನ್ ಆಗುತ್ತೆ ಅಲ್ಲಿ, ಅಲ್ಲಿ ಹೋಗಿ ಭೂತಾನ್ ಆರ್ಮಿ ಜೊತೆ ಟ್ರೈನಿಂಗ್ ಮಾಡುತ್ತೆ. ಭೂತಾನ್ ಆರ್ಮಿ ಅವರು ಯಾವ್ಯಾವ ಜಾಗ ಗಡಿ ಇದೆ ಅವ್ರು ನಮ್ಗೆ ಅಲ್ಲಿ ಗೈಡ್ ಆಗಿ ಕರ್ಕೊಂಡು ಹೋಗ್ತಾರೆ. ಆ ಗಡಿ ಪ್ರದೇಶನ ನಮ್ಮ ಬೆಟಾಲಿಯನ್ ಅಲ್ಲಿ ಹೋಗಿ ಪೂರ್ತಿ ವಸಕ್ಕೆ ತಗೊಳುತ್ತೆ. ತಕೊಂಡು ಅಲ್ಲಿ 62 ವಾರಲ್ಲಿ ಯಾರೆಲ್ಲ ಸತ್ತಿದ್ರು ಅವ್ರದ್ದು ಗನ್ನುಗಳು ಎಲ್ಲ ಹಾಕಿ ಒಂದು ಡಂಪ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ. ಈಗಲೂ ಕೂಡ ನಾವು ಅಲ್ಲಿ ಹೋಗಿ ನೋಡಬಹುದು.
1: ಅಂದ್ರೆ ಇದು ಜಾಯಿಂಟ್ ಟ್ರೈನಿಂಗ್,
0: ಜಾಯಿಂಟ್ ಟ್ರೈನಿಂಗ್
1: ಭೂತಾನ್
0: ವಿದೇಶಿ ಸೇವೆ ಆಗಿರೋದ್ರಿಂದ ಇಂಡಿಯನ್ ಗವರ್ಮೆಂಟ್ ಭೂತಾನ್ ಗವರ್ಮೆಂಟ್ ಇಂದ ಅದು ಒಂದು ಅಗ್ರಿಮೆಂಟ್ ಇದೆ.
1: ಅಂದ್ರೆ ಸ್ನೇಹ ರಾಷ್ಟ್ರಗಳು ಏನಿರುತ್ತೆ ಆ ರಾಷ್ಟ್ರಗಳಲ್ಲಿ ಹೀಗೆ ನಡೆಯುತ್ತೆ ಅಂತ. ಈ ಭಾಗದಲ್ಲಿ ಎಷ್ಟು ಸಮಯ ಇದ್ರಿ?
0: ಅದೇ ವೆಸ್ಟ್ ಬೆಂಗಾಲ್ ಅಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ನಮ್ಗೆ 3-3 ವರ್ಷದ ಇದಿರುತ್ತೆ. ಹಾಗೆ ಅಲ್ಲಿ ಕೂಡ ಒಂದು 3 ವರ್ಷ
1: ಮೂರು ಸೇರಿ ಭೂತಾನ್ ಸಿಕ್ಕಿಂ
0: ವೆಸ್ಟ್ ಬೆಂಗಾಲ್ ಸೇರಿ ಅಲ್ಲಿ ಒಂದು 3 ವರ್ಷ ಟ್ರೈನಿಂಗ್ ಇರುತ್ತೆ.
1: ಇದೇ ಹೊತ್ತಿಗೆ ಇಲ್ಲಿ ಇನ್ನೊಂದು ಬರೋದು ಅಂತಂದ್ರೆ ನೇಫಾ ಭಾಗ, ಅದು ಈಶಾನ್ಯದ
0: ಈಶಾನ್ಯ. ಈಗ ನೀವು ಗಲ್ವಾನ್ ಕಣಿವೆಯಲ್ಲಿ ಘರ್ಷಣೆ ಆಯ್ತು.
1: ಹೌದು,
0: ಅದೇ ಈ ಭೂತಾನ್ ಇದೆಯಲ್ಲ, ಭೂತಾನ್ ಅರುಣಾಚಲ ಪ್ರದೇಶ ನೇಫಾ ಈಸ್ಟಿಂಗ್ ಫಾರ್ವರ್ಡ್ ಲೈನ್ ಅಂತ ಹೇಳ್ತಾರಲ್ಲ, ಅದು ಅದು ಮೊದಲು ಈಗೇನೋ ನಾಮ್ಯಾಂಗ್ ಅಂತ ಹೇಳ್ತಾರೆ, ಅದು ಬರ್ಮಾ ಬಾರ್ಡರ್ ಇತ್ತು. ಅದು ಮೊದಲಿಗೆ ಬರ್ಮಾ ಬಾರ್ಡರ್ ಎಲ್ಲ ಗುಡ್ಡ ಬೆಟ್ಟವಾದ ಕಾಡು ಪ್ರದೇಶಗಳು ಅಲ್ಲೆಲ್ಲ ಬಹಳ
1: ಎಕ್ಸ್ಟ್ರೀಮ್ ಕ್ಲೈಮೇಟ್ ಎಲ್ಲ
0: ಕಡಿಮೆ. ಅದು ಬಾರ್ಡರ್ ಆಗಿರೋದ್ರಿಂದ ನಾನು ಆವಾಗಲೇ ಹೇಳ್ದಲ್ಲೇ ಪಿರಮಿಡ್ ರೀತಿ, ಆಗಿನ ಕಾಲದಲ್ಲಿ ನೇರು ಪ್ರಧಾನಮಂತ್ರಿ ಆಗಿರೋ ಕಾಲದಲ್ಲಿ ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅದೇ ಪಿರಮಿಡ್ ತರ ಕಲ್ಲಿರುತ್ತೆ, ಈ ಕಡೆ ಇಂಡಿಯಾ ಅಂತ ಬರ್ತಿದೆ, ಆ ಕಡೆ ಬರ್ಮಾ ಅಂತ ಬರ್ತಿದೆ, ಗಡಿ ಗುರುತು ಅಷ್ಟು ಮಾಡಿದ್ದಾರೆ. ಅಲ್ಲಿ ನೋಕ್ಟೆ ಮತ್ತೆ ತಾಂಕ್ಷೆ ಅಂತ ಹೇಳಿ ಬುಡಕಟ್ಟು ಜನಾಂಗದವರು ಇದ್ದಾರೆ ಅಲ್ಲಿ ಜನ. ಅಲ್ಲಿ ಹೋದಾಗ ನಮ್ಗೆ ಸ್ವಲ್ಪ ಅಲ್ಲಿ ಭಾಷೆ ಬಗ್ಗೆ ಸ್ವಲ್ಪ ತಿಳುವಳಿಕೆ ಆಗುತ್ತೆ. ಕ್ಲಾಸಸ್ ನಡೀತದೆ, ಅವರೊಟ್ಟಿಗೆ ಯಾವ ತರ ಮಾತಾಡಬೇಕು ಏನು ಎಂತ ಎಲ್ಲ ಅದ್ರ ಭಾಷೆ ಅಲ್ಲಿ ತಿಳ್ಕೊಂಡು ಆದ್ಮೇಲೆ ನಮ್ ನಮ್ ಬೆಟಾಲಿಯನ್ ಅಲ್ಲಿ ಡಿಪ್ಲಾಯ್ ಆಗುತ್ತೆ. ಬೇರೆ ಒಂದು ಕಂಪನಿ ಈ ಕಡೆ ಇದ್ರೆ ಇನ್ನೊಂದು ಕಂಪನಿ ಆ ಕಡೆ, ಅವ್ರಿಗೆ ಏನ್ ಟಾಸ್ಕ್ ಕೊಟ್ಟಿರ್ತಾರೆ
1: ಬೆಟಾಲಿಯನ್
0: ಕಂಪನಿಗಳಂತಿರುತ್ತೆ.
1: ಹೀಗೆ ಈ ಟಾಸ್ಕ್ಗಳು ಬಹಳ ಮುಖ್ಯ ಅಲ್ವಾ? ಆ ಟಾಸ್ಕ್ಗಳನ್ನ ಮೊದಲೇ ಅರ್ಥ ಮಾಡಿಸೋದು, ಆ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡೋದು, ಎರಡು ಪಾರ್ಟ್ ಇರುತ್ತೆ ಇಲ್ಲಿ.
0: ಈಗ ಚೈನಾ ಅಥವಾ ಬರ್ಮಾ ಇವ್ರ ಮಧ್ಯದಲ್ಲಿ ಟೆರರಿಸ್ಟ್ಗಳಿದ್ದಾರೆ. ಆ ಟೆರರಿಸ್ಟ್ಗಳು ಬಂದು ಅಲ್ಲಿ ಲೋಕಲ್ ಜನರಿಗೆ ಅವರಿಂದ ರೇಷನ್ ಕಲೆಕ್ಟ್ ಮಾಡ್ಕೊಂಡು ಹೋಗೋದು,
1: ತಮಗೆ ಬೇಕಾದನ್ನ ಹೆದರಿಸಿ ಬೆದರಿಸಿ
0: ಮಾಡ್ತಾರೆ. ಅವರು ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಈ ತರ ಬಂದು ಇದು ತೊಂದರೆ ಕೊಡ್ತಾ ಇದಾರೆ ಅಂತೇಳಿ. ಅವಾಗ ಅವ್ರ ರಕ್ಷಣೆಗೆ ನಮ್ಮ ಆರ್ಮಿ ಹೋಗುತ್ತೆ. ಆದ್ರೂ ಕೂಡ ಅವರೆಲ್ಲ ಬಂದು ಟೆರರಿಸ್ಟ್ ಗ್ರೂಪ್ಗಳು ತುಂಬಾ ಇದೆ. ಇವಾಗ ಅಸ್ಸಾಂ ಉಲ್ಫಾ ಆಗಿದೆ, ಮಿಜೋರಾಂ ಲಿಬರೇಷನ್ ಫ್ರಂಟ್, ನಾಗಾ ಲಿಬರೇಷನ್ ಫ್ರಂಟ್, ನಾವೆಲ್ಲ ನಾಗಾ ಲಿಬರೇಷನ್ ಫ್ರಂಟ್ ಜೊತೆ ಹೋರಾಡಿದವರು ನಮ್ರ. ಅದೇ ನೀವು ಶಿವಾಜಿ ಮಹಾರಾಜರು ಜಂಗಲ್ ವಾರ್ಫೇರ್ ಅಂತ ಹೇಳಿದ್ರಲ್ಲ, ಆ ತರದಲ್ಲಿ ಟ್ರೈನಿಂಗ್ ಅಲ್ಲಿ ಕಾಡುಗಳೇ ಅವರೊಟ್ಟಿಗೆ ಹೋರಾಡಿದವ್ರು ನಾವು.
1: ಅಲ್ಲಿ ಅನುಭವ ಹೇಗಿತ್ತು ನಿಮ್ಗೆ ಅರುಣಾಚಲ ಪ್ರದೇಶದ ಗಡಿ ನೇಫಾದಲ್ಲಿ?
0: ನೇಫಾ ಅಲ್ಲಿ ಇದು ತುಂಬಾನೇ ಒಂದು, ನಾವು ಕೊಡಗಿನಲ್ಲಿ ಕಾಡಲ್ಲಿ ಹೋಗಿ ಬೆಳೆದವರು, ಹಾಗಾಗಿ ನಮ್ಗೆಲ್ಲ ಗೊತ್ತಿತ್ತು.
1: ಆದ್ರೆ ಅಲ್ಲಿ ಕಾಡಿಗೂ ಈ ಕಾಡಿಗೂ ಬಹಳ ವ್ಯತ್ಯಾಸ ಇದೆ.
0: ಆದ್ರೆ ಈ ಟೆರರಿಸ್ಟ್ಗಳು ತುಂಬಾನೇ, ನಾಗಲ್ ರಿಫ್ರೆಷನ್ ಫ್ರಂಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗ್ಬೇಕಿದ್ರೆ ಅದಕ್ಕೂ ಒಂದು ಸಪ್ರೇಟ್ ಟ್ರೈನಿಂಗ್ ಇರುತ್ತೆ, ಆ ಟ್ರೈನಿಂಗ್ ಮುಗಿಸ್ಕೊಂಡೆ ಅಲ್ಲಿ ಹೋಗ್ಬೇಕು ನಾವು.
1: ನಾಯಕ್ ಎ ಕೆ ಶಂಕರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ನಿವೃತ್ತ ನಾಯಕ್ ಎ ಕೆ ಶಂಕರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಓ.

ತರಂಗಾಂತರ 225.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 9:23 ಹಾಗೂ 7 ಸೆಕೆಂಡ್ಗಳು.

ಇದೀಗ ಕೇಳಿ ರತ್ನಮಾಲಾ ಪ್ರಕಾಶ್ ಹಾಗೂ ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿ ರಾಘವೇಂದ್ರ ಪಿ ಇಟಗಿ ಅವರ ಒಂದು ರಚನೆ, ಗಮಗಮ ಮಲ್ಲಿಗೆ ಬನವಾಗಿದೆ ಈ ಇಳೆ.

0: ಆಕಾಶವಾಣಿ ಮಂಗಳೂರು.
1: ನೆಲ್ಲು, ಅಸಲಿ ನೋಟ್ ನಲ್ಲಿ ಯಾಕಾಡ್ತೀಯ?
2: ಬ್ರೋ, ಇದು ಹರಿದಿದೆ.
1: ಇಲ್ ಕೇಳು, ಹರಿದು ಗಿರ್ದಿರೋ ಅಥವಾ ಹಳೆ ನೋಟ್ ಅನ್ನು
3: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
2: ವಾವ್, ಹೊಸ ನೋಟ್ ಸಿಗುತ್ತಾ?
1: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
4: ಕೂಲ್ ಆಗಿರಿ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
6: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಆಕಾಶವಾಣಿ ಮಂಗಳೂರು. ಭಾವಗಾನ ತಿಂಗಳ ಹಾಡು. ಇಂದಿನ ಕಾರ್ಯಕ್ರಮದಲ್ಲಿ ಮೇ ತಿಂಗಳ ಹಾಡನ್ನು ಕೇಳಲಿದ್ದೀರಿ. ಕೊಳ್ಚಪ್ಪೆ ಗೋವಿಂದ ಭಟ್ ಇವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಲಿದ್ದಾರೆ ಜೇಸನ್ ಲೋಬೋ. ಮೊದಲಿಗೆ ಕವಿವಾಣಿ, ನಂತರ ಹಾಡು.
9: ಕಾವ್ಯ ಹೊರಹೊಮ್ಮಬೇಕಾದರೆ ಯಾವುದಾದರೂ ಪ್ರೇರಣೆ ಇದ್ದೇ ಇರುತ್ತದೆ ಎಂಬುದು ಸಂಗೀತ ಪ್ರಿಯರಿಗೆ ತಿಳಿದಿರುವ ವಿಚಾರ. ಕವಿ ಮನಸ್ಸಿನ ಹಿನ್ನೆಲೆಯನ್ನು ತಿಳಿದರೆ ಹಾಡು ಹೆಚ್ಚು ರುಚಿಸುವುದು ಸ್ವಾಭಾವಿಕ. ಈ ಕವನದ ಶೀರ್ಷಿಕೆ ಬಂಗಾರದ ಬದುಕು. ಪ್ರೇಮಿಗಳ ಅನಿಸಿಕೆಯ ಬುತ್ತಿ ಕವನದ ಆಂತರ್ಯ. ಕವಿಗೆ ಪ್ರಿಯತಮಳದೇ

ಧ್ಯಾನ. ಅವಳ ಸೌಂದರ್ಯವನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುವ ತವಕ, ಅವಳ ಜೊತೆ ಉಸಿರಾಡಿ ಜೀವನ ಪೂರ್ತಿ ಆನಂದಿಸುವ ಹಂಬಲ. ಎಷ್ಟು ಹೇಳಿದರೂ ಸಾಲದು ಎಂಬ ಲವಲವಿಕೆ ಕವನದ ತುಂಬ ಏಕಸೂತ್ರವಾಗಿ ಹರಿದು ಬಂದಿದೆ. ಕವನದ ಶೀರ್ಷಿಕೆ ಬಂಗಾರದ ಬದುಕು. ಆಗಾಗ ಎದುರಾದರೆ ತಂಪಿರುವುದು ನಯನ, ಆಗಾಗ ಎದುರಾದರೆ ತಂಪಿರುವುದು ನಯನ, ಕಂಡಾಗ ನಗು ಚೆಲ್ಲು ಕೆಂಪೇರಿಸಿ ವದನ. ಎಲ್ಲಿ ನಾ ಇದ್ದರೂ ನಿನ್ನದೇ ಧ್ಯಾನ, ಎಲ್ಲಿ ನಾ ಇದ್ದರೂ ನಿನ್ನದೇ ಧ್ಯಾನ, ನಿನ್ನಿಂದಲಾಗಿದೆ ಈ ಜನುಮ ಪಾವನ. ವರುಷ ವರುಷಗಳಾಚೆ ಚಿಗುರೊಡೆದ ಹೂಬಳ್ಳಿ, ವರುಷ ವರುಷಗಳಾಚೆ ಚಿಗುರೊಡೆದ ಹೂಬಳ್ಳಿ ಸಸಿಯಾಗಿ ಮರವಾಗಿ ತಂಪಿತ್ತಿದೆ ನೋಡಿಲ್ಲಿ. ನೆರಳ ಜೊತೆಯಲ್ಲಿ ಉಸಿರಾಟ ನನಗಿಲ್ಲಿ, ನೆರಳ ಜೊತೆಯಲ್ಲಿ ಉಸಿರಾಟ ನನಗಿಲ್ಲಿ, ನನ್ನುಸಿರ ಏರಿಳಿತ ನಿನ್ನದೇ ಜೊತೆಯಲ್ಲಿ. ನಿನ್ನಿರವಲಿ ನಮಗಿರುವುದು ಭರವಸೆಯ ಕನಸು, ನಿನ್ನಿರವಲಿ ನಮಗಿರುವುದು ಭರವಸೆಯ ಕನಸು, ಚಿಗುರೊಡೆಯುತ ಹೊರಹೊಮ್ಮಿದೆ ಆಸೆಗಳ ಮನಸ್ಸು. ತನ್ನಿರವ ನಿರೀಕ್ಷಿಸುತ್ತಿದೆ ಜೀವನ ಪ್ರತಿ ಕ್ಷಣಕ್ಕೂ, ತನ್ನಿರವ ನಿರೀಕ್ಷಿಸುತ್ತಿದೆ ಜೀವನ ಪ್ರತಿ ಕ್ಷಣಕ್ಕೂ, ಮುಂದಿಡುವ ಹೆಜ್ಜೆಯಲ್ಲಿದೆ ಬಂಗಾರದ ಬದುಕು, ಮುಂದಿಡುವ ಹೆಜ್ಜೆಯಲ್ಲಿದೆ ಬಂಗಾರದ ಬದುಕು.

ಇದುವರೆಗೆ ಭಾವಗಾನದಲ್ಲಿ ಮೇ ತಿಂಗಳ ಹಾಡನ್ನು ಕೇಳಿದಿರಿ. ಕೊಳ್ಚಪ್ಪೆ ಗೋವಿಂದ ಭಟ್ ಇವರ ಕವನವನ್ನು ಸಂದೀಪ್ ಆರ್ ಬಲ್ಲಾಳ್ ಇವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದವರು ಜೇಸನ್ ಲೋಬೋ. ಹಿನ್ನೆಲೆಯಲ್ಲಿ ವಾದ್ಯ ಸಹಕಾರ ಶಿನಾಯ್ ವಿ ಜೋಸೆಫ್, ಕೀಬೋರ್ಡ್ ವರುಣ್ ರಾವ್ ಕೊಳಲು, ಸುಮುಖ್ ಆಚಾರ್ಯ ಸಿತಾರ್, ರಾಜೇಶ್ ಭಾಗವತ್ ತಬಲಾ. ಈ ಕಾರ್ಯಕ್ರಮದ ಧ್ವನಿಮುದ್ರಣ ರಫೀಕ್ ಖಾನ್. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.

0: ಆಕಾಶವಾಣಿ ಮಂಗಳೂರು. ಗಾಂಧಿ ಸ್ಮೃತಿ. ಡಿಜಿ ತೆಂಡೂಲ್ಕರ್ ಅವರು ರಚಿಸಿದ ಮಹಾತ್ಮ ಗಾಂಧಿಯವರ ಆತ್ಮಕಥೆಯ ಆಯ್ದ ಭಾಗ.
1: ಬರ್ನಾರ್ಡ್ ಶಾ, ಸಿಡ್ನಿ ವೆಬ್ ಮುಂತಾದ ಅನೇಕ ಬುದ್ಧಿಜೀವಿಗಳನ್ನು ಭೇಟಿ ಮಾಡಿದರು. ಭಾಷಣ ಬರಹಗಳ ಮೂಲಕ ಬ್ರಿಟನ್ನಿನ ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಲು ಕೈಲಾದಷ್ಟು ಶ್ರಮಿಸಿದರು. ಸರ್ಕಾರಕ್ಕೆ ತಿಲಕರ ವಿಷಯದಲ್ಲಿ ಭಯ ದ್ವೇಷಗಳೆರಡೂ ಇದ್ದವು. ತಿಲಕರ ಯಶಸ್ಸಿಗೆ ಮಸಿ ಬಳಿಯಲು ಸರ್ಕಾರ ತುಂಬಾ ಶ್ರಮಿಸಿತು. ಮಾಂಟೆಗೂ ಚೆಲ್ಮ್ಸ್ಫರ್ಡ್ ವರದಿ ಪ್ರಕಟವಾದ ಒಂದೇ ವಾರದೊಳಗೆ ಸೆಡಿಷನ್ ಸಮಿತಿ ವರದಿ ಪ್ರಕಟವಾಯಿತು. ರಾಜದ್ರೋಹದ ಪ್ರಶ್ನೆಯನ್ನು ಪರಿಶೀಲಿಸಲು ಭಾರತ ಸರ್ಕಾರವು ಈ ಒಂದು ಸಮಿತಿಯನ್ನು ನೇಮಿಸಿತ್ತು. ಜಸ್ಟಿಸ್ ಕಾಲಟ್ ಅದರ ಅಧ್ಯಕ್ಷರು. ಬಹಿರಂಗ ವಿಚಾರಣೆ ನಡೆಸದೆ ನ್ಯಾಯ ವಿಚಾರಣಾ ಸಮಿತಿಯೊಂದರ ಅಪ್ಪಣೆಯಂತೆ ಸೆರೆ ಹಿಡಿಯಲು ಮತ್ತು ಸ್ಥಾನಬದ್ಧತೆಯಲ್ಲಿಡಲು ಕೆಲವು ಸಲಹೆಗಳು ಆ ಸಮಿತಿಯ ಶಿಫಾರಸಿನಲ್ಲಿದ್ದವು. ವರದಿಯಲ್ಲಿ ತಿಲಕರಿಗೆ ತುಂಬ ಪ್ರಮುಖ ಸ್ಥಾನವನ್ನು ನೀಡಿದ್ದು ಅವರ ಚಟುವಟಿಕೆಗಳು ಕ್ರಾಂತಿಕಾರಕ ಚಟುವಟಿಕೆಗಳನ್ನು ಘೋಷಿಸಿ ಪ್ರೋತ್ಸಾಹಿಸುತ್ತವೆ ಎಂದು ಚಿತ್ರಿಸಲಾಗಿತ್ತು. ಸರ್ಕಾರದ ನಿರೀಕ್ಷೆಗೆ ವಿರುದ್ಧವಾಗಿ ತಿಲಕರ ಜನಪ್ರಿಯತೆ ಹೆಚ್ಚಾಯಿತು. ಅವರು ಇಂಗ್ಲೆಂಡಿಗೆ ಹೋಗುವ ದಾರಿಯಲ್ಲಿದ್ದಾಗಲೇ ಬರಲಿದ್ದ ಕಾಂಗ್ರೆಸ್ ಅಧಿವೇಶನಕ್ಕೆ ಅವರು ಅಧ್ಯಕ್ಷರಾಗಿ ಆಯ್ಕೆಗೊಂಡರು. ಅವರ ಗೈರು ಹಾಜರಿಯಲ್ಲಿ ಪಂಡಿತ ಮಾಳವೀಯರು ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ದೆಹಲಿಯಲ್ಲಿ ನಡೆಯಿತು. ಎಂದಿಗಿಂತಲೂ ಹೆಚ್ಚಿನ ದೃಢ ನಿಶ್ಚಯದ ಮನೋಭಾವ, ಹೊಸ ಸಂಕಲ್ಪ, ಶಕ್ತಿಗಳು ದೆಹಲಿ ಅಧಿವೇಶನದಲ್ಲಿ ಕಾಣಿಸಿಕೊಂಡವು. ಸಾಂಪ್ರದಾಯಿಕವಾದ ಭಾವಮಯವಾದ ನಿಷ್ಠೆಯ ಗೊತ್ತುವಳಿಗಳನ್ನು ಕೈಬಿಟ್ಟದ್ದು ಕಾಂಗ್ರೆಸ್

ನಮ್ಮ ಮನೋಭಾವದಲ್ಲಿ ಆಗಿದ್ದ ಬದಲಾವಣೆಯ ಸೂಚಕವಾಗಿತ್ತು. ಮೊದಲ ಗೊತ್ತುವಳಿಗಳಲ್ಲಿ ಒಂದು ಕಾಲಟ್ ವರದಿಯನ್ನು ಕುರಿತದ್ದು. ಕಾಲಟ್ ವರದಿಯ ಶಿಫಾರಸುಗಳನ್ನು ಜಾರಿಗೆ ಕೊಟ್ಟದ್ದೇ ಆದರೆ ಭಾರತೀಯರ ಮೂಲಭೂತ ಹಕ್ಕುಗಳಿಗೆ ಭಂಗ ಬರುತ್ತದೆ. ಸ್ವಯಂ ನಿರ್ಧಾರವನ್ನು ಕುರಿತ ಗೊತ್ತುವಳಿಯಂತೂ ಕಾಂಗ್ರೆಸ್ಸಿನ ಇತಿಹಾಸದಲ್ಲೇ ಒಂದು ಹೊಸ ಬದಲಾವಣೆಯಾಗಿತ್ತು. ಅಧ್ಯಕ್ಷ ವಿಲ್ಸನ್, ಮಿಸ್ಟರ್ ಲಾಯ್ಡ್ ಜಾರ್ಜ್ ಮತ್ತು ಇತರ ರಾಜನೀತಿ ಪಟುಗಳು ಭವಿಷ್ಯದ ವಿಶ್ವಶಾಂತಿಯನ್ನು ಸ್ಥಿರಗೊಳಿಸುವ ಸಲುವಾಗಿ ಸ್ವಯಂ ನಿರ್ಧಾರದ ತತ್ವವು ಎಲ್ಲ ಪ್ರಗತಿಪರ ರಾಷ್ಟ್ರಗಳಲ್ಲೊಂದು, ಅದಕ್ಕೆ ಸ್ವಯಂ ನಿರ್ಧಾರದ ತತ್ವವು ಅನ್ವಯವಾಗಬೇಕು ಎಂಬುದು ಬ್ರಿಟಿಷ್ ಪಾರ್ಲಿಮೆಂಟ್ ಮತ್ತು ಶಾಂತಿ ಸಮ್ಮೇಳನಗಳು ಮನ್ನಣೆ ನೀಡಬೇಕು ಎಂದು ಈ ಕಾಂಗ್ರೆಸ್ಸು ಒತ್ತಾಯಪಡಿಸುತ್ತದೆ. ಭರತಖಂಡದಲ್ಲಿ ಈ ತತ್ವವನ್ನು ಕಾರ್ಯಗತಗೊಳಿಸುವ ಮೊದಲ ಹೆಜ್ಜೆಯಾಗಿ ಸ್ವತಂತ್ರವಾದ ಚರ್ಚೆಯೇ ಇರುವ ಅಡ್ಡಿಯನ್ನು ತೆಗೆಯಬೇಕು. ಆದ್ದರಿಂದ ರಾಜಕೀಯ ಪ್ರಶ್ನೆಗಳನ್ನು ಸ್ವತಂತ್ರವಾಗಿ ಚರ್ಚಿಸುವುದಕ್ಕೆ ಅಡ್ಡಿಯಾಗಿರುವ ಎಲ್ಲ ಕಾನೂನುಗಳನ್ನು, ವಿಧಿ ನಿಯಮಗಳನ್ನು, ವಿಶೇಷ ಆಜ್ಞೆಗಳನ್ನು ರದ್ದುಗೊಳಿಸಬೇಕು. ಅಲ್ಲದೆ ಸಾಮಾನ್ಯ ಸಿವಿಲ್ ಅಥವಾ ಕ್ರಿಮಿನಲ್ ಕಟ್ಟಳೆಗೆ ಹೊರತಾಗಿ ಭಾರತದ ಯಾವನೇ ಬ್ರಿಟಿಷ್ ಪ್ರಜೆಯನ್ನು ಬಂಧಿಸುವ, ಸ್ಥಾನಬದ್ಧತೆಗೊಳಿಸುವ, ಗಡಿಯಿಂದಾಚೆ ಕಳುಹಿಸುವ ಅಥವಾ ಸೆರೆಯಲ್ಲಿಡುವ ಅಧಿಕಾರವನ್ನು ಕಾರ್ಯಾಂಗಕ್ಕೆ ನೀಡುವ ಕಾನೂನುಗಳು, ವಿಧಿ ನಿಯಮಗಳು, ವಿಶೇಷಾಜ್ಞೆಗಳು ರದ್ದಾಗಬೇಕು. ಇಲ್ಲಿ ರಾಜದ್ರೋಹಕ್ಕೆ ಸಂಬಂಧಿಸಿದ ಕಾನೂನನ್ನು ಇಂಗ್ಲೆಂಡ್ನಲ್ಲಿರುವ ಕಾನೂನಿನಲ್ಲೇ ಸೇರಿಸಿಬಿಡಬೇಕು. ಕೊನೆಯದಾಗಿ ಭಾರತದಲ್ಲಿ ಶೀಘ್ರವಾಗಿ ಪೂರ್ಣ ಜವಾಬ್ದಾರಿ ಸರ್ಕಾರವನ್ನು ಸ್ಥಾಪಿಸುವ ಶಾಸನವನ್ನು ಪಾರ್ಲಿಮೆಂಟ್ ಅಂಗೀಕರಿಸಬೇಕು. ಹೀಗೆ ಪೂರ್ಣ ಜವಾಬ್ದಾರಿ ಸರ್ಕಾರವು ಸ್ಥಾಪಿತವಾದ ಮೇಲೆ ಎಲ್ಲ ಆಂತರಿಕ ವ್ಯವಹಾರಗಳಲ್ಲೂ ಅಂತಿಮ ಅಧಿಕಾರವು ಭಾರತ ರಾಷ್ಟ್ರದ ಜನತೆಯ ಇಚ್ಛೆಯನ್ನು ಪ್ರತಿನಿಧಿಸುವ ಪರಮೋಚ್ಚ ಶಾಸನ ಸಭೆಗೆ ಇರತಕ್ಕದ್ದು. ಇದನ್ನು ಕಾರ್ಯಗತ ಮಾಡಲು ಕಾಂಗ್ರೆಸ್ ಹೀಗೆ ಒತ್ತಾಯಪಡಿಸಿತು. ಶಾಂತಿಯ ಅಥವಾ ಪುನರ್ರಚನೆಯ ಷರತ್ತುಗಳನ್ನು ಚರ್ಚಿಸಲು ಅಥವಾ ತೀರ್ಮಾನಿಸಲು ಸಮಾವೇಶಗೊಳಿಸುವ ಯಾವುದೇ ಸಮ್ಮೇಳನದಲ್ಲಿ ಭಾರತಕ್ಕೂ ಕೂಡ ಸ್ವಯಮಾಡಳಿತವುಳ್ಳ ಇತರ ಡೋಮಿಯನ್ನುಗಳಷ್ಟೇ ಪ್ರಮಾಣದಲ್ಲಿ ಚುನಾಯಿತ ಪ್ರತಿನಿಧಿಯ ಅಥವಾ ಪ್ರತಿನಿಧಿಗಳ ಮುಖೇನ ಪ್ರಾತಿನಿಧ್ಯ ಇರತಕ್ಕದ್ದು. ಕಾಲಾವಧಿ ಕಡಿಮೆ ಇರುವುದರಿಂದಲೂ ಸಾರ್ವಭೌಮ ಸರ್ಕಾರವು ಈ ಕೋರಿಕೆಯನ್ನು ಮನ್ನಿಸುತ್ತದೆ ಎಂಬ ನಿರೀಕ್ಷೆಯಿಂದಲೂ ಈ ಕಾಂಗ್ರೆಸ್ಸು ಲೋಕಮಾನ್ಯ ಬಾಲಗಂಗಾಧರ ತಿಲಕ್, ಎಂಕೆ ಗಾಂಧಿ ಮತ್ತು ಸೈಯದ್ ಹಸನ್ ಇಮಾಮ್ ಇವರನ್ನು ತನ್ನ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿದೆ. ತಿಲಕರು, ಗಾಂಧೀಜಿಯು ಕಾಂಗ್ರೆಸ್ನ ದೆಹಲಿ ಅಧಿವೇಶನದಲ್ಲಿ ಹಾಜರಿಲ್ಲದಿದ್ದುದು ಎಲ್ಲರಿಗೂ ದೊಡ್ಡ ಕೊರತೆಯಾಯಿತು. ಸರ್ ವ್ಯಾಲೆಂಟೈನ್ ಶಿರಾಲರ ವಿರುದ್ಧ ಮೊಕದ್ದಮೆ ನಡೆಸುವುದರಲ್ಲಿ ತಿಲಕರಿಗೆ ಕೈತುಂಬ ಕೆಲಸವಿತ್ತು. ಗಾಂಧೀಜಿ ಹಾಸಿಗೆ ಹಿಡಿದಿದ್ದರು.

ಆಕಾಶವಾಣಿ ಮಂಗಳೂರು ಭಾವಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಕೇಳಿ ಸುನೀತಾ ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಎಸ್ ವಿ ಪರಮೇಶ್ವರ ಭಟ್ ಅವರ ರಚನೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿರುವ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಏಕೆ ಕಾಡುತ್ತಿದೆ ಸುಮ್ಮನೆ ನನ್ನನು ಯಾವುದು ಈ ರಾಗ.

0: ಇದುವರೆಗೆ ಸುನೀತಾ ಅನಂತಸ್ವಾಮಿ ಹಾಗೂ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3233.
0: ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ವೃಕ್ಷ ಆಂದೋಲನ ದಿಟ್ಟಿಡೊಂಜಿ ಯಕ್ಷಗಾನ ತಾಳಮದ್ದಳೆ ಅಮೃತ ವೃಕ್ಷ ಬರೆದು ನಿರ್ದೇಶನ ಮಲ್ತಿನಾರು ರಾಮ್ ಎಲ್ಲಂಗಳ ಭಾಗವತೆರು ಮಮತಾ ತುಕಾರಾಮ್ ಬಾಲರ ಕೋಡಿ ಚೆಂಡೆ ಶಿಶಿರ್ ವಾಮಂಜೂರು ಮದ್ದಳೆ ವಿನಯ್ ಕುಡುಪು ತಾಳ ಪ್ರತೀಕ್ ಎಲ್ಲಂಗಳ ಕೇಳೆ ಯಕ್ಷಗಾನ ತಾಳಮದ್ದಳೆ ಅಮೃತ ವೃಕ್ಷ
1: ಶರಣ

0: ಆಹಾ, ಯೋಗ ಪಂಡ ಒಂದು ಕಾಸು ಗೆಣ್ಪೆರೆ ಬಿರಲಿ ಯಾವುಜಿ ಪನ್ಪೆ. ಯಾನು ಈ ಊರುಗು ಒರಿಯನೇ ಬೈದೆ. ಅಂಚಾದ ಕಕ್ಕಡ ಅಜೀರ್ಣ ಅವಡ್ ಮಾತಾ ಮರ್ದ್ಗು ಎನ್ನ ಬಾಕಿಲ್ಗೆ ಬರಡಾತೆ. ಯಾನು ಕೊಡ್ತಿನವೇ ಮರ್ದ್ ಬೊಲ್ಪಾವುಡಾಂಡ ಬತ್ತದ ಬಾಕಿಲು ಬೊಟ್ಟುವೇರು. ರಾತ್ರಿ ಆಂಡಲ ಬರೋಂದೇ ಉಪ್ಪುವೇರು. ಮರ್ದು ಕೊರ್ದು ಕೊರ್ದು ಮರ್ದು ಮಾದೆ ಪಂಡದೆ ಪುದರಾತೆ. ಒರಿ ರೋಗಿನು ಇತ್ತೆ ಕಡಪುರ್ದು ಅಂಚ ನಡುರೆಟ್ಟೆಗೆ ಮಲ್ತಿನಾತೆ. ಕೂಡ ಏರವು ಬಾಕಿಲು ಪಾಡ್ದು ಜೀ ಬಲೆ ಬಲೆ ಏರವು ದಾದಾ ಹೊಡಿತ್ತಂಡು
1: ವೈದ್ಯರೇ.
0: ಹಾ.

0: ವೈದ್ಯರೇ
1: ಹಾ
0: ದಾದಾಂಡ ದಾನ್ನು ಕೋಡ ದಿಂಚಿ ಬಾಲೆಗು ಬಂಜಿರ್ದು ಪೋವಂದುಂಡು ಅಪ್ಪೆಗು ಕಕ್ಕುಂಡು ಎಂಕು ಕಂಡಾಬಟ್ಟೆ ಬಂಜಿ ಬೇನೆ
1: ಓಹೋ
0: ಅಲೆಕು ಇಂಗು ಪಾಡ್ದು ಪರಿಯೇ ಜೀರಿಗೆದ ಕಷಾಯ ಮಲ್ತು ಪರಿಯೇ ಅಕ್ಲೆಗ್ಲ ಕೊರಿಯೇ ದಾಲ ಪ್ರೇಜನ ಆಯಿಜಿ ಇರೆಕು ತೋಜಾಕ ಪಂದು ಕುಟುಂಬ ಸಮೇತ ಬೈದೆ
1: ಅಂಚನ ಬಾಲೆಗು ಬಂಜಿರ್ದು ಪೋವೊಂದುಂಡು
0: ಅಂದು
1: ಅಪ್ಪೆಗು ಕಕ್ಕುನು ಅಮ್ಮಗು ಕಂಡಾ ಬಟ್ಟೆ ಬಂಜಿಬೇನೆ ದಾ ಪತನು ಮುಂದೇನು ಬಾಲೆಗು ಪರ್ಪಾಲ
0: ಬಾಲೆಗು ನನ್ನಲ ತೂದುನ್ನೇ ಇಜ್ಜರು
1: ಬೈದೆ ಯಾನ ಈಯ
0: ಈರೇ ಸ್ವಾಮಿ
1: ಒಕ ಇಂಚಿನಯ್ಯ ಕೊರ್ದಿನೇನು ದಿನಕ್ಕು ಮೂಜಿ ಸರ್ತಿ ಪರ್ಪಾಲ
0: ಸರಿ
1: ಇಂದ ಒಂದು ಅಪ್ಪೆಗು ದಿನಕ್ಕು ರಡ್ಡು ಸರ್ತಿ ನುಂಗಾಲ ಅಂಚನೆ ಒಂದು ನಿಕ್ಕು ದಿನಕ್ಕೊರ ಪೂಜಿಲ
0: ಉಂದೇ ಮರ್ದು ಕೊರ್ದು ಬಾಲೆಗು ಪರ್ಪಾಲ ಪಂಡರು ಅಪ್ಪೆಗು ನುಂಗಾಲ ಪಂಡರು ಎಂಕು ಪೂಜಿಲ ಪಂಡರು
1: ಬೈದ್ಯ ಯಾನಾ ಅತ್ತ ಈಯ
0: ಈರೇ ಸ್ವಾಮಿ
1: ಒಕ್ಕ ಇಂಚಿನಯ್ಯ ಪರ್ಯರಾಂಡಲ ಪಂಪೆ ನುಂಗೆರಾಂಡಲ ಪಂಪೆ ಪೂಜೆ ರಾಂಡಲ ಪಂಪೆ ದಾ ಕಾಸು ದೀಲ ಪತೊಂದು ಪೋಲ ದಾದ ತೂ ಒಂದುಲ್ಲ ಎಂಕ್ ಬಾಕಿಲು ಪಾಡದೆ ಪೊರ್ತಾಂಡು
0: ಸರಿ

ಅಬ್ಬಬ್ಬಬ್ಬಾ, ದಾದ ಅಹಂಕಾರನ. ಇತ್ತೆತ್ತೆ ಮರ್ದು ಕೊರಿಯೇಡ, ಸೀದಾ ದೆತೊಂದು ಪೌಜೇರು. ಪ್ರಶ್ನೆ ಮಲ್ಪರೆ ಕಲ್ತದೇರು. ಉಪ್ಪಡ ಎಂಕು ಕೈ ನಿಲ್ಕೆ ಕಾಸಾಂಡ ಸೈ. ಆಹಾ ಆ ಒಂಜಿ, ಆ ರಡ್ಡ, ಆ ಮೂಜಿ, ಯಾವ ಯಾವು ಇನಿಕ ಈತ ಯಾವು. ಮರ್ದು ಕೊರ್ದು ಕಡಪುಡ್ದೆ ಬಾಕಿಲು ಮುಚ್ಚಿದೆ, ಯಾನು ಉಲೈ ಪೋಪೆ ಸುಂದರಿ ಕಾಪುವಲ್.

0: ఆశ్చర్య మామల్ల ఆశ్చర్య ఏతో కాలర్ దించి మై నిల్కే గజ్జి ఏతే మర్ద మల్తడల గుణ ఆయిజి అండ ఇత్తే ಬಚ್ಚಲರ ಪಾಡು ಪಂದು ಈ ಮಲ್ಲ ಮರತರಟ್ಟು ಕುಲ್ಯಾಡ ಗಾಳಿಗ ಗೆಲ್ಲೊಂಜಿ ಪೊಳಿದು ಬೂರುಂಡು ಆಯ್ತ ಇರೇನು ಮೈಕ್ ತಿಕ್ಕೊಂಡ ಕಿರ್ಮುನ ಕಮ್ಮ್ಯಾಂಡ್ ಕುಡೋರ ಅಂಚನೇ ಮಲ್ಪುವೆ ಆಹಾ ಅದ್ಭುತ ಇದು ಮರ್ದದ ಮರ ಉಪ್ಪೊಡು ಅಮೃತ ವೃಕ್ಷ ಅದುಪ್ಪೊಡು ನನಾತ್ ಗೆಲ್ಲು ಪೊಲ್ತುದು ಇಲ್ಲದಂಚಿ ಪೋವೆ ದಿನ ಮೈಕ್ ತಿಕ್ಕೊನ್ವೆ ಕಷಾಯ ಮಲ್ತು ಪರುವೆ ಸರಿ ಅಂಚನೇ ಮಲ್ಪುವೆ
1: ಅಯ್ಯಾ ಏರು ಈ ಓ ಈಯ ವಾರಗು ದುಂಬು ನಿನ್ನ ಮೈ ನಿಲ್ಲಿಕೆ ಕಜ್ಜಿ ಇತ್ತುಂಡು ಪರಪರ ಕಿರ್ಮೊಂದಿತ್ತ
0: ಅಂದ್
1: ಆಂಡ ಇನಿ ತೂಯಡ ಹುಷಾರಾದಿಲೆಕೋ ತೋಜೊಂದುಲ್ಲ ಉಂದೆಂಚ ಸಾಧ್ಯ ಅಂಡು
0: ಅಯ್ಯಾ

0: ಅಯ್ಯಾ ಅವಲೊಂಜಿ ಮಲ್ಲ ಮರತುಯರತ್ತ
1: ಅಂದು
0: ಮುರಣಿ ಬಚ್ಚಲರ ಪಾವೆರೆಂದು ಐತಡಿ ಕುಲ್ಲೊಂದಿತ್ತೆ. ಗಾಳಿಗು ಐತ ಇರೆ ತಿರ್ತುಬೂರುಂಡು ಮೇಲುಗು ತಿಕ್ಕೊಂಡೆ. ದಾದನೋ ಹಿತ ಆಂಡ್ ಐತ ಗೆಲ್ಲುಪ್ಪ ತೊಂದು ಇಲ್ಲಗ ಪೋಯೆ. ಇರೆ ಪುಜೆಂಕದ ಮೇಲುಗು ತಿಕ್ಕಿಯ ಕಷಾಯ ಮಲ್ತು ಪರಿಯೆ ಕಜ್ಜಿ ಮಾತಾ ಗುಣ ಆಂಡ್ ಇರೆ ತರೆತದ ಪೂಜಿಯೆ ಅಪ್ಪೆನ ತರಬೇನಲ ವಾಸಿಯಾಂಡ್.
1: ಓ ಅಂದ ಅಂಚಾಂಡ ಒಂದು ಸಾಮಾನ್ಯ ಮರ ಅತ್ತು ಮರ್ದದ ಮರನೇ ಆದುಪ್ಪೊಡು
0: ಅಂದ
1: ಕೆಲ ಮರಕುಲು ಸರ್ವ ರುಜಾಪಹಾರಿ ಪಂಡ ಸಕಲ ರೋಗ ನಿವಾರಕ ಪನ್ಪಿನಿ ಕೇಂಡೆ ಎಡ್ಡೆನೇ ಆಂಡು ಇಲ್ಲಗು ಪೋವಡಾಂಡ ಗೆಲ್ಲಪ ತಂದು ಪೋವೆ ಇಲ್ಲದಕ್ಲೆಗು ತರಬೇನೆನ ಬಂಜಿಬೇನೆನ ನಿವಾರಣೆ ಮಲ್ಪುವೆ. ಒಟ್ಟುಡು ಆ ಬೈದ್ಯರ ಕೈತಲು ಪೋಪಿನವು ತತ್ತಂಡ ಯಾವು
0: ಅಂದ ಸರಿ ಅಂಚೆನೆ ಮಲ್ಪುಲೆ ಬಲೆ ಹೋಯಿ.

0: ಡಿಸೆಂಟಿಲ್ಲ ಊರ ಜನಕ್ಕೂ ಏನೇನು ಮರತ್ತೆ ಬಾರಿ ಮರೋ ನೆನೆ ಕಡಪೋಡೆ ನೀ ಮರ್ತು ಮಾದಿ
1: ದಾದ ಸಂಗತಿಕೇನು ಒಂದುಲ್ಲೆ ಊರಾ ಪಿಡೊಂಜಿ ಮಾಮಲ್ಲ ಮರ ಉಂಡುಗೆ ಐಕು ಮರ್ದದ ಗುಣ ಉಂಡುಗೆ ಅವು ಇತ್ತಿನಾತ ಕಾಲ ಊರು ದಕ್ಲೆಗುಯನ್ನ ಅಗತ್ಯ ಇಜ್ಜಿಗೆ ಒಂದು ಸತ್ಯಗೆನಾ ಅಂದು ಜನ ಎನ್ನಾಡೆಗ ಮರ್ದಗ ಬರ್ಪುನ ಕಮ್ಮಿ ಆದಂಡು ಆ ಮರ ಇತ್ತಿನಾತ ಕಾಲ ಎಂಕ ಉಳಿಗಾಲ ಇಜ್ಜಿ ತಡ ಮಲ್ಪುನು ಸರಿಯತ್ತು ರಾತ್ರೋ ರಾತ್ರಿ ಪೋದು ಗುಟ್ಟಾದು ಆ ಮರತ್ತ ಕತೆ ಮುಗಿಪುವೆ ಮಡು ಪುಗೆಲಿಗೇರಾವೆ ಪೋಪೆ ಅಂಚಿಗೂ

ಮನಸಡು ಎನ್ನಿಲೆ ಕೊನೆ ಮರ್ದದ ಮರನು ಮಂಡಪಾಲು ಮಲ್ತೆ ನಾನು ಒಂತೆ ನಾಟಕ ಗೊಬ್ಬಡಾಪುಂಡು ರಾತ್ರಿ ಕರಿದು ಪೊರ್ತು ಉದಿತದುಂಡು ಊರ್ದ ಜನಕುಲನ್ನು ಲೆತ್ತದು ವಿಷಯ ತರಿಪಾವೆ ಜನಕುಲೇ ಓ ಮಹಾಜನಕುಲೇ ಬಲೆ ಬಲೆ ಮಾತೆರ್ಲಾ ಬಲೆ ಸಂಗತಿ ಪಿಂದರಾ ಕೇನ್ಲೆ.

0: ಜನಕುಲೇ ತೂಯರ ಮೂಲೊಂಜಿ ಮಾಮಲ್ಲ ಮರ ಇತ್ತಂಡು
1: ಅಂದು
0: ನಮ್ಮ ಮಾತ ಐತ ನಿರೇಳ್ಡೆ ಬಾಳಿ ಬದುಕುದಿನಕುಲು
1: ಅಂದು
0: ಅವು ಅಂಚಿಂಚಿ ಮರ ಅತ್ತು ಶತಮಾನದ ಇತಿಹಾಸ ತೂತಿನ ಮರ ಮರ್ದದ ಮರಗೆ ಕೋಡೆ ಮುಟ ಇತ್ತಂಡು
1: ಅಂದು
0: ಇನ್ನಿ ಕಾಂಡೆ ಬತ್ತದ ತೂಪೆ ಮರ್ದದ ಮರ ಮಣ್ಣು ಪಾಲ.

0: ಆದಂಡು.
1: ಅಂದು ಯಾನ್ಲ ಆ ಮರತ ಬಗ್ಗೆ ಮಸ್ತಕೇಂದೆ, ಕೋಡೆ ಇತ್ತಿನ ಮರ ಇನಿ ಇಜ್ಜಿ ಪಂಡ ದಾದ ಅರ್ಥ, ರಾತ್ರೆ ಪಗೆಲಾವಡಾಂಡ ಏರೋ ಪಾಪಿಷ್ಟೇ ಕರ್ತದು ಪೊಡು, ಆಯನ ಕೈಕ ಕೊಟ್ಟ ಪತದು ಪೋವಡು, ಆಯನ ಸಂತಾನ ಸರ್ವನಾಶ ಆದು ಪೋವೆರೆ.
0: ಅಯ್ಯಾ ಒಚ್ಚಣ್ಣ ಒಚ್ಚಿ, ನಮ್ಮ ನರಮಾನಿಲು ಅಂಚ ಮಾತಾ ನನ್ನೋರಿಯಗು ಕೇಡು ಬಗೆರೆ ಆವಂದು. ಮರ್ದದ ಮರ ಮಣ್ಣು ಮುಕ್ಕುಂಡು
1: ಅಂದು
0: ನನ್ನ ದಾದ ಮಲ್ಪುನು ಪಂಡದು ನಿಕ್ಲಿಗ ಚಿಂತೆ ಆದು ಪೋಡು
1: ಅಂದು.
0: ಪೋಡ್ಯಡೇ ಯಾನುಲ್ಲೇ ನಿಖಲ್ನ ಸೇವೆಗೂ ಸದಾ ಸಿದ್ಧವಾದುಲ್ಲೇ.
1: ಸರಿ
0: ದಾದ ಮಲ್ಪೆರೆ ಆಪುಂಡು, ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಪಂಪಿ ಪಾತರ ಕೇಂಡಿಜರ. ಆ ದಿನವೂ ಆದುಪೋಂಡು ಬಲೆ ಅಂಚಿಪೋಯಿ.
2: ಮರ್ದು ಮಾದನ ಕಪಟ ನಾಟಕ ಪೂರ ತೂನಗ ಬೆಚ್ಚಗೇರದು ಬಾರಿ ಕೋಪಡು ಕೆಜರದುಂತಿಯೇ

ಮರ್ದಮಾದ ಉದ್ಯಮಿಲು ಕಾರ್ಖಾನೆ ಕೈಗಾರಿಕೆ ದಪದೆರಡು ಮರಕಡ್ಪುನ ತೂತೆ ಅರಣ್ಯ ನಾಶಮಲ್ಪುನ ತೂತೆ ಆಂಡ ಈ ನಿನ್ನ ಸ್ವಾರ್ಥ ಗಾತ್ರ ಮರ್ದದ ಮರನ ಕಟ್ತದ ಇತ್ತೆ ಸುಬಗರ್ಲೆಕ್ಕೋ ನಾಟಕ ಮಂತೊಂದಿಲ್ಲ ಅಲ ನಿನ್ನ ದುರಾಸೆ ತೂದು ನಿನ್ನ ದುರ್ಬುದ್ಧಿ ತೂದು ಪ್ರಕೃತಿ ಮಾತೆ ಕಣನೀರು ಪಾಡೊಂದುಲ್ಲಲು ಯಾನ ನಿಕ್ಲಂಚಿ ನಕ್ಲಿರ್ದಾತ್ರ ಆ ದಿನ ಪರಿಸರ ನಾಶದ ಪರಿಣಾಮ ಪುಟ ದಿನ ರೋಗಾಸುರೇ ರುಜಿನಾಖೆ ನಿನ್ನಂಚಿದ್ರೋಹಿಲೆನು ದಾದ ಮಲ್ಪುವೆ ಗೊತ್ತುಂಡಾ.

0: ಕಡತಿನ ದ್ರೋಹಿಗ ಮರ್ದನು ಪರ್ಪೋಮಿ ಮಾರಕ ಸೀಕದ ರೂಪಡು ನಿನ್ನ ಮಗನ ಲಜಪುಡಾವೆ
1: ಮರ್ದುಮಾದ ಊರುಗು ಮರ್ದು ಕೊರ್ಪಿನಾಯ ಈ ಒರಿ ನಾಟಿ ವೈದ್ಯ ಮರ್ದದ ಮರತ್ತ ಮೈಮೆ ತೆರೀನಾಯೆ ಆಂಡಲ ಮರ್ದದ ಮರನು ಮಣ್ಣು ಪಾಲು ಮಲ್ತ ನಿನ್ನ ತಪ್ಪುಗು ತಕ್ಕ ಮರ್ದು ಪರ್ಪಾವೆ ನಿನ್ನತ್ತ ಪೋದು ನಿನ್ನ ವಂಶದ ಕುಡಿನ ಪತ್ತುವೆ ಕೊರೋನಾಸುರ ಲೆಕ್ಕ ಕಾಟ ಕೊರುವೆ ಒಂಜೇ ದಿನೊಟ್ಟು ಪಜೆ ಪತ್ತಾವೆ ನಿನ್ನ ಮರ್ದುಡು ನಿನ್ನ ಮಗನು ಎಂಚ ಹೊರ್ತುನ್ ವಾತು.

0: ದಾದ ಸೋಜಿಗನ ದಾನೌ ಮರ್ದದ ಮರ ಮಣ್ಣಾದ ಪತ್ತು ದಿನ ಆದಿಜಿ ಊರುಗು ಮರ್ದ ಕೊರ್ಪಿಂಚಿ ಮರ್ದು ಮಾದರೆ ಬಾಲೆ ದಾದನು ಮಾರಕ ಸೀಕು ಬತ್ತದು ಪಜ ಪತ್ತಿದೆಗೆ ಏತು ಮರ್ದು ಮಲ್ತುಂಡಲ ಗುಣ ಆವುಜಿಗೆ ವೈದ್ಯರೆ ಬುಡದಿ ಕಣನೀರು ಪಾಡೊಂದುಲ್ಲರಿಗೆ
1: ಅಂದು ಎಲ್ಲ ಪನ್ಪಿಕೆಂಡೆ ಪಾಪ ಊರಿಗೆ ಮರ್ದು ಕೊರ್ಪಿನಕ್ಲಿಗೂ ಬೈದಿಂಚಿನವು ನಂಕೆ ಬೈದಿಂಚಿ ಸಂಕಟ
0: ಅಂದು
1: ಅಂಚಾದ ಪೋದು ದಾದಾಂದು ಕೇಳುಗ ಸಾಧ್ಯಾಂಡ ಸಹಾಯ ಮಲ್ಪುಗ
0: ಬಲೆ
1: ಪೋಯಿ.

0: ಜನಕ್ಲೆಗ ಮಾತ ಸೀಕ ಬೈದಂಡ ಮರ್ದು ಕೊರ್ದು ಬದುಕಾದಿನಾರು ಈರು. ಇನಿ ನಮ್ಮ ಬಾಲೆ ನಮ್ಮ ವಂಶದ ಕುಡಿ ಸೀಕದು ಪಜೆ ಪತ್ತದೆ. ಈರಡ ನಮ್ಮ ಬಾಲೆಗ ಕೊರ್ಪಿಂಚಿ ಮರ್ದದಾಂತೆ ಪೋಂಡೆ, ನಮ್ಮ ವಂಶದ ಕುಡಿನು ಒರ್ತನರೆ ಸಾಧ್ಯದಾಂತೆ ಪೋಂಡೆ. ಬಾಲೆಗು ಒಲ್ಲ ಹೆಚ್ಚ ಕಮ್ಮಿ ಆಂಡ ಬಾಲದಂತೆ ಏನು ಬದುಕು ದೊರಿವೆ ಏನಿಯಾರ? ಇಜ್ಜಿ ಇಜ್ಜಿ ಐದು ದುಂಬಾತ ಹಿಂದೆ ಯಾನೆನ್ನ ಜೀವದೆ ತನುವೆ, ಯಾನೆನ್ನ ಜೀವದೆ ತನುವೆ.
1: ಅಪ್ಪೆ ಉಂತಾಲೆ, ಈರು ಜೀವದೆತನು ನ ವಿಚಾರ ಬುಡಿ. ದುಂಬತ್ತ ಇರ್ನ ವಂಶದ ಕುಡಿನು ವರ್ತುನ ತಾದಿ ತೂಲೆ. ಬೈದ್ಯರೆ ಮರ್ದೆಡ್ಡು ಬದುಕಾಯರೆ ಯಾವಂದಿನವು, ಆ ಮರ್ದದ ಮರತ್ತ ಕಷಾಯಡ್ದು ಆದಿನಿಲ್ಲ ಉಂಡು. ಆ ಮರ್ದದ ಮರ ಇತ್ತುದುಂಡ ಇರ್ನ ಬಾಲೆನು ಒರಿತುದೊಲಿ.
2: ದಾದಾ ಆ ಮರ್ದದ ಮರ ಇತ್ತುದುಂಡ ಎನ್ನ ಬಾಲೆನು ಒರಿತುದೋಲಿಯ, ಎನ್ನ ವಂಶದ ಕುಡಿನು ಒರಿತುದೋಲಿಯ. ಅಯ್ಯೋ ಯಾನ್ ಪಾಪಿ ಮಾಮಲ್ಲ ತಪ್ಪು ಮಲ್ತು ಬುಡಿಯೇ. ಆ ಮರ ಎತ್ತಿನಾತ ಕಾಲ ಎನ್ನಾಡಿಗ ಏರ್ಲಾ ಬರ್ಪೂಜೆರು ಪಂಡದು, ಒಂಜಿ ದಿನ ರಾತ್ರೋ ರಾತ್ರಿಡು ಆ ಮರನು ಮಣ್ಣು ಪಾಲು ಮಲ್ತು ಬುಡಿಯೇ.
0: ದಾದ ಪಂಡರು ಈರ್ನ ಸ್ವಾರ್ಥ ಗಾತ್ರ ಮರ್ದದ ಮರನು ಮಣ್ಣು ಮಲ್ತು ಬುಡಿಯಾರ, ಇಂಚಿ ಮಣ್ಣಿ ತಿಲ್ಪಿ ಕೆಲ್ಸ ದಾಯ ಮಲ್ತಾರ.
3: ಮಣ್ಣು ತಿಂಪಿ

0: ಸ್ವಾಮಿ, ಹಿರಿಯಗ ಇಂಚಿ ದುರ್ಬುದ್ಧಿ ದಾಯಿ ಬೈದುಂಡ. ಮರ್ದದ ಮರ ಕಡತದ ಇಂಚಿ ಮಣ್ಣೆ ತಿನ್ಪಿ ಕೆಲ್ಸ ದಾಯಿ ಮಲ್ತಾರ. ಮಣ್ಣೆ ತಿನ್ಪಿ ಕೆಲ್ಸ ಮಲ್ತಿನ ಹಿರೇನು ಮಣ್ಣು ಮುಕ್ಕಾಂಡಲ ತಪ್ಪಿಜ್ಜಿ.
1: ಅಪ್ಪ, ವೀರಾವೇಶಗೂ ಒಂದು ಸಮಯತ್ ಮಣ್ಣು ಮುಕ್ಕಾಪಿ ವಿಚಾರ ಬಿಡಿ. ದುಂಬತ್ತ ಬಾಲಿನ ಬದ್ಕಾಪಿ ಬಗ್ಗೆ ತೂಲೆ ಕತ್ತಿರು ದಕ್ಕಿ ಮರತ ಗೆಲ್ಲಿನ ಕನತದು ಬಾಲ್ಯದ ಜೀವವರಿಪೆರೆ ತೂಕ.
2: ಬಾಲ್ಯದ ಜೀವನೊರಿಪನು ಮಾತ್ರ ಅತ್ತ
3: ಸೇರ್ದ

ಬಾಲ್ಯದ ಜೀವ ಒರಿಪನು ಎಂಚ ಮುಖ್ಯನ, ಮರ್ದದ ಮರ ನಡ್ದ ಬೊಲೆ ಪೊಂದ್ಲ ಆತೇ ಮುಖ್ಯ, ಮರ್ದದ ಗುಣ ಇತ್ತಿನ ಮರ ನಮ್ಮ ಪಾಲ್ದ ಅಮೃತ ವೃಕ್ಷ, ಊರೂರ್ಮೆ ಅಂಚಿತಿ ಅಮೃತ ವೃಕ್ಷ ನಡ್ದ ಬುಲೆದ್ ಪರಿಸರ ಓರ್ತನ ಸಂಕಲ್ಪದೊಟ್ಟುಗು ಈ ಕತೆಗ ಮಂಗಲ ಪಂಕ. ಆ ಪ್ರಕೃತಿಯಪ್ಪೆ ನಮ್ಮನ್ನು ಮಾತಾ ಕಾಪಡ್.

0: ಕಾರ್ಯಕ್ರಮತ ಅಕೇರಡ್ ಕೇಳ್ಲೆ ಸಮೂಹ ಸೊರಟು ಒಂಜಿ ದೇಶಭಕ್ತಿ ರಚನೆ ಒಂಜಿ ಅಪ್ಪೆನ ಜೋಕುಲೆನ್ನದು ಒಂಜೇ ಧ್ವಜದಡಿ ಒಟ್ಟಾಕ
1: ಒಂಜಿ ಅಪ್ಪೆ.

0: ಈ ಕಾರ್ಯಕ್ರಮ ನಡಪೊಡಾದ ಕೊರ್ದಿನಕುಲು ಸುಮನ ಆರ್ಯ ವಾಮಂಜೂರು ಬೊಕ್ಕ ಕೂಟದಕುಲು ಇಂದೆಟ್ಟು ಪಾಲು ಬಡದಿನಕುಲು ಸುಮನ ಆರ್ಯ ಮಮತಾ ತುಕಾರಾಮ್ ಬಾಲರಕೋಡಿ ರೇಷ್ಮಾ ಎಸ್ ರಾವ್ ಶಿಲ್ಪಾ ಶ್ರೀಹರಿ ಉಪಾಧ್ಯಾಯ ರಕ್ಷಿತಾ ಲಕ್ಷ್ಮೀನಾರಾಯಣ ಭಟ್ ನಿವೇದಿತ ಲತಾ ಬೊಕ್ಕ ಭವ್ಯ ಸಂದೀಪ್ ಹಿನ್ನೆಲೆ ಸಂಗೀತೊಡು ತಬ್ಲಾ ಶಿಶಿರ್ ವಾಮಂಜೂರು ಹಾರ್ಮೋನಿಯಂ ವಿನಯ್ ಕುಡುಪು ಕಾರ್ಯಕ್ರಮ ಸಂಯೋಜನೆ ಮಲ್ತಿನಾರು ರಾಮ್ ಎಲ್ಲಂಗಳ ಇದಕ್ಕೆ ಈ ಕಾರ್ಯಕ್ರಮ ಮುಗಿಂಡು ಸೊಲ್ಮೆಲು
1: ಇದಮುಟ್ಟ ಪೂಪ ನೀರಿಡು ಸುಮನ ಆರ್ಯ ವಾಮಂಜೂರು ಬೊಕ್ಕ ಕೂಟದಕಲು ನಡಪುಡಾದ ಕೊರ್ನ ಕಾರ್ಯಕ್ರಮ ವೈವಿಧ್ಯನು ಕೇಂಡರು ಉಂದು ಇನಿತ್ತ ತುಳು ಕಾರ್ಯಕ್ರಮ ನನತ್ತ ಎಗ್ಗೆಡು ಕುಡತಿಕ್ಕಗ ಸೊಲ್ಮೆಲು
2: ಮಹಿಳೆಯರಿಗಾಗಿ ತುಳು ಕಾರ್ಯಕ್ರಮ ಪೂಪನ್ನೀರು ಪ್ರಸಾರವಾಯಿತು.
3: ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ತುಳು ಹಾಗೂ ಕನ್ನಡ ಯಕ್ಷಗಾನ ಕಲಾವಿದೆ ಶ್ರುತಿ ವಿಸ್ಮತ್ ಬಲ್ನಾಡ್ ಅವರೊಂದಿಗೆ ಸಂದರ್ಶನ.
1: ಕೇಳುಗರೆ ನಮಸ್ಕಾರ. ತುಳು ಮತ್ತು ಕನ್ನಡ ಎರಡು ಭಾಷೆಯಲ್ಲಿ ಯಕ್ಷಗಾನ ಕಲಾವಿದೆಯಾಗಿ ಗುರುತಿಸಿಕೊಂಡಂತಹ ಶ್ರುತಿ ವಿಸ್ಮಿತ್ ಬಲ್ನಾಡ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ
2: ಸುಸ್ವಾಗತ ಮೇಡಮ್. ನಿಮಗೂ
1: ಮೇಡಮ್. ತುಳು ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಯಕ್ಷಗಾನ ರಂಗದಲ್ಲಿ ಮಿಂಚುತ್ತಾ ಇರುವಂತಹ ಒಂದು ಪ್ರತಿಭೆ ನೀವು. ಹಲವಾರು ಪ್ರಶಸ್ತಿಗಳನ್ನು ಕೂಡ ನೀವು ಮುಡಿಗೇರಿಸಿಕೊಂಡಿದ್ದೀರಿ. ನಿಮ್ಮ ಈ ಯಕ್ಷಗಾನದ ಆ ಒಂದು ಜರ್ನಿ ಹೇಗೆ ಆರಂಭ ಆಯಿತು?
2: ಮೇಡಮ್, ನನಗೆ ಬಾಲ್ಯದಲ್ಲಿಯೇ ತುಂಬಾ ಯಕ್ಷಗಾನ ಅಂತ ಹೇಳಿದ್ರೆ ತುಂಬಾ ಆಸಕ್ತಿ ಇತ್ತು. ಅದು ಕಲಿಯುವಷ್ಟು ಸಾಮರ್ಥ್ಯ ನಮಗಿರ್ಲಿಲ್ಲ. ನಾವು ಈ ಜಾತ್ರೆಗಳಲ್ಲಿ ಬರುವಂತ ಟೆಂಟ್ ಆಟಗಳೆಲ್ಲ ಇರ್ತದಲ್ಲ, ಅಲ್ಲಿಗೆಲ್ಲ ನಮ್ಮ ತಂದೆ ನಮ್ಮನ್ನು ಕರ್ಕೊಂಡು ಹೋಗುದು. ಆ ಟೈಮಲ್ಲಿ ಮನೆಯಲ್ಲಿ ಕಷ್ಟ ಕೂಡ ಇತ್ತು ನಮಗೆ. ಅಲ್ಲಿ ಟಿಕೆಟ್ ಕೊಟ್ಟು ತಗೊಂಡು ಯಕ್ಷಗಾನ ನೋಡುವಂತಹ ಸಾಮರ್ಥ್ಯವೂ ನಮ್ಮಲ್ಲಿ ಇರ್ಲಿಲ್ಲ. ಆದ್ರೆ ಯಕ್ಷಗಾನಕ್ಕೆ ಹೋಗುವಷ್ಟು ಆಸಕ್ತಿ ನಮಗೆ, ನೋಡ್ಲೇಬೇಕೆನ್ನುವ ಹಾಗೆ. ಆಗ ನಮ್ಮದು ಊರು ಉಪ್ಪಿನಂಗಡಿ,

0: ಅಲ್ಲಿ ಜಾತ್ರೆಗಳೆಲ್ಲ ಟೆಂಟ್ ಆಟಗಳು ಜಾಸ್ತಿ ಬರ್ತಾ ಇತ್ತು. ಆ ಸಮಯದಲ್ಲಿ ನಮ್ಮನ್ನು ನಮ್ಮ ತಂದೆ ಕರ್ಕೊಂಡು ಹೋಗ್ತಾ ಇದ್ರು ಯಕ್ಷಗಾನಕ್ಕೆಲ್ಲ. ಅಲ್ಲಿ ಯಾವ ರೀತಿ ಅಂದ್ರೆ ನೇರ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ, ಒಂದು ಅರ್ಧ ಯಕ್ಷಗಾನ ಆಗ್ಬೇಕಾದ್ರೆ ಅಲ್ಲಿ ಅದರ ಪರದೆಯನ್ನು ಸರಿಸಿ ಬಿಡ್ತಾರೆ. ಅಷ್ಟೊತ್ತಾಗು ನಮ್ಮ ತಂದೆ ನಮ್ಮನ್ನು ಮೆಲ್ಲ ಒಳಗೆ ಕಳಿಸಿ ಬಿಡ್ತಿದ್ರು. ನಾವು ಅಲ್ಲಿ ಹೋಗಿ ಹೊಯಿಗೆಯಲ್ಲಿ ಕೂತುಕೊಂಡು ಯಕ್ಷಗಾನ ನೋಡಿ ಬೆಳೆದವರು. ನಂತರ ಏನಾಗ್ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು 5ನೇ ಕ್ಲಾಸ್ ಅಲ್ಲಿ ಇದ್ದೆ ನಾನಾಗ, ಉಪ್ಪಿನಂಗಡಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ. ಅಲ್ಲಿ ನಮ್ಮ ಪ್ರಾಂಶುಪಾಲರಾಗಿ ಅಲ್ಲಿ ಐತಪ್ಪ ನಾಯ್ಕ ಸರ್ ಅಂತೇಳಿ ಅವರು ಅಲ್ಲಿ ಮುಖ್ಯೋಪಾಧ್ಯಾಯರಾಗಿ ಬಂದ್ರು. ಅದೇ ಸಮಯಕ್ಕೆ ತೆಂಕುತಿಟ್ಟಿನ ಖ್ಯಾತ ಅರ್ಥಧಾರಿಗಳು ಹಾಗೂ ಸ್ತ್ರೀವೇಷಧಾರಿ ಆದಂತಹ ಅಂಬಾಪ್ರಸಾದ್ ಪಾತಾಳ ಸರ್ ಅವರವರ ಮಕ್ಕಳನ್ನು ಕೂಡ ನಮ್ಮ ಸ್ಕೂಲಿಗೆ ಬಂದು ಸೇರಿಸಿದ್ರು. ಆ ಟೈಮಲ್ಲಿ ಅವರು ಹೇಳಿದ್ರಂತೆ, ನಮ್ಮ ಸ್ಕೂಲಲ್ಲೇ ಒಂದು ಸಂಜೆ ಹೊತ್ತಿನಲ್ಲಿ ಶಾಲೆ ಬಿಟ್ಟ ನಂತರ ಯಕ್ಷಗಾನ ಕ್ಲಾಸ್ ಮಾಡ್ತೇನೆ ಅಂತೇಳಿ. ಹಾಗೆ ಆ ಕ್ಲಾಸಿಗೆ ನಾವೆಲ್ಲ ಸೇರಿಕೊಂಡದ್ದು. ನಾವಾಗ 32 ಮಕ್ಕಳು ಆ ಇದಕ್ಕೆ ಸೇರಿಕೊಂಡಿದ್ದೆ ಆರಂಭದಲ್ಲಿ. ಹಾಗೆ ನಾನು 5ನೇ ಕ್ಲಾಸಿನಲ್ಲಿ ಯಕ್ಷಗಾನಕ್ಕೆ ರಂಗ ಪ್ರವೇಶ ಮಾಡಿದ್ದೇನೆ. ಹಾಗೆ
1: ಅಂದ್ರೆ ನಿಮ್ಮ ಆಸೆ ಆಸಕ್ತಿ ಮತ್ತೆ ನಿಮ್ಮ ತಂದೆ ನಿಮ್ಮನ್ನ
0: ಅಲ್ಲಿ ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಾ
1: ಇದ್ದದ್ದು. ಹೌದು.
0: ಮತ್ತೊಂದೆಂತಂದ್ರೆ ಆ ಸಮಯದಲ್ಲಿ ಮೇಡಮ್ ನಮ್ಮ ಅಂಬಾಪ್ರಸಾದ್ ಪಾತಾಳ ಸರ್ 5 ವರ್ಷ ನಮ್ಗೆ ಯಕ್ಷಗಾನ ಕ್ಲಾಸ್ ಮಾಡಿದ್ದಾರೆ. ಯಾವುದೇ ಒಂದು ನಮ್ಮಲ್ಲಿ
1: ಶುಲ್ಕವನ್ನ
0: ತಗೊಳ್ಳದೆ ಅವರು 5 ವರ್ಷ ನಮಗೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿಸಿದ್ದಾರೆ. ತದನಂತರ ನಾನು ಆ ಶಾಲೆ ಬಿಟ್ಟು ಬೇರೆ ಶಾಲೆಗೆ ಹೋದೆ. ಆದ್ರೆ ಅಲ್ಲಿಂದ ಕೂಡ ಇಲ್ಲಿ ಬಂದು ನಾನು ಅಭ್ಯಾಸ ಮಾಡ್ತಿದ್ದೆ. 9 ಮತ್ತು 10ನೇ ಕ್ಲಾಸಿಗೆ ನಾನು ಸರ್ವೋದಯ ಪ್ರೌಢಶಾಲೆ ಪೆರಿಯಾಡ್ಕ ಅಲ್ಲಿಗೆ ಹೋದೆ. ಅಲ್ಲಿ ಹೋದ ನಂತರ ಸಂಜೆ ಶಾಲೆ ಮುಗಿಸಿ ಮತ್ತೆ ಪುನಃ ಇಲ್ಲಿ ಮಾದರಿ ಶಾಲೆಗೆ ಬರ್ತಾ ಇದ್ದೆ. ಅಲ್ಲಿ ಬಂದು ಯಕ್ಷಗಾನ ಅಭ್ಯಾಸವನ್ನು ಮಾಡ್ತಾ ಇದ್ದೆ.
1: ಹಾಗೆ ಮತ್ತೆ ಆರಂಭದ ದಿನಗಳು ಹೇಗಿತ್ತು?
0: ಆರಂಭ ಅಂದ್ರೆ ನಮಗೆ ಮೊದಲು ಆಸಕ್ತಿ ಜಾಸ್ತಿ ಇತ್ತು ಯಕ್ಷಗಾನ ಅಂತ ಹೇಳಿದ್ರೆ. ನಮ್ಮ ತಲೆಯಲ್ಲಿ ಇದ್ದದಿಷ್ಟೇ, ವೇಷ ಹಾಕುದು ನಾವು ಹೋಗುದು ಅಂತ ರಂಗಸ್ಥಳಕ್ಕೆ ಹೋಗ್ಬೇಕಾದ್ರೆ ಅಷ್ಟು ಕಲೀಲಿಕ್ಕುಂಟು ಅಂತೇಳಿ ನಮಗೆ ಗೊತ್ತಿರುದಿಲ್ಲ. ಅಲ್ಲ ನೋಡ್ಬೇಕಾದ್ರೆ, ಈಗ ನಾವು ಒಂದು ಯಕ್ಷಗಾನಕ್ಕೆ ಹೋದಾಗ ಅಲ್ಲಿ ಹೋಗುದೇ ನಾವು ಚೌಕಿಗೆ ಹೋಗುದು, ಅಲ್ಲಿ ಎಂತೆಲ್ಲ ವೇಷ ಉಂಟು ಅಂತೇಳಿ. ವೇಷ ನೋಡಿದ ಕೂಡ ಆಗುದು, ಶೇ ನಾವು ಸಹ ಮನೆಯಲ್ಲಿ ಬಂದು ಅದನ್ನು ಅಭ್ಯಾಸ ಮಾಡ್ಲಿಕ್ಕುಂಟು. ಅಲ್ಲಿ ಅವರು ಹಾಗೆ ಮಾಡಿದ್ರಲ್ಲ, ಅದನ್ನು ಬಂದು ನಾವು ಸಹ ಅಲ್ಲಿ ಮನೆಯಲ್ಲಿ ಸ್ವಲ್ಪ ಕುಣ್ದೆಲ್ಲ ಅಭ್ಯಾಸ ಮಾಡುವ ಒಂದು ಕ್ರಮ ಇತ್ತಾಗ ಮೊದ್ಲೆಲ್ಲ. ಆದ್ರೆ ಕಲಿಯೋ ಯೋಗ ಇರ್ಲಿಲ್ಲ, ಆದ್ರೆ ನಮಗೊಂದು ಯೋಗ ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಂತ ಹೇಳಿಕ್ಕೆ ನಾನೊಂದು ಹೆಮ್ಮೆ ಪಡ್ತೇನೆ.
1: ಆ ನಂತರ ಕಾಲೇಜು
0: ಜೀವನದಲ್ಲಿ ಕೂಡ ಆಗ ನನಗೆ ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಕಾಲೇಜಲ್ಲಿ ವಾರ್ಷಿಕೋತ್ಸವ ಆಗುವಾಗ 2 ವರ್ಷ ಪದವಿ ಪೂರ್ವ ಕಾಲೇಜು ಕುಂಬೇಟಲ್ಲಿ ಇದು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ್ದು. ಅಲ್ಲಿ ಕೂಡ 2 ವರ್ಷ ಕೂಡ ಯಕ್ಷಗಾನವನ್ನು ಕಂಟಿನ್ಯೂ ಮಾಡಿದ್ದೇನೆ. ಅಲ್ಲಿ ವಾರ್ಷಿಕೋತ್ಸವಕ್ಕೆ ಯಕ್ಷಗಾನ ಮಾಡಿಸಿದ್ದಾರೆ ನಮಗೆ. ನಂತರ ನಾನು ಐಟಿಐಗೆ ನರಿಮುಗರಿಗೆ ಹೋದದ್ದು. ನರಿಮುಗರಿಗೆ ನಾನು ಐಟಿಐ ಹೋದ ನಂತರ ಅಲ್ಲಿ 1 ವರ್ಷ ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ. ಮತ್ತೆ 2ನೇ ವರ್ಷ ಮತ್ತೆ ನಮ್ಮದೊಂದು ಸಂಸ್ಥೆ ಉಂಟು, ಯಕ್ಷನಂದನ ಕಲಾಸಂಘ ಗೋಕುಲನಗರ ಕೊಯಿಲದ್ದು. ಅಲ್ಲಿ ನನ್ನನ್ನು ಕ್ಲಾಸಿಗೆ ನಾನು ಸೇರಿಕೊಂಡೆ, ಕಂಟಿನ್ಯೂ ಮಾಡುವ, ಇನ್ನೂ ಸಹ ಕಲಿಬೇಕು ಯಕ್ಷಗಾನದಲ್ಲಿ ಅಂತ. ಆಗ ಅಲ್ಲಿ ಯಕ್ಷಗಾನ ಗುರುಗಳಾಗಿ ಲಕ್ಷ್ಮಣಾಚಾರ್ಯ ಎಡಮಂಗಿಲ ಅಂತೇಳಿ ತೆಂಕುತಿಟ್ಟಿನ ಒಳ್ಳೆ ಕಲಾವಿದರು ಅವರು, ಅವರಲ್ಲಿಗೆ ಬರ್ತಾ ಇದ್ರು. ಆಗ ನಾನು ಅಲ್ಲಿ ಕೂಡ ನಾನು ಸೇರಿಕೊಂಡೆ. ಸೇರಿಕೊಂಡು 1 ವರ್ಷ ಆದ ನಂತರ ನನ್ನಲ್ಲಿ ಹೇಳಿದ್ರು, ಮಕ್ಕಳೆಲ್ಲ ಜಾಸ್ತಿ ಕಲೀಲಿಕ್ಕೆ ಶುರು ಮಾಡ್ಲಿಕ್ಕೆ ಬಂದ್ರು ಅಲ್ಲಿ ತರಗತಿಗೆ. ಆಗ ನನ್ನಲ್ಲಿ ಹೇಳಿದ್ರು, ನೀನು ಇನ್ನು ಸಹ ತರಬೇತಿಯಾಗಿ ಇಲ್ಲಿ ಸೇರಿಕೊಳ್ಬೇಕು ಅಂದ್ರೆ ಎಲ್ಲ ಮಕ್ಕಳಿಗೆ ನನಗೆ ಹೇಳಿಕೊಟ್ಟಾಗ ನೀನು ಸಹ ಸ್ವಲ್ಪ ಸ್ವಲ್ಪ ಕಲಿಬೇಕು, ಅವರಿಗೆ ಹೇಳಿಕೊಡ್ಬೇಕು, ಮಕ್ಕಳಿಗೆ ಕಲಿಸ್ಬೇಕು. ಹಾಗೆ ನಾನು ಅವ್ರ ಜೊತೆಯಲ್ಲಿ ನನಗೆ ಕಲ್ತಾಗೂ ಸಾಯ್ತು, ನಾನು ಕಲ್ತದ ನಿನ್ನ ನೆನಪಿಸಿಕೊಳ್ಳಿಕ್ಕೆ ಸಾಯ್ತು, ನನಗೆ ತುಂಬಾ ಅವಕಾಶ ಆಯ್ತು. ಹಾಗೆ ನಾನು ಅಲ್ಲಿಂದ ಇಲ್ಲಿ ತನಕ ಅದನ್ನು ಕಂಟಿನ್ಯೂ ಮಾಡಿಕೊಂಡು ಬರ್ತಾ ಇದ್ದೇನೆ.
1: ಆರಂಭದಲ್ಲಿ ಮಾಡಿದ ವೇಷ ಯಾವುದು?
0: ಮೊದಲು ಮಾಡಿದ ನಾನು ದಕ್ಷ ಯಜ್ಞದಲ್ಲಿ ದಕ್ಷನ ಪಾರ್ಟ್ ಮಾಡಿದ್ದು.
1: ದೊಡ್ಡ ಪಾತ್ರವೇ ಸಿಕ್ಕಿದೆ
0: ಮೊದಲಿಗೆ, ನನಗೆ ದೊಡ್ಡ ಪಾತ್ರವೇ ಸಿಕ್ಕಿದೆ ಮೊದಲಿಗೆ. ಆ ನಂತರ ಶೂರ್ಪನಕ ಮಾನಭಂಗ ಅಂತೇಳಿ ಅದರಲ್ಲಿ ಘೋರ ಶೂರ್ಪನಕ್ಕೆ ನನಗೆ ಪಾರ್ಟ್ ಸಿಕ್ಕಿದೆ. ಮತ್ತೊಂದು ಲವಕುಶದಲ್ಲಿ ಶತ್ರುಘ್ನನ ಪಾರ್ಟ್. ಮತ್ತೆ 10ನೇ ಕ್ಲಾಸ್ ಅಲ್ಲಿ ಮಹಿಷವದೆಯ ಮಹಿಷಾಸುರ ಮಾಡಿದ್ದೇನೆ 10ನೇ ಕ್ಲಾಸ್ ಅಲ್ಲಿ. ಪುಣ್ಯಕೋಟಿ ಯಕ್ಷಗಾನದಲ್ಲಿ ವ್ಯಾಘ್ರಾಸುರ ಅಂತೇಳಿ, ಅದು ಕೂಡ ಮೈನ್ ಪಾರ್ಟೇ ಕೊಟ್ಟಿದ್ದಾರೆ ನನಗೆ. ಎಲ್ಲ ಪಾರ್ಟ್ ಕೂಡ ಒಳ್ಳೊಳ್ಳೆ ಪಾರ್ಟ್ ಕೊಟ್ಟೆ, ನಾನು ಇಷ್ಟು ತನಕ ಬೆಳೆಸಿಕೊಂಡು ಬಂದಿದ್ದೇನೆ.
1: ಈಗೆಲ್ಲ ಇಷ್ಟಪಟ್ಟ ಪಾತ್ರ ಯಾವುದು?
0: ತುಂಬಾ ಇಷ್ಟ ಅಂದ್ರೆ ನನಗೆ ಮೊದಲು ನಾನು 10ನೇ ಕ್ಲಾಸ್ ಅಲ್ಲಿ ಮಾಡಿದ ವೇಷ ಮಹಿಷಾಸುರ. ಅದರ ನಂತರ ಅದು ನನಗೆ ಮಾಡಬೇಕು, ವೇಷ ಮಾಡ್ಬೇಕು ಅವಕಾಶ ಇರ್ಲಿಲ್ಲ ನನಗೆ, ಅದನ್ನು ಮತ್ತೆ ಪುನಃ ಮಾಡ್ಲಿಕ್ಕೆ ಅವಕಾಶ ಇರ್ಲಿಲ್ಲ. ಮತ್ತೆ 15 ವರ್ಷ ಕಳೆದ ನಂತರ ನನಗೆ ಇತ್ತೀಚೆಗೆ 2 ಸಲ ಬೆನ್ನು ಬೆನ್ನಲ್ಲಿ ಸಿಕ್ಕಿತ್ತು 2 ಸಲ ಮಹಿಷಾಸುರ ಮಾಡ್ಲಿಕ್ಕೆ. ಅದು ನನಗೆ ಯಾವತ್ತೂ ಮರಿಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಜಾಸ್ತಿ ಪುಂಡು ವೇಷಧಾರಿ, ನಾನು ಚಂಡಮುಂಡರು ಜಾಸ್ತಿ ಮಾಡುದು, ದೇವಿ ಮಾಡ್ತೇನೆ, ಹಾಗೆ ಸ್ತ್ರೀ ವೇಷನ ಮಾಡ್ತೇನೆ. ಹಾಸ್ಯಕ್ಕೂ ಕೆಲವೊಮ್ಮೆ ಅವಕಾಶ ಇದ್ದ ಹಾಸ್ಯಕ್ಕೂ ಹೋಗ್ತೇನೆ.
1: ಈಗ ನಿಮಗೆ ಆರಂಭದಲ್ಲಿ ಬಣ್ಣ ಹಚ್ಚುವಾಗ ಅಥವಾ ವೇಷಗಾರಿಕೆ ಮಾಡಿ ರಂಗಸ್ಥಳದಲ್ಲಿ ಕುಣಿಯುವಾಗ ನಿಮ್ಮ ಅಪ್ಪ ಏನ್ ಹೇಳಿದ್ರು?
0: ನಮಗೆ ಮೊದ್ಲೆಲ್ಲ ಯಕ್ಷಗಾನ ಅಂತ ಹೇಳುವಾಗ ಒಂದು ಅಷ್ಟು ಇದಿಲ್ಲದಿದ್ರು ಸಹ ಹೆದರಿಕೆ ಇತ್ತು, ಕಲಿಬಹುದಾ ಹೆಣ್ಣು ಮಕ್ಕಳು ಆ ತರ ಒಂದು ಇತ್ತು, ಹೆಣ್ಣು ಮಕ್ಕಳು ಹೋಗಬಾರ್ದು ಅಂತ ಹೇಳಿ. ಆದ್ರೆ ಮನೆಯಿಂದ ಸಪೋರ್ಟ್ ಇತ್ತಲ್ಲ ನಮಗೆ, ಅದೊಂದು ಧೈರ್ಯ ಇತ್ತು ನಮಗೆ, ನಮ್ಮ ಮನೆಯವರು ನಮಗೆ ಸಪೋರ್ಟ್ ಮಾಡ್ತಾರೆ, ಈಗಲೂ ಕೂಡ ಸಪೋರ್ಟ್ ಇದೆ, ಎಂತ ಸಮಸ್ಯೆ ಇಲ್ಲ. ಹಾಗೆ ಅದೊಂದು ಧೈರ್ಯದ ಮೇಲೆ ನಾವು ರಂಗಸ್ಥಳದ ಮೇಲೆ ಹೋಗ್ತಾ ಇದ್ವಿ. ಆದ್ರೆ ಮೊದ್ಲು ಮೊದ್ಲೆಲ್ಲ ಒಂಥರ ಖುಷಿ, ಅದೊಂದು

0: ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಿತ್ತು ಯಕ್ಷಗಾನ ಒಂದು ಅಂದ್ರೆ ನಮ್ಮ ಯೋಗನೇ ಅದು.
1: ಹೌದು,
0: ಅದೊಂದು ಯೋಗ. ಯಾಕಂದ್ರೆ ಅದೊಂದು ಬಣ್ಣ ಹಚ್ಚಿದ್ಮೇಲೆ ನಾವು ಆ ಒಂದು ವೇಷಕ್ಕೆ ಬದಲಾವಣೆ ಆಗ್ತೇವೆ. ಆ ವೇಷ ಒಂದು ರಕ್ಕಸ ಅಂತ ಹೇಳಿದ್ರೆ ರಕ್ಕಸನಾಗಿರಿ ನಾವು ಅಲ್ಲಿ ಹೋದಾಗ. ಅದು ಎದುರಿದ್ದವ್ರ ಕೂಡ ಅದು ನಮ್ಮ ಫ್ರೆಂಡ್ ಆಗಿದ್ರು ಕೂಡ ನಮ್ಗೆ ಫ್ರೆಂಡ್ ಅಂತ ಹೇಳಿ ಅವಳು ನನ್ನ ವಿರೋಧವೇ ಅಂತೇಳಿ ಆ ತರ ಇರ್ತಿತ್ತು ನಮ್ಮದೆಲ್ಲ. ಹಾಗೆ
1: ಈಗ ಆ ನಂತರ ನೀವು ಮಾಡಿದ ವೇಷಗಳೆಲ್ಲವೂ ಕೂಡ ನಿಮಗೆ ಬಹಳ ಇಷ್ಟ?
0: ಎಲ್ಲ ವೇಷಗಳು ನಾನು ಇಷ್ಟಪಟ್ಟು ಮಾಡ್ತಾ ಇದ್ದೇನೆ. ಸುದರ್ಶನ್ ಆಗ್ಲಿ, ಅಭಿಮನ್ಯು ಆಗ್ಲಿ, ಪ್ರತಿಯೊಂದು ವೇಷ ಕೂಡ ನಾನು ಇಷ್ಟಪಟ್ಟೆ ಮಾಡ್ತೇನೆ.
1: ಈಗ ಮದುವೆ ಆದ್ಮೇಲೆ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು ಅವರ ಮನೆಯವರು ಯಾವ ರೀತಿಯ ಪ್ರೋತ್ಸಾಹವನ್ನು?
0: ಮದುವೆ ಆದ್ಮೇಲೆ ಮೇಡಮ್, ಹೇಗಂದ್ರೆ ನಾನು ಮದುವೆ ಮುಂಚೆ ಕ್ಲಾಸ್ ಕೊಡ್ತಾ ಇದ್ದೆ, ಅಂದ್ರೆ ಸಹತರಬೇತಿಗೆ ಹೋಗ್ತಾ ಇದ್ದೇನಲ್ಲ. ಮದುವೆ ಆಗುವಾಗ ನಾನೊಂದು ಹೇಳಿದ್ದೆ, ಹೀಗೆ ಕ್ಲಾಸ್ಗೆ ಹೋಗ್ತಾ ಇದ್ದೆ ನಾನು, ವೇಷ ಕೂಡ ಮಾಡ್ತಾ ಇದ್ದೇನೆ, ನನಗೊಂದು ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಅವಕಾಶ ಕೊಟ್ರೆ ಮದುವೆ ಆಗ್ತೇನೆ ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ. ಹಾಗೆ ಅವರು ಆಯ್ತು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ರು. ಕೊಟ್ಟು ನಾನು ಅದನ್ನ ಕಂಟಿನ್ಯೂ ಮಾಡ್ತಾನೆ ಇದ್ದೆ ಮೇಡಮ್. ಆ ನಂತರ ಕಂಟಿನ್ಯೂ ಮಾಡಿದ್ಮೇಲೆ ಸ್ವಲ್ಪ ಹೆದರಿಕೆ ಇತ್ತು ನಮ್ಮ ಮನೆಯಲ್ಲಿ, ಅಂದ್ರೆ ಹೆಣ್ಣು ಮಕ್ಕಳೊಂದು ವೇಷ ಹಾಕುದು ಅಂತೇಳಿ ಎಷ್ಟಾದ್ರೂ ಫ್ಯಾಮಿಲಿ ಒಳಗೆ ಇರ್ತದಲ್ಲ, ಅಲ್ದಾಯ್ತಾ ವೇಷ ಆಗು ಪೋಪುನೆ ಅಂತೇಳಿ ಆ ತರ ಎಲ್ಲ ಇರ್ತದೆ. ಆದ್ರೂ ನನಗೆ ಅದು ಹೊರಗೆ ಬರುವಾಗೆ ಮಾಡಿದ್ದು. ನಮ್ಮ ಊರಿನಲ್ಲಿ ಒಬ್ರು ಕೌನ್ಸಿಲರ್ ಇದ್ದಾರೆ ಪೂರ್ಣಿಮಾ ಅಂತೇಳಿ, ಅವರೇ ನನ್ನನ್ನೊಂದು ಒಳಗಿದ್ದವಳನ್ನು ಸ್ವಲ್ಪ ಹೊರಗೆ ತಂದದ್ದು ಅವರು. ಒಂದು ಕೆಲಸದ ಮೂಲಕ ಹೊರಗಡೆ ತಂದೆ. ಮದುವೆ ಆದ ನಂತರ ಒಂದು ವರ್ಷ ಕೆಲಸಕ್ಕೆ ಹೋದೆ ನಾನು, ಮತ್ತೆ ಕೆಲಸ ಬಿಟ್ಟು ನಾನು ಮನೆ ಒಳಗೆ ಇದ್ದೆ. ಆ ನಂತರ ಅವ್ರು ಬಂದು ನನಗೊಂದು ನಮ್ಮ ಯೋಜನೆಯಲ್ಲಿ ಒಂದು ಕೆಲಸ ಕೊಟ್ಟು ಅಂದ್ರೆ ಕೊಡಿಸಿದ್ರು. ಕೊಟ್ಮೇಲೆ ನಾನು ಅಲ್ಲಿ ಏರಿಯಾದಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ. ಆ ನಂತರ ಗೊತ್ತಾಯ್ತು ಇವಳು ಯಕ್ಷಗಾನದಲ್ಲಿ ಇದ್ದಾಳೆ, ವೇಷ ಮಾಡ್ತಾಳೆ ಅಂತ ಎಲ್ಲರಿಗೆ ಸಹ ಗೊತ್ತಾಗ್ಲಿಕ್ಕೆ ಶುರು ಆಯ್ತು. ಆ ನಂತರ ಒಂದು ಟೈಮಲ್ಲಿ ಯಕ್ಷಗಾನ ಮಾಡುದಿಲ್ಲ ಅಂತಲೇ ಅನಿಸಿತ್ತು ನನಗೆ, ನನ್ನ ಮಗನ ಡೆಲಿವರಿ ಇದ್ರ ಟೈಮಲ್ಲಿ ಸ್ವಲ್ಪ.
1: ಹಾಗೆ ಎಷ್ಟು ಮಕ್ಕಳು ನಿಮಗೆ?
0: ನನಗೆ ಇಬ್ರು ಮೇಡಮ್, ಒಬ್ಳು ಮಗಳು ಒಬ್ಬ ಮಗ.
1: ಇದು ಈಗ ಮನೆಯಲ್ಲಿ ಮಕ್ಕಳಿಗೆ ನೀವೇನಾದ್ರೂ ಹೇಳಿಕೊಡ್ತಾ ಇದ್ದೀರಾ?
0: ಅವಳದ್ದು ಮಗಳದ್ದು ರಂಗ ಪ್ರವೇಶ ಆಯ್ತು, ಈಗ ಎರಡನೇ ಕ್ಲಾಸ್ ಅಲ್ಲಿ ರಂಗ ಪ್ರವೇಶ ಆಯ್ತು ಅವಳದ್ದು. ರಂಗ ಪ್ರವೇಶ ಆದ್ಮೇಲೆ ಅವಳದ್ದು ಒಂದ್ ಎರಡು ಮೂರು ವೇಷ ಮಾಡಿದ್ಲು. ಆನಂತರ
1: ಮಗ
0: ಈಗ ಅಂಗನವಾಡಿ, ಅವನ ಈಗ ನೆಕ್ಸ್ಟ್ ಕಳಿಸ್ಬೇಕು ಅಂತ ಇದ್ದೇನೆ.
1: ಆಸಕ್ತಿ ಇದೆ
0: ಆಸಕ್ತಿ ಅವನಿಗೆ ತುಂಬಾ ಆಸಕ್ತಿ ಇದೆ. ಯಾಕಂದ್ರೆ ಅವನು ನಮ್ಮದೀಗ ಸಹ ತರಬೇತಿ ಅಂತ ಹೇಳಿದಲ್ಲ ನಾನು, ಅವನು ಪ್ರೆಗ್ನೆಂಟ್ ಅಂತೇಳಿ ನನಗೆ ಗೊತ್ತಾಯ್ತು. ನಾನು ಒಪ್ಪಿಕೊಂಡಾಗಿತ್ತು ಕ್ಲಾಸ್ಗೆ, ಕ್ಲಾಸ್ ಜೂನ್ ಅಲ್ಲಿ ಸ್ಟಾರ್ಟ್ ನಮ್ಮದು ಯಾವಾಗ್ಲೂ. ನನಗೆ ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು ಅವನು ಪ್ರೆಗ್ನೆಂಟ್ ಎಂತ ಮಾಡುದು, ಒಪ್ಪಿಕೊಂಡಾಗಿದೆ ಕ್ಲಾಸಿಗೆ ಬರ್ತೇನೆ ಅಂತ ಹೇಳಿ ಆಗಿದೆ. ನಮ್ಮಲ್ಲಿ ಯಕ್ಷನಂದನದಲ್ಲಿ ಕ್ಲಾಸ್ ಹೇಗೆ ಅಂದ್ರೆ 6 ತಿಂಗಳ ಒಂದು ಕ್ಲಾಸ್ ಮಾಡುದು ಅಲ್ಲಿ, ಒಂದು 25 ಕ್ಲಾಸ್ ಅಲ್ಲಿ ಒಂದು ನಮ್ಮ ಇದಕ್ಕೋಸ್ಕರ ಒಂದು ರಂಗ ಪ್ರವೇಶಕ್ಕೆ ಎಷ್ಟು ಬೇಕು ಮಕ್ಕಳಿಗೆ, ಒಂದು ಒಂದು ಯಕ್ಷಗಾನಕ್ಕಾಗುವಷ್ಟು ಅಂದ್ರೆ ಎಲ್ಲ ಕಲಿಯುವಷ್ಟು ಅಷ್ಟು ಸಮಯದಲ್ಲಿ ಸಾಕಾಗುವುದಿಲ್ಲ. ಆದ್ರೆ ಒಂದು ಮಕ್ಕಳನ್ನೊಂದು ತಯಾರು ಮಾಡ್ತೇವೆ ನಾವು ಅಷ್ಟು ಒಂದು ವೇಷಕ್ಕಾಗುವಷ್ಟು. ಆ ಟೈಮಲ್ಲಿ ಒಪ್ಪಿಕೊಂಡಾಯ್ತು ನಾನು, ಎಂತ ಮಾಡುದು ಹೇಳಿಬಿಟ್ಟೆ ನಾನು ಗುರುಗಳ ಹತ್ರ, ಸರ್ ಹೀಗೆ ಇದು ಪ್ರೆಗ್ನೆಂಟ್ ಅಂತ ಗುರುಗಳ ಹತ್ರ ಹೇಳಿದ್ದೇನೆ. ಅದ್ ಕೇಳಿದ್ರು ಹಾರುದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ನೀನು ಕ್ಲಾಸ್ ಅಲ್ಲಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದೆ, ಹಾರ್ಲಿಕ್ಕೆಲ್ಲ ಇದಕ್ಕೆ ಹೋಗುದಿಲ್ಲ ಅಂತ. ಆ ನಂತರ ಆ ಟೈಮಲ್ಲಿ ಏನಾಯ್ತಂದ್ರೆ ನವರಾತ್ರಿ ಅಲ್ಲಿ 6 ತಿಂಗಳ ಮೊದಲೇ ಮಕ್ಕಳಿಗೆ ಸ್ವಲ್ಪ ಬೇಗ ಅವಕಾಶ ಸಿಕ್ಕಿತ್ತು ವೇಷಕ್ಕೆ ರೆಡಿ ಆಗ್ಬೇಕು. ಅವತ್ತು 60 ಮಕ್ಕಳಿದ್ರು ರಂಗ ಪ್ರವೇಶ ಮಾಡ್ಲಿಕ್ಕೆ, 60 ಮಕ್ಕಳಿದ್ರು. 4-5 ತಿಂಗಳಲ್ಲೇ ಕಾರ್ಯಕ್ರಮ ಸಿಕ್ಕಿತ್ತಲ್ಲ. ಆಗ ಪೇರೆಂಟ್ಸ್ ಬಂದು ಕೇಳಿದ್ರು ನನ್ನಲ್ಲಿ, ಮೇಡಮ್ ನಿಮ್ಮನ್ನು ನೋಡಿದಾಗ ನೀವು ಪ್ರೆಗ್ನೆಂಟ್ ಆಗಿ ಕಾಣ್ತಾ ಇದ್ದೀರಿ. ಹೌದಾ? ಹೌದು ಅಂತೇಳಿ. ಅಲ್ಲ ನೀವು ಅಷ್ಟೆಲ್ಲ ಹಾರಾಡ್ತಾ ಇದ್ರಲ್ಲ, ಹಾರ್ತೀರಾ ಕುಣಿತೀರ ಎಲ್ಲ ಮಾಡ್ತಿದ್ರೆ ಎಂತ ಆಗುದಿಲ್ಲ ನಿಮಗೆ ಅಂತ ನಾನು ಅಷ್ಟು ಮುಚ್ಚಿಟ್ಟಿದ್ದೆ ಅದನ್ನು. ಅಂದ್ರೆ ಆಗ್ಬಾರ್ದು ಅಂತ. ಆದ್ರೆ ನಾನು ಮಗನ 9 ತಿಂಗಳು ತನಕ ನಾನು ಕ್ಲಾಸ್ ಅಲ್ಲಿ ಹೋಗಿ ಕೂತುಕೊಂಡಿದ್ದೆ, ಎಲ್ಲಿ ಹೋಗ್ತಿಲ್ಲ. ನನ್ನಲ್ಲಿ ಎಲ್ಲ ಹೇಳ್ತಿದ್ರು ನೀವು ಕ್ಲಾಸ್ ಕೊಡ್ಲಿಕ್ಕೆ ಬರದಿದ್ರು ಪರವಾಗಿಲ್ಲ, ಬಂದು ಕೂತ್ಕೊಂಡ್ರೆ ಸಾಕು ಅಲ್ಲಿ ಅಂತ. ಹಾಗೆ ಅದನ್ನೊಂದು ನಾನು ತಪ್ಪದೆ ಹೋಗ್ತಿದ್ದೆ. ಮತ್ತೆ ಕೆಲವು ಪ್ರೋಗ್ರಾಮ್ ಇರುವಾಗ ನಾನು ಹಾಸ್ಪಿಟಲ್ ಇಲ್ಲಿ ಕೂಡ ಇದ್ದದ್ದು ಕೂಡ ಉಂಟು. ಟೈಮಲ್ಲೆಲ್ಲ ಸ್ವಲ್ಪ ಮಗನ ಡೆಲಿವರಿ ಟೈಮಲ್ಲಿ ತುಂಬಾ ಕ್ರಿಟಿಕಲ್ ಆಯ್ತು ನನ್ನ ಪರಿಸ್ಥಿತಿ. ಆನಂತರ ಯಕ್ಷಗಾನನೇ ಕಂಟಿನ್ಯೂ ಮಾಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಕೂಡ ಆಯ್ತು. ಆದ್ರೂ ಮಾಡ್ತಾ ಇದ್ದೇನೆ, ಎಲ್ಲಿದ್ದರೆ ಮಾಡ್ತೇನೆ ಅಂತ ಗೊತ್ತಿಲ್ಲ.
1: ಈಗ ಮೇಡಮ್ ನಿಮಗೆ ತುಂಬಾ ಇಷ್ಟವಾದ ಪಾತ್ರ ಮಹಿಷಂದು, ಅದರ ಒಂದು ಸಂಭಾಷಣೆಯನ್ನು ನಮ್ಗೆ ನಮ್ ಜೊತೆ ಹಂಚಿಕೊಳ್ಳಿ.

ಕಾಲದಲ್ಲಿ ರಾಜಕುಮಾರರ ಜೊತೆಯಲ್ಲಿ ಆಡುತ್ತಿದ್ದಂತಹ ಸಂದರ್ಭ. ಅಮ್ಮ, ನಿನ್ನ ಕರೆಯ ಮೊರೆ ಕೇಳಿಸಿತಮ್ಮ. ಅಮ್ಮ, ಓಡೋಡಿಕೊಂಡು ಬಂದಿದ್ದೇನೆ. ಅಮ್ಮ, ಏನನ್ನು ಕಾಣುತ್ತಾ ಇದ್ದೇನೆ ನಾನು? ಕಣ್ಣೀರ ಕೋಡಿಯನ್ನು ಹರಿಸುತ್ತಾ ಇದ್ದೀಯಲ್ಲ. ಅಮ್ಮ, ಈ ನಿನ್ನ ಪರಿಸ್ಥಿತಿಗೆ ಕಾರಣ ಯಾರು? ಅಮ್ಮ, ಈ ನಿನ್ನ ಮಗ ಬಂದಿದ್ದಾನೆ ನೋಡಮ್ಮ.

0: ನಿಜವಾಗಿಯೂ ಕೂಡ ರಂಗಸ್ಥಳದ ಎದುರಲ್ಲಿ ನಿಂತು ಆ ಎದುರಲ್ಲಿ ಕೂತು ನೋಡಿದಂತಹ ಅನುಭವ ಆಯ್ತು, ತುಂಬಾ ಖುಷಿಯಾಯ್ತು. ಇದೀಗ ಇಂತಹ ಪಾತ್ರಗಳನ್ನ ಮಾಡುವಾಗ ಯಾವ ರೀತಿಯ ಒಂದು ಖುಷಿ ಆಗ್ತದೆ ನಿಮಗೆ?
1: ನನಗೆ ಅಂದ್ರೆ ನನಗೆ ಜಾಸ್ತಿ ಮೇಡಮ್ ಮೊದಲಿಂದಲೇ ರಕ್ಕಸ ಪಾರ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ಇಷ್ಟ ನನಗೆ. ರಕ್ಕಸ ಅಂತೇಳಿ ಅಂದ್ರೆ ನಮ್ಮ ಯಕ್ಷನಂದನದಲ್ಲಿ ನನಗೆ ಹೇಳುದು, ನೀನು ಸ್ತ್ರೀ ಅಲ್ವಾ ಮರೈತಿ, ನೀನ್ ಯಾಕೆ ರಕ್ಕಸನೆ ಮಾಡೋದು ಅಂತ. ಆಗಲ್ಲ ಸರ್, ನನಗೊಂದು ರಕ್ಕಸ ಪಾರ್ಟ್ ಅಂತ ಹೇಳಿದ ಮೊದ್ಲು ಕೇಳಿಕೊಳ್ಳುದು, ಸರ್ ಎಂತ ಸರ್ ವೇಷ ನನಗೆ ಅಂತ. ಎಲ್ಲಾದ್ರೂ ಸ್ತ್ರೀ ವೇಷ ಅಂತ ಹೇಳಿದ್ರೆ, ಸರ್ ಇವತ್ತು ನಂಗೆ ಜ್ವರ ಬರ್ತದೆ ಸರ್ ಅಂತ ಹೇಳುದು. ಇಷ್ಟ ಉಂಟು ನನಗೆ ಆ ಸೀರೆ ಉಟ್ಟು, ಒಂದ್ ಸ್ವಲ್ಪ ಕುಣಿಯುದಂದ್ರೆ ಸ್ವಲ್ಪ ಸ್ಟೇಜ್ ಅಲ್ಲಿ ಸ್ವಲ್ಪ ಇದಾಗುದು, ಆದ್ರೆ ದೇವಿ ಎಲ್ಲ ಮಾಡ್ತೇನೆ, ದೇವಿ ಪಾರ್ಟ್ ಎಲ್ಲ ಮಾಡ್ತೇನೆ. ಈ ಚಂದದ ಸ್ತ್ರೀ ಆಗುವಾಗ ನನಗೆ ಯಾಕೋ ಒಂಥರ ಅನಿಸುದು, ನಾನು ಮೊದ್ಲಿಂದ ರಕ್ಕಸ ಮಾಡಿ ಹುಡುಗ ಹುಡುಗ ಹುಡುಗ ಅಂತಾರೆ ಮಾಡಿ ನಾನು ತಪ್ಪಿಸಿಕೊಳ್ಳುದು. ಯಾವ ವೇಷ ಹೇಳಿದ ಕೂಡಲೇ ರಕ್ಕಸ ಅಂತ ಹೇಳಿದ್ರೆ ಒಂದು ಸಣ್ಣ ಪಾಠ ಕೊಟ್ಟ ಸಾಕು, ಒಂದು ನಿಮಿಷ ಒಂದು ಸಭೆಗೆ ಇದು ಬಂದು ಹೋಗುವ

0: ದೇವಿ ಎಲ್ಲ ಮಾಡ್ತೇನೆ, ದೇವಿ ಪಾಠ ಎಲ್ಲ ಮಾಡ್ತೇನೆ, ಈ ಚಂದದ ಸ್ತ್ರೀ ಆಗುವಾಗ ನನಗೆ ಯಾಕೋ ಒಂಥರ ಅನಿಸುದು. ನಾನು ಮೊದ್ಲಿಂದ ರಕ್ಕಸ ಮಾಡಿ ಹುಡುಗ ಹುಡುಗ ಹುಡುಗ ಅಂತಾರೆ ಮಾಡಿ ನಾನು ತಪ್ಪಿಸಿಕೊಳ್ಳುದು. ಯಾವ ವೇಷ ಹೇಳಿದ ಕೂಡಲೇ ರಕ್ಕಸ ಅಂತ ಹೇಳಿದ್ರೆ ಒಂದು ಸಣ್ಣ ಪಾಠ ಕೊಟ್ಟ ಸಾಕು, ಒಂದು ನಿಮಿಷ ಬಂದು ಸಭೆಗೆ ಇದು ಬಂದು ಹೋಗುವಂತ ಸಿಕ್ಕಿದ್ರು ಸಾಕು ರಕ್ಕಸ ಅಂತ ಹೇಳಿದ್ರೆ ಅಷ್ಟು ಇಷ್ಟ ನನಗೆ. ಇತ್ತೀಚೆಗೆ ತಾಳಮದ್ದಳಲ್ಲಿ ಸಹ ಹೋಗ್ತಾ ಇದ್ದೇನೆ ನಾನು. ನಮ್ಮದು ಕಾಳಿಕಾಂಬ ತಾಳಮದ್ದಳೆ ಇದು ಯಕ್ಷಗಾನ ತಂಡ ಉಂಟು, ಅದರೊಂದು ಒಂದು ವರ್ಷದಿಂದ ಹೋಗ್ತಾ ಇದ್ದೆ. ಮತ್ತೆ ಪುತ್ತೂರಲ್ಲಿ ಪದ್ಮ ಕೆ ಆರ್ ಆಚಾರ್ಯ ಅಂತೇಳಿ ಅವ್ರದ್ದೊಂದು ಧೀಶಕ್ತಿ ಅಂತೇಳಿ ಟೀಮ್ ಇತ್ತು, ಅದರಲ್ಲಿ ಕೂಡ ನನಗೆ ತಾಳಮದ್ದಳೆಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಮ್ಮದೇ ಒಂದು ಈಗ ಪುತ್ತೂರಲ್ಲಿ ಒಂದು ಇತ್ತೀಚೆಗೆ ಒಂದು ವರ್ಷದಿಂದ ಒಂದು ಸಾಯಿಕಲಾ ಯಕ್ಷ ಬಳಗ ಅಂತೇಳಿ ಅಂದ್ರೆ ಪ್ರೇಮ ಕಿಶೋರ್ ಅಂತೇಳಿ ಒಬ್ಬರಿದ್ದಾರೆ ಮೇಡಮ್, ಅವ್ರದ್ದೊಂದು ಸಾರಥ್ಯದೊಂದು ಯಕ್ಷಗಾನ ತಂಡ ಉಂಟು, ಅದರಲ್ಲಿ ಕಳೆದ ಒಂದು ವರ್ಷದಿಂದ ಅಲ್ಲಿ ವೇಷಕ್ಕೆ ಹೋಗ್ತಾ ಇದ್ದೇನೆ ನಾನೀಗ.
1: ಒಟ್ಟು ನಿಮ್ಮ ಒಂದು ಹವ್ಯಾಸವಾಗಿ ಒಂದು ನಿಮ್ಮ ಪಾತ್ರ
0: ಹೌದು
1: ಅಲ್ಲ,
0: ನನಗೆ ಅದೊಂಥರ ಇಷ್ಟ ಮೇಡಮ್. ಯಾರದು ಒಂದು ವೇಷ ಅಂದ್ರೆ ನಾನು ಹೊರಟಾಯ್ತು ಅಷ್ಟು ಇಷ್ಟ ನನಗೆ ವೇಷ ಅಂತ ಹೇಳಿದ್ರೆ ತುಂಬಾ ಇದು ಬರ್ತದೆ ಹೇಳ್ತಾರೆ ಎಂತ ಅವಳೆ ವೇಷ ಹಾಗೆ ಹೀಗೆ ಅಂತ ಹೇಳೋದು ಈಗ ಸಾಮಾನ್ಯ ಅಂತ ಹೇಳಿ. ಮೊದ್ಲೆಲ್ಲ ಏನಾಗ್ತಿತ್ತು ಗೊತ್ತಾ ಮೇಡಮ್, ನನಗೆ ಆ ಒಂದು ಕಮೆಂಟ್ ಬಂದ ಕೂಡ್ಲೆ ಟೆನ್ಷನ್ ಆಗುತ್ತೆ, ಅಯ್ಯೋ ಬೇಡ ನನಗೆ ಯಕ್ಷಗಾನನೆ ಬೇಡ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಕಮೆಂಟ್ ಬರ್ತದಲ್ಲ ಸುಮ್ಮನೆ ಇರುವ ಅಂತ. ಆದ್ರೆ ಆ ಚೆಂಡೆ ಹಿಮ್ಮೇಳ ಶಬ್ದ ಕೇಳಿದಾಗ ಅದು ಏನೋ ಒಂದು, ನಾವ್ ಎಲ್ಲಿಯಾದ ಒಂದು ಯಕ್ಷಗಾನ ಸ್ಥಳದಲ್ಲಿ ನಿಲ್ತೇವಲ್ಲ ನಿಂತಾಗ್ಲೇ ನಮ್ಮ ಕೈಕಾಲು ಅಲುಗಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಆ ತರ ಇದೆ, ಅದಕ್ಕೊಂದು ಮಹಿಮೆ ಅಂತ ಹೇಳ್ಬೋದು ಯಕ್ಷಗಾನಕ್ಕೆ. ಯಾರು ಕೂಡ ಆಗ್ಲಿ ಈ ಮೊದ್ಲೆಲ್ಲ ಮೇಡಮ್ ನಮಗೆಲ್ಲ ಸಪೋರ್ಟ್ ಇರ್ಲಿಲ್ಲ ನಿಜವಾಗಿ ನೋಡಿದ್ರೆ ಹೊರಗಡೆಯಿಂದ ಅಷ್ಟೆಲ್ಲ. ಆದ್ರೆ ಈಗ ಎಂತ ಆಗಿದೆ ಅಂದ್ರೆ ಯಕ್ಷಗಾನಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್ ಆಗ್ಲಿ ಫ್ಯಾಮಿಲಿ ತುಂಬಾ,
1: ಅಂದ್ರೆ ಮಕ್ಕಳಿಗೆ
0: ಮಕ್ಕಳು ಯಕ್ಷಗಾನ ಕಲಿತಾರೆ ಕೆಲವು ರಂಗ ಪ್ರವೇಶ ಮಾಡ್ತಾರೆ. ನಾನು ಕೂಡ ಹೇಳಿದ್ದುಂಟು ತುಂಬಾ ಮಕ್ಕಳ ಹತ್ರ, ನಿಮಗೆಲ್ಲ ಈಗ ತುಂಬಾ ಸಪೋರ್ಟ್ ಮಾಡ್ತಾರೆ, ಒಂದು ಕ್ಲಾಸ್ ಆಗುವಾಗಷ್ಟೇ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ ಸುತ್ತ ನಿಂತುಕೊಂಡು ನೋಡ್ತಾರೆ, ಓ ಎನ್ನ ಮಗೆ ವೇಷ ಮಲ್ಪಿ, ಎನ್ನ ಮಗೆ ಆ ವೇಷ, ಎನ್ನ ಮಗನ ಈ ವೇಷ. ಅವರ ಆ ಖುಷಿ ಉಂಟಲ್ಲ ಅದನ್ನ ಯಾರಿಂದಲೂ ತರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ನನ್ನ ಮಗಳು ರಂಗ ಪ್ರವೇಶ ಮಾಡ್ಬೇಕಾದ್ರೆ ನಾನು ಕೆಳಗೆ ಕೂತುಕೊಂಡು ನಾನು ಎಷ್ಟು ಎಂಜಾಯ್ ಮಾಡಿದ್ದೇನೆ ಅಂದ್ರೆ, ನಾನು ತೆಗೆದ ವಿಡಿಯೋದಲ್ಲಿ ನನ್ನದೇ ಬೊಬ್ಬೆ ಕೇಳ್ತುಂಟು ಜೋರ್ ಅಂದ್ರೆ ಅಷ್ಟು ಖುಷಿ. ಅಂದ್ರೆ ಒಮ್ಮೆ ಹೇಳ್ತಿದ್ರು, ನಿನ್ನೆ ಕುಂತಲ್ಲ ಮರೈತಿ ನನ್ನ ನಿನ್ನ ಜೋಕ್ಲೇನೆ ಐಕ್ಲ ಸುರು ಮಂತಾನ ಆಟ ಐಕ್ಲ ಕಂಟಿನ್ಯೂ ಮಲ್ತಾನ ಅಂತ ಹೇಳ್ತಾರೆ. ಆದ್ರೆ ನಾನು ನಿಜವಾಗಿ ಸವಳನ್ನ ಇದು ಒತ್ತಾಯ ಮಾಡ್ಲಿಲ್ಲ ಮೇಡಮ್, ನಿನಗೆ ಇಷ್ಟ ಉಂಟ ಮಗ. ಅವಳ ಶಾಲೆಯಲ್ಲಿ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಈಗ 3ನೇ ಕ್ಲಾಸಿಗೆ ಹೋಗ್ತಾ ಇದ್ದಾಳೆ, ಅಲ್ಲಿ ಚಂದ್ರಶೇಖರ್ ಸರ್ ಅಂತ ಇದ್ದಾರೆ. ನಿನಗೆ ಮನಸ್ಸಿದ್ರೆ ನೀನು ಸೇರು, ನಾನು ನಿನಗೆ ಒತ್ತಾಯ ಮಾಡಿದೆ. ಮತ್ತೆ ನಾನ್ ಸಾಗೇನೆ ಮನೆಯಲ್ಲಿ ಬಂದು ಅವಳಿಗೆ ಅದು ಮಾಡು ಮಗ ಇದು ಮಾಡು, ಅವಳ ಗುರುಗಳು ಹೇಳಿಕೊಟ್ಟಿದ್ದಾರೆ ಅವಳಿಗೆ, ನಾನದನ್ನು ಚೇಂಜ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವಳ ಗುರುಗಳು ಹೇಳಿದ್ದನ್ನು ಅವಳು ಅಭ್ಯಾಸ ಮಾಡ್ಬೇಕು, ಇದು ನನ್ನ ವೆರೈಟಿ, ನಾನು ಈ ತರ ಮಾಡು ಅಂತೇಳಿ ಹೇಳಿದ್ರೆ ತಪ್ಪಾಗ್ತದೆ ಅದು.
1: ಹೌದು,
0: ಈಗ ನಮ್ಮ ಗುರುಗಳು ನಮ್ಮನ್ನ ಹೀಗೆ ಹೇಳಿಕೊಟ್ಟಿದ್ದಾರೆ, ಈಗ ನಾವು ಇನ್ನೊಂದು ಅಂದ್ರೆ ಈಗ ಸ್ವಲ್ಪ
1: ನಾವು ಬದಲಾಯಿಸ್ಲಿಕ್ಕೆ ಆಗುದಿಲ್ಲ,
0: ಈಗ ಅಂದ್ರೆ ತುಂಬಾ ಇಂಪ್ರೂವ್ ಆಗಿದೆ. ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ತುಂಬಾ ಇದೆ ಮೇಡಮ್. ಈಗ ನಮ್ಮ ವೇಷ ನೋಡೋ ಇನ್ನೊಬ್ಬರ ವೇಷ ನೋಡ, ಅಯ್ಯೋ ಎಷ್ಟು ಚಂದ ಕುಣಿತಾರೆ. ಈಗ ನಾವು ನೋಡ್ತೇವೆ, ಈಗ ನಾನು ಒಂದು ವೇಷ ಮಾಡ್ಬೇಕಾದ್ರೆ ನಾನು ನೋಡ್ಬೇಕು ಬೇರೆಯವರು ಹಿರಿಯ ಕಲಾವಿದರ ಯಕ್ಷಗಾನ ಆಗ್ಲಿ ಅರ್ಥವನ್ನು ಕೇಳಿಕೊಳ್ಬೇಕು. ಅದ ಒಂದು ಸ್ವಲ್ಪ ಅದು ಅವರದ್ದು 10% ಇದೆ, ನಮ್ಮದು 1% ಆದ್ರೆ ಅದನ್ನ ಅನುಸರಿಸಿಕೊಂಡು ಹೋಗ್ಬೋದು ಅಂತೇಳಿ. ಅಂದ್ರೆ ಈಗ ಅವಕಾಶ ತುಂಬಾ ಉಂಟು ಮೇಡಮ್, ಈಗ ಯೂಟ್ಯೂಬ್ ಆಗ್ಲಿ ಏನೇನು ವಿಡಿಯೋ ಇದೆಲ್ಲ ಮಾಡಿ
1: ಸೋಶಿಯಲ್
0: ಬರ್ತದಲ್ಲ, ಹಾಗೆ ಅದನ್ನ ನೋಡಿಕೊಂಡು ನಮ್ಗೆ ಅಭ್ಯಾಸ ಮಾಡುವಷ್ಟು ಇದಿರ್ತದೆ. ಇತ್ತೀಚೆಗೆ ಒಂದು ಬಡಗಿಗೆ ಕೂಡ ಹೋಗ್ತಾ ಇದ್ದೇನೆ ವೇಷಕ್ಕೆ, ಒಂದು 5-6 ವೇಷ ಮಾಡಿದೆ ಬಡಗ.
1: ಹೇಗೆ ಅದು ಅವಕಾಶ ಸಿಕ್ಕಿತ್ತು?
0: ಅವಕಾಶ ಅಂದ್ರೆ ಈಗ ನನ್ನದು ಕೆಲವು ಆರ್ಟಿಕಲ್ ಎಲ್ಲ ಬರೆದು ಸೋಶಿಯಲ್ ಮೀಡಿಯಾದಿಂದಲೇ ಅಂತ ಹೇಳ್ಬೋದು ನಾನು. ಕೆಲವು ಆರ್ಟಿಕಲ್ ಆರ್ ಜೆ ಕಮನ್ ಅಂತೇಳಿ ಒಬ್ರು ಮೇಡಮ್ ಇದ್ರು, ಅವ್ರ ಜ್ಯೋತಿ ಅಂತೇಳಿ, ಅವರೊಂದು ತುಳುನಾಡ ವಾರ್ತೆಯಲ್ಲಿ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬರೆದ್ರು. ಮತ್ತೆ ಶ್ರವಣ್ಕಾರ್ ಅಂತೇಳಿ ಸರ್ ಒಬ್ರು ಇದ್ದಾರೆ, ಅವರು ಪೇಪರ್ಗಳಲ್ಲೆಲ್ಲ ಬರೆದ್ರು, ಅವರ ಫೇಸ್ಬುಕ್ ಪೇಜ್ಗಳಲ್ಲೆಲ್ಲ ಬರೆದ್ರು. ಬರ್ದ ಕೂಡಲೇ ಅದು ಸ್ವಲ್ಪ ಇದು ಮಾಡಿ ನನ್ನನ್ನು ಕರೆದ್ರು, ಕೇಳಿದ್ರು. ಈಗ ಮೊದಲ ಅವಕಾಶ ಅವರೇ ಕವನ ಮೇಡಮ್ಮೆ ನನಗೆ ಇಲ್ಲಿ ಬಡಗಲ್ಲಿ ಒಂದು ನಿತಿನ್ ಶೆಟ್ಟಿ ಅಂತೇಳಿ ಒಬ್ರ ಅವರೊಂದು 20ನೇ ವರ್ಷದ ಜರ್ನಿಗೆ ನನಗೊಂದು ಅವಕಾಶ ಕೊಟ್ರು ಒಂದು ವೇಷಕ್ಕೆ. ಆನಂತರ ನಮ್ಮದು ಒಕ್ಕಲಿಗ ಇದರಲ್ಲಿ ವಾರ್ಷಿಕೋತ್ಸವದ ಲೆಕ್ಕದಲ್ಲಿ ಕೂಡ ಅಲ್ಲಿ ಹೊನ್ನಾವರ ಅಲ್ಲಿ ಸೈಡ್ ಅಲ್ಲಿ ನನಗೆ ವೇಷಗಳನ್ನು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಕೂಡ ವೇಷ ಮಾಡುವಂತ ಭಾಗ್ಯ ನನ್ನ ಪಾಲಿಗೆ ಸಿಕ್ಕಿದೆ.
1: ಏನು ವ್ಯತ್ಯಾಸಗಳನ್ನ ಕಣ್ರಿ ತೆಂಕುತಿಟ್ಟಿಗೂ ಬಡಗುತಿಟ್ಟಿಗೂ?
0: ವ್ಯತ್ಯಾಸ ಅಂದ್ರೆ ಸ್ವಲ್ಪ ನಾಟಿ ಎಲ್ಲ ಇರ್ತದೆ ಮೇಡಮ್ ಅಲ್ಲಿ, ಆದ್ರೆ ಮೊದಲು ಹೋದಾಗ್ಲೇ ನಮಗೆ ಅದು ತುಂಬಾ ಕಷ್ಟ, ಅದು ಕಲಿಬೇಕಂದ್ರೆ ಕಷ್ಟ. ಆದ್ರೆ ಆ ಕಡೆ ನೋಡಿದ್ರೆ ಅವ್ರು ನಮ್ಮದು ಕಷ್ಟ ಅಂತ ಹೇಳ್ತಾರೆ, ನಮಗೆ ಅಲ್ಲಿ ಹೋದಾಗ ಅದುವೇ ಕಷ್ಟ ಅಂತ ಅನಿಸ್ತದೆ. ಆ ಡ್ರೆಸ್ ಎಲ್ಲ ನೋಡುವಾಗ ನಮ್ಮದು ಸೌದ ಚಂದ ಉಂಟು ನೋಡ್ಲಿಕ್ಕೆ, ಒಂಥರ ಸ್ವಲ್ಪ ಡಿಫರೆಂಟ್ ಎಲ್ಲ ಇರ್ತದೆ ಡ್ರೆಸ್ ಅಲ್ಲಿ. ಮತ್ತೆ ನಾಟ್ಯದಲ್ಲಿ ಸಾಗೇನೆ ಸ್ವಲ್ಪ ಚಂದ ಮಾಡ್ತಾರೆ, ಅವ್ರು ಮಾಡುವಾಗ ನಮಗೆ ಸಹ ಅನಿಸ್ತದೆ ಓ ನಾವು ಸಹ ಮಾಡ್ಬೇಕಿವು ಹಾಗೆ ಅಂತ. ಆದ್ರೆ ನನಗೆ ಆದ್ರೆ ನಾನು ಸ್ವಲ್ಪ ಯೂಟ್ಯೂಬ್ ಅಲ್ಲೆಲ್ಲ ನೋಡಿಕೊಂಡು ನಾನು ಅಲ್ಲಿ ಹೋಗುದು. ಅಲ್ಲಿ ಹೋದಾಗ್ಲೇ ಹೇಳ್ತೇನೆ ಭಾಗವತರ ಹತ್ರ ಮತ್ತು ಚೆಂಡೆ ಮದ್ದಳೆಯವರ ಹತ್ರ, ಸರ್ ನಾನು ಹೊಸೊಬ್ಳು ಇದು ತೆಂಕಿಂದ ಬಂದದ್ದು, ನನ್ನನ್ನು ಸುಧಾರಿಸ್ಬೇಕು ಸರ್ ಅಂತ ಹೇಳ್ತೇನೆ.

0: ಅವ್ರು ಹೋಗ್ಬೇಕು ಹೇಳ್ತಾರೆ, ಏ ಇಲ್ಲಪ್ಪ ಅಟ್ಟಿ ಇಲ್ಲ, ಬನ್ನಿ ಬನ್ನಿ ನೀವು ವೇಷ ಮಾಡಿ ಅಂತೇಳಿ ಅಷ್ಟು ನಮ್ಮನ್ನು ಹುಮ್ಮಸ್ಸು ಕೊಡ್ತಾರೆ ಅಲ್ಲಿ ಹೋದಾಗ ಅಂತ.
1: ಈಗ ವೃತ್ತಿಯಲ್ಲಿ ನೀವೊಬ್ರು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ನ ಪ್ರೇರಕಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ, ಪ್ರವೃತ್ತಿಯಾಗಿ ಯಕ್ಷಗಾನವನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ. ಈಗ ನಮ್ಮಲ್ಲಿ ಅದೆಷ್ಟೋ ಮಹಿಳೆಯರಿದ್ದಾರೆ ಮನೆಯಲ್ಲೇ ಕೂತ್ಕೊಂಡು, ಅಂದ್ರೆ ಯಾವುದೇ ಕೆಲಸಕ್ಕೆ ಹೋಗದೆ ಒಂದಷ್ಟು ತಮ್ಮ ಹಣೆ ಬರಗಳಿಗೆ ಬೈದುಕೊಳ್ಳುತ್ತಾ ಸುಮ್ಮನೆ ಕಾಲ ಹರಣ ಮಾಡುವವರು ಕೂಡ ಇದ್ದಾರೆ ಅಂತ ಅವ್ರಿಗೆ ಏನ್ ಹೇಳ್ತೀರಿ?
0: ನಾನು ಹೇಳುದು ಮೇಡಮ್, ಪ್ರತಿಭೆ ಅಂತ ಹೇಳಿದ್ರೆ ಇರ್ತದೆ, ಪ್ರತಿಯೊಬ್ಬರಲ್ಲೂ ಇರ್ತದೆ.
1: ಹೌದು,
0: ಆದ್ರೆ ಕೆಲವೊಂದು ಸಲ ಅವರಿಗೆ ಸರಿಯಾದ ವೇದಿಕೆ ಸಿಗುದಿಲ್ಲ, ಅವಕಾಶಗಳಿಲ್ಲದೆ ವಂಚಿತರಾಗಿರ್ತಾರೆ. ಮತ್ತೆ ಕೆಲಸಕ್ಕೆ ಒಳಗೆ ಕೂತ್ಕೊಳ್ಳೋದಂದ್ರೆ ಅನಿವಾರ್ಯ ಕಾರಣ ಕೆಲವೊಮ್ಮೆ. ಈಗ ನಾನ್ಸ ಒಂದು ಟೈಮಲ್ಲಿ ಮನೆ ಒಳಗಡೆನೆ ಇದ್ದೆ, ಬೇಡ ಹೋಗುದು ಅಂದ್ರೆ ಮನೆಯಲ್ಲಿ ಇದ್ರೇನೆ ಚಂದ, ಹೊರಗಡೆ ಹೋದ್ರೆ ಏನೆಲ್ಲ ಹೇಳ್ತಾನೆ ಅಂತ. ಆದ್ರೆ ನಾನೀಗ ಹೊರಗಡೆ ಬಂದೆ, ಮೊದಲು ಒಂದು ಹೆಜ್ಜೆ ಇಟ್ಟೆ ಹೊರಗಿಟ್ಟಾಗ. ಮೊದಲು ಕಷ್ಟ ಆಯ್ತು ನನಗೆ, ಹೊರಗಿದ್ದು ಇದನ್ನೆಲ್ಲ ಫೇಸ್ ಮಾಡ್ಬೇಕಲ್ಲ ಮೇಡಮ್, ತುಂಬಾ ಕಷ್ಟ ಆಯ್ತು. ಆನಂತರ ಎಲ್ಲರೂ ನಮ್ಮವರು ಅಂತೇಳಿ ಚಂದ ಪ್ರೀತಿ ಎಲ್ಲ ತೋರಿಸ್ಲಿಕ್ಕೆ ಶುರು ಮಾಡಿದ್ರು. ಓ, ಇವಳು ಈಗ ಕಲಾವಿದಳಾಗಿದ್ದಾಳೆ, ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ಸಂಸ್ಥೆಯಲ್ಲೂ ಅಷ್ಟೇ, ನಾನು ಮೊದ್ಲೇ ಹೇಳಿದ್ದೆ ಈಗ ಯಕ್ಷಗಾನಕ್ಕೆಲ್ಲ ಹೋಗ್ತೇನೆ, ಅವರದಿಷ್ಟೆ, ನಿನ್ನ ಕೆಲಸ ನೀನು ಮಾಡು, ಮತ್ತೆ ನಿನ್ನ ಕೆಲಸ ನೀನು ಮಾಡಿ ಮುಗಿಸಿದ್ರೆ ನಿನಗೆ ಬೇರೆ ಎಂತಕ್ಕೂ ನಾವು ತೊಂದರೆ ಮಾಡುದಿಲ್ಲ, ಕೆಲಸವನ್ನು ಮುಗಿಸು, ನೀನು ಎಲ್ಲಿ ಬೇಕಾದ್ರೆ ನಿನ್ನ ಇದಕ್ಕೆ ಯಕ್ಷಗಾನಕ್ಕೆ ಹೋಗು, ತಾಳಮದ್ದಳೆ ಹೋದ್ಲು, ಹಾಗೆ ಸಪೋರ್ಟ್ ಮಾಡ್ತಾರೆ. ಹಾಗಿರುವಾಗ ನಾನು ಹೇಳುದಿಷ್ಟೇ, ಮಹಿಳೆಯರಲ್ಲಿ ಅವಕಾಶ ಉಂಟು, ಅವರಿಗೆ ಧೈರ್ಯ ಬೇಕು, ನಾನೊಂದು ಫೇಸ್ ಮಾಡ್ತೇನೆ ಎನ್ನುವ ಧೈರ್ಯ ಇದ್ರೆ ಯಾವತ್ತೂ ಅವರು ಸಾಧಿಸ್ತಾರೆ, ಏನನ್ನು ಬೇಕಾದ್ರೂ ಸಾಧಿಸ್ತಾರೆ. ಈಗಂತೂ ಅವಕಾಶ ಇದೆ ಮಹಿಳೆಯರಿಗೆ, ಎಲ್ಲ ಕಡೆಯಲ್ಲೂ ಎಲ್ಲ ಅವಕಾಶಗಳು ಅಂದ್ರೆ ಹೇಳ್ತಾರೆ, ಮುಂದೆ ಬನ್ನಿ ಅಂತ ಹೇಳಿದೆ ಅಲ್ಲ ಮಹಿಳೆಯರಿಗೆ,
1: ಅವಕಾಶಗಳಿವೆ.
0: ಹಾ, ಅವಕಾಶಗಳಿದೆ. ಆದ್ರೆ ಮೊದಲೆಲ್ಲ ಅವಕಾಶ ವಂಚಿತರಾಗಿ ಒಳಗೆ ಕೂತಿರ್ತಾರೆ, ಬೇಡ ಅಂದ್ರೆ ಭಯ, ನಾ ಮುಂದೆ ಹೋದ್ರೆ ಏನಾದ್ರೂ ಹೇಳ್ತಾರೆ ಅನ್ನೋ ಭಯದಿಂದ ಹಿಂದೆ ಸರಿತಾರೆ ಎಲ್ಲರೂ ಸಹ, ಬೇಡ ಹೋಗುದು ಅಂತೇಳಿ. ಅದರಲ್ಲಿ ಸಹ ನಾನ್ಸ ಮೊದ್ಲು ಹಾಗೆ ಇದ್ದೆ, ಈಗ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬಂದಿದ್ದೇನೆ, ಇನ್ನು ನೋಡ್ಬೇಕೆಷ್ಟು ಎಂತ ಆಗ್ತದೆ ಅಂತೇಳಿ. ಹಾಗೆ ಊರಿನಲ್ಲೂ ಅಷ್ಟೇ, ಎಲ್ಲ ಸಂಘ ನಮ್ಮ ಸಂಸ್ಥೆಗಳೆಲ್ಲ ಇದೆ ಅಲ್ಲಿ ಊರಲ್ಲಿ ಕೂಡ, ಅವರು ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಎಲ್ಲ ಕಡೆಯಲ್ಲೂ ಸಹ.
1: ಈಗ ನಿಮ್ಮ ಗುರುಗಳು ಲಕ್ಷ್ಮಣಾಚಾರ್ಯರು,
0: ಮುದಾಲ ಗುರುಗಳ ಅಂಬಾಪ್ರಸಾದ್ ಪಾತಾಳ, ಸ್ತ್ರೀ ವೇಷಧಾರಿ, ಪ್ರಸಿದ್ಧ ಸ್ತ್ರೀ ವೇಷಧಾರಿ ಹಾಗೂ ಅರ್ಥಧಾರಿಗಳು. ಹಾಗೆ ನಂತರ ನಾನು ಲಕ್ಷ್ಮಣ ಸರ್, ಲಕ್ಷ್ಮಣಾಚಾರ್ಯ ಎಡಮಂಗಿಲ ಸರ್ ಅವ್ರ ಜೊತೆ ಅಲ್ಲಿ ಸಹ ತರಬೇತಿಗೆ ಕೂಡ ಸೇರಿಕೊಂಡಿದ್ದೇನೆ. ನಮ್ಮ ಅಲ್ಲಿ ಯಕ್ಷನಂದನ ಕಲಾಸಂಘ ಗೋಕುಲನಗರ ಕೊಯಿಲ ಅಂತ ಅಂದ್ರೆ ಆ ಗಣರಾಜ ಸರ್ ಅಂತೇಳಿ ಅದರದ್ದು ಅಧ್ಯಕ್ಷರು, ಪ್ರಾಂಶುಪಾಲರಾಗಿದ್ದಾರೆ, ಶ್ರೀರಾಮ ಕುಂಜೇಶ್ವರ ಪದವಿಪುರ ಕಾಲೇಜ್ ಇದ್ದು ಅರ್ಥಧಾರಿಗಳು, ಅವರು ಕೂಡ ಪ್ರಸಿದ್ಧ ಅರ್ಥಧಾರಿಗಳು ಕೂಡ. ಹಾಗೆ ನನಗೆ ಇತ್ತೀಚೆಗೆ ಅಂದ್ರೆ ವೇಷದ ಜೊತೆಗೆ ನನಗೆ ಸ್ವಲ್ಪ ಅರ್ಥ ಕಲಿಬೇಕು ಅಂತೇಳಿ ಆಸೆ ಬಂದ ಕಾರಣ ಹೆಚ್ಚಿನ ನನಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗಳು ಪುಟ್ಟ ಪುಟ್ಟ ಪಾರ್ಟ್ ಮಾಡ್ಲಿಕ್ಕೆ ಅವಕಾಶಗಳು ಸಿಕ್ಕಿದೆ. ಹಾಗೆ ಅವರು ತಿದ್ದುತ್ತಾರೆ, ತುಂಬಾ ಅರ್ಥಧಾರಿಗಳು. ಅವರು ದಿವಾಕರ ಸರ್ ಗೇರುಕಟ್ಟೆ ಅಂತ ಹೇಳಿದ್ದಾರೆ, ಅವರು ಗುಡ್ಡಪ್ಪ ಸರ್ ಮತ್ತೆ ಅಂಬಾಪ್ರಸಾದ್ ಪಾತಾಳ ಸರ್ಗಳಾಗ್ಲಿ, ತುಂಬಾ ಜನ ಹಿರಿಯ ಕಲಾವಿದರು ನಮ್ಮ ಅಲ್ಲಿ ಟೀಮ್ ಅಲ್ಲಿ ಇದ್ದಾರೆ, ಕಾಳಿಕಾಂಬ ಇದರಲ್ಲಿ ಟೀಮ್ ಅಲ್ಲಿ ಇದ್ದಾರೆ. ಅವರೆಲ್ಲ ಹೇಳ್ತಾರೆ, ನೋಡಿ ಈಗ ಮೇಡಮ್ಮ ಹೀಗೆ ಹೀಗೆ ತಿದ್ದಿಕೋ, ಅದು ನಮಗೆ ಒಂದು ಕಲೀಲಿಕ್ಕೆ ತುಂಬಾ ಅವಕಾಶಗಳಾಗ್ತದೆ. ವೇಷದಲ್ಲೂ ಅಷ್ಟೇ, ತುಂಬಾ ಇದೆ ಕಲೀಲಿಕ್ಕೆ. ನಾವೆಲ್ಲ ಸಣ್ಣ ಇಷ್ಟೇ ಇಷ್ಟೇ ಅಂತೇಳಿ, ಈಗ ಒಂದು ವೇಷ ಆದ ಕೂಡಲೇ ನಂದಾಯ್ತು ಕಲ್ತು ನಾನಿಷ್ಟೇ ಅಂತೇಳಿ, ಇಲ್ಲ
1: ತುಂಬಾ ಇದೆ ಕಲಿತಷ್ಟು ಮುಗಿಯೋದಿಲ್ಲ
0: ಮೇಡಮ್, ತುಂಬಾ ಇದೆ ಯಕ್ಷಗಾನದಲ್ಲಿ, ಇನ್ನೂ ಕಲಿಬಹುದು, ನಮಗೆ ಇನ್ನು ಕಲಿತಾನು ಇರ್ಬೋದು ಆತರ. ಅದಕ್ಕೆ ನನಗೆ ಸಾಧ್ಯವಾದಷ್ಟು, ನನಗೆ ಎಷ್ಟು ಸಮಯ ತನಕ ನನಗೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ, ನನಗೆ ವೇಷ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ, ಅವಕಾಶ ಬೇಕು ನಮಗೆ, ಅವಕಾಶ ಬೇಕು. ಯಾಕಂದ್ರೆ ಒಂದು ವೇಷ ಮಾಡ್ಬೇಕು ಅಂತ ಹೇಳಿದ್ರೆ ಮೇಡಮ್, ನಾವು ಅವಕಾಶ ಇದ್ರೆ ಮಾತ್ರ ನಮಗೆ ಸಾಧ್ಯ ನಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ, ವೇದಿಕೆ ಬೇಕು.
1: ಹೌದು,
0: ವೇದಿಕೆ ಇದ್ರೆ ನಮ್ಮ ಪ್ರತಿಭೆಯನ್ನು ನಾವು ತೋರಿಸಬಹುದು. ತುಂಬಾ ಜನರಲ್ಲಿ ಇರ್ತದೆ ಪ್ರತಿಭೆ, ವೇದಿಕೆ ಸಿಗುವುದಿಲ್ಲ ಮೇಡಮ್,
1: ಅದಕ್ಕೆ ಸರಿಯಾದ ಪ್ರೋತ್ಸಾಹವನ್ನು
0: ಸಿಗುವುದಿಲ್ಲ. ಪ್ರೋತ್ಸಾಹ ಸಿಗುವುದಕ್ಕಿಂತ ಸಹ ಇರ್ತದೆ, ಕೆಲವೊಂದ್ಸಲ ಹೇಳ್ತಾರೆ, ಆದ್ರೆ ನಮ್ಮದೊಂದು ಆಸೆ ಇರ್ತದಲ್ಲ, ನಾ ಬೇರೆ ಅಂತ ಕೇಳುದಿಲ್ಲ, ನಮಗೊಂದು ಯಕ್ಷಗಾನ ಒಂದು ಮುಂದುವರಿಸುವುದಕ್ಕೊಂದು ಅವಕಾಶ. ನಾನು ಕೇಳುದಷ್ಟೇ, ನಾನು ಮನೆಯಲ್ಲಿ ಕೇಳುದಷ್ಟೇ, ಬೇರೆ ಅಂತ ಕೇಳುದಿಲ್ಲ ನಾನು. ನನಗೊಂದು ಯಕ್ಷಗಾನಕ್ಕೊಂದು ಅವಕಾಶ, ಅದಂದ್ರೆ ನನಗೆ ಆಗುದಿಲ್ಲ, ಬಿಡ್ತೇನೆ ಅಂತೇಳಿ ಬಿಟ್ರು ಮೇಡಮ್ ಆಗುದಿಲ್ಲ, ಅದು ಬೇಕು ಬೇಕು ಅಂತ ಬೇಜಾರಾಗ್ತದೆ, ಶಹ ನಾನು ಬಿಡ್ಬೇಕು ಅದನ್ನು ಬಿಡ್ಬೇಕಂತ ಒಮ್ಮೆ ಆಗ್ತದೆ. ಅಲ್ಲ, ಮಕ್ಕಳು ಸಣ್ಣವರು, ಅವರಿಗೋಸ್ಕರ ಟೈಮ್ಗಳು. ಆದ್ರೆ ಅವಕಾಶ ಸಿಕ್ಕಿದ ಕೂಡಲೇ ಹೋಗುವ, ಒಂದು ವೇಷ ಮಾಡಿ ಬರುವ.
1: ಈಗ ಯಕ್ಷಗಾನದ ವೇಷಗಾರಿಕೆ ಇರುವಾಗ ಬರುವಾಗ ರಾತ್ರಿ ಆಗ್ತದೆ, ಅಂತಹ ಸಂದರ್ಭದಲ್ಲಿ ಮನೆಯನ್ನು ನೋಡಿಕೊಳ್ಳುವಂತದ್ದು, ಇದನ್ನೆಲ್ಲ ಹೇಗೆ ಸಂಭಾಳಿಸ್ಕೊಂಡು?
0: ಅಂದ್ರೆ ಫ್ಯಾಮಿಲಿ ನೋಡ್ಕೊಳ್ತಾರೆ ಯಾರಾದ್ರೂ, ತಾಯಿ ಮನೆಯವರು ಆಗಿಲ್ಲ, ಮತ್ತೆ ಹಸ್ಬೆಂಡ್ ಕೂಡ ಇರ್ತಾರೆ ನೋಡಿಕೊಳ್ತಾರೆ, ಹಾಗೆ ಮೇಂಟೈನ್ ಮಾಡಿಕೊಂಡು
1: ತುಂಬಾ ದೂರ ದೂರ ಹೋಗ್ಲಿಕ್ಕೆ
0: ಹೋಗಿ ಬರ್ತೇವೆ. ಕೆಲವೊಂದ್ಸಲ ಹೋಗ್ಲಿಕ್ಕಿದ್ರೆ ಮಕ್ಕಳನ್ನ ನಾನು ಜಾಸ್ತಿ ಕರ್ಕೊಂಡು ಹೋಗ್ತೇನೆ ಯಕ್ಷಗಾನಕ್ಕೆ.
1: ತುಂಬಾ ರಾತ್ರಿ ತನಕ ಅಂತ ಆದ್ರೆ ಕಷ್ಟ ಆಗೋದಿಲ್ವಾ?
0: ಅಂದ್ರೆ ಟೀಮ್ ಕರ್ಕೊಂಡು ಹೋಗ್ತಾರಲ್ಲ ಜೊತೆಯಲ್ಲಿ, ಗಾಡಿಯಲ್ಲಿ ಇದ್ರೆ, ತುಂಬಾ ಯಕ್ಷಗಾನಕ್ಕೆಲ್ಲ ದೂರದಾರ ಇದ್ರೆ ಗಾಡಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ.

0: ಕರ್ಕೊಂಡು ಹೋಗಿ ಬಂದು ಕರ್ಕೊಂಡು ಬಿಡ್ತಾರೆ, ಹಾಗೆ ಸಮಸ್ಯೆ ಮಾಡುವುದಿಲ್ಲ, ಆಗುದಿಲ್ಲ.
1: ಈಗ ಯಕ್ಷಗಾನ ರಂಗದಲ್ಲಿ ಈಗ ಒಂದಷ್ಟು ಕಡೆಯಲ್ಲಿ ವೇಷಗಾರಿಕೆ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ ಯಾವೆಲ್ಲ ಪ್ರೋತ್ಸಾಹ ಸಿಗ್ತದೆ ಮೇಡಮ್?
0: ನಮಗೀಗ ಯಕ್ಷಗಾನಕ್ಕೆ ನಾನು ಹೋದಾಗ ಈಗ ಅಂದ್ರೆ ಹಿಮ್ಮೇಳಕ್ಕೆ ಆಗ್ಬೇಕಾಗ್ತದೆ, ಮತ್ತೆ ವೇಷಕ್ಕೆಲ್ಲ ಬೇಕಾಗ್ತದೆ. ಈಗ ನಾವು ಒಂದು ಹವ್ಯಾಸಿ ಕಲಾವಿದರು, ಈಗ ನಮ್ಮದೊಂದು ಟೀಮ್ ಇದ್ರೆ, ಈಗ ನಮ್ಮದು ಬೇರೆನೇ ಇದೆ, ಯಕ್ಷಗಾನದ್ದು ಇದೆ, ಇಲ್ಲಿ ಪುತ್ತೂರಲ್ಲಿ ಒಂದು ಟೀಮ್ ಇದೆ, ಹಾಗಿರ್ಬೇಕಾದ್ರೆ ನಾವು ಒಂದು ಟೀಮಿಗೆ ಹೋಗ್ತೇವೆ ಯಕ್ಷಗಾನಕ್ಕೆ. ಕೆಲವು ಕಡೆಗಳಲ್ಲಿ ಅವಕಾಶ ಕೊಡ್ತಾರೆ, ಫೈನಾನ್ಷಿಯಲ್ ಆಗಿ ಸ್ವಲ್ಪ ಹೇಳ್ತಾರೆ, ನಿಮ್ಗೊಂದು ಅವಕಾಶ ಉಂಟು, ನಿಮ್ಗೆ ಇಷ್ಟು ಕೊಡ್ತೇವೆ ಅಂತ. ಕೆಲವೊಂದ್ಸಲ ಅದು ಹಿಮ್ಮೇಳಕ್ಕೂ ಸಾಕಾಗುದಿಲ್ಲ, ಆದ್ರೆ ಟೀಮ್ ಅಲ್ಲಿ ಎಲ್ಲರೂ ಸೇರಿಕೊಂಡು ನಾವು ಅದನ್ನ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತೇವೆ.
1: ನಮ್ಮ ಕಲೆ ಅದು,
0: ಕಲೆ ಅದೊಂದು ಬಿಡ್ಬಾರ್ದು ಅಂತೇಳಿ. ಅಂದ್ರೆ ಒಂದು ಸಿಕ್ಕಿದ ಅವಕಾಶ, ವೇದಿಕೆ ಸಿಕ್ಕಿದ್ರೆ ನಾವು ನಮ್ಮ ಪ್ರತಿಭೆಯನ್ನು ತೋರಿಸಿದಾಗ ಇನ್ನೊಂದ್ಸಲ ಅವರೇ ಕರೆಯುವಾಗ ಎಲ್ಲಿಯಾದ್ರೂ ಆದ್ರೆ ಅಂತೇಳಿ ಕರೀತಾರೆ. ತುಂಬಾ ಕಡೆಯಲ್ಲಿ ಕೂಡ ಈಗ ನಾವು ಹೋಗಿ ಅಲ್ಲಿ ಅವಕಾಶ ತಕೊಂಡು ನಾವಲ್ಲಿ ವೇಷ ಮಾಡಿದ ಮೇಲೆ ಮತ್ತವ್ರು ಕರ್ದದ್ದುಂಟು ನಮ್ಮನ್ನು, ನೀ ಬನ್ನಿ ಬರೋ ವರ್ಷ ನೀವೇ ಬನ್ನಿ ಈ ವೇದಿಕೆಗೆ ಅಂತೇಳಿ ಕರೆದದ್ದು ಉಂಟು.
1: ಈಗ ಮೇಡಮ್, ನೀವು ಒಂದಷ್ಟು ದೇವಿ ಪಾತ್ರಗಳನ್ನ ಮಾಡಿದ್ದೀರಿ, ಸ್ತ್ರೀವೇಷಗಳನ್ನ ಮಾಡಿದ್ದೀರಿ. ಆ ಸ್ತ್ರೀವೇಷದಲ್ಲಿ ಒಂದು ಪಾತ್ರದ ಸಂಭಾಷಣೆಯನ್ನ ನಮ್ಮ ಜೊತೆ ಹಂಚಿಕೊಳ್ಳಿ.
2: ಅಮ್ಮ ಶಶಿಪ್ರಭಾ ದೇವಿ, ಮೊದಲಾಗಿ ನಿನ್ನ ಪುಣ್ಯ ಪಾದಗಳಿಗೆ ವಂದಿಸಿಕೊಂಡಿದ್ದೇನಮ್ಮ. ಅಮ್ಮ ರೋಷ ಆವೇಶದಿಂದ ಇದ್ದೀರಾ, ಈ ಸ್ತ್ರೀ ಸಾಮ್ರಾಜ್ಯವನ್ನು ಕಟ್ಟಿದ್ದೀರಾ, ಕಟ್ಟಿದ್ದೀರಾ ಅಲ್ಲ ಕಟ್ಟಿ ಬೆಳೆಸಿದ್ದೀರಾ. ಅಮ್ಮ ಏತಕ್ಕೆ ಎತ್ತವೋ ಹೊರಟ ಹಾಗೆ ಕಾಣುತ್ತಾ ಇದೆಯಲ್ಲ. ಅಮ್ಮ ವಿಷಯವೆಲ್ಲ ತಿಳಿದು ಬಂದವಳಿದ್ದೇನೆ, ಚಿಗುರನ್ನು ಚಿವುಟುವುದಕ್ಕೆ ಕೊಡಲಿಯ ಅವಶ್ಯಕತೆ ಇದೆಯೇ? ಒಂದು ಅಪ್ಪಣೆಯನ್ನು ಕೊಟ್ಟೆಂತಾದರೆ ಅತ್ತಗಡೆಗೆ ನಾನೇ ತೆರಳುತ್ತೇನೆ. ಅಮ್ಮ ಆಶೀರ್ವದಿಸಿ ಕಳುಹಿಸಿ ಕೊಡಮ್ಮ.
1: ತುಂಬಾ ಗಾಂಭೀರ್ಯದ ಸ್ವರ ನಿಮ್ಮದು ಮೇಡಮ್. ನಿಮ್ಮ ಈ ಒಂದಷ್ಟು ಈ ಯಕ್ಷಗಾನದ ನಿಮ್ಮ ಈ ಸೇವೆಗೆ ಒಂದಷ್ಟು ಸನ್ಮಾನಗಳು ಕೂಡ ಒದಗಿ ಬಂದಿದೆ, ಗೌರವ ಪುರಸ್ಕಾರಗಳು ಒದಗಿ ಬಂದಿದೆ. ಅದರಲ್ಲೂ ಕೂಡ ಇತ್ತೀಚೆಗೆ
0: ಒಂದು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಅಲ್ಲಿಂದ ಅವರು ಇದು ರಾಷ್ಟ್ರೀಯ ವೀರವನಿತೆ ಕಲಾರತ್ನ ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಕೊಟ್ರು. ಅನಂತರ ಕಲಾವಿದರ ಬೆಳಕ್ ಕುಂದಾಪುರ ಅವರು ಕೂಡ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಮುದಾಲ ಪ್ರಶಸ್ತಿ ನನಗೆ ರೋಟರಿ ಸ್ವರ್ಣ ಪ್ರಶಸ್ತಿ ಅಂತೇಳಿ. ಅದು ಯಾವ ರೀತಿ ಅಂದ್ರೆ, ನಾನು ಮತ್ತು ನನ್ನ ಕೌನ್ಸಿಲರ್ ನಮ್ಮದೊಂದು ಊರಲ್ಲಿ ಆಟಿಯ ಕೂಟದಲ್ಲಿ ಎಲ್ಲರೂ ಕೂತಾಗ ಅಲ್ಲಿ ಒಬ್ರು ಹಿರಿಯರಿದ್ರು. ಅವ್ರ ಹೆಸರು ಕಳುವಾಜೆ ವೆಂಕಟರಮಣ ಗೌಡ ಅಂತೇಳಿ. ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ರು. ಆಗ ಒಂದು 5 ನಿಮಿಷ ಬಿಡುವಿತ್ತಲ್ಲಿ, ಮಧ್ಯಾಹ್ನದ ಊಟ ಆಗುವಾಗ ಒಂದು 5 ನಿಮಿಷ ಬಿಡುವಿತ್ತು. ಆಗ ಹೇಳಿದ್ರು ಯಾರಾದ್ರೂ ಏನಾದ್ರು ಬಂದು ವೇದಿಕೆಯಲ್ಲಿ ಮಾಡುದಿದ್ರೆ ಅವಕಾಶ ಉಂಟು ಅಂತ. ಆಗ ನನ್ನ ಮೇಡಮ್ ಇದಾರಲ್ಲ ಕೌನ್ಸಿಲರ್, ಅವರು ಹೇಳಿದ್ರು ನೀವು ಹೋಗಿ ಒಂದು ಏನಾದೊಂದು ಡೈಲಾಗ್ ಹೇಳಿ, ನಿಮ್ಮದೊಂದು ಯಕ್ಷಗಾನದ್ದು ಹೇಳಿ ಅಂತ ಹೇಳಿದ್ರು. ಆಗ ನನಗೊಂದು ಶೂರ್ಪಣಕ್ಕಿದ್ದು, ಘೋರ ಶೂರ್ಪಣಕ್ಕಿದ್ದು ಒಂದು ಡೈಲಾಗ್ ಉಂಟು ನನ್ನದು. ಅದು ನಾನು ಹೆಚ್ಚಿನ ಕಡೆಗಳಲ್ಲಿ ಅದನ್ನು ಹೇಳ್ತೇನೆ. ನಾನು ಅದನ್ನು ಆ ಡೈಲಾಗ್ ಅನ್ನು ಒಂದು ಹೇಳಿದೆ ಅಲ್ಲಿ. ಹೇಳಿದಾಗ ಅವ್ರು ಬಂದು ಕರೆದು ಕೇಳಿದ್ರು, ಅಮ್ಮ ನೀನು ಯಕ್ಷಗಾನದಲ್ಲಿ ಇದ್ಯಾ? ಹೌದು ಸರ್, ಒಂದೊಂದು ಸಣ್ಣ ಸಣ್ಣ ವೇಷ ಎಲ್ಲ ಮಾಡ್ತಾ ಇದ್ದೇನೆ ಅಂತ ಹೇಳಿದೆ. ಹೌದು, ಹಾಗಾದ್ರೆ ನೀನು ಸ್ವಲ್ಪ ಡೀಟೇಲ್ ಎಲ್ಲ ಕೊಡು ಅಂತೇಳಿ ಅವರಲ್ಲಿ ಕಲೆಕ್ಟ್ ಮಾಡಿ ನನಗೆ ರೋಟರಿ ಸ್ವರ್ಣ ಪ್ರಶಸ್ತಿ ಅಂತೇಳಿ ನನಗೆ ಮೊದಲು ಸಿಕ್ಕಿದ ಪ್ರಶಸ್ತಿ ಅದು. ಆ ನಂತರ ನಮ್ಮ ಊರಿನಲ್ಲಿ, ನಮ್ಮ ಬಲ್ನಾಡು ಅಲ್ಲಿ ಕಟ್ಟೆ ಫ್ರೆಂಡ್ಸ್ ಅಂತೇಳಿ ಉಂಟು. ಆ ನಂತರ ವಿನಾಯಕ ಫ್ರೆಂಡ್ಸ್ ಆಗ್ಲಿ, ಮತ್ತೆ ಅಲ್ಲಿ ಬಲ್ನಾಡಿನ ಒಂದು ಕೃಷ್ಣ ಜನ್ಮಾಷ್ಟಮಿ ಸಮಿತಿಯವರು ಅವರು ಸನ್ಮಾನ ಮಾಡಿದ್ರು. ಮತ್ತೆ ಒಕ್ಕಲಿಗ ಇದರಲ್ಲಿ ಮಹಿಳಾ ಘಟಕದ ಮೂಲಕ ಅಲ್ಲಿ ಆಟಿಗೊಂಜಿನ ಕಾರ್ಯಕ್ರಮ ಉಂಟು, ಅಲ್ಲಿ ಮಾಡಿದ್ರು. ಮತ್ತೆ ಬೆಳ್ಳಿಪಾಡಿಯಲ್ಲಿ ನಮ್ಮ ಟ್ರಸ್ಟಿನ ಅಧ್ಯಕ್ಷರ ಒಂದು ಊರಿನಲ್ಲಿ ಕಾರ್ಯಕ್ರಮ ಇತ್ತು, ಅಲ್ಲಿ ಕೂಡ ಸನ್ಮಾನ. ಮತ್ತೆ ಶಾಲೆಯಲ್ಲಿ ಯಕ್ಷನಂದನದಲ್ಲೇ ಮಾಡಿದ್ರು. ಆ ಟೈಮಲ್ಲಿ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೆ, ನನ್ನ ಹಸ್ಬೆಂಡ್ ಅನ್ನು ಕಳಿಸಿದ್ದು ಸನ್ಮಾನಕ್ಕೆ ಹೋಗಿ ಬನ್ನಿ ಅಂತೇಳಿ. ಹಾಗೆ ಹೆಚ್ಚಿನ ಕಡೆಗಳಲ್ಲಿ ಸನ್ಮಾನ ಆಗಿದೆ ನನಗೆ.
1: ಈಗ ನಿಮ್ಮ ಒಂದು ಹಾಸ್ಯದ ಸಂಭಾಷಣೆಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವ ಬಹಳ ಕಾತುರದಿಂದ ಕಾಯ್ತಾ ಇದ್ದೇನೆ. ನಿಮ್ಮ ಹಾಸ್ಯದ ಸಂಭಾಷಣೆ ಹೇಗಿರ್ಬೋದು ಅಂತ ಹೇಳಿ.

0: ಅಷ್ಟೊತ್ತಾಗೋ ಮಾಲಿನಲ್ಲಿ ಕೇಳ್ತಾರೆ, ಯಾರು ನೀನು ಅಂತ.
1: ಅಮ್ಮ, ನಾನಮ್ಮ, ನಿಮ್ಮ ಗಂಡ.
0: ಆಗ ಅವಳು ಬೈತಾಳೆ, ಯಾರ ನಿನ್ನ ಗಂಡ? ಯಾರ, ಯಾರ್ದು ಗಂಡ?
1: ಹಾಗಲ್ಲಮ್ಮ, ನಾನು ನಿಮ್ಮ ಗಂಡ. ಸುರಪುರಕ್ಕೆ ಹೋದದ್ದು.
0: ಏ, ಆಗ ಅವಳು ಹೇಳ್ತಾಳೆ, ಎಂತದ್ದು ಎಂತ ಹೇಳ್ತಿದ್ಯ ನೀನು ಅಂತ. ಓ, ನನ್ನ ಗಂಡನ ಜೊತೆಯಲ್ಲಿ ನೀನು ಹೋದದ್ದು ಅಂತೇಳಿ, ಅಂದ್ರೆ ದೇವಲೋಕಕ್ಕೆ ಹೋದದ್ದು ಯುದ್ಧಕ್ಕೆ.
1: ಓ ಹೌದಮ್ಮ, ಹದ್ದೆ ಹದ್ದೆ, ನಾನು ನಿಮ್ಮ ಗಂಡನ ಜೊತೆ ಹೋದವನಮ್ಮ.
0: ಆಗ ಅಲ್ಲೂ

0: ಸಂಭಾಷಣೆ ಆಗ್ತದೆ, ಒಂದೊಂದು ಅರ್ಥವನ್ನು ಸೇರಿಕೊಂಡು ಹೋಗ್ತಾರೆ, ಅವಳು ಮಾತಾಡುದು ಮತ್ತು ನಾನು ಮಾತಾಡುದು.
1: ತುಂಬಾ ಚೆನ್ನಾಗಿದೆ, ಒಳ್ಳೇದು ಮೇಡಮ್. ಇಷ್ಟು ಹೊತ್ತು ನಿಮ್ಮ ಯಕ್ಷಗಾನ ರಂಗದ ಒಂದು ದೀರ್ಘ ಪ್ರಯಾಣವನ್ನ ನಮ್ಮ ಜೊತೆ ಹಂಚಿಕೊಂಡ್ರೆ ಧನ್ಯವಾದಗಳು ನಿಮಗೆ.
0: ಧನ್ಯವಾದಗಳು ಮೇಡಮ್, ಒಂದು ಒಳ್ಳೆ ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ. ನನ್ನ ಜೊತೆಲಿ ನೀವು ಇಷ್ಟು ಒಳ್ಳೆದ್ರಲ್ಲಿ ನನ್ನಲ್ಲಿ ಕೂಡ ಮಾತಾಡಿದ್ರಿ, ನಮಗೂ ಮಾತಾಡಿದ್ರೆ ಕೂಡ ನಮ್ದು ಒಂದು ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಹಾಗಿರುವಾಗ ಈ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೂ ನಾನು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.
1: ಥ್ಯಾಂಕ್ ಯು.
2: ಇದುವರೆಗೆ ತುಳು ಹಾಗೂ ಕನ್ನಡ ಯಕ್ಷಗಾನ ಕಲಾವಿದೆ ಶ್ರುತಿ ವಿಸ್ಮಿತ್ ಬಲ್ನಾಡ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಮತಾ ನವೀನ್ ಶೆಟ್ಟಿ. ಇದು ಇಂದಿನ ವನಿತಾವಾಣಿ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.
3: ವನಿತಾ ವಾಣಿ ಪ್ರಸಾರವಾಯಿತು.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಆಕಾಶವಾಣಿ ಮಂಗಳೂರು, ಸಮಯ 11:30:25. ಈಗ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಮತ್ತು ಜಯೇಶ್ ಗಾಂಧಿ ಹಾಡಿರುವ ಸಮೀರ್ ಅವರ ರಚನೆ, ಸಂಗೀತ ಹಿಮೇಶ್ ರೇಷ್ಮಿಯಾ ಅವರದು, ಚಿತ್ರ ಐತ್ರಾಜ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಈಗ ಕೇಳೋಣ ಚಾಹತ್ ಏಕ್ ನಶಾ ಚಿತ್ರಕ್ಕಾಗಿ ಬಾಬುಲ್ ಸುಪ್ರಿಯೋ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ, ಪ್ರವೀಣ್ ಭಾರದ್ವಾಜ್ ಅವರ ರಚನೆ, ಸಂಗೀತ ಆನಂದ್ ರಾಜಾನಂದ್.

ಚಲ್ ಚಲಾ ಚಲ್ ಚಿತ್ರಕ್ಕಾಗಿ ಸಾಧನಾ ಸರ್ಗಮ್ ಮತ್ತು ಶಾನ್ ಹಾಡಿರುವ ವೈಭವ್ ಮೋದಿ ಅವರ ರಚನೆ, ಸಂಗೀತ ಅನು ಮಲ್ಲಿಕ್ ಅವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ. 12:05 ವನಿತಾ ವಿಹಾರ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು MyGOV.in ಜಾಲತಾಣ ಅಥವಾ 1800117800 ಸಂಖ್ಯೆಗೆ ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನವಾಗಿದೆ. ರಾತ್ರಿ 11:45ರೊಳಗೆ ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ 2 ದಿನಗಳ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಉಪರಾಷ್ಟ್ರಪತಿಯವರನ್ನು ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ಸಾರಿಗೆ ಮತ್ತು ಮುಜರಾಯಿ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತಿಸಿ ಬರಮಾಡಿಕೊಂಡರು. ಬೆಂಗಳೂರು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ 45ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉಪರಾಷ್ಟ್ರಪತಿಯವರು ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಈ ಮಧ್ಯಾಹ್ನ 12:30ಕ್ಕೆ ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ಲ ಗ್ರಾಮದಲ್ಲಿ ಮಾವು, ನಿಂಬೆ, ನೇರಳೆ ಹಾಗೂ ತೆಂಗು ಬೆಳೆ ಜೊತೆ ಜೇನು ಕೃಷಿ ಕೈಗೊಂಡು ಇಳುವರಿ ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕ ಶ್ರೀನಿವಾಸ್ ಜಾಲಿಹಾಳ್. ಅವರ ತೋಟಗಾರಿಕೆ ಬೆಳೆ ಉತ್ಪಾದಕತೆ ಕುರಿತು ಜಿಲ್ಲಾ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ಮುಖ್ಯಸ್ಥ ಡಾ ಪಿಆರ್ ಬದರಿ ಪ್ರಸಾದ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೇನು ಕೃಷಿಯೊಂದಿಗೆ ನೈಸರ್ಗಿಕ ಮಾವು ಬೆಳೆಗೆ ಆದ್ಯತೆ ನೀಡಿರುವ ಶ್ರೀನಿವಾಸ್ ಜಾಲಿಹಾಳ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಸುಮಾರು 7 ಎಕರೆ 10 ಗುಂಟೆ ನನ್ನ ಭೂಮಿ ಇದಿಲ್ಲ. ನಾನು ಮಾವು ಬೆಳೆ ಬೆಳೆದಿದ್ದೀನಿ. 850 ಇದರಲ್ಲಿ ಮಾವಿನ ಮರಗಳವ. 850 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ 4 ವೆರೈಟೀಸ್ ಹಣ್ಣು ಬರ್ತದಲ್ಲಿ. ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಎಲಿಗಿಂತ ಕಾಯಿಗಳು ಜಾಸ್ತಿ ಆಗ್ತಾವ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲಿಗ ಕಡಿಮೆ ಅಂತಂದ್ರೆ, ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ. ಗಿಡಗಳು ಕಾಯಿಗಳು ಭಾರಕ್ಕೆ ಬಗ್ಗಿಬಿಟ್ಟಾವ. ಇಲ್ಲ, ಪರಾಗಸ್ಪರ್ಶ ಮಾಡೋದ್ರಿಂದ ಹಣ್ಣು ಒಳ್ಳೆ ಇಳುವರಿಯೊಂದಿಗೆ ಬಹಳ ಸ್ವೀಟ್ ಇರ್ತದ. ಇದರಿಂದ ಜೇನುತುಪ್ಪನೂ ಬರ್ತದ, ಹಣ್ಣು ಸ್ವೀಟ್ ಆಗ್ತಾವ, ಹಣ್ಣು ಜಾಸ್ತಿ ಆಗ್ತದ.
0: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳಿಗೆ ಬಿತ್ತನೆಯಿಂದ ಬೆಳೆಯವರೆಗೆ ಕೃಷಿ ಪಯಣ ಬೇಸಿಗೆ ಶಿಬಿರ ಇಂದು ಸಮಾರೋಪಗೊಳ್ಳಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೊಸದಿಲ್ಲಿಯಲ್ಲಿ ವಿಡಿಯೋ ಸಂವಾದದ ಮೂಲಕ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ ಯೋಜನೆಯಡಿ ಕರ್ನಾಟಕ ಸೇರಿದಂತೆ ಒಟ್ಟು 12 ರಾಜ್ಯಗಳಿಗೆ 10,021 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದರು. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಇತ್ತೀಚೆಗೆ ಕಪ್ಪೆ ಚಿಪ್ಪು ಸಂಗ್ರಹ ಸಂದರ್ಭ ನೀರುಪಾಲಾಗಿ ಮೃತಪಟ್ಟ

0: 11 ಜನರ ಕುಟುಂಬಸ್ಥರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಪರಿಹಾರ ಧನವನ್ನು ಹಸ್ತಾಂತರಿಸಿದರು. ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿಗಳಂತೆ ಒಟ್ಟು 55 ಲಕ್ಷ ರೂಪಾಯಿ, ಮೀನುಗಾರಿಕೆ ಇಲಾಖೆ ತಲಾ 10 ಲಕ್ಷ ರೂಪಾಯಿಗಳಂತೆ 11 ಕುಟುಂಬಸ್ಥರಿಗೆ ಒಟ್ಟು 1,10,00,000 ರೂಪಾಯಿ ಪರಿಹಾರ ಘೋಷಿಸಿತ್ತು. ಪರಿಹಾರದ ಚೆಕ್ಗಳನ್ನು ಇಂದು ಬೆಳಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಸಚಿವರು ಹಸ್ತಾಂತರಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀ ಪ್ರಿಯಾ ಸೇರಿದಂತೆ ಗಣ್ಯರು ಇದ್ದರು. ನಾಡಿದ್ದು ಮೇ 31ರಂದು ವಿಶ್ವ ತಂಬಾಕು ಮುಕ್ತ ದಿನಾಚರಣೆ. ಜೂನ್ 1ರಿಂದ ಜೂನ್ 30ರವರೆಗೆ 1 ತಿಂಗಳ ಕಾಲ ರಾಜ್ಯಾದ್ಯಂತ ಆಕರ್ಷಕ ಮುಖವಾಡವನ್ನು ಕಳಚುವುದು, ನಿಕೋಟಿನ್ ಮತ್ತು ತಂಬಾಕು ವ್ಯಸನವನ್ನು ತೊರೆಯುವುದು ಧ್ಯೇಯದೊಂದಿಗೆ ಯುವ ಪೀಳಿಗೆಯನ್ನು ತಂಬಾಕು ಮುಕ್ತಗೊಳಿಸುವ ಅಭಿಯಾನ ಆಯೋಜಿತವಾಗಿದೆ. ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಘಟಕ ಕರ್ನಾಟಕ ರಾಜ್ಯ ಸರ್ಕಾರ ಹೊರಡಿಸಿರುವ 2026-27ರ ಕನಿಷ್ಠ ವೇತನ ಕರಡು ಅಧಿಸೂಚನೆಯನ್ನು ಅಧ್ಯಯನ, ಅಭಿಪ್ರಾಯ ಕ್ರೋಢೀಕರಿಸಲು ಮತ್ತು ಸರ್ಕಾರಕ್ಕೆ ಏಕೀಕೃತ ಪ್ರಾತಿನಿಧಿಕ ಪ್ರಸ್ತಾವ ಸಿದ್ಧಪಡಿಸಲು ವಿಶೇಷ ಸಭೆ ಆಯೋಜಿಸಿದೆ. ಇಂದು ಸಂಜೆ 4 ಗಂಟೆಗೆ ಸಂಸ್ಥೆಯ ಚಂದ್ರವದನ ದೇಸಾಯಿ ಸಭಾಭವನದಲ್ಲಿ ಉದ್ಯಮಿಗಳು, ಕೈಗಾರಿಕಾ ಸಂಘ ಹಾಗೂ ವ್ಯಾಪಾರಸ್ಥರ ಸಭೆ ನಡೆಯಲಿದೆ. ಯುಜಿಸಿಇಟಿ 2026 ಸೀಟು ಹಂಚಿಕೆ ಬಗ್ಗೆ ಜಾಗೃತಿ ಮೂಡಿಸಲು ರಾಜ್ಯದ 65 ಸರ್ಕಾರಿ ಹಾಗೂ ಅನುದಾನಿತ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕಾಲೇಜುಗಳಲ್ಲಿ ನಾಳೆ 30ನೇ ತಾರೀಖಿನವರೆಗೆ ಮಂಥನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆಗೆ.
1: ಆಕಾಶವಾಣಿ ವನಿತಾ ವಿಹಾರ.
2: ಇಂದಿನ ವನಿತಾ ವಿಹಾರದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರಿಗೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ನೀರಜ ಕಾರಟಗಿ.
3: ಆತ್ಮೀಯ ಕೇಳುಗರೆ, ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಥೆಗಾರ್ತಿ ಕವಯಿತ್ರಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ಮೊದಲಿಗೆ ನಿಮ್ಮ ಊರು ಯಾವುದು, ನಿಮ್ಮ ಬಾಲ್ಯ ಹೇಗಿತ್ತು, ಅದ್ರ ಬಗ್ಗೆ ತಿಳಿಸ್ಕೊಡಿ.
4: ನಾನು ಬೀದರ್ ಜಿಲ್ಲೆಯ ರಾಜೇಶ್ವರ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವಳು. ನಮ್ಮ ತಂದೆ ಮಲ್ಲಪ್ಪ ಗಾಯವಾಡ್, ತಾಯಿ ಬಸಮ್ಮ. ಒಂದು ಸಣ್ಣ ಆಸ್ಪತ್ರೆಯಲ್ಲಿ ನಮ್ಮ ತಂದೆಯವರು ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಯವರು ಬೆಳೆದಿರ್ತಕ್ಕಂಥ ಪರಿಸರ ತುಂಬ ಚೆನ್ನಾಗಿತ್ತು. ನಮ್ಮ ತಂದೆಯವರು ಮೂಲತಃ ಇವತ್ತಿನ ಯಾದಗಿರಿ ಜಿಲ್ಲೆಯ ಶಾಪೂರ್ ತಾಲೂಕಿನ ಇಟಗಿ ಗ್ರಾಮದವರು. ಅಲ್ಲಿ ಬಡತನ ತಾಳಲಾರದೆ ನಮ್ಮ ಮುತ್ತಜ್ಜ ಊರು ಬಿಟ್ಟು ಶಹಾಬಾದ್ಗೆ ಬಂದು ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಅವರ ಕಂಪ್ನಿಯೊಳಗೆ ಕೆಲಸ ಮಾಡ್ತಕ್ಕಂಥವ್ರು ತಮ್ಮ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹಾಕಿದ್ರು. ನಾನು ಕೂಡ ನನ್ನ ಮಗನಿಗೆ ಯಾಕೆ ಸ್ಕೂಲಿಗೆ ಹಾಕಬಾರ್ದು ಅಂತ ಹೇಳಿ ಅವರು ನಮ್ಮ ತಂದೆಯವರಿಗೆ ಸ್ಕೂಲಿಗೆ ಹಾಕ್ತಾರೆ. ಇಲ್ಲೇ ಶರಣ ಬಸವೇಶ್ವರ ಸ್ಕೂಲ್ನಲ್ಲಿ, ಶಾಲೆಯಲ್ಲಿ ಹಾಕ್ತಾರೆ. ನಂತರ ನಮ್ಮ ತಂದೆಯವರು ಇಲ್ಲೇ ಕಲಿತಾರೆ. ಆಗ ಅವರಿಗೆ ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಆಗ್ತದೆ. ಆ ಬಿ ಶ್ಯಾಮ್ ಸುಂದರ್ ಅವರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಆ ನಂತರ ಅವರು ಅರ್ಧಕ್ಕೆ ಶಾಲೆ ನಿಲ್ಲಿಸಿ ನೌಕರಿ ಬಂದ್ಬಿಡುತ್ತೆ. ಆ ಬೀದರ್ ಜಿಲ್ಲೆಯಲ್ಲಿ ಹೋಗಿ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೆ ಹೆಚ್ಚಿಗೆ ಓದ್ಲಿಕ್ಕೆ ಆಗಲಿಲ್ಲ, ಹೀಗಾಗಿ ನಾನು ಓದ್ಲಿಲ್ಲ, ನಮ್ಮ ಮಕ್ಕಳಾದರೂ ಓದಬೇಕು. ಆಮೇಲೆ ಬಿ ಶ್ಯಾಮ್ ಸುಂದರ್ ಅವರ ಭಾಷಣ, ಅವರ ಹೋರಾಟಗಳಲ್ಲೆಲ್ಲ ಭಾಗವಹಿಸಿರುವುದರಿಂದ ಅವರಿಗೆ ಸಹಜವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬಸವಣ್ಣ ಅವರು, ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿ ಬಾಯಿ ಫುಲೆ ಅವರು, ಈ ಥರದ ಸಾಮಾಜಿಕ ಚಳುವಳಿಗಾರರ ಬಹಳ ದೊಡ್ಡ ಪ್ರಭಾವ ನಮ್ಮ ತಂದೆಯವರ ಮೇಲೆ ಆಯಿತು. ಹೀಗಾಗಿ ನಮಗೂ ಕೂಡ ಶಾಲೆಗೆ ಹಾಕಿದ್ರು. ನಮ್ಮ ಅಜ್ಜಿ ಹೇಳ್ತಾ ಇದ್ಲು, 5 ಜನ ನಮ್ಮ ಹೆಣ್ಮಕ್ಳು, ನಮ್ಮ ಅಣ್ಣ ಒಬ್ಬನೇ, ಇಲ್ಲ ಹೆಣ್ಮಕ್ಳಿಗೆ ಶಾಲೆ ಕಲಿಸ್ಬೇಡಪ್ಪ, ಬಹಳ ಬೇಗ ಮದುವೆ ಮಾಡಿಕೊಡು, ಇಲ್ಲ ಅಂದ್ರೆ ಮುಂದೆ ನಿನಗೆ ತ್ರಾಸಾಗುತ್ತೆ ಅಂತ ಹೇಳಿದ್ರು. ಆದ್ರೆ ನಮ್ಮ ತಂದೆಯವರು ಹೆಣ್ಣಿರ್ಲಿ ಗಂಡಿರ್ಲಿ ಮಕ್ಕಳಿಗೆ ನಾನು ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಓದಿಸಿದ್ರು. ಶಿಕ್ಷಣ ಇದ್ರೇನೆ ನಮ್ಮ ಬದುಕು, ಅದರಲ್ಲೂ ದಲಿತ ಸಮುದಾಯದಲ್ಲಿ ಹುಟ್ಟಿ ಬಂದಿರತಕ್ಕಂಥ ನಾವುಗಳು, ನಮ್ಮ ಬಿಡುಗಡೆಗೆ ಶಿಕ್ಷಣ ಒಂದೇ ದಾರಿ ಅಂತ.

0: ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತುಗಳನ್ನು ಅವ್ರ ಮೇಲೆ ಬಹಳಷ್ಟು ಪ್ರಭಾವ ಬೀರಿತು. ಹೀಗಾಗಿ ನಮಗೆ ಶಿಕ್ಷಣ ಕಲಿಸ್ತಾ ಹೋದರು. ಆ ಪ್ರಾಥಮಿಕ ಶಾಲಾ ಶಿಕ್ಷಣ ರಾಜೇಶ್ವರ ಗ್ರಾಮದಲ್ಲಿ ಆಯಿತು. ಆನಂತರ ಹುಮ್ನಾಬಾದಿನಲ್ಲಿ ಡಿಗ್ರಿ ಮುಗಿಸ್ಕೊಂಡು MA MPhil PhD ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಆಯಿತು. ನನಗೆ ಆ ಸಂದರ್ಭದಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಹೀಗಾಗಿ ಓದುವುದನ್ನು ನಾನು ರೂಢಿಸಿಕೊಂಡೆ. ಭಾಷಣ ಮಾಡ್ತಾ ಇದ್ದೆ ನಾನು, ನಮ್ಮ ತಂದೆಯವರು ಬಿ ಶ್ಯಾಮ್ ಸುಂದರ್ ಅವ್ರ ಭಾಷಣ ಕೇಳಿದ್ದು. ಹೀಗಾಗಿ ನಮಗೂ ಕೂಡ ಚಿಕ್ಕಂದಿನಲ್ಲೇ ಭಾಷಣ ಮಾಡ್ಲಿಕ್ಕೆ ಕಸ್ತಿದ್ರು ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಬಂತು, ಆ ಬುದ್ಧ ಜಯಂತಿ ಬಂತು ಅಂತ ಹೇಳಿದ್ರೆ ಭಾಷಣ ನಮ್ಮ ಅಣ್ಣ ಬರ್ಕೊಡ್ತಿದ್ದ. ಅಂದ್ರೆ ಭಾಷಣ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿ ನಮ್ಮ ಅಣ್ಣ ಭೀಮಸೇನ್ ಗಾಯಕ್ವಾಡ್ ಅವ್ರು ನನಗೆ ಕಲಿಸಿದ್ರು. ಹೀಗಾಗಿ ಭಾಷಣ ಮಾಡ್ತಾ ಇದ್ದೆ. ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತಿದ್ದೆ ಅಂತ ಹೇಳಿದ್ರೆ ಕೂತವರೆಲ್ಲ ನನಗೆ 5 ರೂಪಾಯಿ 10 ರೂಪಾಯಿ ಕೊಡೋರು. ಬಹಳ ಸಣ್ಣವಳಿದ್ದ ನಾನು, 7ನೇ ಕ್ಲಾಸ್ನಿಂದನೇ ಭಾಷಣ ಮಾಡ್ತಿದ್ದೆ. ಹೀಗಾಗಿ ಆ ಅಭಿರುಚಿ ಬೆಳೆದಿತ್ತು. ಆದ್ರೆ ಭಾಷಣ ಮಾಡ್ತಾ ಇದ್ದೆ, ಆದ್ರೆ ಬರೀತಕ್ಕಂತ ಕಲೆ ಇರಲಿಲ್ಲ ನನಗೆ.
1: ಕಥೆ ಕವನ ಬರೀಬೇಕು ಅಂತ ಯಾವಾಗ ಅನ್ನಿಸ್ತು?
0: ನಾನು MA ಮುಗಿಸ್ಕೊಂಡು MPhil ಪದವಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಡಾಕ್ಟರ್ ಗವಿಷದ ಪಾಟೀಲ್ ಅವರ ಪರಿಚಯ ಆಯ್ತು. ಆಗ ಅವ್ರು ಹೇಳಿದ್ರು, ನೀನು ಮಾತಾಡದನ್ನೇ ಬರ್ಕೋತ ಹೋಗು, ಯಾಕಂದ್ರೆ ಮಾತು ಅಳಿಸಿ ಹೋಗ್ತವೆ, ಬರಹ ದಾಖಲೆಯಾಗಿ ಉಳಿತು. ಅನಂತರ ಬರೀಕ್ಕೆ ತೊಡಗಿಸಿಕೊಂಡೆ. ಆ ಸಣ್ಣ ಪ್ರಮಾಣದಲ್ಲಿ ಸಣ್ಣ ಸಣ್ಣ ಕವಿತೆಗಳು ಬರೀತಿದ್ದೆ, ಅವೆಲ್ಲ ಪತ್ರಿಕೆಯಲ್ಲಿ ಪ್ರಕಟ ಆದವು. ಅದನ್ನ ನೋಡಿ ಬಹಳ ಖುಷಿ ಆಗ್ತಾ ಇತ್ತು, ಏ ನಮ್ದು ಹೆಸರು ಪತ್ರಿಕೆಯಲ್ಲಿ ಬರ್ತಾ ಇದೆ.
1: ನಿಮ್ದು ಮೊದಲ ಕವನ ಯಾವುದು ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು?
0: ಹೇಗೆ ಹೇಳಲಿ ನಾನು ಅಂತ ಹೇಳಿ ಒಂದು ಕವನ ಬರೆದೆ. ಅದು ಬಹಳ ಚೆನ್ನಾಗಿ ಎಲ್ಲರೂ ಫೋನ್ ಸಿಕ್ಕಾಗ ಹೇಳೋರು, ನೀವು ತುಂಬಾ ಚೆನ್ನಾಗಿ ಕವಿತೆ ಬರೀತೀರಾ, ಬರೀರಿ ಬರೀರಿ ಅಂತಂದಾಗ ಆ ಬರೆಯುವುದನ್ನು ಕೂಡ ರೂಢಿಸಿಕೊಂಡೆ. ಆನಂತರ 2002 ಒಂದು ಕಾದಂಬರಿ ಓದೆ ನಾನು, ಯಾಜ್ಞಶೇಣಿಯ ಆತ್ಮಕಥನ ಅಂತಕ್ಕಂಥ ಕಾದಂಬರಿ. ದ್ರೌಪದಿಯನ್ನ ಇಟ್ಕೊಂಡು ಮಹಾಭಾರತದಲ್ಲಿ ಅತ್ಯಂತ ಬಂಡಾಯಗಾರತಿ ಮತ್ತು ಅತಿ ಹೆಚ್ಚು ಶೋಷಣೆ ಒಳಗಾಗಿರ್ತಕ್ಕಂಥವಳು ಯಾಜ್ಞಶೇಣಿ ದ್ರೌಪದಿ. ಹೀಗಾಗಿ ಅವಳ ಮೇಲೆ ಒಂದು ಕಾದಂಬರಿಯನ್ನು ಬರೆದೆ. ಆ ಬಹಳ ಸಣ್ಣ ವಯಸ್ಸಿನಲ್ಲಿ ಕಾದಂಬರಿ ಬರೆದೆ ನಾನು. ಅದಕ್ಕೆಲ್ಲ ಬಹಳಷ್ಟು ಪ್ರತಿಕ್ರಿಯೆ. ನಾಡಿನ ಅನೇಕ ವಿದ್ವಾಂಸರು, ಸರ್ಜು ಕಾಟ್ಕರ್ ಅಂತವರು, ಮಣಿಮಾಲಿನಿ ಅಂತಕ್ಕಂಥ ಅವರು, ಆಮೇಲೆ MS ವೇದ ಅವರು, ಈ ಅನೇಕ ಸಾಹಿತಿಗಳು ಅದ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿದ್ರು. ಆನಂತರ ಆ ಕಾದಂಬರಿ 4 ಭಾಷೆಗಳಿಗೂ ಕೂಡ ಅನುವಾದ ಆಯಿತು. ಇಂಗ್ಲಿಷ್, ಮರಾಠಿ, ತೆಲುಗು, ತಮಿಳು ಭಾಷೆಗೆ, 4 ಭಾಷೆಗೆ, ಹಿಂದಿ ಭಾಷೆಗೂ ಕೂಡ ಅನುವಾದ ಆಗಿದೆ. ಹೀಗಾಗಿ ಆ ಒಂದು ಕಾದಂಬರಿ ನನಗೆ ಬಹಳ ದೊಡ್ಡ ಮಧ್ಯ ಹೆಸರು ತಂದುಕೊಡ್ತು. ಆನಂತರ ನಾನು ಸಂಶೋಧನೆ ಪ್ರಾಚೀನ ಬೌದ್ಧ ವಿದ್ಯಾಕೇಂದ್ರ ಸನ್ನತಿ ಅಂತ ಹೇಳಿ, ಇಲ್ಲೇ ನಮ್ಮ 4
1: ಸನ್ನತಿ,
0: ಅದೊಂದು ಬೌದ್ಧ ಒಂದು ಪವಿತ್ರವಾಗಿರ್ತಕ್ಕಂತಹ ಸ್ಥಳ, ಬೌದ್ಧರ ನೆಲೆ ಆಗಿತ್ತು. ಆದರೆ ನಾನು ನನ್ನ ಸಂಶೋಧನೆಯೊಳಗೆ ಅದೊಂದು ಬೌದ್ಧರ ನೆಲೆಯಾಗಿದ್ರ ಜೊತೆಗೆ ಅದೊಂದು ವಿದ್ಯಾಕೇಂದ್ರ ಆಗಿತ್ತು, ಬೌದ್ಧ ವಿದ್ಯಾಕೇಂದ್ರ ಆಗಿತ್ತು ಅನ್ನುವಂಥ ಒಂದು ಸಂಶೋಧನೆಯನ್ನು ಕೂಡ ಮಾಡಿ ಅದನ್ನು ಪುಸ್ತಕ ಮಾಡಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಂತಾರಾಷ್ಟ್ರೀಯ ಮಹಿಳಾ ವರ್ಷದ ಮಹಿಳಾ ಪ್ರಶಸ್ತಿಯು ಕೂಡ ಆ ಸಂಶೋಧನೆಗೆ ಸಿಕ್ಕಿತ್ತು. ಹೀಗಾಗಿ ಅಲ್ಲಿಂದ ನನ್ನ ಬರವಣಿಗೆ ಪ್ರಾರಂಭ ಆಗಿ ಇವತ್ತು 40 ಪುಸ್ತಕಗಳು ಬರೆದಿದ್ದೀನಿ. ಕಾವ್ಯಕ್ಷೇತ್ರ, ಗಲ್ ಕ್ಷೇತ್ರ, ವಿಮರ್ಶೆ, ವೈಚಾರಿಕ ಸಾಹಿತ್ಯ, ವಿಚಾರ ಸಾಹಿತ್ಯ, ಕತೆ, ಕಾವ್ಯ, ಕಾದಂಬರಿ, ಹೀಗೆ ಸಾಹಿತ್ಯದ ಅನೇಕ ಕ್ಷೇತ್ರಗಳಲ್ಲಿ ಕೈತ ನಾನು ಸಾಹಿತ್ಯವನ್ನ ರಚನೆ ಮಾಡಿದ್ದೇನೆ.
1: ಈಗ ಏನು ಪ್ರಸ್ತುತ ಪಡಿಸ್ತೀರಿ?
0: ಸಣ್ಣ ಕವಿತೆ ಮೇಡಮ್, ಮಗಳೇ ಅಂತಕ್ಕಂಥ ಕವಿತೆಯ ಶೀರ್ಷಿಕೆ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ಕತ್ತಲೆಗೆ 100 ಸಂಕಟಗಳಿವೆ, ಹಣತೆ ಹಚ್ಚಿಬಿಡು ಮಗಳೇ. ದೀಪದ ಬೆಳಕಿನಲ್ಲಿ ಹಸಿದವರು ಬದುಕು ಕಟ್ಟಿಕೊಳ್ಳುತ್ತಾರೆ ಮಗಳೇ. ಎದೆಯ ಹಾಡಿಗೆ ರಾಗ ಜೋಡಿಸಿಬಿಡು, ಹಾಡಿನಲ್ಲಿ ನಿರಾಭರಣ ಕನಸುಗಳಿವೆ. ದನಿ ಎತ್ತಿ ಹಾಡಿಬಿಡು ಬದುಕು, ಪ್ರೀತಿಸುವವರು ಒಂದಾಗುತ್ತಾರೆ ಮಗಳೇ. ಇರು ಬರಿಯದ ಅಕ್ಷರ ಬರೆದು ಬಿಡು, ಬಿರುಗಾಳಿ ತಂಗಾಳಿಯಾಗಿ ಬೀಸುತ್ತದೆ. ನಟ್ಟ ನಡುರಾತ್ರಿಯಲ್ಲಿ ನಡುಗುವ ಜನರು ಕಂಬಳಿ ಹೊತ್ತುಕೊಳ್ಳುತ್ತಾರೆ ಮಗಳೇ. ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ, ಬರಲಿ 100 ಸವಾಲುಗಳು ಹೊಸದಲ್ಲ ನನಗೆ ನಿನಗೆ. ಏನು ಹೇಳಲಿ, 100 ಹೊಳೆ ದಾಟಿವರೆಗೆ ಮತ್ತೊಂದು ಹೊಳೆ ಈಜುವುದು ಕಷ್ಟವಲ್ಲ ಮಗಳೇ. ಮತ್ತೊಂದು ಹೊಳೆ ದಾಟುವುದು ಕಷ್ಟವಲ್ಲ ಮಗಳೇ. ಸ್ವರ್ಗ ನರ್ಕದ ಹಾದಿ ಹಿಡಿದು ಮತ್ತೆ ಮತ್ತೆ ಸಾಗಬೇಡ, ಸೋತವರ ಮುಂದೆ ಭಜನೆ ಹಾಕಬೇಡ, ಲೋಕ ಒಪ್ಪುವುದಿಲ್ಲ ಮಗಳೇ. ಸತ್ಯದ ಮುಂದೆ ಸುಳ್ಳಿನ ಕತೆ ಕಟ್ಟಿದರೆ ನ್ಯಾಯ ಸಾಯುತ್ತದೆ, ಮರೆ

ಮಾಚದೆ ಹೇಳಿಬಿಡು, ಮರೆ ಮಾಚದೆ ಹೇಳಿಬಿಡು ಜಗದ ಇತಿಹಾಸವನ್ನೆಲ್ಲ ಮಗಳೇ, ಜಗದ ಇತಿಹಾಸವನ್ನೆಲ್ಲ ಮಗಳೇ. ಕಾವ್ಯದ ನನ್ನ ಹೆಚ್ಚಾಗಿ ನನ್ನ ಕವನಗಳಲ್ಲಿ ಒಂದು ವೈಚಾರಿಕತೆ, ಸಾಮಾಜಿಕ ಮಹಿಳಾ ಸಂವೇದನೆ ಇವುಗಳನ್ನ ಇಟ್ಟುಕೊಂಡು ಮತ್ತು ವರ್ತಮಾನದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನು ಇಟ್ಟುಕೊಂಡು ನಾನು ಕತೆ ಕವನಗಳನ್ನು ಸಹಿತ ಬರೆದಿದ್ದೇನೆ. ಕತೆ ಈಗಾಗಲೇ 8 ಕತೆಗಳಿದಾವೆ. ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂಥ ಒಂದು ಕತೆ ಬರುತ್ತೆ.

0: ಎಂಟು ಕತೆಗಳಿದ್ದಾವೆ.
1: ಹೌದಾ?
0: ಕಥಾ ಸಂಕಲನ ಕೂಡ ಇಷ್ಟರಲ್ಲೇ ಬರುತ್ತೆ. ಮಾಯದ ಗಾಯ ಅಂತಕ್ಕಂಥ ಒಂದು ಕತೆ ಬರೆದೆ ಮೇಡಮ್ ನಾನು, ಮಗಳ ಕತೆ. ಅವಳು ಬದುಕಿನಲ್ಲಿ 21 ವರ್ಷ ಆಗಿರುತ್ತೆ ಅವಳಿಗೆ. 16 ವರ್ಷಕ್ಕೆ ಅವಳು ಮದುವೆ ಆಗುತ್ತೆ, ಸಣ್ಣ ಹುಡುಗಿ. SSLC ಆದ ನಂತರ ಅವಳು ಮದುವೆ ಮಾಡ್ಬೇಕು ಅಂತ ಹೇಳಿ ಅವ್ರ ತಾಯಿ ಅವ್ರ ತಮ್ಮನಿಗೆ ಮದುವೆ ಮಾಡ್ತಾಳೆ. ಹೋಗ್ತಾ ಹೋಗ್ತಾ ಹುಡುಗ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಆ ಹುಡುಗಿ ಏನ್ ಮಾಡ್ಬೇಕು ಅಂತ ಹೇಳಿ, 2 ಮಕ್ಕಳು ಬೇರೆ, ಒಂದು ಸಣ್ಣ ನೌಕರಿ ಮಾಡ್ತಾ ಇರ್ತಾನೆ ಹುಡುಗ. ಜನರ ಸಂಘ ಕಟ್ಕೊಂಡು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ದಿವಸ ಅವನಿಗೆ ಆಕ್ಸಿಡೆಂಟ್ ಆಗ್ತದೆ. ಅವಾಗ ಅವಳು ತಾಯಿ ಮನೆಗೆ ಮರಳಿ ಬರ್ತಾಳೆ. ಬಂದಾಗ 2 ಮಕ್ಕಳ ಭವಿಷ್ಯ ಅವಳು ಜೊತೆ ಇರುತ್ತೆ, SSLC ಮುಗಿದುತ್ತೆ. ಆ ಮನೆಯಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಅವಳು ತಾಯಿ ಬಿಸಿ ಊಟಕ್ಕೆ ಹಚ್ತಾಳೆ ಅವಳಿಗೆ. ಬಿಸಿ ಊಟಕ್ಕೆ ಹಚ್ಚಿದಾಗ 1-2 ದಿವಸ ಕೆಲಸ ಮಾಡ್ತಾಳೆ. 3ನೇ ದಿವಸ ಕೆಲ್ಸಕ್ಕೆ ಹೋದಾಗ, ನಿನಗೆ ಕೆಲಸ ಇಲ್ಲಮ್ಮ ನೀನು ಹೋಗು ಅಂದಾಗ ಅವಳು ಗಾಬರಿ ಆಗ್ತಾಳೆ. ಯಾಕೆ ನನಗೆ ಕೆಲಸಕ್ಕೆ ಬೇಡ ಅಂತ ಇದ್ದಾರೆ ಅಂತ ಹೇಳಿದರೆ, ಇಲ್ಲ ನೀನು ದಲಿತ ಹೆಣ್ಣುಗಳು, ನೀನು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿನ ಪಾಲಕರು ಬೇಡ ಅಂತ ಇದ್ದಾರೆ ಅಂದಾಗ ಅವಳಿಗೆ ಮೊದಲೇ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡು ಅನಾಥಳಾಗಿರ್ತಾಳೆ ಅವಳು. ಈ ಜಾತಿ ಅಂತಕ್ಕಂಥ ವ್ಯವಸ್ಥೆ ಕೆಲಸ ಮಾಡ್ಲಿಕ್ಕೂ ನನಗೆ ಬಿಡ್ತಾ ಇಲ್ಲಲ್ಲ, ಇದೊಂದು ಮಾಯದ ಗಾಯ ನನ್ನ ಬದುಕಿನೊಳಗೆ ಅಂತ ಹೇಳಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು ಹುಟ್ಟಿದ್ರು ಕೂಡ ಇವತ್ತಿಗೂ ಈ ನೆಲದಲ್ಲಿ ಜಾತಿ ಅಂತಕ್ಕಂಥ ಭೂತ ನಮಗೆ ಬಿಟ್ಟಿಲ್ಲ ಅನ್ನುವಂಥ ನಿರಾಶೆಯೊಂದಿಗೆ ಮರಳ್ತಾಳೆ. ಅದು ಮಾಯದ ಗಾಯ. ಈ ತರದ ಅನೇಕ ಕತೆಗಳನ್ನು ಬರ್ದಿದ್ದೀನಿ.
1: ಗಜಲ್ಗಳನ್ನ ಬರ್ದಿರಿ ಅಂತ ಹೇಳಿದ್ರಿ.
0: ಹೌದು ಮೇಡಮ್,
1: ಹೇಳಿಕ್ಕಾಗತ್ತಾ ಒಂದ್ ಗಜಲ್?
0: ಗಜಲ್ಲು ಈಗಾಗ್ಲೇ 4 ಗಜಲ್ಗಳನ್ನ ಬರ್ದಿನಿ ಮೇಡಮ್. ಇಲ್ಲಿ ಒಂದು ಸುಮ್ನೆ ಶೇರ್ ನಿಮ್ ಮುಂದೆ ನನಗ್ ನೆನಪಿದೆ. ಏಸೋ ದಿನಗಳ ಬಳಿಕ ಬಂದಿವೆ ಚಿತ್ತ ಚಿತ್ತಾರದ ಹಾಳೆಗಳು, ಬಣ್ಣ ಬಣ್ಣದ ಚಿತ್ರ ಬಿಡಿಸಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಏಸೋ ದಿನಗಳ ಬಳಿಕ ಬಂದಿವೆ ಮಾತುಗಳು, ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಸಾಕಿ. ಅಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೋ ದಿನಗಳ ನಂತರ ನಮ್ಮ ಕೈಯೊಳಗೆ ಪೆನ್ ಬಂದಿದೆ.
1: ಹೌದು,
0: ಇಲ್ಲಿವರೆಗೂ ನಮಗೆ ಎಷ್ಟೋ ಶತಮಾನಗಳವರೆಗೆ ನಮ್ಮ ಕೈಗಳಿಗೆ ಹಾಳೆಗಳೇ ಬಂದಿಲ್ಲ, ಆ ಪೆನ್ಗಳೇ ಬಂದಿಲ್ಲ. ಹೀಗಾಗಿ ಎಷ್ಟೋ ದಿನಗಳ ಬಳಿಕ ಬಂದಿರತಕ್ಕಂಥ ಈ ಅವಕಾಶವನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗಿದೆ. ನಮ್ಮೊಳಗಡೆ ನೋವಿದೆ, ಸಂಕಟ ಇದೆ, ಯಾತನೆ ಇದೆ, ಆಕ್ರಂದನ ಇದೆ.
1: ಅಂದರೆ ಇಷ್ಟು ದಿವಸ ಹೇಳ್ಕೊಳ್ಳಿಕ್ಕೆ
0: ಆಗಿಲ್ಲ. ಹೀಗಾಗಿ ಮೌನದೊಳಗಿನ ನೋವು ಹೇಳಬೇಕಾದದ್ದು ಬಹಳ ಬಾಕಿ ಇದೆ ಅಂತಕ್ಕಂಥ ಒಂದು ಘಟ. ಈ ಥರದ ಅನೇಕ ಸಂವೇದನೆಗಳನ್ನು ಇಟ್ಟುಕೊಂಡು ನಾನು ಗಜಲನ್ನು ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಒಂದು ಕವಿತೆ, ಓದುಗರಿಗಾಗಿ ಒಂದು ಕವಿತೆಯನ್ನ, ಅವಳು ಅಂತಕ್ಕಂಥ ಒಂದು ಕವಿತೆ. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಅಕ್ಷರ ಕಲಿಯಲು ಹೋಗಿ ಚಂದ್ರನ ಬೆಳಕು ನಗುವ ಬೆಳದಿಂಗಳು ಹೊತ್ತು ತಂದಳು ಅವಳು. ಮಾತಿನಿಂದ 100 ಬೆಳಕು ಕಟ್ಟಿ ಕಾಡು ಕಣಿವೆಯಿಂದ ಎದ್ದು ಉರಿಯುವ ಗಾಯಕ್ಕೆ ಮುಲಾಮು ತಂದಳು ಅವಳು. ವೈರಿಗೂ ಬುದ್ಧನ ನಗು ಕಲಿಸಿ ಪ್ರೀತಿ ಹನಿಚಲ್ಲಿ ಗುಲಾಬಿಯ ಚಲವು ತಂದಳು ಅವಳು. ಗುಲಾಬಿಯ ಚಲವು ತಂದಳು ಅವಳು. ಬೀದಿಯಲ್ಲಿ ಹರಿಯುವ ರಕ್ತಕ್ಕೆ ಬಿಳಿಯ ಬಟ್ಟೆಯ ಕಟ್ಟಿ ಬಿಳಿಯ ಪಾರಿವಾಳ ಹೊತ್ತು ತಂದಳು ಅವಳು. ಮುಳುಗುತ್ತಿರುವ ದೋಣಿಗೆ ಅಂಬಿಗಳಾಗಿ ನಿಂತು ದಡವ ಸೇರಿಸಿ ಸಂಘಾತಿಯಾಗಿ ನಿಂತಳು ಅವಳು. ಬಡವರ ಹಸಿವಿಗೆ ಹುಗ್ಗಿಯ ಪಾಯಸವಾಗಿ ಉಸಿರಾಗಿ ಹಸಿರಾಗಿ ನಿಂತಳು ಅವಳು. ಮುಳ್ಳು ಬಿತ್ತುವವರ ನಡುವೆ ಹೂವು ಬಿತ್ತುತ್ತಾ ನಡೆದವಳು. ಬಣ್ಣದ ಅಕ್ಷರದ ನಡುವೆ ಬಣ್ಣದ ಕವಿತೆಯಾಗಿ ನಿಂತಳು ಅವಳು. ಅಂದರೆ ಹೆಣ್ಣು ಅಂತ ಹೇಳಿದರೆ ಕೇವಲ ಮನೆ ಅಷ್ಟೇ ನಿಭಾಯಿಸ್ತಕ್ಕಂಥವಳಲ್ಲ.
1: ಹೌದು,
0: ಅವಳು ಮನಸ್ಸು ಮಾಡಿ ಆದರೆ ಈ ಬಡವರನ್ನು ನಿರ್ಗತಿಕರನ್ನ ಆಶ್ರಯದಾತಳಾಗಿಯೂ ಸಹಿತ ನಿಲ್ತಾಳೆ. ಹೀಗಾಗಿ ಇವತ್ತು ಎಲ್ಲ ರಂಗಗಳಲ್ಲಿ ಕೂಡ ಮಹಿಳೆ ಕೆಲಸ ಮಾಡ್ತಾ ಇದ್ದಾಳೆ. ಮಹಿಳೆ ಇವತ್ತು ಪ್ರವೇಶ ಮಾಡದೇ ಇರತಕ್ಕಂಥ ಕ್ಷೇತ್ರಗಳೇನೇ ಇಲ್ಲ. ಅವಳಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಹೆಣ್ಣೊಂದು ಕಲೆತರೆ ಶಾಲೆಯೊಂದು ತರದಂತೆ, ಅದಕ್ಕೆ ಅಕ್ಷರ ಕಲಿಯಲು ಹೋಗ್ತಕ್ಕಂಥ ಮಹಿಳೆ ನಗುವ ಬೆಳದಿಂಗಳು ಹೊತ್ತು ತಂದಳು ಅನ್ನುವಂಥ ಒಂದು ಅರ್ಥದ ರೀತಿಯಲ್ಲಿ ನಾನು ಈ ಕವಿತೆಯನ್ನು, ಅವಳು ಅಂದರೆ ಹೆಣ್ಣು, ಅವಳು

0: ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ ಅದನ್ನೆಲ್ಲ ಹೇಗೆ ಮೆಟ್ಟಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ, ಅಂದರೆ ಅವಳೊಂದು ಶಕ್ತಿಯಾಗಿ ಇವತ್ತು ನಮ್ಮ ಮುಂದೆ ನಿಂತ್ಕೊಂಡಿದ್ದಾಳೆ ಹೆಣ್ಣು ಅನ್ನುವಂಥದ್ದನ್ನು ಈ ಕವಿತೆ ಪ್ರತಿಬಿಂಬಿಸ್ತದೆ.
1: ಹಾಂ, ಈಗ ನೀವು ಹೆಚ್ಚಾಗಿ ಕಥೆಗಳನ್ನು ಬರೆಯೋದಕ್ಕೆ ಇಷ್ಟಪಡ್ತೀರೋ ಅಥವಾ ಕವನಗಳನ್ನು?
0: ಎರಡೂ ಕ್ಷೇತ್ರಗಳಲ್ಲಿ ನಾನು ಅರಿತೇನೆ. ಆ ಕವನಗಳಲ್ಲಿ ಹೇಳಲಾರದೇ ಇರತಕ್ಕಂಥದ್ದು ಸುದೀರ್ಘವಾಗಿರುತ್ತವೆ ಕಥೆಗಳು. ಆ ಕವಿತೆಯಲ್ಲಿ ನಾವು ಅವಳ ಒಂದು ಕಥೆಯನ್ನು ಸಂಪೂರ್ಣವಾಗಿ ಕೈಕೊಡಲಿಕ್ಕೆ ಪದಗಳ ಕಷ್ಟ ಆಗುತ್ತೆ. ಆದರೆ ಅಲ್ಲಿ ಸುದೀರ್ಘವಾದಂತಹ ರೀತಿಯೊಳಗೆ ಹೇಳಬೇಕಾದ ನೇರವಾಗಿ ಅಲ್ಲಿ ಹೇಳಬಹುದು. ಇಲ್ಲಿ ಕಾವ್ಯಾತ್ಮಕ ಆಗಿರ್ತದೆ, ಹೀಗಾಗಿ ಕವಿತೆಯೂ ಕೂಡ ಇಷ್ಟ, ಕಥೆನೂ ಕೂಡ ಇಷ್ಟ.
1: ಈಗ ನೀವೊಂದು ಕಥೆ ಅದು ಬರೆಯೋದಕ್ಕೆ ಸಾಮಾನ್ಯವಾಗಿ ಎಷ್ಟು ಸಮಯ ತಗೋತೀರಿ ನೀವು?
0: ಕಾದಂಬರಿಗಳು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವತ್ತು ನಾವು ಬರೆದೇವೆ ಅಂತ ಹೇಳಿದ್ರೆ ಮತ್ತೆ ಓದ್ತಾ ಹೋದ್ರೆ ಇಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು ಅನಿಸುತ್ತೆ. ಹೀಗಾಗಿ ಕಥೆಗಳು ಕಂಟಿನ್ಯೂ ಬರೆಯಂಗಿಲ್ಲ, ಸ್ವಲ್ಪ ಸ್ವಲ್ಪ ಇವತ್ತು ಎರಡು ಪುಟ, ನಾಳೆ ಎರಡು ಪುಟ, ಆಮೇಲೆ ಅದನ್ನ ಸಂಪೂರ್ಣವಾಗಿ ಓದಿದ ನಂತರ ಮತ್ತೆ ಅದನ್ನ ಕರೆಕ್ಷನ್ ಮಾಡಿ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಒಂದು ಕಥೆನೂ ಕೂಡ ಹೀಗೆ ಕಂಟಿನ್ಯೂ ಇಲ್ಲ, ಅದನ್ನು ಓದಿ ಓದಿ ಬರಲಿಕ್ಕೆ ಪ್ರಯತ್ನಿಸ್ತೇನೆ.
1: ಈಗ ನಿಮ್ದು ಭಾಷಣ ಮಾಡೋದಕ್ಕೆ ನಿಮಗೆ ಬಾಲ್ಯದಲ್ಲೇ ನಿಮಗೆ ಪ್ರೋತ್ಸಾಹ ಸಿಕ್ತು, ತಂದೆ ಅಣ್ಣ ಎಲ್ಲರೂ ನಿಮಗೆ ಪ್ರೋತ್ಸಾಹ ಕೊಟ್ಟರು, ಓದ್ತಾ ಓದ್ತಾ ಬರವಣಿಗೆ ಒಳಗೂ ಬಂದ್ರಿ, ಬರವಣಿಗೆ ಮಾಡಿದ್ರಿ. ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಅತ್ತೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವ ತರ ಪ್ರೋತ್ಸಾಹ ಸಿಕ್ತು ಮನೆಯವ್ರದ್ದು ನಿಮ್ಮ ಅತ್ತೆಯವ್ರದ್ದು?
0: ಈ ಎರಡೂ ವಿಷಯದಲ್ಲಿ ನಾನು ಲಕ್ಕಿ ಮೇಡಮ್. ಹೆತ್ತ ಮನೆಯಲ್ಲಿ ಕೂಡ ಪ್ರೋತ್ಸಾಹ, ಗಂಡನ ಮನೆಯಲ್ಲಿ ಪ್ರೋತ್ಸಾಹ. ಈಗ ನಮ್ಮ ಮನೆಯವರು ಅವರು ಕೂಡ ಸಾಹಿತಿಗಳು, ಅವರು ಕೂಡ ಎಂ ಎ ಮುಗಿಸ್ಕೊಂಡು ಎಂ ಫಿಲ್ ಪಿ ಎಚ್ ಡಿ ಮುಗಿಸ್ಕೊಂಡು ಕನ್ನಡ ಸಾಹಿತ್ಯ ಪ್ರಾಧ್ಯಾಪಕರಾಗಿದ್ದಾರೆ. ಹೀಗಾಗಿ ಅವರು ಬರೆಯೋದರಿಂದ ನನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನ ಗುರುತಿಸಿ ನೀನು ಬರೀ ಏನಾದರೂ ಬರೀ ಅಂತ ಹೇಳಿ ವಿಷಯವನ್ನ ಹೇಳ್ಕೊಡ್ತಾರೆ. ಆಮೇಲೆ ನನ್ನ ಕವಿತೆ ನನ್ನ ಸಾಹಿತ್ಯದ ಮೊದಲನೇ ಓದೆ ಅವರು. ಹೀಗಾಗಿ ನಾನು ಎಲ್ಲಿ ಏನು ತಪ್ಪು ಮಾಡ್ತೇನೆ ಅದನ್ನ ಅಲ್ಲಿ ಸೇರಿಸ್ಕೋ, ಬರೀ ನಿನ್ನಲ್ಲಿ ಶಕ್ತಿ ಇದೆ, ಮಾತಾಡ್ತಕ್ಕಂಥ ಶಕ್ತಿ ಇದೆ, ಆ ಸಮಾಜಕ್ಕೆ ನೀನೇನಾದರೂ ಕೊಡಬಲ್ಲೆ ಅಂತಕ್ಕಂಥ ಉತ್ಸಾಹ, ಆಮೇಲೆ ಅವರು ಹುರಿದುಂಬಿಸ್ತಾರೆ ಇದನ್ನು ಬರೀ. ಹೀಗಾಗಿ ನನಗೆ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಮನೆಯವ್ರ ಕಾರಣ, ನಮ್ಮ ಹೆತ್ತವ್ರ ಕಾರಣ. ಹೀಗಾಗಿ ಎರಡೂ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ,
1: ಯಾಕಂದ್ರೆ ಎಲ್ಲರಿಗೂ ಈ ದೈವ ಸಿಗೋದಿಲ್ಲ. ಆಮೇಲೆ ನಿಮ್ಮ ಮಕ್ಕಳು ಸಾಹಿತ್ಯ ಕ್ಷೇತ್ರದೊಳಗೆ ಏನಾದ್ರು ಹಿಂಗ ಅಭಿರುಚಿ ತೋರಿಸ್ತಾರ?
0: ನನ್ನ ಮಗಳು ಸಾಕ್ಷಿಯ ಪಿ ಯು ಸಿ ಸೆಕೆಂಡ್ ಇಯರ್, ನಮ್ಮ ಪಿ ಯು ಸಿ ಓದ್ತಾ ಇದ್ದಾಳೆ, ಮಗ 10ನೇ ತರಗತಿ ಓದ್ತಾ ಇದ್ದಾನೆ, ಇನ್ನೊಬ್ಬ ಮಗಳು 9ನೇ ತರಗತಿ ಓದ್ತಾ ಇದ್ದಾಳೆ. ಮೊದಲನೇ ಮಗಳು ಸಾಕ್ಷಿ ಬರಿತಾ ಇದ್ದಾಳೆ. ನಾವೆಲ್ಲ ನೋಡ್ಕೊಂಡು ಮನೆಯಲ್ಲಿ ಆ ಪುಸ್ತಕಗಳನ್ನ ನೋಡ್ಕೋತಾಳೆ, ನಮ್ಮ ಮಮ್ಮಿ ಕವಿತೆ ಬರಿತಾ ಇದ್ದಾಳೆ, ಪೋಯಂ ಬರಿತಾಳೆ, ನಮ್ಮ ಪಪ್ಪನೂ ಬರಿತಾ ಇದ್ದಾರೆ ಅಂತ ಹೇಳಿ ಅವಳು ಕೂಡ ಒಂದು ಸಣ್ಣ ಪ್ರಯತ್ನ ಮಾಡಿ ಹೈಕುಗಳನ್ನ ಬರಿತಾ ಇದ್ದಾಳೆ. ಮೂರು ಸಾಲಿನ ಹೈಕುಗಳು, ಆ ಹೈಕನ್ನ ಅವಳು ಕೂಡ ಈ ಕವಿತೆ ಬರಿತಾ ಇದ್ದಾಳೆ. ಒಂದು ಸಂಕಲನ ಕೂಡ ತರಬೇಕು, ಆದ್ರೆ ಅವಳಿಗೆ ಇನ್ನೂ ನಾವು ಓದುವುದರಲ್ಲಿ ಆಸಕ್ತಿ ವಹಿಸು ಅಂತ ಹೇಳ್ತಾ ಇದ್ದೇವೆ. ಇವಾಗ ಪಿ ಯು ಸಿ ಸೈನ್ಸ್ ಇದ್ದಾಳೆ, ಹೀಗಾಗಿ ಅಲ್ಲಿ ಅವಳು ಓದ್ಬೇಕಾಗುತ್ತೆ. ಅದಕ್ಕಾಗಿ ಈ ಕಡೆ ನೀನು ಬೇಡ ಓದು ಅಂದ್ರೂ ಕೂಡ ಅವಳು ಸಣ್ಣ ಸಣ್ಣ ಕವಿತೆಗಳು ಬರೀತಾ ಇದ್ದಾಳೆ. ಅದಕ್ಕೆ ಅವಳು ಮುಂದಿನ ಭವಿಷ್ಯದಲ್ಲಿ ಒಬ್ಬ ಭರವಸೆಯ ಕವಿಯತ್ರಿಯಾಗಿದ್ದಾಳೆ.
1: ಅಂದ್ರೆ ಸೈನ್ಸ್ ಓದ್ತಾ ಇದ್ರು ಕೂಡ ಈ ಕಲಾಕ್ಷೇತ್ರದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ
0: ಮನೆಯ ವಾತಾವರಣ, ನಾವು ಬರೀತಾ ಇದ್ದೇವೆ, ಅವ್ರ ತಂದೆಯವ್ರು ಬರೀತಾರೆ, ಹೀಗಾಗಿ ಅದನ್ನ ನೋಡ್ಕೊಂಡು. ನಮ್ಮ ಅಣ್ಣನೂ ಬರೀತಾನೆ, ಅವನು ಒಬ್ಬ ಕವಿ, ಒಳ್ಳೆಯ ಕವಿ, ಈಗಾಗಲೇ 8 ಪುಸ್ತಕಗಳು ಕೂಡ ಹೊರಬಂದಿವೆ. ಆಮೇಲೆ ನಮ್ಮ ಮನೆಯವರ ತಂದೆಯವರು ಎಚ್ ಎಸ್ ಪಾಟೀಲ್, ಅವರು ಕೂಡ ಬಹಳ ದೊಡ್ಡ ಬರಹಗಾರರು.
1: ಹೀಗಾಗಿ ನಿಮ್ದೆಲ್ಲ ಬರಹಗಾರರ
0: ಮನೆಯ ಪರಿಸರ ಬರಹಗಾರರೇ ಆಗಿರುವುದರಿಂದ ಸಹಜವಾಗಿ ಅವಳ ಮೇಲೆ ಪ್ರಭಾವ ಬೀರಿ.
1: ಮೇಡಮ್, ಈಗ ನಿಮ್ಮ ಮಕ್ಕಳದ್ದು ಹೇಳಿದ್ರಿ, ಆದರೆ ಈಗ ಎಲ್ಲ ಮಕ್ಕಳದ ಒಟ್ಟಾರೆಯಾಗಿ ನೋಡಿದಾಗ ಈ ಟಿವಿ ಮೊಬೈಲ್ ಇದರಿಂದ ಹೊರಗೆ ಬರೋದೇ ಕಷ್ಟ ಆಗ್ತದೆ ಅವರಿಗೆ, ಪಾಲಕರಾದ ನಮಗೂ ಕೂಡ ಬಹಳ ಕಷ್ಟ ಆಗ್ಲಿಕ್ಕೆ. ಇಂತಹ ಒಂದು ಸಂದರ್ಭದೊಳಗೆ ಈ ಮಕ್ಕಳಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಅಂದ್ರೆ ಅದರ್ ದೆನ್ ಅವ್ರ ಸ್ಕೂಲ್ ಸೆಲೆಬಸ್ಯಿಂದ ಈ ತರ ಇದೆ ಕಥೆಯ ಕವನ, ಈ ಕಡೆ ಒಲವು ಅವ್ರಿಗೆ ಮೂಡಿಸ್ಬೇಕಂದ್ರೆ ಯಾವ ತರ ಪ್ರಯತ್ನ ಮಾಡ್ಬೇಕು ಅಂತೀರ ನೀವು?
0: ಇದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ. ಇವತ್ತು ಯುವ ಜನತೆ, ಸಣ್ಣ ಸಣ್ಣ ಮಕ್ಕಳು ಮೊಬೈಲ್ನ ಕೀಳನ್ನ ಬೆಳೆಸ್ಕೊಂಡಿದ್ದಾರೆ.
1: ಹೌದ್ರಿ,
0: ಇದು ನಮ್ಮ ಸಮಾಜಕ್ಕೊಂದು ದೊಡ್ಡ ರೋಗ ಅಂತ ನಾನು ಅನ್ಕೊಂಡಿದ್ದೀನಿ. ಓದ್ಬೇಕು

0: ಬೇಕಾಗಿರ್ತಕ್ಕಂಥ ವಯಸ್ಸಿನಲ್ಲಿ ವಿದ್ಯಾರ್ಥಿಗಳು ದಾರಿ ತಪ್ತಾ ಇದ್ದಾರೆ. ಇದಕ್ಕೆ ಮೊಬೈಲನ್ನು ಮಕ್ಕಳಿಂದ ದೂರ ಬಿಡಿಸಬೇಕು ಅಂತ ಹೇಳಿದರೆ ನಮ್ಮ ಕಾಲೇಜು ಮತ್ತು ಶಾಲೆಗಳಲ್ಲಿ ಶಿಕ್ಷಕರು ಮಕ್ಕಳ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ ಇವತ್ತು ಶಿಕ್ಷಕರ ಮೇಲೆ. ನಾವು ಮಕ್ಕಳನ್ನ ಸರಿದಾರಿಗೆ ತರಬೇಕಾದ್ರೆ ಸಣ್ಣ ಕಥೆಗಳನ್ನ ಹೇಳೋದ್ರ ಮೂಲಕ, ನಾವು ವಡ್ಡಾರಾಧನೆಯಲ್ಲಿಯೂ ಸಹಿತ ಸಣ್ಣ ಸಣ್ಣ ಕಥೆಗಳು, ನಾವು ಚಿಕ್ಕವರಿದ್ದಾಗ ಯಾವ ರೀತಿ ಮಲಗುವ ಸಂದರ್ಭದಲ್ಲಿ ಅಜ್ಜ ಅಜ್ಜಿಯವರು ಕತೆ ಹೇಳಿ ಮಕ್ಕಳನ್ನ ಸರಿದಾರಿಗೆ ತರ್ತಾ ಇದ್ರು. ಹೀಗಾಗಿ ಇವತ್ತು ನಾವು ಶಾಲೆಗಳಲ್ಲಿ ಕವಿತೆಗಳ ಮುಖಾಂತರ ಆ ಕಥೆಗಳ ಮೂಲಕ ಮಕ್ಕಳನ್ನ ಬದಲಾಯಿಸಬಹುದು. ಹೇಳ್ತಾ ಇದ್ರೆ ಮಕ್ಕಳಿಗೆ ದೊಡ್ಡ ಈ ಕಥೆಯ ಒಂದು ಪರಿಕಲ್ಪನೆ ಏನು ಅಂತ ಹೇಳಿದ್ರೆ ಮಕ್ಕಳನ್ನ ಬದಲಾಯಿಸಲಿಕ್ಕೆ ಹುಟ್ಟುಕೊಂಡಿರ್ತಕ್ಕಂಥ ಕಥೆಗಳು. ಹೀಗಾಗಿ ಚಿತ್ರ ಬಿಡಿಸುವುದರ ಮೂಲಕ ಒಂದು ಕವನ ಹೇಳ್ತಾ ಇದ್ರೆ ಆ ಕಡೆ ಒಬ್ಬ ಕಲಾವಿದ ಚಿತ್ರವನ್ನ ಬಿಡಿಸ್ತಾನೆ.
1: ಹೌದು,
0: ಹೀಗಾಗಿ ಮಕ್ಕಳನ್ನ ನಾವು ಕುಂಚ ಕೊಟ್ಟು ಅವ್ರಿಗೆ ಬಣ್ಣವನ್ನ ಕೊಟ್ಟು ನೀನು ಈ ಚಿತ್ರ ಬಿಡಿಸು, ನೀನು ಈ ಸಾಲನ್ನ ಬರಿ ಬೋರ್ಡ್ ಮೇಲೆ, ನೀನು ಈ ಕಥೆಯನ್ನ ಹೇಳು, ಅವರಿಗೆ ಆಸಕ್ತಿ ಹುಟ್ಟಿಸ್ಬೇಕು. ನಾವು ಹೇಳಿರ್ತಕ್ಕಂಥದ್ದನ್ನ ಅವ್ರ ಬಾಯಿಂದ ಹೇಳಿಸುವಂತ ಒಂದು ಕಲೆಗಾರಿಕೆ ಇವತ್ತು ನಮ್ಮ ಶಿಕ್ಷಕರಲ್ಲಿ ಬೇಕಾಗಿದೆ. ಬಹುಶಃ ಈ ತರ ಮನೆಯಲ್ಲಿ ಪಾಲಕರು ಕೂಡ ಬಹಳ ಜವಾಬ್ದಾರಿಯಿಂದ,
1: ಶಿಕ್ಷಕರ ಜೊತೆಗೆ ಪಾಲಕರು
0: ಕೂಡ ಬಹಳ ದೊಡ್ಡ ಜವಾಬ್ದಾರಿ.
1: ಹೌದು,
0: ಮನೆಗೆ ಹೋದ ನಂತರ ನನ್ನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಅವರು ಯಾವ ಅಭ್ಯಾಸದಲ್ಲಿದ್ದಾರೆ, ಅದನ್ನು ನಾವು ಬಹಳ ಕೇರ್ಫುಲ್ ಆಗಿ ಮಕ್ಕಳನ್ನ ನೋಡ್ತಾ ಇದೆ. ಆಮೇಲೆ ಮಕ್ಕಳು ಯಾವಾಗಲೂ ನಮ್ಮ ಕಣ್ಣು ಮುಂದೆ ಬೆಳಿಬೇಕು. ಕಣ್ಮುಂದೆ ಇದ್ದಾಗ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ತಂದೆ ತಾಯಿ ಒಂದ್ ಕಡೆ ಇದ್ದಾರೆ, ಮಕ್ಕಳು ಒಂದ್ ಕಡೆ ಬೆಳೀತಾ ಇದ್ದಾರೆ. ಆಮೇಲೆ ಅಜ್ಜ ಅಜ್ಜಿಯನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಿ. ಮೊಮ್ಮಕ್ಕಳನ್ನ ಅಜ್ಜ ಅಜ್ಜಿಯಂದಿರ ನೋಡ್ತಾ ಇದ್ರೆ ಆ ಅಜ್ಜ ಮತ್ತು ಅಜ್ಜಿಯ ಕಥೆಗಳನ್ನ ಅವರೆಲ್ಲರ ಪ್ರೀತಿಯನ್ನ ಮಕ್ಕಳು ಪಡೆಯುವುದರಿಂದ ಅವರು ಮೊಬೈಲ್ ಅನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಇವತ್ತು ನಾವು ಸಣ್ಣ ಸಣ್ಣ ಕುಟುಂಬಗಳು ಮಾಡಿಕೊಂಡು ಕೇವಲ ಸ್ವಾರ್ಥಕ್ಕೆ ನಮ್ಮ ಆಶಾ ಆಮಿಷಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ಇವತ್ತು ನಾವು ನಮ್ಮ ಮಕ್ಕಳನ್ನ ದಿಕ್ ತಪ್ಪಿಸ್ತಾ ಇದ್ದೀವೇನೋ ಅಥವಾ ಯುವಜನತೆಯನ್ನ ದಿಕ್ ತಪ್ಪಿಸ್ತಾ ಇದ್ದೇವೇನೋ ಅನ್ನುವಂಥ ಒಂದು ಆತಂಕ ಕೂಡ ಇವತ್ತು ನಮಗಿದೆ. ಅದಕ್ಕಾಗಿ ನಾವಿವತ್ತು ಮಕ್ಕಳಿಗೆ ಸರಿಯಾದಂತಹ ರೀತಿಯೊಳಗೆ ಬೆಳೆಸಬೇಕಾಗಿದೆ. ಇಂಥ ಅನೇಕ ಮಹಾತ್ಮರ ಆದರ್ಶಗಳನ್ನ ನಾವು ಹೇಳ್ಬೇಕಾಗಿದೆ. ಚಿಕ್ಕಂದಿನಿಂದಲೇ ಯಾರು ಕೂಡ ಚಿಕ್ಕಂದಿನಿಂದಲೇ ದೊಡ್ಡವರಾಗೋದಿಲ್ಲ, ಹೇಳ್ತಾ ಹೇಳ್ತಾ ಕೇಳ್ತಾ ಕೇಳ್ತಾ ಮಕ್ಕಳು ಬೆಳೀತಾ ಹೋಗ್ತಾರೆ. ಹೀಗಾಗಿ ನಾವು ಅಂಥದ್ದೊಂದು ಜವಾಬ್ದಾರಿ ಕೆಲಸ ಇವ ನಮ್ಮ ಸಮಾಜದ ಮುಂದಿದೆ. ಬಹುಶಃ ಇದನ್ನು ನಾವು ಈಗಾಗಲೇ ಎಚ್ಚೆತ್ತುಕೊಂಡು ಮಾಡದೇ ಇದ್ರೆ ಮುಂದೆ ನಾವು ಬಹಳ ಸಂಕಟಗಳಿಗೆ ಅನುಭವಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಾವು ಮತ್ತೆ ಮತ್ತೆ ಜ್ಞಾಪನೆ.
1: ಈಗ ಬರೀತೀನಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂತಿರೋ ಮಹಿಳೆಯರು ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ, ಪರಿಸ್ಥಿತಿ ಇಲ್ಲೋ ಇದೇನೋ ಇಲ್ಲ, ಮನೆಯಲ್ಲಿ ಸಪೋರ್ಟ್ ಇರೋದಿಲ್ಲ, ಬಟ್ ಏನೋ ಒಂದು ಅನಾನುಕೂಲ ಆಗಿ ಅವರು ತಮ್ಮ ಕಲೆಯನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ, ಅಂಥವ್ರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡಿ ಅಂದರೆ ಯಾವ ರೀತಿ ಒಬ್ಬ ಮಹಿಳೆ ಈಗ ತನ್ನ ಕಲೆಯನ್ನು ಜಗತ್ತಿಗೆ ತೋರಿಸಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಆಗಿರೋದಿಲ್ಲ, ಅಂಥವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ನನಗೆ ಬುದ್ಧನ ಮಾತು ಈ ಸಂದರ್ಭದೊಳಗೆ ನೆನಪು ಬರ್ತದೆ. ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ಮಹಿಳೆ ತನ್ನ ಉದ್ಧಾರವಾಗಲಿಕ್ಕೆ ಸಾಧ್ಯ. ನಮಗೆ ಸಂಕುಚಿತ ಬೇಡ, ನನಗೆ ಈ ಥರದ ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಆ ಸಂಕುಚಿತೆಯನ್ನು ನಾವು ಮೀರಿ ನಿಲ್ಲಬೇಕಾದ್ರೆ ಎಷ್ಟು ದಿವಸದಿಂದ ನಮ್ಮ ಈ ತೋರಿಕೆಗೆ ಒಳಗಾಗದೇ ಇರ್ತಕ್ಕಂಥದ್ದು, ಅಂಜಿ ಅಂಜಿ ನಡಿಬೇಕು ನಾವು. ಹೀಗಾಗಿ ಹೊಸ್ತಲನ್ನು ದಾಟಲೇಬೇಕಾಗಿದೆ, ನಮ್ಮತನವನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಸ್ವಾತಂತ್ರ್ಯ ಬಂದಿದೆ, ಪ್ರಜಾಪ್ರಭುತ್ವ ಬಂದಿದೆ, ಚಂದ್ರಲೋಕಕ್ಕೆ ಹೋಗಿ ಬಂದಿದ್ದೇವೆ ಇವತ್ತು. ಹೀಗಾಗಿ ಅಂಥ ಮಹಿಳೆಯರಿಗೆ ನಾನು ಹೇಳದ್ದು, ನೀವು ಸಂಕೋಚಕ್ಕೆ ಒಳಪಡಬೇಡಿ, ನಮ್ಮ ಕನಸುಗಳನ್ನು ಕೊಂದೊಳ್ಳುವ ಬದಲು ಅವುಗಳನ್ನು ಹೊರಗಡೆ ಹಾಕಬೇಕು. ಆ ವ್ಯವಸ್ಥೆಯನ್ನು ಮೆಟ್ಟಿ ನಿಂತಾಗ ಮಾತ್ರ ನಾವು ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ದ್ರೌಪದಿ ಅಂತ ಒಬ್ಬ ಮಹಿಳೆ ಆ ಸೀರೆ ಬಿಚ್ಚುವ ಸಂದರ್ಭದಲ್ಲಿಯೂ ಕೂಡ ಅವಳು ತನ್ನ ಪ್ರತಿಭಟನೆಯನ್ನು ಮಾಡಿ, ಆಮೇಲೆ 12ನೇ ಶತಮಾನದೊಳಗೆ ಅಕ್ಕ ಮಹಾದೇವಿ ಕೂಡ ನಮಗೆ ಇವತ್ತು ಆದರ್ಶ ಆಗ್ತದೆ. ಏಕಕಾಲಕ್ಕೆ ಪತಿತ್ವ ಮತ್ತು ಪ್ರಭುತ್ವವನ್ನು ಧಿಕ್ಕರಿಸಿಕ್ಕಿರ್ತಕ್ಕಂಥ ಮಹಿಳೆ, ಒಬ್ಬ ಮನಸ್ಸು ಮಾಡಿದ್ರೆ ಅವತ್ತು ರಾಜ ಅವಳನ್ನು ಏನಾದರೂ ಬೇಕಾದರೂ ಮಾಡಬಹುದಾಗಿತ್ತು.
1: ಹೌದು,
0: ಆದರೆ ಅಂಥವನನ್ನು ಧಿಕ್ಕರಿಸಿ ಪತಿಯನ್ನು ಧಿಕ್ಕರಿಸಿ ನನ್ನ ನಾನು ಈ ಮನೆಯಲ್ಲಿ ಇರಬೇಕಾಯಿತು ಅಂದ್ರೆ ನನ್ನ ತನನೇ ಇಲ್ಲ ಇಲ್ಲಿ, ನಾನು ಯಾಕಿರ್ಲಿ ಅಂತ ಹೇಳಿ ಆ ವ್ಯವಸ್ಥೆಯನ್ನ ಅರಸೊತ್ತಿಗೆಯನ್ನ ಬಿಟ್ಟು ದಿಗಂಬರಿಯಾಗಿ ಬಂದು ನಿಲ್ತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಬಹಳ ದೊಡ್ಡ

0: ಬಂಡಾಯಗಾರುತಿ.
1: ಆ
0: ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಅಂಥವ್ರು, ಸಾವಿತ್ರಿ ಬೈ ಫುಲೆ ಅಂಥವ್ರು ನಮ್ಗೆ ಬಹಳ ದೊಡ್ಡ ಆದರ್ಶ ಆಗ್ಬೇಕಾಗಿದೆ. ಅಂಥವ್ರ ಜೀವನ ಚರಿತ್ರೆಯನ್ನ ಓದೋದ್ರ ಮೂಲಕ ನಾವಿವತ್ತು ಬದಲಾವಣೆ ಬೇಕು.
1: ಆಯ್ತು ಜಯದೇವಿ ಮೇಡಮ್ ಅವರೇ, ಇಷ್ಟುವರೆಗೂ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಒಳ್ಳೆ ಕವನಗಳನ್ನ ಹೇಳಿದ್ರಿ ನಮಗೋಸ್ಕರ. ಧನ್ಯವಾದಗಳು ತಮಗೆ.
0: ನಮಸ್ತೆ.
1: ನಮಸ್ಕಾರ.
2: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಕಥೆಗಾರ್ತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ನೀರಜ ಕಾರಟಗಿ. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿಬಂತು.
4: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
5: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
6: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
5: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
6: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
7: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
8: ಪ್ರಿಯ ಕೇಳುವರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.

0: ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
1: ಓ ಅಸುರ ಕುಲ ಚಕ್ರವರ್ತಿ ರಕ್ತಬೀಜ, ತಮ್ಮ ಯೋಗ್ಯತೆ ಏನು ಸಾಮಾನ್ಯವಾದ್ದೇ? ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಮೂಲಕ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30. ಪ್ರಿಯ ಕೇಳುಗರೆ,
2: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ.
3: ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು?
2: ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರು ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ.
3: ನಾನಿಲ್ವಾ, ನನ್ನಿಂದ
2: ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದ ಹಾಗೆ
3: ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ.
2: ಸರಿಯಮ್ಮ, ಅದರಿಂದ ನನಗೇನ್ ಲಾಭ ಅಂತ?
3: ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು.
2: ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ.
3: ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ?
2: ಬರ್ಕೋತೀನಿ.
3: 8700001 0042 42 42
2: ಇರೋ ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001 0042 42
3: ಅಷ್ಟೇ ಸುಲಭ.

0: ಪ್ರಿಯ ಕೇಳುಗರೆ, ಈ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಕುಂದಸಿರಿ ಯಕ್ಷಗಾನ ಹವ್ಯಾಸಿ ಕಲಾವಿದರು ಹಾಗೂ ಗೊಂಬೆ ಆಟ ಕಲಾವಿದರಾದ ಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಶೋಭಿತಾ. 5:30 ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ವಿಶೇಷ. ಪ್ರಸ್ತುತಪಡಿಸುವವರು ಕಶ್ಯಪ್ ಪುತ್ತೂರು. 6:10 ತುಳು ಕಾರ್ಯಕ್ರಮ ಪದರಂಗಿತ, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲ. 6:50 ಕೃಷಿರಂಗದಲ್ಲಿ ಮಂಗಳೂರಿನ ಅಶೋಕ್ ಸಾಲಿಯಾನ್ ಅವರ ಕಬ್ಬು ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಲಿದ್ದೀರಿ. ಆಕಾಶವಾಣಿ ಮಂಗಳೂರು, ಸಮಯ 12:35 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ.
2: ಎಲ್ಲರಿಗೂ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ, ಅಂಡವಾಯು ಅಥವಾ ಹರ್ನಿಯಾ, ಈ ಕುರಿತು ಡಾಕ್ಟರ್ ಸುಶ್ರುತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುಶ್ರುತಾ ಅವರು. ಇವರು ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಮಸ್ಕಾರ.
4: ನಮಸ್ಕಾರ.
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಹರ್ನಿಯಾ ಕುರಿತಂತೆ ಮಾತಾಡೋಣ. ಹರ್ನಿಯಾ ಅಂದ್ರೆ ಏನು ಸರ್?
4: ಹರ್ನಿಯಾ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಹೊಟ್ಟೆ ಹತ್ರ ಒಂದು ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈಗ ಬೆಳವಣಿಗೆ ಟೈಮ್ನಲ್ಲಿ ಆಗಿರ್ಬೋದು, ಇಲ್ಲ ವಯಸ್ಸು ಹೆಚ್ಚಾದಂತೆ ನಮ್ಮ ಮಸಲ್ಸ್ ಸ್ವಲ್ಪ ವೀಕ್ ಆಗಿದ ಕಾರಣದಿಂದ ಅಲ್ಲೊಂದು ಡಿಫೆಕ್ಟ್ ಕಾಣಿಸ್ಕೊಳ್ಳುತ್ತೆ. ಅದರಿಂದ ಹೊಟ್ಟೆ ಒಳಗಿರೋ ಕರಳಾಗ್ಲಿ ಅಥವಾ ಅದ್ರ ಸುತ್ತಮುತ್ತ ಇರೋ ಒಮೆಂಟಮ್ ಅಂತ ಹೇಳ್ತೀವಿ, ಬೊಜ್ಜಿನಾಂಶ, ಕರಳಿನ ಪಕ್ಕ ಇರೋ ಬೊಜ್ಜಿನಾಂಶ, ಅದು ಹೊರಗೆ ಗಂಟಿನ ರೂಪದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಹರ್ನಿಯಾ ಅಂತ ಕರಿತೀವಿ.
3: ಯಾವ ವಯಸ್ಸಲ್ಲಿ ಬರಬಹುದು ಇದು?
4: ಇದು ಯಾವುದೇ ವಯಸ್ಸಲ್ಲಾದ್ರೂ ಬರಬಹುದು, ಬಟ್ ಅತಿ ಹೆಚ್ಚಾಗಿ ಯಂಗರ್ ಏಜ್ ಗ್ರೂಪ್ ಅಂದ್ರೆ ಏನು 30 ವರ್ಷಗಳ ಒಳಗಿನ ಏಜ್ ಗ್ರೂಪ್ ಅಲ್ಲಿ ಬಂದ್ರೆ ಅದನ್ನ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಅಂದ್ರೆ ಅದು ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಆಗಿರೋದ್ರಿಂದ ಅದು ಬರೋದಕ್ಕೆ ಕಂಜನೈಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಇನ್ನು ಅದು ಬಿಟ್ರೆ ವಯಸ್ಸಾಗಿರೋರಲ್ಲಿ ಅಂದ್ರೆ ಸುಮಾರು 50-60 ವರ್ಷದಿಂದ ಮೇಲ್ಪಟ್ಟವರಲ್ಲಿ ಬರುವಂತದ್ದು, ಅದು ಸಾಮಾನ್ಯವಾಗಿ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಮಸಲ್ ವೀಕ್ ಆಗೋದು. ವಯಸ್ಸಾಗ್ತಾ ಆಗ್ತಾ ನಮ್ಮ ಮಸಲ್ಸ್ ಹೇಗೆ ವೀಕ್ ಆಗುತ್ತೆ ಅದರಿಂದ ಕಾಣಿಸ್ಕೊಳ್ಳೋ ಡಿಫೆಕ್ಟ್ ಇಂದ ಹೊರಗೆ ಬರೋದಕ್ಕೆ ಹರ್ನಿಯಾ ಗಂಟಾಗುತ್ತೆ.
3: ಈಗ ಯಾವ ವಯಸ್ಸಿನವರೆಗಾದ್ರೂ ಬರಬಹುದು, ಹೆಣ್ಣು ಮಕ್ಕಳಿಗೂ ಬರಬಹುದು, ಗಂಡು ಮಕ್ಕಳಿಗೂ ಬರಬಹುದು,
4: ಹೌದು,
3: ಯಾರಿಗೆ ಬೇಕಾದ್ರೂ
4: ಯಾರಿಗೆ ಬೇಕಾದ್ರೂ ಬರಬಹುದು. ಆದ್ರೆ ನಮ್ದು ರಿಸರ್ಚ್ ಆರ್ಟಿಕಲ್ಸ್ ಎಲ್ಲದರಲ್ಲೂ ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಹೆಣ್ಮಕ್ಳಿಗಿನ್ನ ಅಂತ ಹೇಳ್ತಾರೆ.
3: ಏನೇನು ಕಾರಣಗಳಿರ್ಬೋದು ಸರ್?
4: ಅದು ನಾನು ಆಗ್ಲೇ ಹೇಳ್ದಂಗೆ ಒಂದು ಕಂಜನೆಟಲ್ ಆಗಿರ್ಬೋದು, ಅಂದ್ರೆ ಬೆಳವಣಿಗೆ ಟೈಮ್ನಲ್ಲಿ ಸ್ವಲ್ಪ ಏನಾದರೂ ಏರುಪೇರಾಗಿ ಯಾವ್ದಾದ್ರೂ ಒಂದು ಡಿಫೆಕ್ಟ್ ಇದ್ದು ಅದು ಕ್ಲೋಸ್ ಆಗ್ದಲೆ ಹಂಗೆ ಉಳಿತಂತ ಹೇಳಿದ್ರೆ ಅವಾಗ ಬರೋದಕ್ಕೆ ಕಂಜನೆಟಲ್ ಹರ್ನಿಯಾ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು, ಯಾರಾದರೂ ಹೊಟ್ಟೆಯ ಆಪರೇಷನ್ ಏನಾದರೂ ಮಾಡಿಸ್ಕೊಂಡಿದ್ರೆ, ಮುಂಚೆ ಈಗ ಅಪೆಂಡಿಸೆಕ್ಟಮಿ ಏನಾದರೂ ಆಗಿದ್ರೆ ಅಪೆಂಡಿಸೈಟಿಸ್ಗೆ, ಇಲ್ಲ ಕರಳಿನಲ್ಲಿ ಅಲ್ಸರ್ ಆಗಿದೆ ಅಂತ ಹೇಳಿ ಅದರ ಕಾರಣಕ್ಕೆ ಏನಾದರೂ ಆಪರೇಷನ್ ಮಾಡಿಸ್ಕೊಂಡಿದ್ರೆ, ಅದು ಯಾವುದೇ ಭಾಗದಲ್ಲಿ ಆಪರೇಷನ್ ಮಾಡಿದ್ರು ಮತ್ತೆ ಅದು 100%ರಷ್ಟು ಶಕ್ತಿ ಬರೋದಿಲ್ಲ. ಆ ಜಾಗದ ಚರ್ಮಕ್ಕಾಗ್ಲಿ, ಆ ಜಾಗದ ಮಾಂಸಖಂಡಗಳಿಗಾಗ್ಲಿ, ಯಾವ್ದಕ್ಕಾದ್ರೂ 70%ರಷ್ಟು ಮಾತ್ರ ಶಕ್ತಿ ಇರ್ತದೆ ಅದರಲ್ಲಿ. ಸೊ ಈ ತರ ಸ್ವಲ್ಪ ಅದರಲ್ಲಿ ಬಲಹೀನತೆ ಇರೋದ್ರಿಂದ ಮುಂಚೆ ಆಪರೇಷನ್ ಆಗಿದ್ದವರಲ್ಲಿ ಹರ್ನಿಯಾ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಹೊಕ್ಕಳತ್ರ ಆಗೋ ಹರ್ನಿಯಾ, ಅದನ್ನ ನಾವು ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಈ ಮಗು ಇರೋ ಟೈಮಲ್ಲಿ ಅಂದ್ರೆ ಇನ್ನ ಅಮ್ಮನ ಹೊಟ್ಟೆಯಲ್ಲಿ ಇರೋ ಟೈಮ್ನಲ್ಲಿ ಪಾಪುಗೆ ರಕ್ತ ಸಂಚಲನ ಎಲ್ಲ ಆಗೋದು ಹೊಕ್ಕಳಿಂದ ಬರೋ ಆರ್ಟರೀಸ್ ಇಂದ. ಹಾಗಾಗಿ ಮೊದಲೇ ಅಲ್ಲಿ ಒಂದು ಟ್ರ್ಯಾಕ್ಟ್ ಇರುತ್ತೆ. ಸೊ ಮಗು ಹುಟ್ಟೋ ಟೈಮಲ್ಲಿ ಅದು ಕ್ಲೋಸ್ ಆಗಬೇಕು ಸಾಮಾನ್ಯವಾಗಿ. ಸೊ ಈ ಕ್ಲೋಸಿಂಗ್ ಆಫ್ ದ ಟ್ರ್ಯಾಕ್ಟ್ ಅಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಅದು ಹಂಗೆ ಉಳಿದ್ರೆ, ಅದು ಸಣ್ಣದಾಗಿ ಇದ್ರೂ ಕೂಡ ಬೆಳೀತಾ ಬೆಳೀತಾ ಹೊಟ್ಟೆಯೊಳಗಿನ ಪ್ರೆಷರ್ ಜಾಸ್ತಿ ಆದಂಗಾದಂಗೆ ಆ ಡಿಫೆಕ್ಟ್ ಕೂಡ ದೊಡ್ಡದಾಗ್ತದೆ. ಸೊ ಅಲ್ಲಿಂದ ಬರೋ ಹರ್ನಿಯಾಗೆ ಅಂಬಲಿಕಲ್ ಹರ್ನಿಯಾ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯ ಗಂಟು ಕಳಿಸ್ಕೊಳ್ಬಹುದು.
3: ಹರ್ನಿಯ ಆಗಿದೆ ಅಂತ ಗೊತ್ತಾಗೋದು ಏನಾದರೂ ಒಂದು ಲಕ್ಷಣಗಳು ಕಂಡಾಗ ಮಾತ್ರ.
4: ಬಹಳ ಮುಖ್ಯವಾಗಿ ಇದು ಗಂಟಿನ ಹಾಗೆ ಕಾಣಿಸ್ಕೊಳ್ಳುತ್ತೆ. ಇದು ಎಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಹೌದು, ಬಹಳ ಸಾಮಾನ್ಯವಾಗಿ ಇದು ತೊಡೆಯ ಮೇಲ್ಭಾಗದಲ್ಲಿ ಬರುತ್ತೆ ಗಂಟು. ಅಂದ್ರೆ ಹೊಟ್ಟೆಯ ಅತಿ ಕೆಳಭಾಗದಲ್ಲಿ ಅಥವಾ ತೊಡೆಯ ಮೇಲ್ಭಾಗದಲ್ಲಿ ಗಂಟು ಆಗಿ ಶುರುವಾಗಿದ್ದು ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಆಗ್ತಾ ತೊಡೆಯ ಕೆಳಭಾಗದ ತನಕ ಬೆಳೀತಾ ಹೋಗುತ್ತೆ.

0: ಮತ್ತೆ ಇದ್ರದ್ದು ಇನ್ನೊಂದು ಮೇನ್ ಸ್ಪೆಷಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ, ಈ ಗಂಟು ಏನ್ ಬಂದಿರುತ್ತೆ, ಮನುಷ್ಯ ಮಲ್ಕೊಂಡ್ರೆ ಗಂಟು ಒಳಗ್ ಹೋಗುತ್ತೆ. ಮೊದಮೊದಲು ಹರ್ನಿಯಾ ತುಂಬಾ ದೊಡ್ಡದಿಲ್ದೇ ಇದ್ದಾಗ, ತುಂಬಾ ಸಣ್ಣದು, ಈಗ ಸ್ವಲ್ಪ ಅಷ್ಟೇ ಕರಳು ಹೊರಗ್ ಬರ್ತಿದೆ ಅಂತ ಹೇಳಿದ್ರೆ, ಮಲಗದ ಕೂಡಲೇ ಅದು ಕರಳು ವಾಪಸ್ ಹೋಗುತ್ತೆ. ಯಾವಾಗ ಕರಳು ತುಂಬಾ ಬಹಳಷ್ಟು ಕರಳು ಹೊರಗಡೆ ಬರ್ತಿದೆ, ಹರ್ನಿಯ ಗಂಟೊಳಗೆ ಬರ್ತಿದೆ, ಅವಾಗ ಮಲ್ಕೊಂಡಾಗ ಅಷ್ಟು ಪೂರ್ತಿ ಒಳಗೆ ಹೋಗದೆ ಇರುತ್ತೆ, ಗಂಟು ಹಾಗೆ ಉಳಿಯುತ್ತೆ. ಸೊ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ಲಕ್ಷಣ ಹರ್ನಿಯದ್ದು. ಮೊದಲು ಯಾವಾಗ ಗಂಟು ಒಳಗೆ ಹೋಗ್ತಿರುತ್ತೆ, ಅದು ಯಾವಾಗ ಒಳಗೆ ಹೋಗ್ದಲೆ ಹಂಗೆ ಉಳಿಯುತ್ತೆ, ಅಥವಾ ಅದನ್ನ ಕೆಲವರು ಏನ್ ಮಾಡ್ತಾರೆ, ಒತ್ತಿಕೊಂಡು ಅದನ್ನ ಮತ್ತೆ ಒಳಗೆ ಹೋಗಿಸ್ಕೊಳ್ಳೋಂತವ್ರು ಇರ್ತಾರೆ ಪೇಷಂಟ್ಸ್. ಈಗ ಅದಕ್ಕೆ ನೋವು ಕಾಣಿಸ್ಕೊಳುತ್ತೆ, ತುಂಬಾ ಕರಳು ಹೊಟ್ಟೆ ಒಳಗಿಲ್ದಲೆ ಹರ್ನಿಯ ಗಂಟು ಹೊರಗಡೆ ಬಂದಾಗ ಅದ್ರ ಜೊತೆ ನೋವಾಗುತ್ತೆ ಪೇಷಂಟ್ಸ್ಗೆ. ಸೊ ಅವರು ಅದನ್ನ ನೋವು ಕಮ್ಮಿ ಮಾಡ್ಕೊಳಕಂತ ಅದನ್ನ ಪ್ರೆಷರ್ ಕೊಟ್ಟು ಒತ್ಕೊಂಡು ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಗಂಟನ್ನ, ಅವಾಗ ನೋವಿಂದ ಮುಕ್ತರಾಗಿರ್ತಾರೆ. ಸೊ ಈ ತರ ಲಕ್ಷಣಗಳು ಇದಾವೆ ಅಂತ ಹೇಳಿದ್ರೆ ಅದು ಹರ್ನಿಯ ಗಂಟು ಅಂತ ಭಾವಿಸ್ಬೇಕಾಗುತ್ತೆ.
1: ಇದಿಷ್ಟೇ ಲಕ್ಷಣಗಳು, ಗಂಟು ಇರುತ್ತೆ
0: ಬಹಳ ಮುಖ್ಯವಾಗಿ ಗಂಟು, ಆಮೇಲೆ ತದನಂತರ ಬರೋದು ನೋವು, ಮತ್ತೆ ಇನ್ನೊಂದು ಕರಳು ಏನಾದ್ರು ಹೊರಗ್ ಬಂದಿದ್ದು ಒಳಗ್ ಹೋಗ್ದಲೆ ಅಲ್ಲೇ ಸಿಕ್ಕೊಂಡ್ತು ಅಂತ ಹೇಳಿದ್ರೆ ಅದರದ್ದು ನಾರ್ಮಲ್ ಫಂಕ್ಷನ್ಸ್ ಗೆ ಅಫೆಕ್ಟ್ ಆಗುತ್ತೆ. ಅವಾಗ ಪದೇ ಪದೇ ವಾಂತಿ ಆಗೋದು, ಇಲ್ಲ ಅಂತ ಹೇಳಿದ್ರೆ ಹೊಟ್ಟೆ ಊದ್ಕೊಳ್ಳೋದು, ಈ ತರ ಎಲ್ಲ ಲಕ್ಷಣಗಳು ಕಾಣ್ಬರ್ತವೆ. ಇದು ತುಂಬಾ ವರ್ಷಗಳು ಹರ್ನಿಯಗಳನ್ನ ಎಲ್ಲೂ ವೈದ್ಯರ ಹತ್ರ ತೋರಿಸ್ಕೊಳ್ದಲೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ದಲೆ, ಹಾಗೆ ನಿರ್ಲಕ್ಷ್ಯ ಮಾಡಿ ಹಾಗೆ ಬಿಟ್ಟಿರೋರಲ್ಲಿ ಕಾಣಿಸ್ಕೊಳ್ಳುವಂತ ಲಕ್ಷಣಗಳು. ಅದು ಬಿಟ್ರೆ ಸಾಮಾನ್ಯವಾಗಿ ಗಂಟು ಹಾಗೂ ನೋವು, ಇದೆರಡಷ್ಟೇ ಹರ್ನಿಯದ ಲಕ್ಷಣಗಳು.
1: ಏನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಒಂದು ಗಂಟು ಹೊರಗ್ ಬಂದಿರುತ್ತೆ, ಅದನ್ನ ನೀವು ಶಸ್ತ್ರಚಿಕಿತ್ಸೆ ಮೂಲಕನೇ ಹೊರಗ್ ಹಾಕ್ಬೇಕಾ ಅಥವಾ ಹಾಗೇನು ಇದಕ್ಕೆ ಚಿಕಿತ್ಸೆ ಇದೆಯಾ?
0: ಹೌದು, ಇದಕ್ಕೆ ಯಾವುದೇ ರೀತಿಯಾದ ಮೆಡಿಸಿನ್ ಇಂದ ಟ್ರೀಟ್ ಮಾಡಕ್ ಆಗಲ್ಲ. ಅಂದ್ರೆ ಯಾವುದೇ ರೀತಿಯಾದ ಮಾತ್ರೆ ಆಗ್ಲಿ, ಯಾವುದೇ ರೀತಿಯಾದ ಇಂಜೆಕ್ಷನ್ ಆಗಿ, ಮಧುಮೇಹ ರೋಗ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಇದಕ್ಕೆಲ್ಲ ಮಾತ್ರೆ ಇಂಜೆಕ್ಷನ್ ಇಂದನೇ ಟ್ರೀಟ್ಮೆಂಟ್ ಕೊಡ್ಬೋದು ಅಥವಾ ನಿಯಂತ್ರಣದಲ್ಲಿ ಇಡ್ಬೋದು. ಆದ್ರೆ ಹರ್ನಿಯ ಬರೋದು ಮಸಲ್ ಅಂದ್ರೆ ಮಾಂಸಖಂಡದಲ್ಲಿ ಇರುವಂತ ಡಿಫೆಕ್ಟ್ ಆಗಿರೋದ್ರಿಂದ ಈ ಡಿಫೆಕ್ಟ್ ಅನ್ನ ಕ್ಲೋಸ್ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಪದೇ ಪದೇ ಈ ತರ ಹರ್ನಿಯ ಗಂಟು ಹೊರಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಶಸ್ತ್ರಚಿಕಿತ್ಸೆ ಒಂದೇ ಇದಕ್ಕೆ ಟ್ರೀಟ್ಮೆಂಟ್, ಇದನ್ನ ಬಿಟ್ರೆ ಬೇರೆ ಮೆಡಿಸಿನ್ ಅಥವಾ ಮಾತ್ರೆ ಇಂಜೆಕ್ಷನ್ ಇಂದ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗಲ್ಲ.
1: ಈಗ ಆರಂಭಿಕ ಹಂತದಲ್ಲಿ ಗೊತ್ತಾಗದೆ ಇದ್ರೆ ಯಾವ್ಯಾವ ಕಾರಣದಿಂದ ಏನೋ ಇರಬಹುದು ಅಂತನೋ, ಅಥವಾ ನೀವು ಹೇಳಿದ್ರಿ ಅದು ಕೆಲವು ಸರ್ತಿ ಒಳಗ್ ಹೋಗುತ್ತೆ, ಕೆಲವು ಸರ್ತಿ ಹೊರಗ್ ಬರುತ್ತೆ, ಕೆಲವು ಸರ್ತಿ ನೋವು ಕಾಣಿಸ್ಕೋಬಹುದು, ಕಾಣಿಸ್ಕೊಳ್ಳದೇನೋ ಇರಬಹುದು, ಈ ಆರಂಭಿಕ ಹಂತದಲ್ಲಿ ಅದನ್ನ ಮುಂದೂಡಿ ಹಾಗೆ ಬಿಟ್ರೆ ಏನ್ ತೊಂದರೆ ಆಗ್ಬಹುದು?
0: ಹಾಗೆ ಬಿಟ್ರೆ ಈಗ ಕರಳು ಹೊಟ್ಟೆಯೊಳಗಿದ್ರಷ್ಟೇ ಮಾತ್ರ ಅದು ಅದರ ಕೆಲಸ ಮಾಡೋದು. ಆ ಹೊಟ್ಟೆಯೊಳಗೆ ಅದರದ್ದು ಆದಂತ ಅದಕ್ಕೆ ಬೇಕಾದಂತ ಒಂದು ವಾತಾವರಣ ಇರ್ತದೆ, ಅದಕ್ಕೆ ಬೇಕಾದಂತ ಒಂದು ಟೆಂಪರೇಚರ್ ಇರುತ್ತೆ. ದೇಹದಿಂದ ಹೊರಗೆ ಬಂದಾಗ ಏನಾಗುತ್ತೆ, ಅದು ಇನ್ನ ಸ್ವಲ್ಪ ಕೂಲರ್ ಎನ್ವೈರನ್ಮೆಂಟ್ಗೆ ಹೋಗುತ್ತೆ, ಅವಾಗ ಅದರದ್ದು ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ. ಅದ್ರ ಫಂಕ್ಷನಿಂಗ್ ಕಮ್ಮಿ ಆಗ್ತಾ ಹೋದಂಗೆನೆ ಜೀರ್ಣ ಶಕ್ತಿ ಕಮ್ಮಿ ಆಗೋದು, ಇಲ್ಲ ಊಟ ಮಾಡಿದ್ದು ಮುಂದೆ ಹೋಗ್ದಲೆ ಇರೋದು, ಮತ್ತೆ ವಾಪಸ್ ವಾಂತಿ ರೂಪದಲ್ಲಿ ವಾಪಸ್ ಹೊರಗಡೆ ಬರೋದು, ಈ ತರ ಎಲ್ಲ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ, ಬಹಳಷ್ಟು ಕರಳು ಹೊರಗ್ ಬಂದಾಗ ಅದ್ರ ರಕ್ತ ಸಂಚಲನ ಕಮ್ಮಿ ಆಗ್ತಾ ಹೋಗುತ್ತೆ. ರಕ್ತ ಸಂಚಲನ ಕಮ್ಮಿ ಆದಾಗ ಅದರಲ್ಲಿ ಗ್ಯಾಂಗ್ರೀನ್ ಅಂತ ಚೇಂಜಸ್ ಕಾಣ್ತಾ ಹೋಗುತ್ತೆ. ಈಗ ಹೇಗೆ ಕಾಲಲ್ಲಿ ಗ್ಯಾಂಗ್ರೀನ್ ಇನ್ಫೆಕ್ಷನ್ ಆಗಿ ಆಗುತ್ತೆ, ಆ ತರ ಕರಳಲ್ಲೂ ಕೂಡ ರಕ್ತ ಸಂಚಲನ ಕಮ್ಮಿ ಆದ್ರೆ ಅದರದ್ದು ಗ್ಯಾಂಗ್ರೀನ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ದೇಹದಲ್ಲಿ ಎಲ್ಲೇ ಗ್ಯಾಂಗ್ರೀನ್ ಇದ್ರು ಕೂಡ ಅದು ಸತ್ವ ಇಲ್ಲದೆ ಇರೋದು ಅಥವಾ ಸತ್ತಿರುವಂತಹ ಟಿಶ್ಯೂ ತರ ಆಗಿರುತ್ತೆ, ಅದಕ್ಕೆ ಇನ್ಫೆಕ್ಷನ್ಸ್ ಸ್ಟಾರ್ಟ್ ಆಗ್ಬೋದು ಅಲ್ಲಿ. ಸೊ ಆ ಇನ್ಫೆಕ್ಷನ್ ಒಂದ್ಸತಿ ಒಂದು ಕರಳಿನ ಭಾಗದಲ್ಲಿ ಸ್ಟಾರ್ಟ್ ಆದ್ರೆ ಅದು ಬೇರೆ ಕರಡೆಗೆ ಹರಡೋದು, ಇಡೀ ಹೊಟ್ಟೆಲೆಲ್ಲ ಸ್ವಲ್ಪ ಇನ್ಫೆಕ್ಷನ್ ಹರಡೋದು, ಕೀವು ತುಂಬಿಕೊಳ್ಳೋದು, ಈ ತರ ಅಂತ ಕಾಂಪ್ಲಿಕೇಶನ್ಸ್ ಆಗ್ಬೋದು ಹರ್ನಿಯ ಗಂಟನ್ನ ನಿರ್ಲಕ್ಷಿಸಿದ್ರೆ.
1: ತುಂಬಾ ಜೀವಕ್ಕೆ ಅಪಾಯ ಆಗುವಂತ ಸ್ಥಿತಿನ ಹೇಗೆ ಸರಿ?
0: ಸಾಮಾನ್ಯವಾಗಿ
1: ಮಾಡಿಸ್ಕೋಬಹುದಾ, ಅವ್ರಿಗೆ ಅನುಕೂಲ ಆದಾಗ ಮಾಡಿಸ್ಕೋಬಹುದಾ, ಇಲ್ಲ ತಕ್ಷಣನೇ ಇದಕ್ಕೆ ಚಿಕಿತ್ಸೆ ತಗೋಬಹುದಾ, ಹೇಗೆ?
0: ಓಕೆ, ಸಾಮಾನ್ಯವಾಗಿ ಇದು ಜೀವಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿ ಏನಲ್ಲ, ಬಹಳ ಕಡಿಮೆ ಈ ತರ ಪರಿಸ್ಥಿತಿಗಳಾಗೋದು. ನನಗೆ ನಾ ಏನ್ ಹೇಳಿದೆ, ರಕ್ತ ಸಂಚಲನ ಕಮ್ಮಿ ಆಗೋದು, ಇಲ್ಲ ಅದು ಗ್ಯಾಂಗ್ರೀನ್ ಆಗೋದು, ಇನ್ಫೆಕ್ಷನ್ ಆಗೋದು, ಇದೆಲ್ಲ ಬಹಳ ಕಮ್ಮಿ, 100ರಲ್ಲಿ ಅಥವಾ 1000ರಲ್ಲಿ ಒಬ್ರಿಗಾಗುವಂತ ಪರಿಸ್ಥಿತಿ ಇದು. ಸಾಮಾನ್ಯವಾಗಿ ಇದನ್ನ ಅಪೆಂಡಿಕ್ಸ್ ಇನ್ಫೆಕ್ಷನ್ ಅಷ್ಟು ಎಮರ್ಜೆನ್ಸಿ ಅವಾಗಲೇ ಆಪರೇಷನ್ ಮಾಡಿಸ್ಬೇಕು ಅನ್ನೋ ಪರಿಸ್ಥಿತಿ ಅಲ್ಲ ಹರ್ನಿಯದ್ದು. ಸ್ವಲ್ಪ ಸಮಯ ತಗೊಂಡು ಸ್ವಲ್ಪ ಏನಾದರೂ ವ್ಯವಸ್ಥೆಗಳು ಮಾಡ್ಬೇಕಂದ್ರೆ ಅದನ್ನು ಮಾಡಿಕೊಂಡು ಆಪರೇಷನ್ ಮಾಡಿಸ್ಬೋದು. ಆದರೆ ಬಹಳಷ್ಟು ತಿಂಗಳ ಕಾಲ ಅಥವಾ ಬಹಳಷ್ಟು ವರ್ಷಗಳ ಕಾಲ ನಿರ್ಲಕ್ಷಿಸಿ ಟ್ರೀಟ್ಮೆಂಟ್ ಇಲ್ದಲೆ ಮ್ಯಾನೇಜ್ ಮಾಡೋಕ್ಕೆ ಆಗಲ್ಲ. ಅವಾಗ ನಾನು ಏನು ಹೇಳಿದೆ ಕಾಂಪ್ಲಿಕೇಶನ್ಸ್ ಅದೆಲ್ಲ ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ. ಇದೇ ದಿನ ಇವತ್ತೇ ಅಥವಾ ನಾಳೆನೇ ಆಪರೇಷನ್ ಮಾಡಿಸ್ಕೋಬೇಕು ಅನ್ನೋ ಥರದ್ದು ಅಲ್ಲ, ಬಟ್ ಅದನ್ನು ಹಾಗೇನೆ ಸುಮಾರು ತಿಂಗಳುಗಳಷ್ಟು ವರ್ಷಗಳಷ್ಟು ಕಾಲ ಬಿಡೋಕ್ಕೂ ಆಗೋದಿಲ್ಲ ಹರ್ನಿಯ ಗಂಟು.
1: ಆದ್ರೆ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಬೇಕು.
0: ಹೌದು,
1: ಈಗ ಜಾಲತಾಣಗಳು ಮತ್ತೆ ಫೋನ್ ಎಲ್ಲ ಕೈಯಲ್ಲೇ ಇರೋದ್ರಿಂದ ಇದಕ್ಕೆ ಇದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ, ಇದನ್ನ ತಿಂದ್ರೆ ಕಡಿಮೆ ಆಗುತ್ತೆ, ಈ ತರ ಎಕ್ಸರ್ಸೈಸ್ ಮಾಡಿದ್ರೆ ಕಡಿಮೆ ಆಗುತ್ತೆ, ಆ ತರದ್ದು ನೂರಾರು ವಿಡಿಯೋಗಳನ್ನ ನಾವು ಕಾಣ್ತೀವಿ ಸರ್. ಒಬ್ಬ ತಜ್ಞ ವೈದ್ಯರಾಗಿ ತಾವೇನ್ ಹೇಳ್ತೀರಾ ಈ ತರದಕ್ಕೆ, ಅಂದ್ರೆ ಸ್ವಂತ ಔಷಧಿ ಮಾಡ್ಕೊಳ್ಳೋದು ಎಷ್ಟು ಸರಿ ಅಂತ?
0: ಕೆಲವೊಂದು ರೋಗಗಳಿಗೆ ಕೆಲವೊಂದು ಮನೆಮದ್ದುಗಳು ಸರಿಯಾಗಿರ್ತವೆ, ಬಟ್ ಎಲ್ಲದಕ್ಕೂ

0: ಹಾಗೆ ಮನೆ ಮದ್ದುಗಳು ಕೆಲಸ ಮಾಡೋದಿಲ್ಲ. ಅದರಲ್ಲಿ ಹರ್ನಿಯ ಗಂಟು ಕೂಡ ಒಂದು. ನಾನು ಆಗಲೇ ಹೇಳ್ದಂಗೆ ಯಾವುದೇ ರೀತಿಯಾದ ಮಾತ್ರೆ, ಯಾವುದೇ ರೀತಿಯಾದ ಇಂಜೆಕ್ಷನ್, ಯಾವುದೇ ರೀತಿಯಾದ ಎಕ್ಸಸೈಸ್, ಆಹಾರ ಪದ್ಧತಿ ಬದಲಿಸೋದಿಂದಾಗ್ಲಿ, ಜೀವನ ಶೈಲಿ ಬದಲಿಸೋದಿಂದಾಗ್ಲಿ, ಈ ತರದ್ರಿಂದ ಹರ್ನಿಯ ಒಬ್ರಿಗೆ ಬಂದಿದೆ ಅಂದ್ರೆ ಅದನ್ನ ಹೋಗ್ಲಾಕ್ಸಿಕ್ ಆಗಲ್ಲ. ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಬೇಕು, ಅದಕ್ಕೆ ಆಪರೇಷನ್ ಮಾಡಲೇಬೇಕಾಗತ್ತೆ. ಈ ತರ ಆಹಾರ ಪದ್ಧತಿ ಬದಲಿಸೋದು, ಜೀವನ ಶೈಲಿ ಬದಲಿಸೋದು, ಇದರಿಂದ ಹರ್ನಿಯ ಕಮ್ಮಿ ಆಗತ್ತೆ ಅನ್ನೋದು ನನಗೆ ತಿಳಿದ ಮಟ್ಟಿಗೆ ತಪ್ಪು ಮಾಹಿತಿಗಳಾಗಿರ್ತವೆ.
1: ಸರ್, ಕೆಲವು ಕೇಸ್ಗಳನ್ನ ನಾನೆಲ್ಲ ಓದಿದ್ದೆ, ಆರ್ಟಿಕಲ್ ಓದಿದ್ದೆ. ಈ ಚಿಕ್ಕ ಮಕ್ಕಳಲ್ಲಿ ಬರುತ್ತಲ್ಲ ಸರ್, ಅದು ಅತಿಯಾದ ಕೊಬ್ಬಿನಿಂದ ಬರುತ್ತೆ ಅಥವಾ ಅತಿಯಾದ ತೂಕ ಹೊಂದಿರೋರಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದ್ ನಿಜಾನ?
0: ಅಂದ್ರೆ ಚಿಕ್ಕ ಮಕ್ಕಳಲ್ಲಿ ಬರೋದು, ನಾನಾಗ್ಲೇ ಹೇಳ್ದಂಗೆ, ಅದು ಕಂಜನೈಟಲ್ ಹರ್ನಿಯ ಅಂತ ಹೇಳಿ. ಬೆಳವಣಿಗೆಯ ಟೈಮಲ್ಲಿ ಸ್ವಲ್ಪ ಕಮ್ಯುನಿಕೇಶನ್ಸ್ ಇರ್ತವೆ, ಈಗ ಒಂದಕ್ಕೊಂದು ಕಮ್ಯುನಿಕೇಶನ್ಸ್ ಇರ್ತವೆ. ಅದು ಮಗು ಹುಟ್ಟಿದ ಕೂಡಲೇ ಕ್ಲೋಸ್ ಆಗ್ಬೇಕು. ಅದು ಕ್ಲೋಸ್ ಆಗದೆ ಇರೋದ್ರಿಂದ ಕೆಲವು ಸತಿ ಹರ್ನಿಯ ಗಂಟುಗಳು ಕಾಣಿಸ್ಕೋತವೆ.
1: ಎಷ್ಟು ವಯಸ್ಸಿನವ್ರಿಗೆ ಅದು?
0: ಅದು ಚಿಕ್ಕ ಮಕ್ಕಳಿಂದ ಒಂದು ತಿಂಗಳ ಪಾಪುನಲ್ಲೂ ಹರ್ನಿಯ ಗಂಟು ಕಾಣಿಸ್ಕೋಬಹುದು. ಬಟ್ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಲ್ಲ ಬೇಕಾಗೋದಿಲ್ಲ. ಅದು 2 ವರ್ಷದ ಬೆಳವಣಿಗೆ ತನಕ ವೆಯ್ಟ್ ಮಾಡಿ ನೋಡಬಹುದು. ಅದು ಕ್ಲೋಸ್ ಆಗಕ್ಕೆ ನಾವು ಟೈಮ್ ಕೊಡಬೇಕಾಗತ್ತೆ. 2 ವರ್ಷದ ತನಕನು ಸಾಮಾನ್ಯವಾಗಿ ಕ್ಲೋಸ್ ಆಗುತ್ತೆ, ಸುಮಾರು 99% ಜನರಲ್ಲಿ ಅದು ಕ್ಲೋಸ್ ಆಗುತ್ತೆ. 2 ವರ್ಷದ ನಂತರನೂ ಅದು ಕ್ಲೋಸ್ ಆಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕಂದ್ರೆ 2 ವರ್ಷದ ತನಕ ಕ್ಲೋಸ್ ಆಗಲಿಲ್ಲ ಅಂದ್ರೆ ಅದರ ನಂತರನೂ ಕ್ಲೋಸ್ ಆಗೋ ಪ್ರಾಬಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅವಾಗ ಶಸ್ತ್ರಚಿಕಿತ್ಸೆ ಬೇಕಾಗತ್ತೆ. ಹಾಗಾಗಿ ಸಣ್ಣ, ಅತಿ ಸಣ್ಣ ವಯಸ್ಸಿನಲ್ಲಿ, 2 ವರ್ಷದ ಒಳಗೆ, 1 ವರ್ಷದ ಒಳಗೆ ಅಂತ ಮಗುವಿನಲ್ಲಿ ಈ ತರ ಏನಾದರೂ ಗಂಟು, ಹರ್ನಿಯ ಗಂಟು ಏನಾದರೂ ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಮಾಡಿ ನೋಡಬಹುದು.
1: ನೀವು ಹೇಳಿದ್ರಿ ಇದಕ್ಕೆ ಯಾವುದೇ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಇಂದ ಹರ್ನಿಯನ್ನ ಕಡಿಮೆ ಮಾಡಕ್ ಆಗೋದಿಲ್ಲ.
0: ಹೌದು,
1: ಅದಕ್ಕೆ ಶಸ್ತ್ರಚಿಕಿತ್ಸೆನ ಮಾಡಿಸ್ಲೇಬೇಕು.
0: ಹೌದು,
1: ಶಸ್ತ್ರಚಿಕಿತ್ಸೆ ಬಹಳ ಸುಲಭದ, ತುಂಬಾ ದೊಡ್ಡ ಶಸ್ತ್ರಚಿಕಿತ್ಸೆನ ತುಂಬಾ ಜಾಗರೂಕರಾಗಿರ್ಬೇಕಾ, ಹೇಗೆ?
0: ಇಲ್ಲ, ಇದು ಆ ತರವಾದ ಯಾವುದೇ ಮೇಜರ್ ಆಪರೇಷನ್ ಅಂತ ಹೇಳ್ತಾರಲ್ಲ ಆ ತರದೇನಲ್ಲ ಇದು. ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಡೆಯುವಂತ ಶಸ್ತ್ರಚಿಕಿತ್ಸೆ. ಈಗ ನಾವು ಸರ್ಜರಿ ಟ್ರೈನಿಂಗ್ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಏನ್ ಮಾಡ್ತೀವಿ, ಅದರಲ್ಲಿ ಸಾಮಾನ್ಯವಾಗಿ ನಮ್ಗೆ ಮೊದಲು, ನಾವು ಮೊದಲು ಕಲಿಯೋ ಆಪರೇಷನ್ ಹರ್ನಿಯ ಮತ್ತು ಅಪೆಂಡಿಕ್ಸ್, ಅಷ್ಟು ಸಾಮಾನ್ಯವಾಗಿ ಮಾಡುವಂತದ್ದು. ಮತ್ತೆ ಸ್ವಲ್ಪ ಸಣ್ಣ ಆಪರೇಷನ್, ಮೈನರ್ ಪ್ರೊಸೀಜರ್ ಅಂತ ಏನ್ ಹೇಳ್ತೀವಿ ಅಂತ ಪ್ರೊಸೀಜರ್. ಈಗ ನಾನು ಕಾಂಪ್ಲಿಕೇಶನ್ಸ್ ಅಂತ ಏನ್ ಹೇಳಿದೆ, ಗ್ಯಾಂಗ್ರೀನ್ ಆಗಿರೋದಾಗ್ಲಿ ಅಥವಾ ರಕ್ತ ಸಂಚಲನ ಕಮ್ಮಿ ಆಗಿರೋದಾಗ್ಲಿ, ಅದೆಲ್ಲ ಸ್ವಲ್ಪ ಮೇಜರ್ ಆಪರೇಷನ್ ಆಗಬಹುದು. ಬಟ್ ಸಾಮಾನ್ಯವಾಗಿ 99% ಭಾಗ ಎಲ್ಲ ಮೈನರ್ ಪ್ರೊಸೀಜರ್ಸ್ ಆಗಿನೇ ಆಗುವಂತ ಶಸ್ತ್ರಚಿಕಿತ್ಸೆ ಹರ್ನಿಯದ್ದು.
1: ಶಸ್ತ್ರಚಿಕಿತ್ಸೆಯ ನಂತರ ಮತ್ತೆ ಬರೋ ಸಂದರ್ಭಗಳಿರುತ್ತೆ?
0: ಹೌದು, ಇದು ಬರೋ ಸಾಧ್ಯತೆ ಇರುತ್ತೆ, ಆದ್ರೆ ಅತಿ ಕಡಿಮೆ, ಅಂದ್ರೆ less than 1% ಅಂತ ನಮ್ದು ಎಲ್ಲ ಎಷ್ಟೊಂದು ಸ್ಟಡೀಸ್ ಅಲ್ಲಿ ಪ್ರೂವ್ ಆಗಿದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಾ ಆಗ್ಲೇ ಹೇಳ್ದಂಗೆ ಹೊರಗಡೆ ಏನ್ ಗಂಟಾಗಿ ಕಾಣಿಸ್ಕೊಂಡಿರುತ್ತೆ ಕರಳು, ಅದನ್ನ ವಾಪಸ್ ಒಳಗೆ ಹೊಟ್ಟೆ ಒಳಗಡೆ ಮತ್ತೆ ಪ್ಲೇಸ್ ಮಾಡಿ ಅಲ್ಲಿ ಡಿಫೆಕ್ಟ್ ಏನಿರುತ್ತೆ ಅದನ್ನ ಕ್ಲೋಸ್ ಮಾಡ್ತೀವಿ, ಅದನ್ನ ಸೂಚರ್ಸ್ ಅಂದ್ರೆ ಹೊಲಿಗೆಯಿಂದ ಕ್ಲೋಸ್ ಮಾಡ್ತೀವಿ. ಬರೀ ಅದು ಮಾಡೋದಷ್ಟೇ ಅಲ್ದಲೆ ಅದ್ರ ಮೇಲ್ಗಡೆ ಒಂದು ಮೆಶ್, ಅಂದ್ರೆ ಈಗ ಸೊಳ್ಳೆ ಪರದೆ ಯಾವ ತರ ಇರುತ್ತೆ ಆ ತರದ್ದೇ ಒಂದು ಮೆಡಿಕಲ್ ಮೆಶ್ ಸಿಗುತ್ತೆ, ಅದನ್ನ ಅದ್ರ ಮೇಲೆ ಪ್ಲೇಸ್ ಮಾಡ್ತೀವಿ. ಇದು ಏನಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಅಕಸ್ಮಾತ್ ಆಗಿ ನಾವು ಹಾಕಿರೋ ಹೊಲಿಗೆ ಏನಾದ್ರೂ ಲೂಸ್ ಆಯ್ತು, ಇಲ್ಲ ಬಿಟ್ಕೊಂಡೋಯ್ತು, ಇಲ್ಲ ಮತ್ತಷ್ಟು ಬಲಹೀನತೆ ಆಯ್ತು, ಮಸಲ್ಸ್ ಇನ್ನ ವೀಕ್ ಆಯ್ತು ಅಂತ ಹೇಳಿದ್ರು, ಈ ಮೆಶ್ ಅದನ್ನ ಕವರ್ ಮಾಡುತ್ತೆ, ಅದಕ್ಕೆ ಸ್ವಲ್ಪ ಶಕ್ತಿ ಕೊಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ ಆ ಮಸಲ್ ಬೆಡ್ ಅನ್ನ. ಸೊ ಇಷ್ಟು, ಇದು 2 ತರ ಸ್ಟ್ರೆಂಥನಿಂಗ್ ಮಾಡ್ದಂಗ ಆಯ್ತು. ಒಂದು ಆ ಡಿಫೆಕ್ಟ್ ನ ಕ್ಲೋಸ್ ಮಾಡಿದ್ದು ಆಯ್ತು, ಅದ್ರ ಮೇಲ್ಗಡೆ ರೀಇನ್ಫೋರ್ಸ್ಮೆಂಟ್ ಮಾಡಿದ್ದು ಆಯ್ತು, ಮೆಶ್ ಮುಖಾಂತರ ಮತ್ತಷ್ಟು ಶಕ್ತಿಯನ್ನು ಕೊಟ್ಟಂಗಾಯ್ತು. ಸೊ ಹೀಗಾಗಿ ಮತ್ತೆ ಹರ್ನಿಯ ಬರುವಂತ ಪ್ರಾಬಬಿಲಿಟಿ less than 1% ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಹೌದು,
1: ಶಸ್ತ್ರಚಿಕಿತ್ಸೆಯ ನಂತರ ಅವರ ಜೀವನ ಶೈಲಿ ಮತ್ತೆ ಆಹಾರ ಪದ್ಧತಿ ಹೇಗಿರ್ಬೇಕು ಸರ್? ಇದಕ್ಕೆ ಮತ್ತೆ ಆಹಾರ ಪದ್ಧತಿಗೆ ಏನಾದ್ರೂ ಸಂಬಂಧ ಇದೆಯಾ ಹರ್ನಿಯ?
0: ಹೌದು, ಖಂಡಿತ ಇದೆ. ಈ ಹರ್ನಿಯ ಬರೋದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ, ಹೊಟ್ಟೆಯೊಳಗಡೆ ಯಾವಾಗ ಪ್ರೆಷರ್, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಅದು 1-2 ದಿನಗಳಷ್ಟಲ್ಲ, ಸುಮಾರು ತಿಂಗಳುಗಳಷ್ಟು ಕಾಲ, ವರ್ಷಗಳಷ್ಟು ಕಾಲ ಪ್ರೆಷರ್ ಜಾಸ್ತಿ ಆದಷ್ಟು ಹರ್ನಿಯ ಬೆಳವಣಿಗೆ ಜಾಸ್ತಿ ಆಗುತ್ತೆ.
1: ಪ್ರೆಷರ್ ಯಾಕೆ ಜಾಸ್ತಿ ಆಗುತ್ತೆ?
0: ಈಗ ಯಾರಾದರೂ ಅಸ್ತಮ ಪೇಷಂಟ್ ಇರ್ತಾರೆ ಅಂತ ಅನ್ಕೊಳ್ಳಿ, ಈಗ ಮನುಷ್ಯ ಯಾವಾಗಲಾದ್ರೂ ಕೆಮ್ಮದಾಗ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಈಗ ಅಸ್ತಮ ಪೇಷಂಟ್ ಇದ್ದಾರೆ ಅಂದ್ರೆ ಅವರಿಗೆ ಉಸಿರಾಟದ ತೊಂದರೆ ಇದ್ದೇ ಇರುತ್ತೆ ಮುಂಚೆ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಕ್ಷಯರೋಗ, ಅವರಲ್ಲಿ ಟ್ರೀಟ್ಮೆಂಟ್ 6 ತಿಂಗಳುಗಳ ಕಾಲ ಹೋಗುತ್ತೆ, ಅದರಲ್ಲೂ ಯಾವ್ದಾದ್ರೂ ಒಂದು ರೆಸಿಸ್ಟೆನ್ಸ್ ಬಂದ್ರೆ 9 ತಿಂಗಳು 1 ವರ್ಷ ತನಕ ಎಲ್ಲ ಹೋಗುತ್ತೆ. ಸೊ ಇಷ್ಟು ದೀರ್ಘ ಕಾಲದಲ್ಲಿ ಅವರು ಕೆಮ್ಮದಾಗೆಲ್ಲ ಹೊಟ್ಟೆಯೊಳಗಡೆ ಪ್ರೆಷರ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದರಿಂದ ಎಲ್ಲಿ ವೀಕ್ ಇರುತ್ತೋ ಮಸಲ್, ಅಲ್ಲಿ ಡಿಫೆಕ್ಟ್ ಆಗಿ ಅಲ್ಲಿಂದ ಹರ್ನಿಯ ಗಂಟು ಬರೋ ಸಾಧ್ಯತೆ ಇರುತ್ತೆ. ಹಾಗೆಯೇ ದೀರ್ಘಕಾಲದ ಮಲಬದ್ಧತೆ, ಯಾವಾಗ ತುಂಬಾ ಪ್ರೆಷರ್ ಹಾಕಿ ಅವರು ಅದನ್ನ ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತಿರ್ತಾರೆ, ಅವಾಗ ಹೊಟ್ಟೆ ಒಳಗಡೆನೂ ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಇಲ್ಲ ಗಂಡಸರಲ್ಲಿ ವಯಸ್ಸಾದಂತೆ ಪ್ರಾಸ್ಟೇಟ್ ಅಂತ ಒಂದು ಗ್ರಂಥ ಇರುತ್ತೆ, ಅದು ವಯಸ್ಸಾಗ್ತಾ ಆಗ್ತಾ ಕೆಲವರಲ್ಲಿ ದಪ್ಪ ಆಗುತ್ತೆ, ದಪ್ಪ ಆದಾಗ ಅವರು ಮೂತ್ರ ವಿಸರ್ಜನೆ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿ ಮಾಡಬೇಕಾಗುತ್ತೆ, ಅಲ್ಲಿ ಸ್ವಲ್ಪ ಬ್ಲಾಕೇಜ್ ತರ ಮಾಡ್ತಿರುತ್ತೆ ಅದು. ಸೊ ಈಗ ದೀರ್ಘಕಾಲದಲ್ಲಿ ಮಲಬದ್ಧತೆ ಇದ್ದವರು ಅಥವಾ ಪ್ರಾಸ್ಟೇಟ್ ಗಂಟಿದ್ದವರು ಜಾಸ್ತಿ ಪ್ರೆಷರ್ ಹಾಕಿ ಕ್ಲಿಯರ್ ಮಾಡೋ ಟೈಮಲ್ಲಿ ಹೊಟ್ಟೆ ಒಳಗಡೆ

0: ಒತ್ತಡ ಜಾಸ್ತಿ ಆಗಿ ಆಗಿ ಆ ತರ ಹರ್ನಿಯಾಗಿ ಬರೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಬೇಕಂತ ಹೇಳಿದ್ರೆ, ಈ ಮಲಬದ್ಧತೆಯನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕಾಗಿ ಹೈಡ್ರೇಟ್ ಆಗಿರ್ಬೇಕು ಪೇಷಂಟ್. ಯಾವಾಗ ದಿನದಲ್ಲಿ ಒಂದು 2-3 liters ಅಷ್ಟು ನೀರು ಕುಡಿಬೇಕು. ಸ್ವಲ್ಪ ಹೈ ಫೈಬರ್ ಡಯಟ್ ಅಂತ ಹೇಳ್ತೀವಿ ನಾವು ಯೂಶಲಿ, ಅಂದ್ರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರವನ್ನ ಸೇವಿಸಬೇಕು. ಸೌತೆಕಾಯಿ ಆಗಿರ್ಬೋದು, ಕ್ಯಾರೆಟ್, ಬೀನ್ಸ್, ತರಕಾರಿ ಇಂಥದನ್ನ ಸೇವಿಸಬೇಕು. ಫೈಬರ್ ಕಂಟೆಂಟ್ ಲೋ ಇರೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ, ಎಸ್ಪೆಷಲಿ ನಾನ್ ವೆಜ್ ಐಟಮ್ಸ್, ರೆಡ್ ಮೀಟ್ ಅಥವಾ ವೈಟ್ ಮೀಟ್, ಮೈದಾ ಐಟಮ್ಸ್, ಎಣ್ಣೆಲಿ ಕರೆದಿರುವಂತ ಪದಾರ್ಥ ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಆಹಾರ ಪದ್ಧತಿಗೂ ಹರ್ನಿಯಾಗೂ ಇರೋ ಕನೆಕ್ಷನ್ ಅಂತ ಹೇಳಿದ್ರೆ, ಯೂಶಲಿ ಈ ತರ ಹೊಟ್ಟೆಯೊಳಗಿನ ಒತ್ತಡ ಕಮ್ಮಿ ಆಗ್ಲಿಕ್ಕೆ ಮಾಡುವಂತ ಚೇಂಜಸ್.
1: ಗ್ಯಾಸ್ಟ್ರೈಟಿಸ್ ಇದ್ದವ್ರಿಗೆ ಹರ್ನಿಯ ಆಗೋ ಸಂಭವ ಹೆಚ್ಚ?
0: ಇಲ್ಲ, ಗ್ಯಾಸ್ಟ್ರೈಟಿಸ್ ಅನ್ನೋದು ಅದು ಹೊಟ್ಟೆಯೊಳಗಿನ ಆಸಿಡ್ ಉತ್ಪಾದನೆ ಜಾಸ್ತಿ ಆಗಿ ಆಗುವಂಥದ್ದು. ಅದರಿಂದ ಹೊಟ್ಟೆಯೊಳಗಡೆ ಒತ್ತಡ ಯಾವುದೇ ಕಾರಣಕ್ಕೂ ಜಾಸ್ತಿ ಆಗಲ್ಲ. ಹಾಗಾಗಿ ಆಸಿಡ್ ಜಾಸ್ತಿ ಆಗೋದ್ರಿಂದ ಹರ್ನಿಯ ಬರೋ ಸಾಧ್ಯತೆಗಳು ಆಗೋದಿಲ್ಲ. ತುಂಬಾ
1: ಹೊಟ್ಟೆ ಮೇಲೆ ಒತ್ತಡವನ್ನ ಕಡಿಮೆ ಮಾಡಿ.
0: ಈಗ ಕೆಲವರು ಕೆಲಸದಲ್ಲಿ ತುಂಬಾ ಭಾರವಾದ ವಸ್ತುಗಳನ್ನ ರೆಗ್ಯುಲರ್ಲಿ ಎತ್ತಿಡುವಂತ ಕೆಲಸಗಳಾಗಿರ್ಬೋದು, ಇಲ್ಲ ಹೊರುವಂತ ಕೆಲಸಗಳಾಗಿರ್ಬೋದು, ಇಂಥದ್ ಮಾಡ್ತಾನೆ ಇರ್ಬೇಕಾಗತ್ತೆ. ಈ ಸಮಯದಲ್ಲೂ ಅವ್ರಿಗೆ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದನೂ ಕೂಡ ಹರ್ನಿಯಗಳು ಬರಬಹುದು. ನಾವು ಯೂಶಲಿ ಶಸ್ತ್ರಚಿಕಿತ್ಸೆ ಅಂದ್ರೆ ಆಪರೇಷನ್ ಆದ್ಮೇಲೆ ಪೇಷಂಟ್ಸ್ ಗೆ ಜನರಲ್ ಅಡ್ವೈಸ್ ಏನ್ ಕೊಡ್ತೀವಿ ಅಂತ ಹೇಳಿದ್ರೆ, ಒಂದು 3 ತಿಂಗಳುಗಳ ಕಾಲ ಈ ತರದ್ದೇನು ಮಾಡಬೇಡಿ. ಜಾಸ್ತಿ ಭಾರ ಎತ್ತೋದಾಗ್ಲಿ, ಎತ್ತೋತ್ತ ಕೆಲಸ ಆಗ್ಲಿ, ಅಥವಾ ಫುಡ್ ಡಯಟ್ ಹ್ಯಾಬಿಟ್ಸ್ ನಾನು ಈಗ ಇಲ್ಲಿ ತನಕ ಏನ್ ಹೇಳಿದೆ ಇದನ್ನ ಫಾಲೋ ಮಾಡೋದಾಗ್ಲಿ, ಈ ತರದನ್ನ ಜನರಲ್ ಅಡ್ವೈಸ್ ಕೊಡ್ತೀವಿ. ಯಾಕಂದ್ರೆ ಒಂದು ಗಾಯ ವಾಸಿಯಾಗೋದಕ್ಕೆ 3 ತಿಂಗಳುಗಳ ಕಾಲ ಬೇಕು. ನಮಗೆ ಕಣ್ಣಿಗೆ ಕಾಣಿಸೋ ಹಂಗೆ ಅದು 1-10 ದಿನದೊಳಗಡೆ ಮಾದಿರುತ್ತೆ. ಆದರೆ ಅದು ಪೂರ್ತಿ ಮತ್ತೆ ನಾನು 70% ಅಷ್ಟು ಶಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಅದು 3 ತಿಂಗಳುಗಳಷ್ಟು ಕಾಲ ಬೇಕಾಗತ್ತೆ. ಅಲ್ಲಿ ತನಕ ಈ ತರ ಪ್ರಿವೆಂಟಿವ್ ಮೆಷರ್ಸ್ ಏನೇನಿರುತ್ತೆ ಅದನ್ನ ಅಳವಡಿಸ್ಕೊಂಡ್ರೆ ಆಪರೇಷನ್ ಆದ್ಮೇಲೆ ಹರ್ನಿಯಾ ಬರುವಂತ ಚಾನ್ಸಸ್ ತೀರಾ ಕಡಿಮೆ
1: ಇರುತ್ತೆ. ಮತ್ತೆ ಅದರಿಂದ ಆಗುವ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತಡಿಬಹುದು ಅನ್ಸುತ್ತೆ. ಸರ್, 3 ತಿಂಗಳು ಅವರು ರೆಸ್ಟ್ ಅಂತ ಹೇಳಲ್ಲ, ಅವರು ಜಾಗರೂಕರಾಗಿದ್ದು ಆಮೇಲೆ ಅವರು ದೈನಿಕ ಚಟುವಟಿಕೆಗಳೆಲ್ಲ
0: ಮಾಡಬಹುದು, ಅದರಲ್ಲೇನು ಸಮಸ್ಯೆ ಇಲ್ಲ. ಈಗ ಹಲವಾರು ಪೇಷಂಟ್ಸ್ ಈಗ ಆಪರೇಷನ್ ಮಾಡಿಸ್ಕೊಂಡಿರೋರಲ್ಲಿ ಡೌಟ್ ಏನಿರುತ್ತೆ ಅಂದ್ರೆ, ನಾವು ಗಾಡಿಲಿ ಓಡಾಡ್ಬೋದಾ ಅಥವಾ ಬೆಡ್ ರೆಸ್ಟ್ ಅಲ್ಲಿ ಯೋಗ ಮಾಡ್ಬೋದಾ, ಈ ತರದನ್ನೆಲ್ಲ ಮಾಡಬಹುದು. ನಾವು ಹೇಳ್ತಿರೋದು ತುಂಬಾ ಸ್ಟ್ರೆನ್ಯೂಸ್ ಆಕ್ಟಿವಿಟಿ, ತುಂಬಾ ಭಾರ ಹೇರುವಂತದ್ದು ಇಲ್ಲ ಅಂತ ಹೇಳಿದ್ರೆ ಒತ್ತಡ ಜಾಸ್ತಿ ಮಾಡುವಂತ ಕೆಲಸಗಳು ಇಂಥದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ ಅಂತ ಹೇಳೋದಷ್ಟೇ. ಬೇರೆ ದೈನಂದಿನ ಕೆಲಸಗಳು, ಓಡಾಟಗಳು ಇದನ್ನೆಲ್ಲ ಮಾಡ್ತಾ ಇರಬಹುದು, ಅದರಲ್ಲೇನು ಸಮಸ್ಯೆ ಆಗೋದಿಲ್ಲ.
1: ಆ ತರದನ್ನ ಮಾಡಬಹುದು.
0: ಹೌದು,
1: ಒಟ್ಟು ಈ ಹರ್ನಿಯ ಅದೇ ನೀವು ಹೇಳಿದ ಹಾಗೆ ಒತ್ತಡ ಜಾಸ್ತಿ ಆದಾಗ ಮತ್ತೆ ಇನ್ನೊಂದು 3 ಕಾರಣಗಳನ್ನು ಹೇಳಿದ್ರಿ.
0: ಅದೇ, ಒಂದು ಆಪರೇಷನ್ ಮಾಡಿಸ್ಕೊಂಡವರಲ್ಲಿ ಸ್ವಲ್ಪ ಹರ್ನಿಯ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಯಾವುದೇ ಆಪರೇಷನ್ ಮಾಡಿದಾಗ್ಲೂ ನಾವು ಮೆಶ್ ಹಾಕೋದಿಲ್ಲ, ಹರ್ನಿಯ ಆಪರೇಷನ್ ಮಾಡುವಾಗಷ್ಟೇ ಮೆಶ್ ಹಾಕೋದು. ಸೊ ಬೇರೆ ಆಪರೇಷನ್, ಹೊಟ್ಟೆ ಆಪರೇಷನ್ ಮಾಡಿದಾಗ ಬರೀ ಒಳಗಡೆ ಸೂಚರ್ಸ್ ಹಾಕಿ ಹೊಲಿಗೆ ಹಾಕಿರ್ತೀವಿ ಅಷ್ಟೇ, ರೀಇನ್ಫೋರ್ಸ್ಮೆಂಟ್ ಇರಲ್ಲ. ಸೊ ಅದು ಶಕ್ತಿ ಕಡಿಮೆ ಇರೋದ್ರಿಂದ ವಯಸ್ಸಾದಂತೆ ಅಲ್ಲಿ ವೀಕ್ನೆಸ್ ಜಾಸ್ತಿ ಆಗಿ ಅಲ್ಲಿಂದ ಹರ್ನಿಯ ಬರ್ಬೋದು. ಇನ್ನೊಂದು ಕಂಜನೈಟಲ್, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರು ಏನಾದ್ರೂ ಆದ್ರೆ ಹರ್ನಿಯ. ಇದು ಮುಖ್ಯವಾದ 3 ಕಾರಣಗಳು, 3 ಕ್ಲಾಸಿಫಿಕೇಶನ್ಸ್ ಹರ್ನಿಯದಲ್ಲಿ. ಒಂದು ಬೆಳವಣಿಗೆಯದು, ಒಂದು ವಯಸ್ಸಾದಂತೆ ವೀಕ್ನೆಸ್ ಡೆವಲಪ್ ಆಗುವಂಥದ್ದು, ಇನ್ನೊಂದು ಮುಂಚೆನೆ ಆಪರೇಷನ್ ಆಗಿರುವಂತ ಹೊಟ್ಟೆಯಲ್ಲಿ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು.
1: ಇದು ಹರ್ನಿಯಾನೇ ಅಂತ ಹೇಗೆ ತಜ್ಞ ವೈದ್ಯರು ಕಂಡುಹಿಡಿತೀರಾ? ಅಂದ್ರೆ ಬೇರೆ ರಕ್ತ ಪರೀಕ್ಷೆಗಳನ್ನು ಮಾಡಿಸ್ಬೇಕಾ ಅಥವಾ ಸ್ಕ್ಯಾನ್ಗಳು ಮಾಡಿಸ್ಬೇಕಾ, ಹೇಗೆ?
0: ಇದು ತುಂಬಾ ಸುಲಭವಾಗಿ ನಾವು ಗುರುತಿಸುವಂತ ರೋಗ. ಒಂದು ನಾನು ಹೇಳಿದಾಗೆ, ನಾವು ಪರೀಕ್ಷೆ ಮಾಡೋ ಟೈಮಲ್ಲೇನೆ ಯಾವುದೇ ಸ್ಕ್ಯಾನ್ ಇಲ್ದಲೆ, ಯಾವುದೇ ರಕ್ತ ಪರೀಕ್ಷೆ ಇಲ್ದಲೇನೆ ನಾವು ಗುರುತಿಸ್ಬೋದು ಇದು ಹರ್ನಿಯ ಗಂಟೆ ಅನ್ನೋದನ್ನ ಗುರುತಿಸ್ಬೋದು. ಆಗ್ಲೇ ಹೇಳ್ದಂಗೆ ಇಡೀ ದೇಹದಲ್ಲಿ ಇದು ಒಂದೇ ಗಂಟೆಗೆ ಇರುವಂತ ಗುಣ ಒಳಗೆ ಹೋಗೋದು, ಮತ್ತೆ ಯಾವಾಗ್ಲಾದ್ರೂ ಕೆಮ್ಮಿದ್ರೆ ಅಥವಾ ಏನಾದ್ರು ಒತ್ತಡ ಜಾಸ್ತಿ ಆದ್ರೆ ಹೊರಗೆ ಬರೋದು. ಹರ್ನಿಯ ಅನ್ನೋ ಗಂಟಿಗಷ್ಟೇ ಇರುವಂತ ಲಕ್ಷಣ ಇದು. ಸೊ ಇದನ್ನ ನಾವೇನಾದ್ರೂ ಪರೀಕ್ಷೆ ಮಾಡ್ತಾ ಏನಾದ್ರೂ ಇದು ಇದೆ ಅಂತ ಗೊತ್ತಾದ್ರೆ ಅವಾಗ ಯಾವುದೇ ರೀತಿಯಾದ ಸ್ಕ್ಯಾನ್ ಬೇಕಾಗಲ್ಲ, ಯಾವುದೇ ರೀತಿಯಾದ ರಕ್ತ ಪರೀಕ್ಷೆಯಿಂದ ಅವಶ್ಯಕತೆನೂ ಬೇಕಾಗಲ್ಲ, ಹಾಗೇನೆ ಪರೀಕ್ಷೆ ಮಾಡಬಹುದು.
1: ಸರ್, ಇದೆಲ್ಲ ನಾನ್ ಕ್ಯಾನ್ಸರ್?
0: ಹೌದು, ಇದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು ಯಾವುದು ಗಡ್ಡೆ ಅಲ್ಲ ಇದು, ಹರ್ನಿಯ ಅನ್ನೋದು. ಇದು ಸಾಮಾನ್ಯವಾಗಿರುವಂತ ಹೊಟ್ಟೆ ಒಳಗಡೆ ಇರುವಂತ ಗ್ರಂಥಗಳೇ ಹೊರಗೆ ಬರೋದನ್ನ ಹರ್ನಿಯ ಅಂತ ಕರಿತೀವಿ. ಯಾವುದೇ ರೀತಿಯಾದ ಕ್ಯಾನ್ಸರ್ಗೂ ಸಂಬಂಧವಿಲ್ಲ ಇದು ಹರ್ನಿಯ ಅನ್ನೋದು.
1: ಸರ್, ಈಗ ಶಸ್ತ್ರಚಿಕಿತ್ಸೆನೆ ಮಾಡಬೇಕು ಅಂತ ಹೇಳಿದ್ರಿ ಅಲ್ಲ?
0: ಹೌದು.
1: ಹೇಗೆ ಇದು ತುಂಬಾ ದೊಡ್ಡ?
0: ಇದು ಶಸ್ತ್ರಚಿಕಿತ್ಸೆಯಲ್ಲಿ ಇದಕ್ಕೆ 2 ತರ ಟ್ರೀಟ್ಮೆಂಟ್ ಇದೆ. ಒಂದು ಓಪನ್ ಸರ್ಜರೀಸ್ ಅಂತ ಹೇಳಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಅಂತ ಹೇಳಿ. ಈಗ ಓಪನ್ ಸರ್ಜರೀಸ್ ಅಂದ್ರೆ ಸಹಜವಾಗಿ ಮೇಲ್ಗಡೆ ಸ್ವಲ್ಪ ಓಪನ್ ಮಾಡಿ ಹರ್ನಿಯ ಗಂಟನ್ನ ಒಳಗೆ ಹಾಕಿ ಕ್ಲೋಸ್ ಮಾಡಿ ಮೆಶ್ ಹಾಕುವಂಥದ್ದು. ಇದು ಸ್ವಲ್ಪ ಹೊಲಿಗೆಗಳು ಜಾಸ್ತಿ ಬೀಳ್ತವೆ, ಗುರುತು ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ, ಮತ್ತೆ ಗಾಯ ದೊಡ್ಡದಿದ್ದಷ್ಟು ನೋವು ಜಾಸ್ತಿ ಇರುತ್ತೆ. ವಾಪಸ್ ವಾಸಿಯಾಗೋಕ್ಕೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹೀಗಾಗಿ ಓಪನ್ ಆಪರೇಷನ್ಸ್ ಇವಾಗ ಕಡಿಮೆ ಆಗ್ತಾ ಬರ್ತಿದ್ದಾವೆ ಹರ್ನಿಯಾಗೆ. ಎಷ್ಟೊಂದು ಜನ ಸಾಮಾನ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡಿಸ್ಕೋತಾ ಇದ್ದಾರೆ. ಲ್ಯಾಪ್ರೋಸ್ಕೋಪಿಕ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಕ್ಯಾಮರಾ ಆಪರೇಷನ್ ಅಂತ ಏನ್ ಹೇಳ್ತಾರೆ.

0: ಪಿನ್ ಹೋಲ್ ಸರ್ಜರೀಸ್. ಜಸ್ಟ್ ಒಂದು ಹೊಲಿಗೆ ಹಾಕುವಷ್ಟು ಜಾಗದಲ್ಲಿ ಕ್ಯಾಮ್ರಾ ಒಳಗಡೆಯಿಂದ ನೋಡಿಕೊಂಡು ಅದು ಆಪರೇಷನ್ ಮಾಡುವಂಥದ್ದು. ಇದರ ಅಡ್ವಾಂಟೇಜಸ್ ಏನಿರ್ತವೆ ಅಂತ ಹೇಳಿದ್ರೆ, ರಿಕವರಿ ತುಂಬಾ ಬೇಗ ಇರುತ್ತೆ. ಈಗ ಓಪನ್ ಆಪರೇಷನ್ ಮಾಡಿಸ್ಕೊಂಡವರು ಸ್ವಲ್ಪ ಒಂದು ವಾರ ಆದರೂ ಕೂಡ ಸ್ವಲ್ಪ ನೋವು ಇರುತ್ತೆ ಓಡಾಡುವಾಗ, ಇಲ್ಲ ಅಂತ ಹೇಳಿದ್ರೆ ಹೊಲಿಗೆಗಳು ಒಂದು ವಾರ ಆದ್ಮೇಲೆ ತೆಗಿಯಕ್ಕೆ ಮತ್ತೆ ಹೋಗಬೇಕು, ಈ ತರ ಎಲ್ಲ ತೊಂದರೆಗಳಿರ್ತವೆ. ಲ್ಯಾಪ್ರೋಸ್ಕೋಪಿಕ್ ಅಲ್ಲಿ ರಿಕವರಿ ತುಂಬಾ ಫಾಸ್ಟ್ ಆಗಿರುತ್ತೆ. ಅಂದ್ರೆ ಮಾರನೇ ದಿನನೇ ಪೇಷಂಟ್ ಎದ್ದು ಓಡಾಡಬಹುದು, ಊಟ ಅಥವಾ ಆಹಾರ ಸೇವನೆ ಎಲ್ಲ ಮಾಡಬಹುದು. ಹೀಗೆಲ್ಲ ಅಡ್ವಾಂಟೇಜಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಲ್ಲಿ ಇರುತ್ತೆ.
1: ಹೇಗೆ ಸರ್ ಇದು ತುಂಬಾ ಎಕ್ಸ್ಪೆನ್ಸಿವ್? ಹೇಗೆ ಆರ್ಥಿಕವಾಗಿ ಒಬ್ಬ ವ್ಯಕ್ತಿಗೆ ಹೊರೆ ಆಗುವಂತ ಶಸ್ತ್ರಚಿಕಿತ್ಸೆನ ಹೇಗೆ?
0: ನಾನು ಆಗ್ಲೇ ಹೇಳ್ದಂಗೆ ಇದು ಬಹಳ ಸಾಮಾನ್ಯವಾಗಿ ನಡೆಯುವಂತ ಶಸ್ತ್ರಚಿಕಿತ್ಸೆ. ನೀವು ಯಾವುದೇ ಹಾಸ್ಪಿಟಲ್, ಈಗ ಎಷ್ಟು ಯಾವುದೇ ತಾಲೂಕ್ ಹಾಸ್ಪಿಟಲ್ ಆಗಿರ್ಲಿ, ಯಾವುದೇ PHC ನಲ್ಲೂ ಕೂಡ ಈಗ ಹರ್ನಿಯಾ ಆಪರೇಷನ್ ಮಾಡೋರು ಬಹಳಷ್ಟು ಜನ ಇದ್ದಾರೆ. ಹೋಬಳಿ ಲೆವೆಲ್ ಅಲ್ಲೂ ಹರ್ನಿಯಾ ಆಪರೇಷನ್ಸ್ ಮಾಡುವಂತ ಸರ್ಜನ್ಸ್ ಇದಾರೆ ಈಗಲೂ ಕೂಡ. ಸೊ ಹೀಗಿರುವಾಗ ಇಷ್ಟು ಸಾಮಾನ್ಯವಾಗಿ ಇಷ್ಟು ಎಲ್ಲಾ ಕಡೆ ಆಗುವಂತ ಆಪರೇಷನ್ ಆಗಿರೋದ್ರಿಂದ ಇದು ಆರ್ಥಿಕವಾಗಿ ಅಷ್ಟು ಒತ್ತಡ ಬೀರೋದಿಲ್ಲ. ರೋಗಿಯಾಗ್ಲಿ ಅಥವಾ ರೋಗಿಯ ಫ್ಯಾಮಿಲಿ ಕುಟುಂಬದವರಿಗಾಗ್ಲಿ ಆರ್ಥಿಕವಾಗಿ ಅಷ್ಟು ಒತ್ತಡ ಬೀಳುವಂತ ಸರ್ಜರಿ ಅಲ್ಲ, ಶಸ್ತ್ರಚಿಕಿತ್ಸೆ ಅಲ್ಲ.
1: ಕಡಿಮೆ ಖರ್ಚಲ್ಲಿ ನೆಮ್ಮದಿ,
0: ಅತಿ ಕಡಿಮೆ ಖರ್ಚಲ್ಲಿ ಹರ್ನಿಯ ಆಪರೇಷನ್ ಗಳು ನಡೆಸಿಕೊಡ್ತಿದೀವಿ ನಾವಿಲ್ಲಿ.
1: ಮತ್ತೆ ಆಪರೇಷನ್ ಒಂದ್ ಸರ್ತಿ ಆದ್ಮೇಲೆ ಇದು ಬರೋ ಚಾನ್ಸಸ್ ಅಂತೂ ನೀವು ಹೇಳಿದ್ರೆ ಲೆಸ್ ದನ್ 1%,
0: ಅತಿ ಕಡಿಮೆ. ಆಪರೇಷನ್ ಕರೆಕ್ಟ್ ಆಗಿ ಆಗಿದೆ, ಪೇಷಂಟ್ ನಾವು ಹೇಳೋ ಮಾಹಿತಿಗಳನ್ನ ಅಡ್ವೈಸ್ ಗಳನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಪಸ್ ಅದೇ ಜಾಗದಲ್ಲಿ ಹರ್ನಿ ಆಗುವಂತ ಪರಿಸ್ಥಿತಿಗಳು ಬಹಳ ಕಡಿಮೆ. ಬೇರೆ ಜಾಗದಲ್ಲಿ ಆಗಬಹುದು, ಬಟ್ ಆಪರೇಷನ್ ಮಾಡಿಸ್ಕೊಂಡಿದ್ದ ಜಾಗದಲ್ಲಿ ಆಗುವಂತದ್ದು ಲೆಸ್ ದನ್ 1% ಇರ್ತದೆ.
1: ಸರ್, ಇದೇನು ವಂಶವಾಹಿ ಮೂಲಕ ಏನಾರು ಬರಬಹುದಾ? ಈಗ ತಂದೆಗೆ ಹರ್ನಿಯಾ ಇದ್ರೆ ಮಕ್ಕಳಿಗೂ ಹಾಗೆ
0: ಕೆಲವು ಅನುವಂಶಿಕವಾಗಿ ಬರುವಂತ ರೋಗಗಳು ಅಂದ್ರೆ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಅನುವಂಶಿಕವಾಗಿ ಬರುವಂತದ್ದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಹುಟ್ಟಿನಿಂದಲೇ ದೇಹದ ಎಲ್ಲಾ ಭಾಗದಲ್ಲೂ ಮಾಂಸಗಳು ವೀಕ್ ಆಗಿರ್ತವೆ. ಇದರಿಂದ ಹರ್ನಿಯಗಳು ಬರಬಹುದು, ಆದರೆ ಇದು ಬಹಳ ರೇರ್. ಈ ಕೊಲಾಜಿನ್ ವ್ಯಾಸ್ಕ್ಯುಲರ್ ಡಿಸೀಸಸ್ ಅಂತ ರೋಗನೇ ತುಂಬಾ ರೇರ್ ಆಗಿ ಬರುವಂತದ್ದು, ಅದರಲ್ಲಿ ಮತ್ತೆ ಹರ್ನಿಯಾ ಕಾಣಿಸ್ಕೊಳ್ಳುವಂಥದ್ದು ಬಹಳ ರೇರ್. ಹಾಗಾಗಿ ಹರ್ನಿಯಾ ಅಂತದ್ದು ಅನುವಂಶಿಕವಾಗಿ ಬರುವಂತ ರೋಗ ಅಲ್ಲ. ಜನರಲಿ ಸ್ಪೀಕಿಂಗ್ ಇದು ನಾನಾಗ್ಲೇ ಹೇಳ್ದಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ ಇದು. ವಯಸ್ಸಾಗುವಂಗೆ ಒತ್ತಡಗಳು ಜಾಸ್ತಿ ಆದಂಗೆ ಬರುವಂತ ರೋಗ.
1: ಅಲ್ಲ ಸರ್, ಈಗ ನಮ್ಮ ಸಮಾಜದಲ್ಲಿ ಗಂಡು ಮಕ್ಕಳು ಗಟ್ಟಿ ಮುಟ್ಟಾಗಿರ್ತಾರೆ ದೈಹಿಕವಾಗಿ ಅಂತೆಲ್ಲ ಹೇಳ್ತೀವಲ್ಲ, ಆದರೆ ನೀವು ಹೇಳಿದ್ರಿ ಮಾಂಸಖಂಡಗಳ ದೌರ್ಬಲ್ಯದಿಂದ ಬರುವಂತದ್ದು ಇದು ಅಂತ.
0: ಹೌದು,
1: ಅದು ಯಾಕೆ ಗಂಡಸರಿಗೆ ಬರಬೇಕು ಹೆಚ್ಚಾಗಿ?
0: ನಾನು ಅವಾಗಲೇ ಏನು ಹೇಳಿದೆ, ಬೆಳವಣಿಗೆಯಲ್ಲಿ ಸ್ವಲ್ಪ ಏರುಪೇರಾದರೂ ಹರ್ನಿಯ ಬರ್ಬೋದು ಅಂತ. ಗಂಡಸರಲ್ಲಿ ಈ ತರ ಕಮ್ಯುನಿಕೇಶನ್ ಜಾಸ್ತಿ ಇರುತ್ತೆ ಹೆಂಗಸರಿಗಿನ್ನ. ಗಂಡಸರ ಬೆಳವಣಿಗೆಯಲ್ಲಿ ನಾವು ಟೆಸ್ಟಿಸ್ ಅಂತ ಏನ್ ಹೇಳ್ತೀವಿ, ಅದು ಮೊದಲು ಹೊಟ್ಟೆ ಒಳಗಡೆ ಇರುತ್ತೆ. ಅದು ಹುಟ್ಟೋ ಅಷ್ಟೊತ್ತಿಗೆ, ಮಗು ಹುಟ್ಟೋ ಅಷ್ಟೊತ್ತಿಗೆ ಅದು ಹೊರಗಡೆ ಬರೋದಕ್ಕೆ, ಹೊಟ್ಟೆಯಿಂದ ಹೊರಗಡೆ ಬರೋದಕ್ಕೆ ಒಂದು ಟ್ರ್ಯಾಕ್ಟ್ ಫಾರ್ಮ್ ಆಗಿರುತ್ತೆ. ಅದು ಹೆಂಗಸರಲ್ಲಿ ಆಗಿರೋದಿಲ್ಲ. ಸೊ ಈ ಟ್ರ್ಯಾಕ್ಟ್ ಕ್ಲೋಸ್ ಆಗದಲೇ ಇದ್ದಾಗ ಹರ್ನಿಯ ಗಂಟು ಅದೇ ಟ್ರ್ಯಾಕ್ಟ್ ಮುಖಾಂತರ ಬರುತ್ತೆ ಹೊರಗಡೆ. ಹಾಗಾಗಿ ಮುಂಚಿತವಾಗಿಯೇ ಈ ಟ್ರ್ಯಾಕ್ಟ್ ಗಂಡಸರಲ್ಲಿ ಅಷ್ಟೇ ಸೀಮಿತವಾಗಿ ಬರೋದ್ರಿಂದ ಗಂಡಸರಲ್ಲಿ ಹರ್ನಿಯ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಸಲ್ ವೀಕ್ನೆಸ್ ಇಂದ ಬರುವಂತ ಹರ್ನಿಯ, ಈಗ ಅದರ ಪ್ರಬಲತೆ ಕಮ್ಮಿಯಾಗಿ ಬರುವಂತ ಹರ್ನಿಯ, ಅದು ಗಂಡಸರ ಹೆಂಗಸರಲ್ಲಿ ಇಬ್ಬರಲ್ಲೂ, ಈಗ 60 ವರ್ಷದ ಮೇಲ್ಪಟ್ಟನವ್ರಿಗೆ ಇಬ್ಬರಲ್ಲೂ ಬರಬಹುದು. ಆದ್ರೆ ಈ ಎಳೆ ವಯಸ್ಸಿನಲ್ಲಿ 30 ರೊಳಗೆ, 25 ವರ್ಷದೊಳಗೆ, 20 ವರ್ಷದೊಳಗಡೆ ರೋಗಿಗಳಲ್ಲಿ ಹರ್ನಿಯ ಬಂತ ಅಂತ ಹೇಳಿದ್ರೆ ಅದು ಗಂಡಸರಲ್ಲೇ ಜಾಸ್ತಿ ಬರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಮುಂಚಿತವಾಗ್ಲೇ ಇರುವಂತ ಟ್ರ್ಯಾಕ್ಟ್, ಹೊಟ್ಟೆಯೊಳಗಿಂದ ಹೊರಗಡೆಗೆ ಬರುವಂತ ಟ್ರ್ಯಾಕ್ಟ್ ಅದು ಕ್ಲೋಸ್ ಆಗದೆ ಇರೋ ಕಾರಣ ಅದರಿಂದ ಅಲ್ಲಿಂದ ಕರಳುಗಳು ಕೂಡ ಹೊರಗಡೆ ಬಂದು ಹರ್ನಿಯ ಗಂಟಾಗಬಹುದು.
1: ತುಂಬಾ ಧನ್ಯವಾದಗಳು ಸರ್. ಇದುವರೆಗೆ ಹರ್ನಿಯ ಅಂದ್ರೆ ಒಂದು ಏನೋ ಆತಂಕ ಇತ್ತು, ಅಂದ್ರೆ ಏನಿರಬಹುದು, ಅದು ಹೆಂಗೆ ಹೊರಗೆ ಬರುತ್ತೆ, ಕಾರಣಗಳು ಏನೇನೆಲ್ಲ ಇರಬಹುದು, ಮತ್ತೆ ಅದು ವಂಶವಾಹಿ ಮೂಲಕ ಎಲ್ಲರಿಗೂ ಬರುತ್ತಾ, ಮುಂದಿನ ಜನಾಂಗಕ್ಕೂ ಬರುತ್ತಾ, ಆ ತರದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆ.
0: ನನಗೂ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಕಾಶವಾಣಿಗೆ ಧನ್ಯವಾದಗಳು.
2: ಇದುವರೆಗೂ ಅಂಡವಾಯು ಅಥವಾ ಹರ್ನಿಯ ಈ ಕುರಿತು ಡಾಕ್ಟರ್ ಸುಶ್ರುತರವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಸುಜಾತ ಎಫ್ ತಳವಾರ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಇದೀಗ 150 ವರ್ಷ
1: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
0: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
1: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ PMKSY, ಪ್ರತಿ ಹನಿ ಹೆಚ್ಚು ಬೆಳೆ, ಪ್ರತಿ ಬೆಳೆಗೂ ನೀರು ಎಂಬ ಧ್ಯೇಯ ವಾಕ್ಯದೊಂದಿಗೆ ಜಾರಿಗೆ ಬಂದ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯು ದೇಶದಾದ್ಯಂತ ರೈತರ ಆದಾಯವನ್ನು ವೃದ್ಧಿಸುವ ಉಪಕ್ರಮವಾಗಿದೆ. ರೈತರು ಮಳೆಯ ಮೇಲೆ ಅವಲಂಬಿತರಾಗುವುದನ್ನು ತಪ್ಪಿಸುವುದು, ದೊರೆಯುವ ಕಡಿಮೆ ನೀರನ್ನೇ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ಪ್ರಸ್ತುತ ಕಾಲಘಟ್ಟದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗುತ್ತಿರುವ ಕಾರಣ ರೈತರು ಬೆಳೆ ಹಾನಿ ಎದುರಿಸ್ತಾ ಇದ್ದಾರೆ. ಹಳೆಯ ನೀರಾವರಿ ಪದ್ಧತಿಯಿಂದ ನೀರಿನ ವ್ಯರ್ಥಕ್ಕೆ ಕಾರಣ ಆಗ್ತಾ ಇದೆ. ಇದರಿಂದ ರೈತರು ಬೇಸಿಗೆಯಲ್ಲಿ ನೀರಿನ ಕೊರತೆಯನ್ನು ಎದುರಿಸಬೇಕಾಗ್ತಾ ಇದೆ. ಮಳೆ ನೀರು ಕೊಯ್ಲು ಸಹಾಯದಿಂದ ರಕ್ಷಣಾತ್ಮಕ ನೀರಾವರಿಯನ್ನು ಉತ್ತೇಜಿಸುವುದು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಗುರಿಯಾಗಿದೆ. ಇದನ್ನು ಜಲಸಿಂಚನ್ ಮತ್ತು ಜಲಸಂಚಯನಂತಹ ಕಾರ್ಯಕ್ರಮಗಳ ಮೂಲಕ ಸಾಧಿಸಲಾಗ್ತಾ ಇದೆ. ರೈತರಿಗೆ ಸೂಕ್ಷ್ಮ ನೀರಾವರಿ ಪದ್ಧತಿಗಳನ್ನು ಅಳವಡಿಸುವ ಮಹತ್ವದ ಯೋಜನೆ ಇದಾಗಿದೆ. ಅಂತರ್ಜಲದ ವ್ಯಾಪಕ ಬಳಕೆಯಿಂದಾಗಿ ನೀರಿನ ಮಟ್ಟ ನಿರಂತರವಾಗಿ ಕ್ಷೀಣಿಸ್ತಾ ಇದೆ. ಈ ಸಮಸ್ಯೆಯನ್ನು ಪರಿಹರಿಸಲು ದಕ್ಷ ನೀರಿನ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಹಾಗೂ ತುಂತುರು ನೀರಾವರಿಯನ್ನು ಉತ್ತೇಜಿಸುವ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಈ ಯೋಜನೆ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಮತ್ತು ನೀರಿನ ಬಳಕೆಯ ದಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಹಲವಾರು ನೀರು ಉಳಿಸುವ ಉಪಕ್ರಮಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಹರ್ ಖೇತ್ ಕೋ ಪಾನಿ, ಪ್ರತಿ ಬೆಳೆಗೆ ನೀರು ಎಂಬ ಧ್ಯೇಯ ವಾಕ್ಯವನ್ನು ಹೊಂದಿದೆ. July 1, 2015 ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ನೀರಿನ ವಿವೇಚನಾಯುಕ್ತ ಮತ್ತು ಪರಿಣಾಮಕಾರಿ ಬಳಕೆಗೆ ಒತ್ತು ನೀಡುವ ಸಲುವಾಗಿ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯಡಿ ಗರಿಷ್ಠ %90 ಸಬ್ಸಿಡಿಯನ್ನು ಒದಗಿಸಲಾಗುತ್ತದೆ. ಕರ್ನಾಟಕದಲ್ಲಿ ನೀರಿನ ಸಮರ್ಥ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯನ್ನು 2003-2004 ಅನುಷ್ಠಾನಗೊಳಿಸಲಾಯಿತು. ಈ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದ ಅಡಿ ವಿತರಿಸಲಾಗ್ತಾ ಇದೆ. 2005-2006 ಕೇಂದ್ರ ಸರ್ಕಾರ ಕೂಡ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಕ್ಕೆ ಸಹಾಯಧನವನ್ನು ಒದಗಿಸ್ತಾ ಇದೆ. 2015-2016 ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಘಟಕದಡಿ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಈ ಯೋಜನೆಯ ಪ್ರಯೋಜನ ಏನು ಅನ್ನೋದನ್ನು ನೋಡೋಣ. ಸೂಕ್ಷ್ಮ ನೀರಾವರಿ ಅಡಿಯಲ್ಲಿ ನೀರಾವರಿ ಘಟಕಗಳ ಅಳವಡಿಕೆಗೆ ರೈತರಿಗೆ ಹಣಕಾಸಿನ ನೆರವು ಸಿಗ್ತಾ ಇದೆ. ನೀರಿನ ಬಳಕೆಯ ದಕ್ಷತೆಯನ್ನು ಸಾಧಿಸಲು ಎಲ್ಲ ಸ್ವತ್ತುಗಳು ಮತ್ತು ನೀರಿನ ಮೂಲಗಳನ್ನು ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯೊಂದಿಗೆ ಒದಗಿಸಲಾಗ್ತಾ ಇದೆ. ಆಯ್ದ ಬೆಳೆಗಳಿಗೆ ರೈತರ ಹೊಲದಲ್ಲಿ ಹನಿ ಅಥವಾ ತುಂತುರು ನೀರಾವರಿ ಘಟಕಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ನೀರಾವರಿ ವ್ಯವಸ್ಥೆಯ ಅಳವಡಿಕೆಯನ್ನು ರೈತರು ಸ್ವತಃ ಅಥವಾ ಯಾವುದೋ ಅನುಮೋದಿತ ಸೂಕ್ಷ್ಮ ನೀರಾವರಿ ಕಂಪನಿಯ ಮೂಲಕ ಅಳವಡಿಸಿಕೊಳ್ಳಬಹುದು. ಸೂಕ್ಷ್ಮ ನೀರಾವರಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗೆ ಪಾವತಿಸಬೇಕಾದ ಸಹಾಯಧನದ ಮಾದರಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ %55 ಸಹಾಯಧನ ದೊರೆಯುತ್ತೆ. ಇತರ ರೈತರಿಗೆ %45 ಸಹಾಯಧನ ದೊರೆಯುತ್ತೆ. ಇದನ್ನು ಈಶಾನ್ಯ ಮತ್ತು ಹಿಮಾಲಯನ್ ರಾಜ್ಯಗಳನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು 60-40 ಪೂರೈಸಲಾಗ್ತದೆ. ಸಹಾಯಧನ ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆ ಆಗುತ್ತೆ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಯಾರು ಅರ್ಹರು ಅನ್ನೋದನ್ನು ನೋಡೋಣ. ಕರ್ನಾಟಕದ ಎಲ್ಲ ರೈತರು ಕೃಷಿ ಸಿಂಚಯಿ ಯೋಜನೆಯ ಪ್ರಯೋಜನ ಪಡೆಯಲು

0: ಅರ್ಹರಾಗಿರ್ತಾರೆ. ಜಾತಿ ಸಮುದಾಯವನ್ನು ಪರಿಗಣಿಸದೆ ಎಲ್ಲ ಭಾರತೀಯ ರೈತರು ಈ ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ರೈತರು ಈ ಯೋಜನೆಯನ್ನು ಲಾಭ ಮಾಡಿಕೊಳ್ಳಬಹುದು. ಒಬ್ಬ ಫಲಾನುಭವಿಗೆ 5 ಹೆಕ್ಟೇರ್ ಮಿತಿಗೆ ಸೀಮಿತವಾದ ಸಬ್ಸಿಡಿಯನ್ನು ಪಡೆಯಬಹುದು. ಸಬ್ಸಿಡಿ ಪಡೆಯಲು ಇರುವ ಮಾನದಂಡಗಳೇನು ಅನ್ನೋದನ್ನು ನೋಡೋಣ. ಹನಿ ನೀರಾವರಿ ಮತ್ತು ತುಂತುರು ನೀರಾವರಿ ಉಪಕರಣಗಳನ್ನು ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಮತ್ತು ಇಲಾಖಾ ನೋಂದಣಾ ಸವಲತ್ತುಗಳೊಂದಿಗೆ ವಿತರಿಸಲಾಗುತ್ತೆ. ನೋಂದಾಯಿತ ಅಧಿಕೃತ ಸಂಘ ಸಂಸ್ಥೆಗಳು ಕೂಡ ಈ ಕಾರ್ಯಕ್ರಮದಡಿ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಈ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ನೀಡುವಾಗ 24.1% ಸಹಾಯಧನವನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರೈತರಿಗೆ ನೀಡಲಾಗುತ್ತದೆ. ಜೊತೆಗೆ ಸರ್ಕಾರದ ನಿಯಮಾನುಸಾರ ಹಿಂದುಳಿದ ವರ್ಗದ ರೈತರಿಗೂ ಕೂಡ ಹಾಗೂ ಅಲ್ಪಸಂಖ್ಯಾತ ರೈತರಿಗೂ ಕೂಡ ವಿತರಿಸಲಾಗುತ್ತೆ. ಈ ಯೋಜನೆಯಡಿ ರೈತ ಮಹಿಳೆಯರಿಗೆ 33% ಮೀಸಲಾತಿಯನ್ನು ನೀಡಲಾಗಿದೆ. ಸಣ್ಣ, ಅತಿ ಮತ್ತು ಮಧ್ಯಮ ವರ್ಗದ ರೈತರಿಗೆ ಆದ್ಯತೆಯನ್ನು ನೀಡಲಾಗ್ತದೆ. ಈ ಹಿಂದೆ ಪ್ರಯೋಜನ ಪಡೆದ ರೈತರು 7 ವರ್ಷಗಳ ನಂತರ ಸ್ಪ್ರಿಂಕ್ಲರ್ ಸೆಟ್ಗಳನ್ನು ನವೀಕರಿಸಲು ಸಬ್ಸಿಡಿಗಾಗಿ ಅರ್ಜಿ ಸಲ್ಲಿಸಬಹುದು. ವೈಯಕ್ತಿಕವಾಗಿ ಹೇಗೆ ಈ ಯೋಜನೆಯನ್ನು ಲಾಭ ಪಡೀಲಿಕ್ಕೆ ಅರ್ಜಿ ಸಲ್ಲಿಸಬಹುದು ಅನ್ನೋದನ್ನು ಈಗ ನೋಡೋಣ. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆ ಅಡಿಯಲ್ಲಿ ಸಬ್ಸಿಡಿಗೆ ಅರ್ಜಿ ಸಲ್ಲಿಸಲು ಸಂಬಂಧಿತ ಕೃಷಿ ಅಧಿಕಾರಿಯನ್ನು ಸಂಪರ್ಕಿಸಬೇಕು. ಅಲ್ಲಿ ನೀವು ಸಬ್ಸಿಡಿ ವಿನಂತಿ ಅರ್ಜಿಯನ್ನು ಭರ್ತಿ ಮಾಡಬೇಕಾಗತ್ತೆ. ಅರ್ಜಿ ನಮೂನೆಯನ್ನು ನೀಡಲು ಅಧಿಕಾರಿಯನ್ನು ಕೇಳಬೇಕು. ಅಗತ್ಯ ಮಾಹಿತಿ ವಿಭಾಗದಲ್ಲಿ ಉಲ್ಲೇಖಿಸಲಾದ ಕೆಲವು ಸಾಮಾನ್ಯ ವಿವರಗಳನ್ನು ಒದಗಿಸಬೇಕು. ಘಟಕದ ಹೆಸರನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರತಿ ಹನಿ ಹೆಚ್ಚಿನ ಬೆಳೆ ಎಂದು ಭರ್ತಿ ಮಾಡಬೇಕು. ನಂತರ ನಿಮ್ಮ ಕೃಷಿ ಭೂಮಿಯ ವಿವರಗಳನ್ನು ಒದಗಿಸಬೇಕು. ಸ್ಪ್ರಿಂಕ್ಲರ್ ಬಳಸಲು ಉದ್ದೇಶಿಸಿರುವ ಭೂಮಿಯ ವಿವರವನ್ನು ಸಲ್ಲಿಸಬೇಕು. ಸರ್ವೆ ನಂಬರ್ ನಮೂದಿಸಬೇಕು. ನಿಮ್ಮ ಭೂಮಿ ದಾಖಲಾತಿಗಳನ್ನು ಲಗತ್ತಿಸಬೇಕು. ನಿಮ್ಮ ಜಾತಿ ಮತ್ತು ವರ್ಗವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಕನಿಷ್ಠ ರೈತರ ಮಾಹಿತಿಯನ್ನು ಕೂಡ ಒದಗಿಸಬೇಕು. ನೀವು ಒದಗಿಸಿರುವ ಎಲ್ಲ ವಿವರಗಳು ಸರಿಯಾಗಿವೆ ಎಂದು ಪರಿಶೀಲಿಸಿದ ನಂತರ ಘೋಷಣೆಯ ಅಡಿಯಲ್ಲಿ ಸಹಿ ಮಾಡಬೇಕು. ನಂತರ ನಿಮ್ಮ ಹೆಸರು, ನಿಮ್ಮ ತಂದೆಯ ಹೆಸರು, ನೀವು ಸೇರಿರುವ ಗ್ರಾಮವನ್ನು ನಮೂದಿಸುವ ಶಿಫಾರಸು ಪ್ರಮಾಣ ಪತ್ರವನ್ನು ಲಗತ್ತಿಸಬೇಕು. ಬಿಲ್ ಸಂಖ್ಯೆ ಮತ್ತು ದಿನಾಂಕವನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳು ವಿಭಾಗದಲ್ಲಿ ಉಲ್ಲೇಖಿಸಿರುವಂತೆ ಸಂಬಂಧಿತ ದಾಖಲಾತಿಗಳನ್ನು ಒದಗಿಸಬೇಕು. ಸಹಾಯಕ ಕೃಷಿ ಅಧಿಕಾರಿಯಿಂದ ನಿಮ್ಮ ಅರ್ಜಿಯನ್ನು ಸರಿಯಾಗಿ ದೃಢೀಕರಿಸಿ ಅದನ್ನು ತೋಟಗಾರಿಕೆ ನಿರ್ದೇಶನಾಲಯ ಕಚೇರಿಯಲ್ಲಿ ಸಲ್ಲಿಸಬೇಕು. ನಿಮ್ಮ ಅರ್ಜಿಯನ್ನು ಸಂಬಂಧಪಟ್ಟ ತೋಟಗಾರಿಕೆ ನಿರ್ದೇಶಕರು ಸ್ಪ್ರಿಂಕ್ಲರ್ ಸಬ್ಸಿಡಿಗೆ ಅನುಮೋದನೆ ನೀಡುತ್ತಾರೆ. ಆನ್ಲೈನ್ ಮೂಲಕ ಕೂಡ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಲಾಭವನ್ನು ಪಡೆಯಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅಧಿಕೃತ ಜಾಲತಾಣ pmksy.nic.inಗೆ ಭೇಟಿ ನೀಡಬೇಕು. ಸ್ವಾಗತ ಪುಟದಲ್ಲಿ ಪುಟದ ಎಡಭಾಗದಲ್ಲಿರುವ ರೈತ ನೋಂದಣಿ ಲಿಂಕನ್ನು ಕ್ಲಿಕ್ ಮಾಡಬೇಕು. ಆಮೇಲೆ ನೋಂದಣಿ ನಮೂನೆಗೆ ಹೋಗಿ ಅಲ್ಲಿ ನೀವು ಡಾಟ್ ಚಿಹ್ನೆಯೊಂದಿಗೆ ಗುರುತಿಸಲಾದ ಎಲ್ಲ ಕಡ್ಡಾಯ ಕ್ಷೇತ್ರಗಳನ್ನು ಭರ್ತಿ ಮಾಡಬೇಕು. ಮೊದಲು ನೀವು ಡ್ರಾಪ್ ಮೆನುವಿನಲ್ಲಿರುವ ಇಲಾಖೆ ಹೆಸರನ್ನು ತೋಟಗಾರಿಕೆ ಎಂದು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಹಣಕಾಸು ವರ್ಷದ ವಿಭಾಗದಲ್ಲಿ ಪ್ರಸ್ತುತ ವರ್ಷವನ್ನು ಟೈಪ್ ಮಾಡಿ ನಂತರ ಹೆಸರು, ತಂದೆ ಗಂಡನ ಹೆಸರು, ಆದಾಯ ಇತ್ಯಾದಿ ವೈಯಕ್ತಿಕ ವಿವರಗಳನ್ನು ಸಲ್ಲಿಸಬೇಕು. ಐಡಿ ಕಾರ್ಡ್ ವಿವರಗಳ ವಿಭಾಗದಲ್ಲಿ ನೀವು ಕಡ್ಡಾಯವಾಗಿ ಆಧಾರ್ ಸಂಖ್ಯೆಯನ್ನು ಒದಗಿಸಬೇಕು. ಮುಂದೆ ವಿಳಾಸ ವಿವರಗಳನ್ನು ವಿಭಾಗವಾರು ಭರ್ತಿ ಮಾಡಬೇಕು. ಡ್ರಾಪ್ ಡೌನ್ ಮೆನುಗಳಿಂದ ನಿಮ್ಮ ರಾಜ್ಯ, ನಿಮ್ಮ ಜಿಲ್ಲೆ, ಬ್ಲಾಕ್, ಮಂಡಲ, ಜಿಲ್ಲಾ ಪಂಚಾಯಿತಿ, ನಿಮ್ಮ ಗ್ರಾಮದ ಹೆಸರನ್ನು ಆಯ್ಕೆ ಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಟೈಪ್ ಮಾಡಬೇಕು. OTP ಸ್ವೀಕರಿಸಲು ಮೊಬೈಲ್ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ಗೆ ಸಂಪರ್ಕಗೊಂಡಿರುವುದನ್ನು ಮೊದಲೇ ಖಚಿತಪಡಿಸಿಕೊಂಡಿರಬೇಕು. ನಂತರ ನೀವು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರವನ್ನು ಸಲ್ಲಿಸಬೇಕು. ನಿಮ್ಮ ಜಾತಿ ಹಾಗೂ ವರ್ಗವನ್ನು ಆಯ್ಕೆ ಮಾಡಬೇಕು. ನಿಮ್ಮ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ನೀವು ಒದಗಿಸಿದ ಎಲ್ಲ ಮಾಹಿತಿ ಸರಿಯಾಗಿದೆಯೇ ಎಂದು ಪರಿಶೀಲಿಸಿದ ನಂತರ ಸಬ್ಮಿಟ್ IDಯನ್ನು ಕ್ಲಿಕ್ ಮಾಡಬೇಕು. ನಿಮ್ಮ ಅರ್ಜಿಯ ಸ್ಥಿತಿಯ ಕುರಿತು ನೀವು ಇಮೇಲ್ ಅಥವಾ SMS ಮೂಲಕ ಅಧಿಕೃತ ದಾಖಲಾತಿಯನ್ನು ಸಲ್ಲಿಸಿರುವುದನ್ನು ಮಾಹಿತಿಯನ್ನು ಪಡೆಯಬಹುದು. ಯೋಜನೆಗೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು, ವಿಳಾಸ ಪುರಾವೆ, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಜಾತಿ ಪ್ರಮಾಣ ಪತ್ರ, ಕೃಷಿ ಭೂಮಿಯ ದಾಖಲೆಗಳ ಪುರಾವೆಗಳನ್ನು ಒದಗಿಸಬೇಕು. ಇದಿಷ್ಟು ಪ್ರಧಾನಮಂತ್ರಿ ಕೃಷಿ ಸಿಂಚಯಿ ಯೋಜನೆಯ ಪ್ರಮುಖ ವಿವರಗಳು. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಯೋಗೀಶ್, MN, ಹಿರಿಯ ಪತ್ರಕರ್ತರು, ಚಿತ್ರದುರ್ಗ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್
1: ಮನ್ ಕಿ ಬಾತ್ ಜನ್ ಕಿ ಬಾತ್ ಜನ್ ಮನ್ ಕಿ ಬಾತ್
0: ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ರಾಷ್ಟ್ರದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ.
2: ಮನ್ ಕಿ ಬಾತ್
0: ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ.
3: ಮನ್ ಕಿ ಬಾತ್
0: ತಪ್ಪದೇ ಕೇಳಿ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ
3: ಮನ್ ಕಿ ಬಾತ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಿಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಪ್ರಚಾರಪಡಿಸುವ ಮೂಲಕ ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು

0: ಸಿದ ಸುಪ್ರೀಂಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ

0: ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು, ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ, ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾಕ್ಟರ್ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ 90% ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು, ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾಕ್ಟರ್ ಮೃತ್ಯುಂಜಯ್ ಮಹಾಪಾತ್ರ ಅವರು, ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಲಕ್ಷ ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. March 28 ನಡೆಯುತ್ತಿರುವ IPL T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಫೈನಲ್ ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ ಗೆರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50 ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ

0: ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಮಂಗಳೂರು, ಸಮಯ 1:25. ಸ್ವಲ್ಪ ಹೊತ್ತಿನಲ್ಲಿ ಸ್ವರಮಾಧುರಿಯ ಕೇಳುವಿರಿ.
2: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು June 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
3: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
2: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
3: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
2: ಲಿಡ್ಕರ್, ನಂಬಿಕೆ ನಿರಂತರ.
1: ಸ್ವರಮಾಧುರ್ಯದಲ್ಲಿ ಈಗ ಇಂದು ವಿಶ್ವನಾಥ್ ಹಾಡಿರುವ ವಚನಗಳು. ಮೊದಲಿಗೆ ಬಸವಣ್ಣನವರ ವಚನ.

0: ಇದುವರೆಗೆ ಇಂದು ವಿಶ್ವನಾಥ್ ಅವರ ಧ್ವನಿಯಲ್ಲಿ ಮೂಡಿಬಂದ ವಚನಗಳನ್ನು ಕೇಳಿದಿರಿ. ಇದು ಇಂದಿನ ಸ್ವರಮಾಧುರಿಯ.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ಆಕಾಶವಾಣಿ ಮಂಗಳೂರು, ಸಮಯ 1:30. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಕೇಳುವಿರಿ.
2: ಕ್ಷಯರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ.
3: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
5: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
4: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
5: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
6: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಕೆಲವು ಕನ್ನಡ ಚಿತ್ರಗೀತೆಗಳು ಜೊತೆಗೆ ಒಂದಷ್ಟು ಮಾತುಗಳು. ವಿದ್ಯೆ ಕಲಿಸದ ತಂದೆ, ಬುದ್ಧಿ ಕಲಿಸದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ ಎಂಬ ವಚನವೊಂದು ನಮಗೆಲ್ಲ ಕಂಠಪಾಠವೇ ಆಗಿದೆ. ವಿದ್ಯೆ ಎನ್ನುವುದು ಮಾನವನ ಬದುಕಿನಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಈಗ ಕೇಳೋಣ KJ ಯೇಸುದಾಸ್ ಹಾಡಿರುವ ಕಲ್ಲಾದ ಹೂವುಗಳು ಚಿತ್ರದ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಕಲ್ಯಾಣ್ ರಾಜ್.

ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು ವಿದ್ಯಾ ಬಂಧುಜನೋ ವಿದೇಶಗಮನೆ ವಿದ್ಯಾ ಪರಾ ದೇವತಾ ವಿದ್ಯಾ ರಾಜಸುಪೂಜ್ಯತೆ ನತು ಧನಂ ವಿದ್ಯಾವಿಹೀನ ಪಶುಹು ಎಂಬ ಸುಭಾಷಿತ ನಾವೆಲ್ಲ ಕೇಳಿದ್ದೇವೆ. ವಿದ್ಯೆಯು ಸರ್ವಕಾಲದಲ್ಲಿ ಸರ್ವತ್ರ ಗೌರವಕ್ಕೆ ಪಾತ್ರವಾಗುತ್ತದೆ. ಈಗ ಕೇಳೋಣ ಅಜನೀಶ್ ಲೋಕನಾಥ್ ಮತ್ತು ಚೈತ್ರ ಹಾಡಿರುವ ಶಿಶಿರ ಚಿತ್ರದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ರಚನೆಗೆ ಸಂಗೀತ ಅಜನೀಶ್ ಲೋಕನಾಥ್.

ಕಲಿಕೆ ಎಂಬ ಪ್ರಕ್ರಿಯೆ ನಮ್ಮ ಬದುಕಿಗೊಂದು ಸಂಸ್ಕರಣ ನೀಡಿ ಭವಿಷ್ಯದ ಸಂತಸಕ್ಕೆ ಕಾರಣವಾಗಬಹುದು. ನಿರಂತರ ಕಲಿಕೆ ವಿದ್ಯಾರ್ಜನೆಯ ಪ್ರಮುಖ ಸೂತ್ರ. ಆಲಸಿಗೆ ವಿದ್ಯೆ ಬಾರದು. ಪರಿಶ್ರಮ, ನಿರತ ಅಭ್ಯಾಸ ವಿದ್ಯಾರ್ಜನೆಗೆ ಅತೀ ಅಗತ್ಯ. ಈಗ ಕೇಳೋಣ ಪಿ ಬಿ ಶ್ರೀನಿವಾಸ್ ಹಾಡಿರುವ ಮಂತ್ರಾಲಯ ಮಹಾತ್ಮೆ ಚಿತ್ರದ ಗೀತೆ. ಜಿ ವಿ ಅಯ್ಯರವರ ರಚನೆಗೆ ಸಂಗೀತ ನೀಡಿರುವ ಜೋಡಿ ರಾಜನ್ ನಾಗೇಂದ್ರ.

ವಿದ್ವತ್ವಂಚ ನೃಪತ್ವಂಚ ನೈವ ತುಲ್ಯಂ ಕದಾಚನ ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬ ಸುಭಾಷಿತ ನಾವೆಲ್ಲ ಕೇಳಿದ್ದೇವೆ. ವಿದ್ವತ್ತನ್ನು ಮತ್ತು ದೊರೆತನವನ್ನು ಎಂದಿಗೂ ಹೋಲಿಸಲಾಗದು. ರಾಜನು ಸ್ವದೇಶದಲ್ಲಿ ಪೂಜಿಸಲ್ಪಡಬಹುದು, ಆದರೆ ವಿದ್ಯಾವಂತರು ಸರ್ವತ್ರ ಪೂಜಿಸಲ್ಪಡುತ್ತಾರೆ ಎಂಬುದೇ ತಾತ್ಪರ್ಯ. ಈಗ ಕೇಳೋಣ ಬೇಬಿಶಿ ಸಿಂಚನ ಮತ್ತು ಸಂಗಡಿಗರು ಹಾಡಿರುವ ವೆರಿ ಗುಡ್ ಚಿತ್ರದ ಗೀತೆ

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ವಿದ್ಯಾ ದದಾತಿ ವಿನಯಂ ಎಂಬ ಮಾತನ್ನು ಕೇಳಿದ್ದೇವೆ. ವಿದ್ಯೆಯು ವಿನಯವನ್ನು ನೀಡುತ್ತದೆ. ವಿನಯದಿಂದ ವ್ಯಕ್ತಿಯಲ್ಲಿ ಯೋಗ್ಯತೆ ಬೆಳೆಯುತ್ತದೆ. ಯೋಗ್ಯತೆಯಿಂದ ಆತನು ಸಂಪತ್ತನ್ನು ಗಳಿಸುತ್ತಾನೆ. ಗಳಿಸಿದ ಸಂಪತ್ತಿನಿಂದ ಸತ್ಕರ್ಮಗಳು ಸಂಭವಿಸುತ್ತವೆ ಎಂಬುದು ಸರ್ವಾಭಿಪ್ರಾಯ. ಈಗ ಕೇಳೋಣ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಪೆದ್ದ ಗೆದ್ದ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಕೆ ವಿ ಮಹಾದೇವನ್.

ಓದದ ಬಾಯಿ ಬಿಲದ ಬಾಯಿ ಎನ್ನುವುದುಂಟು. ಓದುವುದು ಜ್ಞಾನ ಸಂಪಾದನೆಯ ದಾರಿ, ವಿದ್ಯಾವಂತರಾಗುವ ಪರಿ. ವಿದ್ಯೆಯುಳ್ಳವರ ಮುಖವು ಮುದ್ದು ಬರುವಂತಿಕ್ಕು ಎನ್ನುತ್ತಾರೆ. ಆಲಸ್ಯವನ್ನು ತೊರೆದು ಆಸಕ್ತಿಯನ್ನು ಬೆಳೆಸಿ ವಿದ್ಯೆಯನ್ನು ಆರ್ಜಿಸುವ, ಅರ್ಥ ಮಾಡಿಕೊಳ್ಳುವ ಗುಣ ನಮ್ಮದಾದಾಗ ಅದೇ ಉತ್ಕರ್ಷ, ಉತ್ಕೃಷ್ಟ. ಈಗ ಕೇಳೋಣ ಪ್ರೇಮ ಪರ್ವ ಚಿತ್ರಕ್ಕಾಗಿ ಎಸ್ ಜಾನಕಿ ಹಾಡಿರುವ ದೊಡ್ಡರಂಗಿ ಗೌಡ ಅವರ ರಚನೆ. ಸಂಗೀತ ನೀಡಿರುವ ಜೋಡಿ ರಾಜನ್ ನಾಗೇಂದ್ರ.

0: 20 Asian Athletics Championships in Hong Kong. With that, we end the midday news.
1: ಆಕಾಶವಾಣಿ ಮಂಗಳೂರು ಹಿಂದಿ ಚಿತ್ರಗೀತೆಗಳು ಕಾರ್ಯಕ್ರಮದ ಮೊದಲಿಗೆ ಇಷ್ಕ್ ಚಿತ್ರಕ್ಕಾಗಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರು ಹಾಡಿರುವ ಗೀತೆ. ರಾಹತ್ ಇಂದೋರಿ ಅವರ ಸಾಹಿತ್ಯಕ್ಕೆ ಅನುಮಲಿಕ್ ಅವರ ಸಂಗೀತವಿದೆ.

ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಶಾನ್ ಹಾಗೂ ಶ್ರೇಯಾ ಘೋಷಾಲ್. ನೀದಾ ಫಾಜ್ಲಿ ಅವರ ಸಾಹಿತ್ಯಕ್ಕೆ ಜೀತ್ ಗಾಂಗೂಲಿ ಅವರ ಸಂಗೀತವಿದೆ. ಮಾರ್ನಿಂಗ್ ವಾಕ್ ಚಿತ್ರದ ಗೀತೆಯಿದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಖಂ ಚಿತ್ರಕ್ಕಾಗಿ ಕುಮಾರ್ ಸಾನು ಅವರು ಹಾಡಿರುವ ಗೀತೆ. ಆನಂದ್ ಭಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಂ ಎಂ ಕೀರವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರೊಂದಿಗೆ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ. ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದು ಲೋಕಭವನದಿಂದ ಅಧಿಕೃತ ಆದೇಶ ಹೊರಬಿದ್ದಿದೆ. ರಾಜ್ಯ ಸಚಿವ ಸಂಪುಟ ವಿಸರ್ಜನೆಗೊಂಡಿರುವ ಬಗ್ಗೆ ಗೆಜೆಟ್ ಅಧಿಸೂಚನೆ ಪ್ರಕಟವಾಗಿದೆ. ಇದೇ ವೇಳೆ ಹೊಸ ಸರ್ಕಾರ ರಚನೆಯಾಗುವವರೆಗೆ ಇನ್ನೂ 2-3 ದಿನಗಳ ಕಾಲ ಸಿದ್ದರಾಮಯ್ಯ ಅವರು ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರು ಸೂಚನೆ ನೀಡಿದ್ದಾರೆ. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿನ್ನೆ ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ಹಸ್ತಾಂತರಿಸಿದ್ದರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ನಡೆಯಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ತಿನ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ದೆಹಲಿಗೆ ತೆರಳಲಿರುವ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರ ನಿವಾಸಕ್ಕೆ ತೆರಳಿದ ಅವರು ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿ ಈವರೆಗೆ ತಮಗೆ ನೀಡಿದ ಬೆಂಬಲಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿದರು. ಇದೇ ವೇಳೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಚಿವ ಕೆಜೆ ಜಾರ್ಜ್ ಅವರ ಜೊತೆಗೂ ಕೆಲ ಹೊತ್ತು ಮಾತುಕತೆ ನಡೆಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆ ಅಂಗೀಕಾರವಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿದ್ದರಾಮಯ್ಯ ಅವರ ಸಾಧನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಂಡಾಡಿದ್ದಾರೆ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತ್ಯಂತ ಪ್ರಭಾವಶಾಲಿ ಹಾಗೂ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಜನಮಾನಸದಲ್ಲಿ ನೆಲೆಸಿದ್ದಾರೆ ಎಂದು ತಿಳಿಸಿದ್ದಾರೆ. ದೇವರು ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡುತ್ತಾನೆ. ಕೊಟ್ಟಿರುವ ಅವಕಾಶದಲ್ಲಿ ಏನು ಸಾಧನೆ ಮಾಡುತ್ತೇವೋ ಎಂಬುದು ಮುಖ್ಯ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಸಿದ್ದರಾಮಯ್ಯನವರು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಜನಪರ ಯೋಜನೆಗಳಿಂದ ಹಿಡಿದು ರಾಜ್ಯದಲ್ಲಿ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆ ಅವಿಸ್ಮರಣೀಯ. ಅವರ ಆಡಳಿತದಲ್ಲಿ ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಮಾರ್ಗದರ್ಶನ ಪಡೆದುಕೊಂಡಿದ್ದು ನನ್ನ ಭಾಗ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರಗತಿಗಾಗಿ ನಾವೆಲ್ಲರೂ ಒಟ್ಟಾಗಿ ನಡೆಯೋಣ ಎಂದು ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ರಾಜ್ಯದ ಮೊದಲ ತಾಂತ್ರಿಕ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಡಾಕ್ಟರ್ ಎಂಸಿ ಸುಧಾಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ಇದಕ್ಕೂ ಮೊದಲು ಉಪರಾಷ್ಟ್ರಪತಿಯವರು ಬೆಂಗಳೂರಿನಲ್ಲಿ ನಡೆದ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದ 45ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ, ಭಕ್ತಿ ಎಂದರೆ ನಮ್ಮ ಬಗ್ಗೆ, ನಮ್ಮ ಕುಟುಂಬ, ನಮ್ಮ ಸಮಾಜ, ರಾಷ್ಟ್ರ ಮತ್ತು ಒಟ್ಟಾರೆಯಾಗಿ ಮಾನವ ಕುಲದ ಸಮರ್ಪಣೆ ಎಂದು ತಿಳಿಸಿದರು. ಜೀವನದ ಪ್ರತಿಯೊಂದು ಕ್ಷಣವನ್ನು ಆನಂದಿಸುವುದು ಒಂದು ಕಲೆ ಎಂದು ಹೇಳಿದರು. ಧ್ಯಾನ, ಜ್ಞಾನ, ಗಾನ ನಮ್ಮ ಜೀವನ ಮತ್ತು ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಇತ್ತೀಚೆಗೆ ಭಟ್ಕಳದಲ್ಲಿ ನಡೆದ ಕಪ್ಪೆಚಿಪ್ಪು ದುರಂತದಲ್ಲಿ ಮೃತಪಟ್ಟ 11 ಮಂದಿಯ ಕುಟುಂಬಕ್ಕೆ ಪರಿಹಾರ ಧನವನ್ನು ಮಾಜಿ ಸಚಿವ ಮಂಕಾಳ ವೈದ್ಯ ಇಂದು ವಿತರಿಸಿದರು. ರಾಜ್ಯ ಸರ್ಕಾರವು ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 55 ಲಕ್ಷ ರೂಪಾಯಿ ಹಾಗೂ ಮೀನುಗಾರಿಕೆ ಇಲಾಖೆಯಿಂದ ತಲಾ 10 ಲಕ್ಷದಂತೆ 11 ಕುಟುಂಬದವರಿಗೆ ಒಟ್ಟು 1,10,00,000 ರೂಪಾಯಿಯನ್ನು ಘೋಷಿಸಿತ್ತು. ಈ ಎಲ್ಲಾ ಪರಿಹಾರದ ಚೆಕ್ಗಳನ್ನು ಇಂದು ಬೆಳಿಗ್ಗೆ ಸಂತ್ರಸ್ತರ ಮನೆಗಳಿಗೆ ತೆರಳಿ ಮಂಕಾಳ ವೈದ್ಯ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮಾಜಿ ಸಚಿವ ವೆಂಕಟರಮಣಪ್ಪ ಹೃದಯಾಘಾತದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ವೆಂಕಟರಮಣಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಿವರಾಜ್ ತಂಗಡಗಿ, ಶಾಸಕ ಹೆಚ್ವಿ ವೆಂಕಟೇಶ್ ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಮಾಜಿ ಸಚಿವ ಡಾ ಜಿ ಪರಮೇಶ್ವರ್, ವೆಂಕಟರಮಣಪ್ಪ ಅವರು ತುಮಕೂರು ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜನಪ್ರಿಯತೆ ಗಳಿಸಿದ ಶೋಷಿತ ವರ್ಗದ ನಾಯಕ. ಅವರ ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾಗದ ನಷ್ಟವಾಗಿದೆ ಎಂದು ತಿಳಿಸಿದರು. ಜೇನು ಪೆಟ್ಟಿಗೆಯನ್ನು ಮಾವಿನ ತೋಟದಲ್ಲಿ ಅಳವಡಿಸಿಕೊಂಡು ದುಬೈಗೆ ಮಾವಿನ ಹಣ್ಣು ರಫ್ತು ಮಾಡುವ ಮೂಲಕ ಜೇನು ಕೃಷಿ ಮಾಡಿದ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ನಿಲೋಗಲ್ಲ ಗ್ರಾಮದ ರೈತ ಶ್ರೀನಿವಾಸ ಜೇನು ಕೃಷಿಯಲ್ಲಿ ಮಾದರಿಯಾಗಿದ್ದಾರೆ. ಜೇನುತುಪ್ಪಕ್ಕೆ ಉತ್ತಮ ಬೆಲೆಯ ಜೊತೆಗೆ ಜೇನುನೊಣಗಳ ಪರಾಗಸ್ಪರ್ಶದಿಂದ ಮಾವಿನ ಇಳುವರಿ ಹೆಚ್ಚಿಸಿಕೊಳ್ಳುವ ವಿಧಾನ ಇತರ ರೈತರಿಗೆ ಮಾದರಿಯಾಗಿದೆ. ನೈಸರ್ಗಿಕ ಕೃಷಿಯಲ್ಲಿ ಮಾವಿನ ಹಣ್ಣಿನ ಗಿಡಗಳನ್ನು ಬೆಳೆಸಿದ್ದು ಹಣ್ಣುಗಳು ಹೆಚ್ಚಿನ ಸಿಹಿ ಮತ್ತು ರುಚಿಯಾಗಿರಲು ಕಾರಣವಾಗಿದೆ. ಸಾವಯವ ಪದ್ಧತಿಯಲ್ಲಿ ಮಾವು ಬೆಳೆಯುತ್ತಿದ್ದು ಇಳುವರಿ ಕಡಿಮೆಯಾಗುವ ಸಂದರ್ಭದಲ್ಲಿ ಜೇನು ಪೆಟ್ಟಿಗೆಯನ್ನು ತೋಟದಲ್ಲಿ ಅಳವಡಿಸಿಕೊಂಡಿದ್ದರಿಂದ ಗಿಡದಲ್ಲಿ ಮಾವಿನ ಎಲೆಗಿಂತ ಕಾಯಿಗಳು ಅಧಿಕವಾಗಿವೆ. ಇದಕ್ಕೆ ಕಾರಣ ಜೇನುನೊಣಗಳ ಪರಾಗಸ್ಪರ್ಶ ಎಂದು ರೈತ ಶ್ರೀನಿವಾಸ ಜಾಲಿಹಾಳ ತಿಳಿಸಿದ್ದಾರೆ.
4: ಈ ಮಸಾರೆ ಭೂಮಿಯೊಳಗೆ ಏನಪ್ಪ, ನಾನು ಮಾವು ಬೆಳೆ ಬೆಳೆದಿದ್ದೀನಿ. ಸುಮಾರು 850 ಇದರಲ್ಲಿ ಮಾವಿನ ಮರಗಳವ. ಮಾವಿನ ಮರಗಳು 8 ಕೇಸರು, ಮಲ್ಲಿಕಾ, ಬೇನಿಸನ್ನು, ದಶೇರಿ, 4 ವೆರೈಟೀಸ್ ಹಣ್ಣು ಬರ್ತದೆ. ಈ ವರ್ಷ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನನ್ನ ಗಿಡಗಳಲ್ಲಿ ಕಾಯಿಗಳು ಜಾಸ್ತಿ ಆಗ್ತವೆ. ಎಲೆಗಿಂತ ಕಾಯಿಗಳು ಜಾಸ್ತಿ ಆಗ್ತವೆ. ಇದ್ರಾಗ ಯಾಕೆ ಕಾಯಿಗಳು ಜಾಸ್ತಿ ಆಗ್ತಾವಪ್ಪ, ಎಲೆಗೆ ಕಡಿಮೆ ಅಂತಂದ್ರೆ ಗಿಡಗಳು ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶದಿಂದ. ಇಲ್ಲಿ ನಾನು 8 ಜೇನು ಬಾಕ್ಸ್ ಹಾಕಿನಿ. 8 ಜೇನು ಬಾಕ್ಸ್ ರಿಂದ ಏನಾಗ್ತದ, ಪರಾಗಸ್ಪರ್ಶ ಜಾಸ್ತಿ ಆಗ್ತದ. ಪರಾಗಸ್ಪರ್ಶ ಜಾಸ್ತಿ ಆಗೋದ್ರಿಂದ ಒಂದು ಕಾಯಿ ಆಗಲಿ 4 ಕಾಯಿ ಆಗ್ತಾವ, 4 ಕಾಯಿ ಆಗಲಿ 16 ಕಾಯಿ ಆಗ್ತಾವ. ಹಿಂಗಾಗಿ ಏನಪ್ಪಾ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಈಲ್ಡ್ ಜಾಸ್ತಿ ಆಗ್ತಾವ ಹೊರತು ಕಡಿಮೆ ಆಗಿಲ್ಲ.
3: ಹಾವೇರಿ ಜಿಲ್ಲೆಗೆ ಪ್ರಸಕ್ತ ಸಾಲಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ 5.81 ಲಕ್ಷ ಮಾನವ ದಿನಗಳ ಸೃಜನೆಗೆ ಗುರಿ ನೀಡಲಾಗಿದೆ. ಈಗಾಗಲೇ ಸುಮಾರು 1.96 ಲಕ್ಷ ಮಾನವ ದಿನಗಳ ಸೃಜನೆ ಮಾಡಲಾಗಿದ್ದು ಶೇಕಡ 33.73% ಸಾಧನೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದಲ್ಜೀತ್ ಕುಮಾರ್ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟಾರೆ 42,139 ಜನರ ಉದ್ಯೋಗ ಬೇಡಿಕೆ ಸಲ್ಲಿಸಿದ್ದು 40,501 ಜನರಿಗೆ ಉದ್ಯೋಗ ಹಂಚಿಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ. ಹಂಗಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತೆ ರಾಜ್ಯಪಾಲರ ಸೂಚನೆ. ನಾಳೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರಿಗೆ ಕೃತಜ್ಞತೆ ಸಲ್ಲಿಸಿದ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರೊಂದಿಗೂ ಚರ್ಚೆ. ದಾವಣಗೆರೆಯ UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿದ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣ.

0: ಕೃಷ್ಣನ್. ಭಟ್ಕಳದ ಕಪ್ಪೆಚಿಪ್ಪು ದುರಂತ ಪ್ರಕರಣ, ಮೃತಪಟ್ಟವರ ಕುಟುಂಬಕ್ಕೆ ಮಾಜಿ ಸಚಿವ ಮಂಕಾಳ ವೈದ್ಯ ಪರಿಹಾರ ವಿತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಸಮಯ 2:40:35. ಈಗ ಕನ್ನಡ ಚಿತ್ರಗೀತೆಗಳ ಪ್ರಸಾರ. ಮೊದಲಿಗೆ ಆ 2 ವರ್ಷಗಳು ಚಿತ್ರಕ್ಕಾಗಿ ಸಿದ್ಧಾರ್ಥ ಬೆಳ್ಮಣ್ಣು, ಇಂದು ನಾಗರಾಜ್ ಮತ್ತು ಸಂಗಡಿಗರು ಹಾಡಿರುವ ಅರಸು ಅಂತಾರೆ ಅವರ ರಚನೆ. ಸಂಗೀತ ಅನೂಪ್ ಸೀಳಿನ್ ಅವರದು.

ಆಚಾರ್ ಅಂಡ್ಕೋ ಚಿತ್ರಕ್ಕಾಗಿ ವಾರಿಜಶ್ರೀ ವೇಣುಗೋಪಾಲ್, ಬಿಂದು ಮಾಲಿನಿ ಮತ್ತು ನಕುಲ ಅಭಯಂಕರ್ ಹಾಡಿರುವ ಗೀತೆ

ಸೋನು ನಿಗಮ್, ಮಹಾಲಕ್ಷ್ಮಿ ಅಯ್ಯರ್ ಮತ್ತು ಸಂಗಡಿಗರು ಹಾಡಿರುವ ರಾಜೇಂದ್ರ ಕಾರಂತ್ ಅವರ ರಚನೆ, ಸಂಗೀತ ರಿಕಿ ಕೇಜ್ ಅವರದು, ಚಿತ್ರ ಆಕ್ಸಿಡೆಂಟ್.

ಅಲ್ಲೇ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಹಾಡಿರುವ ಜಯಂತ್ ಕಾಯ್ಕಿಣಿಯವರ ರಚನೆ, ಸಂಗೀತ ನೀಡಿದವರು ಮನೋಮೂರ್ತಿ.

ಅರಸು ಚಿತ್ರಕ್ಕಾಗಿ ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವ ರಾಮನಾರಾಯಣ್ ಅವರ ರಚನೆ, ಸಂಗೀತ ಜೋಶ್ವಾ ಶ್ರೀಧರ್ ಅವರದು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಪ್ರಿಯ ಕೇಳುಗರೆ, ಈ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಕುಂದಸಿರಿ ಯಕ್ಷಗಾನ ಹವ್ಯಾಸಿ ಕಲಾವಿದರು ಹಾಗೂ ಬೊಂಬೆ ಆಟ ಕಲಾವಿದರಾದ ಶಂಕರ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಶೋಭಿತಾ. 6:10 ತುಳು ಕಾರ್ಯಕ್ರಮ ಪದರಂಗಿತ, ಪ್ರಸ್ತುತಿ ಅಕ್ಷತಾ ರಾಜ್ ಪೆರ್ಲ. 6:50 ಕೃಷಿರಂಗ. ಮಂಗಳೂರಿನ ಅಶೋಕ್ ಸಾಲಿಯಾನ್ ಅವರ ಕಬ್ಬು ಕೃಷಿಯ ಅನುಭವ ಕುರಿತು ಸಂದರ್ಶನ ಕೇಳಲಿದ್ದೀರಿ.
3: ಪ್ರಿಯ ಕೇಳುಗರೆ, ಪ್ರತಿ ಶುಕ್ರವಾರದಂದು ಆಲಿಸಿ ಚಿತ್ರರಂಗದ ಸ್ವಾರಸ್ಯಕರ ಕಥೆಗಳು, ಬಾಲಿವುಡ್ ಸ್ಯಾಂಡಲ್ವುಡ್ ತಾರೆಯರ ಹುಟ್ಟುಹಬ್ಬ ಮತ್ತು ಜನಪ್ರಿಯತೆ ಗಳಿಸಿದ ಚಲನಚಿತ್ರಗಳ ಕುರಿತ ಸಂಗೀತಮಯ ಪ್ರಸ್ತುತಿ ಕೇಳಿ ಸಿನಿಮಾ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ಸಂಜೆ 5:30 ಮಂಗಳೂರು ಆಕಾಶವಾಣಿ ಮತ್ತು ನ್ಯೂಸ್ ಆನ್ ಏರ್ ಆಪ್ನಲ್ಲಿ.
4: ಆತ್ಮೀಯ ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30. ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
5: ಓ ಅಸುರಕುಲ ಚಕ್ರವರ್ತಿ ರಕ್ತಬೀಜ, ತಮ್ಮ ಯೋಗ್ಯತೆ ಏನು ಸಾಮಾನ್ಯವಾದ್ದೇ? ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಮೂಲಕ
4: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30.
3: ಪ್ರಿಯ ಕೇಳುಗರೆ,
6: ನನ್ನ ರಾಗತಾನ ಪಲ್ಲವಿ.
3: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
7: ಸೂರ್ಯೋದಯದ ವೈಭವ, ಪ್ರಕೃತಿಯ ಪರಿಸರದ ವರ್ಣನೆಯ ಜೊತೆಯಲ್ಲಿ ಮುಂದಿನ ಬದುಕಿನ ಭರವಸೆಯ ಕಿರಣವನ್ನು ನಾವು

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
3: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
2: ಜಾಹೀರಾತು ಮುಖಾಂತರ
3: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
2: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
3: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
2: ಡಯಲ್ ಮಾಡಿ 8700014242
3: 8700014242

0: 1-800-411-4242.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತಿದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-4233.
0: ಆಕಾಶವಾಣಿ ಮಂಗಳೂರು ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ಈಗ ಸಮಯ 3:05:45. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಎಲ್ಲರಿಗೂ ನಮಸ್ಕಾರ.

0: ಆಕಾಶವಾಣಿ ಮಂಗಳೂರು, ಸಮಯ 5 ಗಂಟೆ, ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್, 1099 kHz ಮತ್ತು FM ಕಂಪನಾಂಕ 100.3 MHz ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ನಿಲಯದ ಪರವಾಗಿ ರವಿರಾಜ್ ಸೂಟರ್ಪೇಟೆ ಕೋರುವ ಆತ್ಮೀಯ ಸ್ವಾಗತ ಮತ್ತು ನಮಸ್ಕಾರ. ಕೇಳುಗರೇ, ಕುಂದಸಿರಿ ಕಾರ್ಯಕ್ರಮದಲ್ಲಿ ಇದೀಗ ಯಕ್ಷಗಾನ ಹವ್ಯಾಸಿ ಕಲಾವಿದರು ಮತ್ತು ಗೊಂಬೆ ಆಟ ಕಲಾವಿದರಾದ ಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಕರು ಶೋಭಿತಾ.
1: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕುಂದಸಿರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಕುಂದಸಿರಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಗೊತ್ತಿತ್ತಾ? ನಮ್ಮ ಕುಂದಾಪುರದ ನಿವಾಸಿಯಾದಂತಹ ಪೋಸ್ಟ್ಮನ್ ಶಂಕರಣ್ಣ ಅವರು ನಮ್ಮೊಟ್ಟಿಗಿದ್ರು ಕಾಣಿ. ಅವರು ಬರೀ ಪೋಸ್ಟ್ಮನ್ ಶಂಕರಣ್ಣ ಅಲ್ಲ, ಅವರು ಹವ್ಯಾಸಿ ಯಕ್ಷಗಾನ ಕಲಾವಿದ್ರು ಹೌದು, ಹಾಗೆ ಗೊಂಬೆ ಆಟ ಕಲಾವಿದ್ರು ಹೌದು. ಅವರೊಟ್ಟಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹರಟೆ ಮಾತುಕತೆ ಮಾಡುವಾಕ. ಹಂಗಾರೆ ತಡ ಮಾಡೋದು ಬೇಡಲ್ಲ, ಶುರು ಮಾಡುವ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಹೆಂಗಿದ್ರಿ ಸರ್?
2: ಕ್ಷೇಮ, ದೇವರ ದಯದಿಂದ ಆರೋಗ್ಯವಾಗಿದ್ದೇವೆ.
1: ನೀವು ಬರೀ ಪೋಸ್ಟ್ಮನ್ ಶಂಕರಣ್ಣ ಮಾತ್ರ ಅಲ್ಲ ಕಾಣಿ, ಯಕ್ಷಗಾನ ಹವ್ಯಾಸಿ ಕಲಾವಿದ್ರು ಹೌದು, ಗೊಂಬೆ ಆಟ ಕಲಾವಿದ್ರು ಹೌದು. ಈ ಎಲ್ಲಾ ಕೆಲಸನ ನೀವ್ ಹೆಂಗ್ ಒಟ್ಟಿಗೆ ಮಾಡ್ಕೊಂಡು ಹೋಗ್ತಿದ್ರಿ ನಿಮ್ ಜೀವನದಲ್ಲೇ?
2: ನನಗೆ ಶಾಲೆಗೆ ಹೋಗುವಾಗ 6-7 ಕ್ಲಾಸಿನಿಂದಲೇ ಮನೆ ಜವಾಬ್ದಾರಿ ಸಿಕ್ತು. ಈಗ ನನಗೆ 64 ವರ್ಷ ಆದರೂ ಇವತ್ತು ಕೂಡ ನಮ್ಮಲ್ಲಿ

0: ಇಲ್ಲಿ 60 ಜನರವರೆಗಿದ್ದಾರೆ, ಒಂದು ಎರಡು ತಾಯಿ ಮಕ್ಕಳು, ಸ್ವಲ್ಪ ದೊಡ್ಡ ಸಂಸಾರ. ದೇವರ ಕೆಲಸ, ಕಟ್ಟುನಿಟ್ಟು, ನಟ್ಟಿ ಕೊಯ್ಲು, ಪ್ರತಿಯೊಂದು ಒಂದು ಕ್ರಮ ಅಂತ ಉಂಟು, ಅದನ್ನು ಪಾಲಿಸಿಕೊಂಡು ಬಂದಿದ್ದೆ. ಶಾಲೆಗೆ ಹೋಗುವಾಗಲೂ ನನಗೆ 7th ಕ್ಲಾಸಲ್ಲಿ ನನಗೆ ಜವಾಬ್ದಾರಿ ಸಿಕ್ತು, ದೊಡ್ಡ ದೊಡ್ಡ ಸ್ವಲ್ಪ ಕೃಷಿ ಇರುವುದರಿಂದ ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗಬೇಕಾಯಿತು. ಆಮೇಲೆ 7th ಕ್ಲಾಸಿನಿಂದ ನನಗೆ ಯಕ್ಷಗಾನ ಅನ್ನೋದು, ನನ್ನ ತಂದೆಯವರು ಬಯಲಾಟೆಲ್ಲ ಆದವಾಗ ಈ ಗ್ಯಾಸ್ ಲೈಟ್ ಹಚ್ಚುವುದು ಆ ಕಾಲದಲ್ಲಿ ಅದೆಲ್ಲ ಇದ್ದಿತ್ತು, ಅದನ್ನು ಮಾಡ್ತಾಯಿದ್ರು. ನಮ್ಮ ಅಣ್ಣ ನಾರಾಯಣ ಬಿಲ್ಲವ ಅಂಥೇಳಿ ಅವರು ಯಕ್ಷಗಾನದಲ್ಲಿ, ಗಣೇಶ ಯಕ್ಷಗಾನ ಪ್ರತಿಷ್ಠಿತ, ವಿಶ್ವವಿಖ್ಯಾತ, ಅದರಲ್ಲಿ ಎಲ್ಲ ಪಾತ್ರವನ್ನು ಪಾತ್ರದಾಳಿಗೆ ಬಾರದೇ ಇದ್ದರೆ ನಿಭಾಯಿಸುವಂಥ ಸಾಮರ್ಥ್ಯ ಉಳ್ಳವರು. ಅವರ ಜೊತೆಯಲ್ಲಿ ನನಗೂ ಕೂಡ ಹವ್ಯಾಸ ಬಂತು. ಯಕ್ಷಗಾನ ಶ್ರೀ ಲಕ್ಷ್ಮೀನಾರಾಯಣ ಯಕ್ಷಗಾನ ಕಲಾ ಸಂಘದಿಂದ ನಾನು ಪಾದಾರ್ಪಣೆ ಮಾಡಿದೆ. ಗಣೇಶ ಯಕ್ಷಗಾನ ಗೊಂಬೆ ಆಟ ಮಂಡಳಿಯಲ್ಲಿ ಅಲ್ಲಿ ಕೂಡ ನಾನು ಪ್ರತಿ ವಾರದಲ್ಲಿ ಒಂದು ದಿವಸ ನನ್ನ ಟೈಮ್ ಮಾಡಿಕೊಂಡು ಓಡಿ ಅಲ್ಲಿ ಸ್ವಲ್ಪ ತರಬೇತಿ ಪಡ್ಕೊಂಡೆ. ಅಲ್ಲಿ ಒಂದು ಲವಕುಶ ಕಳಗ ಆಟ ಮಾಡಿದ್ರು ಪ್ರಥಮವಾಗಿ. ಅಲ್ಲಿ ಸೀತೆಯ ಪಾತ್ರ ಕೊಟ್ಟರು. ಆ ಸೀತೆಯ ಪಾತ್ರ ಮಾಡ್ತಾ ಮಾಡ್ತಾ ಸ್ವಲ್ಪ ಸುಬ್ರಹ್ಮಣ್ಯ ಮಲ್ಯ ಅಂತೇಳಿ ಅಗ್ರಗಣ್ಯ ಚಂಡೆಗಾರರು ಗುರುಗಳು ಕೂಡ, ಅವರು ಕುಂದಾಪುರದಲ್ಲಿ ಒಂದು ಕ್ಲಾಸ್ ಮಾಡಿದರು ಭಾಗವತಿಕೆ ಮತ್ತು ಚಂಡೆ ಮೊದಲೇ. ಅದರಲ್ಲೂ ಕೂಡ ನಾನು ಸ್ವಲ್ಪ ಭಾಗವತಿಯನ್ನು ಸ್ವಲ್ಪ ಪ್ರಯತ್ನ ಮಾಡಿದೆ. ಇವಾಗಲೂ ಕೂಡ ಶನಿದೇವ್ರ ಕತೆಗೆ ಕಡೆಗೆ ಈ ಯಕ್ಷಗಾನ ಬಯಲಾಟದಲ್ಲಿ ಪಾತ್ರದ ಮಧ್ಯೆ ನನಗೆ ಬಿಡುವಿದ್ದವಾಗ ಸಂಗೀತ ಹೇಳುವುದು, ಬಾಲಗೋಪಾಲ ಸ್ತ್ರೀವೇಷ ಇದನ್ನೆಲ್ಲ ಮಾಡುವುದು, ಈ ಶನಿದೇವ್ರ ಕಥೆಯಲ್ಲೂ ಪದ್ಯ ಹೇಳುವುದು, ಸ್ವಲ್ಪ ಸ್ವಲ್ಪ ಅರ್ಥ ಹೇಳುವುದು, ಇದನ್ನೆಲ್ಲ ಈ ಮನೆ ಕೆಲಸ ಮಾಡಿಕೊಂಡು ಪೋಸ್ಟ್ ಕೆಲಸ ಮಾಡಿಕೊಂಡು ಮಧ್ಯೆ ಮಧ್ಯೆ ನನಗೆ ಗೌರವದಿಂದ ಕರೀತಾರೆ, ಅಲ್ಲಿ ಹೋಗಿ ನನ್ನ ಸೇವೆಯನ್ನು ಮಾಡ್ತಾ ಬಂದೆ.
1: ಒಳ್ಳೆಯದು ಸರ್. ಮಾತ್ರ ನೀವು ಇದೆಲ್ಲದನ್ನ ಹೆಂಗೆ ಒಂದೇ ರೀತಿಯಲ್ಲಿ ನಂಗೆ ಕಲಿಕಿದ್ನಲ್ಲ ಅಂತ ಹೇಳಿ ಆಸಕ್ತಿ ಬಂದದ ಹೆಂಗೆ?
0: ಆಸಕ್ತಿ ಅಂತ ಹೇಳಿದ್ರೆ ನನಗೆ ದೇವರು ಒಂದು ಕಂಠ ಕೊಟ್ಟಿದ್ದಾನೆ. ನಾನು ಲಕ್ಷ್ಮಣ ಯಕ್ಷಗಾನ ಸಂಘದ ವತಿಯಿಂದ ಒಂದು ಕಾಂಪಿಟೇಷನ್ ಅಂದರೆ ರಾಜ್ಯ ಮಟ್ಟದವರೆಗೆ, ತಾಲೂಕು ಪ್ರಥಮ ಪ್ರಸಂಗ ಜಾಂಬವತಿ ಕಲ್ಯಾಣ, ರಾಮ ಎಂ ಚಂದನ್ ಹೆಮ್ಮಾಡಿ ಅವರು ನಮಗೆ ಗುರುಗಳು, ಅರ್ಥಜ್ಞಾನ ಕೊಟ್ಟವರು ನಾವು ಸಣ್ಣಕ್ಕೆ ಶಾಲೆಗೆ ಹೋಗುವಾಗ. ಅವರದು ಜಾಂಬವ, ನಂದು ಬಲರಾಮ. ಹಾಗೆ ಪ್ರಭಾಕರ್ ಆಚಾರ್ಯ ಅವರದು ಭಾಗವತಿಗೆ ಹಿಮ್ಮೇಳ. ಹೀಗೆ ಆನಂದ PH ಮುಡೂರು ಮಾಸ್ಟರ್ ಅಂತೇಳಿ ತುಂಬ ಒಂದು ಟೀಮ್ ಮಾಡಿಕೊಂಡು ತಾಲೂಕು ಜಿಲ್ಲಾ ವಲಯ ರಾಜ್ಯ ಮಟ್ಟದಲ್ಲಿ ಕೂಡ ಪ್ರಥಮ ಸ್ಥಾನ. ಅಲ್ಲಿ ನಾನು ವ್ಯಾಸ ಮಾಡುವಾಗ ಈ ಶಂಕರನಿಗೆ ಯಾಕೆ ವೇಷ ಕೊಟ್ಟಿದ್ರಿ, ಬಲರಾಮನ ಪಾತ್ರ ಸ್ವಲ್ಪ ಜೋರಿನ ಪಾತ್ರ, ಅದು ಕಾಂಪಿಟೇಷನ್ಗೆ ಅಲ್ಲಿ ಯಾಕೆ ಕೊಟ್ಟಿದ್ರು ಕೇಳಿದರು. ಆವಾಗ ನರಸಿಂಹದಾಸು ನಂಗೆ ಸರಿ ನೆನಪಿಲ್ಲ, ನರಸಿಂಹದಾಸು ನಡೆಯುವ ಸ್ಥಿತಿಯಲ್ಲಿಲ್ಲ, ಅವರು ಮಾರ್ಕ್ ಹಾಕ್ಲಿಕ್ಕೆ ಬಂದಿದ್ದಾರೆ ಮರುವಂತಿಯಲ್ಲಿ. ಈ ನಮ್ಮ ಪ್ರಥಮ ತಾಲೂಕು ಮಟ್ಟದ ಆಟ, ಅಲ್ಲಿ ಡ್ರೆಸ್ ಮಾಡುವ ನಂಗೆ ಹೇಳು ಈ ಬಲರಾಮ ಯಾಕೆ ಮಾಡಿದ್ರೆ ಕೇಳಿದರೆ ಭಾಗವತರು ಹೇಳಿದ್ರೆ ನಮ್ಮ ಆಟ ನೋಡಿ ಹೇಳಿ ಆಮೇಲೆ ಹೇಳಿ ಅಂತ ಹೇಳಿದರು. ಆವಾಗ ಬರದಿರು ಎನ್ನಿದಿರಲೇ ಕೃಷ್ಣನೆಂದ ಪದ್ಯಕ್ಕೆ ಅವರು ನಾವು ಪುನಃ ಆಟ ಆದಮೇಲೆ ಬಂದು ಸೆಕೆಂಡ್ ಕೊಟ್ಟು, ಸಾರಿ ಶಂಕರ, ನೀವು ಇಲ್ಲಿ ಇರುವ ಶಂಕರ ಅಲ್ಲ, ರಂಗದಲ್ಲಿ ಬೇರೆ ಶಂಕರ, ಬಲರಾಮ ಬಲರಾಮನೇ. ಅಲ್ಲಿ ಹಾಗೆ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿಯೂ ಕೂಡ DG ಹೆಗಡೆ ಅಂತ ದೊಡ್ಡ ಅಗ್ರಗಣ್ಯ ಇವರು, ಅವರು ಕೂಡ ಅಲ್ಲಿ ನನಗೊಂದು ವಿಶೇಷವಾದ ಸಣ್ಣ ಬಹುಮಾನ ಕೊಟ್ಟಿದ್ದೆ ನನ್ನ ಮುಂಡಾಸು ಮಾಡಿ ಆ ಪಾತ್ರ ಪೋಷಣೆ ಮಾಡಿದ್ದಕ್ಕೆ. ಇದೆಲ್ಲ ನನಗೆ ಖುಷಿ ಕೊಡ್ತು. ಇದು ಶಾಲಾ ಜೀವನದಲ್ಲಿ ಇರುವಾಗ ನಾನು ಸಾಮಾನ್ಯ ಒಂದು 10th ಕ್ಲಾಸು ಏಜಿನಲ್ಲಿ ಮಾಡಿದ ಪಾತ್ರ. ಇದು ರಾಜ್ಯ ಮಟ್ಟದಲ್ಲಿ ಬಂದು ಊರಿಗೆ ಒಂದು ಹಿರಿಮೆ ತಂದು ಕೊಟ್ಟಂತಹ ಒಂದು ಸಮಯ ಅದು. ಮತ್ತು ಆರಾಧ್ಯ ದೇವರು ಲಕ್ಷ್ಮೀನಾರಾಯಣ ದೇವರಂತ ಹೇಳಿದರೆ ಅವನು ನಂಬಿ ನಾವು ಏನು ಪ್ರಯತ್ನ ಪಡ್ತೇ ಹೋದರೆ ಅದು ಪರಿಪೂರ್ಣ ಆಗ್ತದೆ.
1: ಯಕ್ಷಗಾನ ಅಂಗಾರೆ ಇಲ್ಲಿಂದ ಶುರು ಆಯ್ತು ನಿಮ್ದು?
0: ಹೌದು, ಇಲ್ಲಿಂದ ಶುರು ಆಯ್ತು. ಆಮೇಲೆ ಕೆಲವು ಕಡೆ ಸ್ವಲ್ಪ ಕಾಂಪಿಟೇಷನ್ಗೆ ಹೀಗೆ ಎಲ್ಲ ಕರೆದಿದ್ರು. ಕಡೆಗೆ ಸ್ತ್ರೀವೇಷ ಕೆಲವು ಕಡೆ ಎಲ್ಲ ಕೊಡುವುದು, ಅಲ್ಲಿ ಕೂಡ ನನಗೆ ಸೀತೆ, ಈ ಮೋಹಿನಿ ಪಾತ್ರ, ಕೆಲವೆಲ್ಲ ಈ ಕಶಿವೇಷ ಅಂತಾರೆ ಕೆಲವು ಸಾರಿ, ಆ ರೀತಿಯ ವ್ಯಾಷಗಳನ್ನೆಲ್ಲ ಕೊಟ್ಟು ಒಂದು ದಿವಸ ಹೇಮಾಪುರ ಮಠದಲ್ಲಿ ಸುಧನ್ನು ಕಳದಲ್ಲಿ ಒಂದು ಹಂಸಧ್ವಜ ಕೊಟ್ಟಿದ್ರು. ಹಂಸಧ್ವಜ ಅಲ್ಲಿಂದಲೇ ನನಗೆ ಪುರುಷ ಪಾತ್ರ ಪ್ರಾರಂಭ ಆಯಿತು. ನಾವು ಸಾಮಾನ್ಯ ಮಕ್ಕಳ ಮೇಳ ಲೆವೆಲ್ಲಗೆ ಇತ್ತು ಸಾಮಾನ್ಯ, ಆ ಒಂದು ಮಟ್ಟದಲ್ಲಿತ್ತು. ಹೆಮ್ಮಾಡಿಯ ಹೇಮಾಪುರ ಮಠದಲ್ಲಿ ಒಂದು ಕೃಷ್ಣಾಷ್ಟಮಿಗೆ ಒಂದು ಸೇವೆ ಮಾಡಿದ್ರು ಸುಧನ್ನು ಕಾಳಗ. ಅಲ್ಲಿ ಮುಂಬೈ ದೊಡ್ಡ ಪ್ರತಿಷ್ಠಿತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ಅಧಿಕಾರಿಗಳು, ಉನ್ನತ ಮಟ್ಟದಲ್ಲಿ ಸ್ವಲ್ಪ ಇದ್ದ ಅಂತ ವ್ಯಕ್ತಿಗಳು, ಅಂತವರೆಲ್ಲ ಈ ನಮ್ಮನ್ನೆಲ್ಲ ನೋಡುವಾಗ ಹೀಗೆ ಉಂಟಲ್ಲ, ವ್ಯಾಸ ಮಾಡಿದಾಗ ಬಹಳ ಖುಷಿ ಆಯ್ತವ್ರಿ. ಹಾ, ಹಿಂದುಳಿದನೆ ಹಿಡಿತರಿಸು ಸುತ್ತನ ಬೇಗ ಎಂದು ಕೋಪ

0: ಪಿಸಿ ಭೂಪತಿ ಆ ಪದ್ಯಕ್ಕೆಲ್ಲ ಗಾಂಭೀರ್ಯ ಗೊತ್ತು. ಇದನ್ನೆಲ್ಲ ನೋಡಿ ಮುಂದಿನ ದಿನಗಳಲ್ಲಿ ನನಗೆ ಒಂದು ಪ್ರಧಾನ ವೇಷ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಮೇಳದ ಎರಡನೇ ವೇಷಧಾರಿಗಳ ಎದುರಿಗೆ ಆರಾಮಚಂದನ್ನ, ಈಗ ಹೆಮ್ಮಾಡಿ ರಾಮಚಂದ್ರ ಭಟ್ ಇರ್ಬೋದು, ಅವರೆಲ್ಲ ಮೇಳದಲ್ಲಿದ್ದವರು. ಇಂತಹ ಒಂದು ಸನ್ನಿವೇಶದಲ್ಲೂ ಅವರ ಸ್ಥಾನದಲ್ಲಿ ಅಯ್ಯೋ ಭೀಷ್ಮ ಮಾಡಿ ನನಗೆ ಭೀಷ್ಮನೆ ಕೊಟ್ಟಿದ್ದಾರೆ, ಆ ಪ್ರಸಂಗದ ಸಾಲ್ವನು ಕೊಟ್ಟಿದ್ರು. ಹಾಗೆ ಶನೇಶ್ವರ ಮಾತ್ಮೆಯಲ್ಲಿ ಹೆಮ್ಮಾಡಿ ರಾಮ ಅವರೆಲ್ಲ ಇದ್ರು ಅಗ್ರಗಣ್ಯ ಕಲಾವಿದ್ರು ಅವರು, ಹೆಮ್ಮಾಡಿ ರಾಮ ಅಂತ ಹೇಳಿದ್ರೆ ಎರಡನೇ ದೊಡ್ಡ ಸಾಹಿತಿಗಳು ಅವು. ಅಲ್ಲಿ ಕೂಡ ಅವರು ವಿಕ್ರಮಾದಿತ್ಯ ಮಠ ಶನೇಶ್ವರ ನನಗೆ ಕೊಟ್ಟಿದ್ರು. ಮೊನ್ನೆ ಕೂಡ ಹೆಮ್ಮಾಡಿ ರಥೋತ್ಸವಕ್ಕೆ ಒಂದು ಚೆಲುವೆ ಚಿತ್ರಾವತಿಯಲ್ಲಿ ನಾನೊಂದು ಕೀರ್ತಿ ವರ್ಮನ ಪಾತ್ರ ಮಾಡಿದೆ. ಅಲ್ಲಿ ಒಬ್ಬ ಮುಂಬೈಯಿಂದ ಸತೀಶ್ ಅನ್ನುವರು, ಹೊಸಕಳಿಯವರು, ನಮ್ಮ ಊರಿನವರು, ಅವರು ಬಂದು ಖುಷಿಪಟ್ಟು ಕೈಯನ್ನು ತೋರಿಸಿದರು. ಆ ಅಂದು ನೋಡಿದ ಶನೇಶ್ವರನ ಪಾತ್ರ ಪೋಸ್ಟ್ ಆಫೀಸ್ಗೆ ಬಂದು ನಿಮ್ಮನ್ನ ನೋಡಿ ಹೋಗ್ಬೇಕಂತ ಬಂದೆ. ನನಗೆ ಅದು ಅನಿಸ್ತು, ಅಷ್ಟು ಖುಷಿಯಾಯ್ತು. ಶಂಕರಣ್ಣ ನೀವೀಗ ಪೋಸ್ಟ್ ಕೆಲಸ, ಪೋಸ್ಟ್ ಕೆಲಸದಲ್ಲಿ ಬಿಸಿಲಲ್ಲಿ ತಿರುಗ್ತ್ರಿ, ಸೈಕಲ್ ಅಲ್ಲಿ ತಿರುಗ್ತ್ರಿ, ಮುಂಚೆ 200 ಮನೆ, ಈಗ 1200 ಮನೆ ಆದರೂ ತಿರುಗ್ತಾ ಇದ್ರಿ, ನಗುಮುಖದ ಸೇವೆ ಇದೆಲ್ಲ ಹೇಳಿ ಒಂದು ನಮ್ಗೆ ಇದೇ ಒಂದು ಖುಷಿ ಸಂತೋಷ. ಇದು ನಾನು ಮಾಡ್ತಾ ಇಲ್ಲ, ಕಲಾ ಮಾತೆ ನಾನು ನಡೆದುಕೊಂಡು ಬಂದಂತ ಒಂದು ದಾರಿ ಆಗಿತ್ತು. ಮತ್ತೆ ನನ್ನ ಕಲಾಭಿಮಾನಿಗಳು ನನಗೆ ತುಂಬಾ ಎಲ್ಲರೂ, ಬೇಡದಿದ್ದವರು ಒಬ್ಬರೂ ಇಲ್ಲ, ನಮಗೆ ವಿರೋಧಿಗಳನ್ನೂರೇ ಇಲ್ಲ. ಅಂತ ಒಂದು ಜನರಲ್ಲಿ ಒಂದು ಶಂಕರ ಪೋಸ್ಟ್ ಮ್ಯಾನ್ ಅಂತೇಳಿ ಒಂದು ಪ್ರೀತಿಯನ್ನ ಜನರು ಇಟ್ಟಿದ್ದಾರೆ, ಅದಕ್ಕೆ ನಾನು ಸಂತೋಷ ಪಡ್ತೇನೆ.
1: ಯಕ್ಷಗಾನದಲ್ಲಿ ಎಲ್ಲರಿಗೂ ಸರಿಸಮಾಯಿ ನೀವು ಕೆಲಸ ಮಾಡ್ಕೊಂಡು ಬಂದಿರಿ. ಈಗ ನಿಮ್ಗೆ ಗೊಂಬೆ ಆಟದಲ್ಲಿ ಹೆಂಗೆ ನಿಮ್ಗೆ ಇಂಟ್ರೆಸ್ಟ್ ಬಂತು? ಗೊಂಬೆ ಆಟ ನಾ ಕಲಿಕ ಅಂತ ಹೇಳಿ ಹೆಂಗ ಅನ್ಸ್ತು?
0: ಹೌದು, ಅದು ಒಂದು ವಿಶೇಷವೇ. 25-30 ಸಾರಿ ಹೋಗಿರ್ಬೋದು ಹೊರದೇಶಕ್ಕೆ, ಫ್ರಾನ್ಸ್ ಇರ್ಬೋದು, ಅಮೇರಿಕಾ ಇರ್ಬೋದು, ಜಪಾನ್, ಜಪಾನಿ 4 ಸಾರಿ ಹೋಗಿರ್ಬೇಕು. ಅವರ ಜೊತೆಯಲ್ಲಿ ತಂದೆಯವರು ಪ್ರಾಮಾಣಿಕವಾಗಿ ಒಳ್ಳೆ ಸೇವೆ ಮಾಡಿದವರು. ಅವ್ರು ಹೋಗುವಾಗ ಅವ್ರ ಹಿಂದೆ ನಾನು ಈಗ ಕುಂದಾಪುರ ಪೇಟೆ ವೆಂಕಟರಮಣ ದೇವಸ್ಥಾನದ ವರ್ಷಂ ಪ್ರತಿ ಒಂದು ಸೇವೆ ಆಗ್ತದೆ. ಸಾಮಾನ್ಯ 4-5-6 ಗಂಟೆಗೆ ಸರಿಯಾಗಿ ನಾನು ವರ್ಕ್ ಬಿಟ್ಟು ಅಲ್ಲಿ ಹೋದರೆ ನಮಗೊಂದು ಸಣ್ಣ ಒಂದು ಅವಕಾಶ ಕೊಡುವುದವರು. ಯಾಕಂದರೆ ಇದು ದೇವ್ರ ಸೇವೆ, ವೆಂಕಟರಮಣ ಸೇವೆ, ಗಣಬೊಂಬೆ ಆಟದಲ್ಲೂ ನಮ್ಗೆ ಸೇವೆ ಸಿಗ್ತಲ್ಲ ಅಂಥೇಳಿ ಆ ಸಣ್ಣ ವಯಸ್ಸಿನಲ್ಲಿಯೇ, ಇಳೆಯ ವಯಸ್ಸಿನಲ್ಲಿಯೇ ನನಗೆ ಒಂದು ದೇವೇಂದ್ರನ ಪಡೆ ಇದ್ರೆ ಅಲ್ಲಿ ಅಗ್ನಿ, ವಾಯು, ವರುಣ ಇಂಥದ್ದೆಲ್ಲ ಪಾತ್ರೆ ಒಂದು ಹೇಳಲಿಕ್ಕೆ ಹೇಳಿದ್ರೆ ಅಬ್ಬರದಲ್ಲಿ ಹೇಳಿದ್ರು ಕೂಡಲೇ ಭಾಸ್ಕರ್ ಕಾಮತ್ ಅಂತೇಳಿ ನನ್ನ ಕ್ಲಾಸ್ಮೇಟ್ ಅವರು, ನನ್ನ ಆತ್ಮೀಯರು, ಅವರೇ ನನಗೆ ಹೆಚ್ಚು ಒತ್ತಾಯ ಮಾಡಿದ್ದು. ಅವರು ಖುಷಿ ಪಡುದು ಆ ಪಾತ್ರ ಒಳ್ಳೆ ಹೇಳಿದ್ದಾರೆ, ಇನ್ನೊಂದ್ಸರಿ ಎಲ್ಲ ಅವಕಾಶ ಇದ್ದಲ್ಲಿ ಬಾ ಮಾರೆ ಅಂತ ಹೇಳುದು. ನಮ್ಮ ಅಣ್ಣ ಅಲ್ಲಿ ರಕ್ಕಸನ್ ಪಾತ್ರನೂ ಹೇಳುದು, ನಾರಾಯಣ ರಕ್ಕಸಿ ಪಾತ್ರವನ್ನು ಹೇಳುದು, ಆ ಹಾಸ್ಯವನ್ನೂ ಹೇಳುದು. ಇನ್ನು ಸ್ತ್ರೀವೇಷ ಯಾವುದೋ ಒಂದು ಕಡೆ ಹೋದಲ್ಲಿ ಎಲ್ಲರೂ ಗಂಡಸರೇ ಇರುವುದು, ಆದ್ರೆ ಸೀತೆ ಮಾತಾಡಿದ ಹೆಣ್ಣು ಮಾತಾಡಿದಾಗುಂಟು, ನಿಮ್ಮಲ್ಲಿ ನಿಮ್ಮ ಈ ಒಂದು ಟೀಮಿನಲ್ಲಿ ಹೆಂಗಸರು ಇಲ್ಲಲ್ಲ, ಯಾರು ಹೆಂಗಸರು ಮಾತಾಡಿದ್ದು? ಅದು ನಮ್ಮ ಅಣ್ಣ. ಅಂಥದ್ದೆಲ್ಲ ನಮಗೆ ನಿಭಾಯಿಸ್ಲಿಕ್ಕೆ ಆಗ್ತದೆ ನೋಡುವ ಅಂಥೇಳಿ ನಾನು ಅದು ಬೆನ್ನೆಲ್ಲ ಹಿಂದೆ ಹೋತಾ ಇದ್ದೆ. ಬೊಂಬೆ ಆಟ ಸಿಗ್ದಲ್ಲೆಲ್ಲ ಹೋತಾ ಇದ್ದೆ. ನನಗೂ ಪಾಸ್ಪೋರ್ಟ್ ಗೀಸೋಟ್ ಕರ್ಕೊಂಡು ಹೋಗ್ತೇವೆ ಹೊರದೇಶಕ್ಕೆಲ್ಲ ಅಂತ ಹೇಳಿದರು. ನನಗೆ ಪಾಸ್ಪೋರ್ಟ್ ವ್ಯವಸ್ಥೆ ಎಲ್ಲ ಸಿಗಿಲ್ಲ ಆ ಕಾಲದಲ್ಲಿ. ಇತ್ತೀಚೆಗೆಲ್ಲ ತುಂಬ ಒತ್ತಾಯ ಮಾಡಿದ್ರು, ಒಂದು ಹೊರದೇಶಕ್ಕೆಲ್ಲ ಕಾರ್ಯಕ್ರಮ ಸಿಕ್ಕರೆ ಶಂಕರ ಬಾ ನೀನು ಬೇಕು ಮಾರಾಯ ಅಂತ ಹೇಳಿದ್ರು. ಹಾಗೆ ನಾನು ಮಾಡಲಿಲ್ಲ. ಇನ್ನು ಈಗ ನನಗೆ 31 ಡಿಸೆಂಬರ್ಗೆ ರಿಟೈರ್ಮೆಂಟ್ ಬರ್ತದೆ, ಆ ಸಂದರ್ಭದಲ್ಲಿ ನೀನೊಂದು ಇದೆಲ್ಲ ಮಾಡು, ಹೊರದೇಶಗಳ ಅವಕಾಶ ಇದ್ರೆ ಹೋಗಿ ಬರುವ, ನಿನ್ನ ಸೇವೆ ಬೇಕು ಅಂತ ಹೇಳಿ. ತದನಂತರ ನಮ್ಮ ಅಣ್ಣ ಆಕಸ್ಮಿಕವಾಗಿ ಈಗ ಇದಾದ್ರು, ದೇವರ ಸಾನ್ನಿಧ್ಯ ಸೇರಿದ್ರು. ನಮ್ಮ ನಾರಾಯಣ ಬಿಲ್ಲವರು ಅಗ್ರಗಣ್ಯ ಕಲಾವಿದ್ರ, ಮೇಳದವರು ಕೂಡ ಗೊಂಬೆ ಆಟಕ್ಕೆ ಬಂದವಾಗ ಅವರೇ ಬೆರಳು ಇಡ್ತಾ ಇದ್ರು. ಅಂತ ಒಂದು ಅದ್ಭುತ ಕಲಾವಿದ. ಅಂತ ಪಾತ್ರ ಕೆಲವು ಪಾತ್ರ ಶಂಕರ ಅದನ್ನು ಸ್ವಲ್ಪ ನೀವು ನಿಭಾಯಿಸಬೇಕಲ್ಲ ಅಂಥೇಳಿ ಇತ್ತೀಚೆಗೆ 2-3 ವರ್ಷದ ಈಚೆಗೆ ಅಲ್ಲಿ ಕೆಲವೊಮ್ಮೆ ನನಗೆ ಸುಗ್ರೀವನ ಪಾತ್ರ ಮಾತಾಡಬೇಕಾಗ್ತದೆ, ಕೆಲವೊಮ್ಮೆ ರಾವಣ್ ಮಾತ್ರ ಮಾತಾಡ್ಕ ಅತ್ತ, ಕೆಲವೊಮ್ಮೆ ಹನುಮಂತ, ಸೀತೆ, ಇಂಥದ್ದೆಲ್ಲ ಮಧ್ಯೆ ಬರುವಂಥದ್ದು. 1-1.5 ಗಂಟೆ ಕಾರ್ಯಕ್ರಮ ಅದು, ಅದ್ಭುತ ಕಾರ್ಯಕ್ರಮ, ತುಂಬಾ ಒಳ್ಳೇದಾಗಿ ಜನರದಲ್ಲಿ ಹೊಗಳಿಕೆ ಹೆಸರು ಗಳಿಸಿದಂತ ಒಂದು ಸಂಸ್ಥೆ ಅದು. ಅಲ್ಲಿ ಇತ್ತೀಚೆಗೆ 3 ವರ್ಷದಿಂದ ನಾನು ರಾವಣನ ಪಾತ್ರ ಮಾತಾಡಿ ಸೀತೆಯ ಮಾತಾಡಿದ್ದು ಉಂಟೆ, ಒಟ್ಟೊಟ್ಟೆ ಬರಬೇಕದು ಅಂದ್ರೆ ಒಂದು ಪ್ರಾಸನ ಏಕಪಾತ್ರದ ರೀತಿಯಲ್ಲಿ. ಭಾಸ್ಕರ್ ಕಾಮತ್ರ ತುಂಬಾ ಬೆರಳನ್ನು ಹಿಂಗ್ ಮೇಲಿಟ್ಟು ಕಾರ್ಯಕ್ರಮ ಆದ್ಮೇಲೆ ಖುಷಿ ಪಟ್ಟಂತ ವಿಚಾರ ಆ ಸನ್ನಿವೇಶ ನೋಡಿ ನಾನು ಸಂತೋಷ ಪಟ್ಟಿದ್ದೇನೆ. ಯಾಕಂದ್ರೆ ಈ ಕ್ಷೇತ್ರದಲ್ಲೆಲ್ಲ ದೇವರು ನಮ್ಮನ್ನ ಈ ರೀತಿ ಮಾಡಲಿಕ್ಕೆ ಕಾರಣೀಭೂತ.

0: ನಾನಲ್ಲ, ಕಲಾಮಾತೆ, ಆ ಮಹಾಗಣಪತಿ, ನಾನು ನಂಬಿದ ಲಕ್ಷ್ಮೀನಾರಾಯಣ ದೇವರು, ನಮ್ಮ ನಡೆದು ಬಂದ ಒಂದು ದಾರಿ ಅಂತ ತಿಳ್ಕೊಂಡು ನಾನು ಸಂತೋಷ ಪಡ್ತೇನೆ.
1: ನೀವೀಗಷ್ಟೇ ಹೇಳ್ರಿ, ನಂಗೆ ಸುಮಾರು ಬದಿ ಹೊರಗಲ್ಲ ಹಾಪಕ್ಕೆ ಆಪರ್ಚುನಿಟಿ ಇದ್ದಿತ್ತು, ನಾನು ಹೋಗಿರಲಿಲ್ಲ, ಹಾಪ್ ಕಾಯಿಲ್ಲ ಅಂತ ಹೇಳಿ. ನೀವೇಗಳಾದ್ರೂ ನಂಗೆ ಹಾಪ್ ಕಾಯಿಲ್ಲ, ನಂಗೆ ಹೋಯ್ಕಿದ್ದೀತಾನೆ, ಬೇಜಾರು ಮಾಡ್ಕೊಂಡಿತ್ತ?
0: ಇಲ್ಲ, ಯಾಕೆ ನನಗೆ ಆ ಒಂದು ಇದು ಬರಲಿಲ್ಲ ಅಂತ ಹೇಳಿದರೆ, ನಾನು GDS ಅಂಚೆ ಇಲಾಖೆಯಲ್ಲಿ GDS ಆಗಿ ಕೆಲಸ ಮಾಡೋದು, ಅಂದರೆ ಗ್ರಾಮೀಣದಲ್ಲಿ ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡೋದು. ಅಲ್ಲಿ ತಿಂಗಳುಗಟ್ಟಲೆ ನಾವು ಹೊರದೇಶಕ್ಕೆಲ್ಲ ಹೋದರೆ ನಮಗೆ ಬದಲಿ ಕೆಲಸ ಜನ ಸಿಗುವುದಿಲ್ಲ. ಈಗ ಇತ್ತೀಚೆಗೆ ನಮ್ಮ ಅಧಿಕಾರಿಗಳೆಲ್ಲ ಬರ್ತಾರೆ ಅಂಚೆ ಇಲಾಖೆಯಲ್ಲಿ. ನನ್ನ ಈ ಕೆಲವೊಮ್ಮೆ ಕಾರ್ಯಕ್ರಮ ಆದರೆ ಈ ಪ್ರಾರ್ಥನೆ, ನನ್ನ ಈ ಸಣ್ಣ ಪುಟ್ಟ ಭಾಷಣ, ಸಣ್ಣ ಪುಟ್ಟ ಕಲಾ ಸೇವೆಯನ್ನು ನೋಡಿ ತುಂಬ ಖುಷಿ ಪಟ್ಟವರು ನಮ್ಮ SP ಸಾಹೇಬರ ಇರಲಿ, ASP ಸಾಹೇಬರ ಇರಲಿ, ಶಂಕರ ತುಂಬ ಒಳ್ಳೆ ಕಲಾವಿದ, ತುಂಬ ಖುಷಿಯಾಗಿದೆ, ಇದನ್ನು ಯಾಕೆ ನೀವು ಮತ್ತೆ ಮುಂದುವರ್ಸ್ಕೊಂಡು ಹೋಗಲಿಲ್ಲ, ಈ ನಮೂನಿ ರೀತಿಯಲ್ಲಿ ಒಂದು ಸಲಹೆಯನ್ನು ಕೂಡ ಒಂದು 10 ವರ್ಷದ ಈಚೆಗೆಲ್ಲ ಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಇದ್ದದ್ರಲ್ಲಿಯೇ ತೃಪ್ತನಾಗಬೇಕು, ಯಾಕೆ ಇಲ್ಲೆಲ್ಲ ನನಗೆ ಖುಷಿ ಉಂಟು, ಸಂತೋಷ ಇತ್ತು. ನಾನಿಲ್ಲಿ ಈ ಯಕ್ಷಗಾನದಲ್ಲೂ ಕೂಡ ರಾಜ್ಯಾದ್ಯಂತ ಹೋಗಿದ್ದೇನೆ, ಈ ಚಿತ್ರದುರ್ಗ ಇರ್ಬೋದು, ಬೆಂಗಳೂರು ಕಲಾಕ್ಷ ಮಂಡಳಿಯಲ್ಲೂ ಕೂಡ ಒಬ್ಬರು ಕರೆದಿದ್ರು. ಈ ದೇವಿ ಮಹಾತ್ಮೆಯಲ್ಲಿ ನನಗೆ ಶುಂಭಾಸುರನ ಪಾತ್ರ ಮಾಡೋಕೆ ಹೇಳಿದರು, ಅದರಲ್ಲಿ ನಾನು ದೇವೇಂದ್ರನ ಪಾತ್ರ ಮಸ್ತು ಮಾಡಿದ್ದೆ, ಅದರಲ್ಲಿ ಆ ಪಾತ್ರ ಮಾಡಲಿಕ್ಕೆ ಹೇಳಿದರು, ಮಾಡಿದ್ದೇನೆ. ಅಲ್ಲಿ DB ಹೆಮ್ಮಾಡಿ ಎನ್ನುವರು ನನ್ನನ್ನು ಒಂದು ಜನ ಕಳಿಸಿ, ನಾ ಸಣ್ಣ ವ್ಯಕ್ತಿ ಆದರೂ ಹೆಮ್ಮಾಡಿಯ ಪೋಸ್ಟ್ಮ್ಯಾನ್ ಶಂಕರ ಬಂದಿದ್ದಾರೆ, ಕರ್ಕೊಂಡು ಬನ್ನಿ ಅಂತೇಳಿ ಅವ್ರು ಹೋಟ್ಲಿಗೆ ಕರೆಸಿ ಎಲ್ಲ ತೀರಿಸಿ ಊಟ ಮಾಡಿಸಿ ಕಾಫಿ ಕೊಡಿಸಿ ಒಬ್ಬ ನಾನು ಹೋಗಲೇಬೇಕು ಅಂತ ಹೇಳೋದಕ್ಕೆ ಬಸ್ಸನ್ನು ಅಲ್ಲೇ ಬರ್ತದೆ ಟಿಕೆಟ್ ಮಾಡಿಸಿ ನನಗಷ್ಟು ಆತ್ಮೀಯತೆಯಿಂದ ಅವರು ನನಗೆ ಊರಿಗೆ ಕಳಿಸಿಕೊಟ್ಟಿದ್ದೆ. ಆ ದಿವಸ ಊರಿಗೆ ಬರಲಿಕ್ಕೆ ಆಗಲಿಲ್ಲ, ಮರು ದಿವಸ ಬಂದೆ. ಹಿಂದೆ ಪರ ಊರಿಗೆ ಹೋಗ್ಲಿಕ್ಕೆ ಯಾವಾಗಲೂ ಅವಕಾಶ ಬೇಕು, ಅದಕ್ಕೆ ನನಗೇನು ಹೋಗಲಿಲ್ಲ, ಹೋಗೋ ಅವಕಾಶ ಇದ್ದಿತ್ತು, ನಾನು ವಂಚಿತನಾಗಿ ಬಿಟ್ಟನಲ್ಲ ಅಂತ ಈ ಒಂದು ಬೇಜಾರು ಏನೂ ಇಲ್ಲ, ಸ್ವಲ್ಪನೂ ಇರಲಿಲ್ಲ. ಯಾಕಂದರೆ ಆ ಸಂತೋಷವನ್ನು ನಾ ಕೆಲಸದಲ್ಲಿ ನೋಡಿಕೊಂಡಿದ್ದೆ, ನನ್ನ ಮನೆ ಕೆಲಸ ನಟ್ಟಿ ಇರ್ಬೋದು, ಕೊಯ್ಲು ಇರ್ಬೋದು, ಆ ದೇವತಾ ಕಾರ್ಯ ಇರ್ಬೋದು, ಆರಾಧನೆ, ಈ ದೈವಾರಾಧನೆ ಅಂದರೆ ಅದೊಂದು ಸ್ವಲ್ಪ ನಿಯಮಗಳು ಉಂಟು ನಮ್ಮ ಮನೆಯಲ್ಲಿ, ಅದನ್ನು ನಮ್ಮ ತಾಯಿ ಹೇಳೋದು, ಅದನ್ನು ನೀನು ಬಿಟ್ಟು ದೂರ ಹೋದರೆ ಅದು ಹೇಗೆ ಮಾರಯ್ಯ, ಇವರೆಲ್ಲ ಮಾಡ್ಕೋ ಹೋತ್ರ ಅಂತ. ಅದನ್ನು ಹಿಂದಿನವರು ಮಾಡಿದಂಥ ಕಟ್ಟುನಿಟ್ಟನ್ನು ನಾವು ಪಾಲನೆ ಮಾಡಿಕೊಂಡು ಹೋಗಬೇಕಂದ್ರೆ ನಮ್ಮ ಆದ್ಯ ಕರ್ತವ್ಯ. ಅದು ನಮ್ಮದು ಒಂದು ತಪಸ್ಸು ಟೈಪ್, ಹುಟ್ಟಿದ್ದಕ್ಕೆ ಒಂದು ಸಾರ್ಥಕತೆ. ಹುಟ್ಟಿ ನಾವು ಕಲಿತ ಶಾಲೆಗೆ ಮಾತಾ ಪಿತೃಗಳ ನವಮಾಸ ಹೊತ್ತು ಸಾಕಿ ದೊಡ್ಡದು ಮಾಡಿದ್ದಾರೆ ಅವರಿಗೆ, ಮತ್ತು ಊರಿಗೆ ಒಂದು ಸಣ್ಣ ಒಂದು ಇಂಥವ ಒಳ್ಳೆ ಇಂಥವ್ರ ಮಕ್ಕಳು ಮಗ ಒಳ್ಳೆ ಮಾಡಿದ್ದಾನೆ. ಈ ಸಾಕಲ್ಲ, ಇಷ್ಟು ನಮ್ಮ ಭಾರತ ದೇಶದಲ್ಲಿ ಹುಟ್ಟಿ ನಮ್ಮ ನಮ್ಮ ಊರಿನಲ್ಲಿಯೇ ನಮ್ಮ ನಮ್ಮ ಕ್ಷೇತ್ರದಲ್ಲಿಯೇ ನಾವು ಒಂದು ಒಳ್ಳೆ ಕೆಲಸ ಮಾಡ್ರೆ ಅದೇ ಒಂದು ಸಾರ್ಥಕತೆ ಬದುಕು. ಮತ್ತು ನನ್ನ ಈ ಅಂಚೆ ಇಲಾಖೆ ವೃತ್ತಿ ಅನ್ನೋದು ನನಗೆ ಇಡೀ ಊರಿನಲ್ಲಿ, ನಾನು ಮೊನ್ನೆ ಒಂದು ಯಕ್ಷಗಾನ ಆಟ ಮಾಡಿದೆ, ಆಟ ಮಾಡಿ ಹೆಚ್ಚು ಕಡಿಮೆ 80,000 ರೂಪಾಯಿ 90,000 1,00,000 ಬೇಕು, 6-7 ಜನಕ್ಕೆ ಸನ್ಮಾನ ಮಾಡಿಸಿದ್ದೆ. ಮಾಡಿಸಿದ್ದೆ ಅಂದರೆ ಹೆಮ್ಮಾಡಿ ಲಕ್ಷ್ಮೀನಾರಾಯಣ ಸಂಘದ ವತಿಯಿಂದ, ಅದು ಮುಂದಾಳತ್ವ ನನಗೆ ಕೊಟ್ಟಿದ್ದರು, ನನಗೆ ಬೇಡ ಅಂತ ಹೇಳಿದ್ರೆ ಕೇಳುವುದಿಲ್ಲ. ಆದರೆ ನಾನು ಇನ್ವಿಟೇಷನ್ ಮಾಡಿ ಈ ವಾಟ್ಸಪ್ಪಿಗೆ ಹಾಕಿದ್ದೇನೆ, ಕಳಿಸಿದ್ದೇನೆ, ಫೋನ್ ಮುಖ್ಯನ ತಿಳಿಸಿದ್ದೇನೆ. ಇಸ್ರೇಲ್ನಿಂದ ದಿವಸ ಬಾಂಬ್ ಬೀಳ್ತಾ ಉಂಟು, ಶ್ರೀಕಾಂತ ಅಂತೇಳಿ ಒಬ್ಬ ಹುಡುಗ, ಈ ಒಂದು ಸೇವೆ, ಕಲಾ ಸೇವೆ, ಲಕ್ಷ್ಮಣ ಯಕ್ಷಗಾನ ಸಂಘ ನಿರಂತರ ನಡೀತಾ ಇರಲಿ, ಸೇವೆ ಮುಂದೆ ಹುಟ್ಟಿ ಬೆಳೀತೇವಕ್ಕಲ್ಲ, ಇದೊಂದು ಅವನ್ನ ನಡ್ಸ್ಕೊಂಡು ಹಾಪೋಂಗೆ ಒಂದು ದಾರಿ ಇರಲಿ, ನನ್ನ ಸೇವೆ ಉಂಟು ಶಂಕರನ್ನ, ನನ್ನ ಸಹಾಯ ಕೊಳ್ಳಿ, ಈ ಕೆಲಸ ನಡೀತಾ ಹೋಗಲಿ, ಈ ಸನ್ಮಾನದ ಸಾಧಕರಿಗೆ ಸನ್ಮಾನ ಮಾಡಿ, ಇದು ಒಳ್ಳೆ ಕಾರ್ಯಕ್ರಮ ಶಂಕರನ್ನ, ಇದೆಲ್ಲ ಮಾಡಿಸ್ಕೊಂಡು

0: ಒಳ್ಳೆ ಈ ಕೆಲಸ ನಡೀತಾ ಹೋಗ್ಲಿ, ಈ ಸನ್ಮಾನದ ಸಾಧಕರಿಗೆ ಸನ್ಮಾನ ಮಾಡಿ, ಇದು ಒಳ್ಳೆ ಕಾರ್ಯಕ್ರಮ ಶಂಕರನ್ನ, ಇದೆಲ್ಲ ಮಾಡಿಸ್ಕೊಂಡು ಹೋಗಿ. ಇದೆಲ್ಲ ಎಲ್ಲರ ಹತ್ರ ಸಾಧ್ಯ ಆಗೋದಿಲ್ಲ, ನಾವು ಅಳಿಸೋದು ಬೇಡ, ಇದು ಉಳಿಸ್ಕೊಂಡು ಹೋಗುವ, ಮುಂದೆ ಹುಟ್ಟಿದ ಮಕ್ಕಳಿಗೆ ಒಂದು ಇದು ನೋಡುವಂಗೆ ಒಂದು ಉಳಿಸ್ಕೊಂಡು ಹೋಗಪ್ಪ ಅಂಥೇಳಿ ಅವರೆಲ್ಲವರು ಸಹಕಾರ ಕೊಟ್ಟದ್ರಿಂದ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು.
1: ನಿಮಗೆ ಜನರೆಲ್ಲ ಹಂಗಾರೆ ಊರು ಬದ ಒಳ್ಳೆ ಪ್ರೀತಿ ಕೊಡ್ತ್ರು, ನಿಮಗೆ ಅವ್ರ ಇಷ್ಟೆಲ್ಲ ನಿಮಗೆ ಪ್ರೀತಿ ತೋರ್ಸೋದಕ್ಕೆ ಹೆಂಗೆ ಅನ್ಸುತ್ತೆ?
0: ನಾನು ಈ ಹಿಂದೆ ಆ ಸಂಘದ ಬಗ್ಗೆ ಹೋರಾಟ ಮಾಡಿದವರಿದ್ರು, ಈಗ ನಮ್ಮ ಹಿರಿಯವರು ಸಾಮಾನ್ಯ ಒಂದು 25-30 ವರ್ಷ ಅಲ್ಲ, 40-50-60-70 ವರ್ಷದಿಂದ ಸಂಘ ಅಂದು ನಡ್ಕಂತ ಬಂದಿದೆ, ಲಕ್ಷ್ಮೀನಾರಾಯಣ ಯಕ್ಷಗಾನ ಸಂಘ. ಆ ಯಕ್ಷಗಾನ ಸಂಘಕ್ಕೆ ಹೋರಾಟ ಮಾಡಿದವರಿದ್ರು, ಅವರು ನೆನಪನ್ನೆಲ್ಲ ಮಾಡಿದೆ. ಮತ್ತೆ ನಾನು ಶಾಂತವಾಗಿ ಕೆಲವರಿಗೆಲ್ಲ ಹೇಳ್ತಾ ಇದ್ದೆ, ನೋಡಿ ನಿಮ್ಮ ಮಕ್ಕಳಿಗೆ ಈ ನಾಟಕದ ಒಂದು ಇದು ದೃಶ್ಯತೆ ಹೇಳಿ, ಈ ಜಾನಪದ ಭಾವಗೀತೆ

0: ಹೇಳ್ತಾ ಇದ್ದೆ, ನೋಡಿ ನಿಮ್ಮ ಮಕ್ಕಳಿಗೆ ಈ ನಾಟಕದ ಒಂದು ಇದು ದೃಶ್ಯತೆ ಹೇಳಿ, ಈ ಜಾನಪದ ಭಾವಗೀತೆ ಭಕ್ತಿಗೀತೆ ಯಕ್ಷಗಾನ, ಮುಂಚೆಲ್ಲ ಎಲ್ಲಿದೋ ಯಾವುದೋ ಊರಿಗೆ ಕಷ್ಟಪಟ್ಟು ಹೋಗಬೇಕಿತ್ತು, ಈಗ ಹಾಗಲ್ಲ. ನಾವೊಂದು ಸಾಧಕರಾಗಬೇಕಿದ್ರೆ ಹಲವಾರು ದಾರಿ ಉಂಟು, ನಾನು ಹೇಳಿಕೊಡ್ತೇನೆ ಅಂತ ಹೇಳುವರು ಇದ್ದಾರೆ, ಶಾಲೆಯಲ್ಲಿ ಹೇಳಿಕೊಡ್ತಾರೆ ಅಧ್ಯಾಪಕ ವೃಂದದವರು. ಈ ಒಂದು ಯಕ್ಷಗಾನ ಇರಲಿ, ನಾಟಕ ಇರಲಿ, ಈ ಜಾನಪದ ಯಾವುದೇ ಹಾಡುಗಳಿರಲಿ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ರು. ಯೂಟ್ಯೂಬ್ ಓಪನ್ ಮಾಡಿದರೆ ಎಂತೆಂಥ ಅಗ್ರಗಣ್ಯ ಹಾಡುಗಾರರು, ಕಲಾವಿದರು, ಸಾಹಿತಿಗಳು, ಎಂತೆಂಥ ವಿಚಾರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಇಲ್ಲಿ ಎಲ್ಲ ಇದನ್ನೆಲ್ಲ ಬಂದು ಸೇರಿಕೊಳ್ಳಿ, ನಿಮ್ಮ ಮಕ್ಕಳನ್ನು ಸೇರಿಸಿ. ನಾವು ಒಂದೇ ಉದ್ಯೋಗವನ್ನು ಹಿಡ್ಕೊಳ್ಬಾರ್ದು, ಈ ಕಲಾ ಸೇವೆ ಮಾಡೋಣ, ಜಾನಪದ ಸೇವೆಯನ್ನು ಇಟ್ಕೊಂಡು ಹೋಗೋಣ. ಯಕ್ಷಗಾನ ಇರ್ಬೋದು, ಈ ಕೃಷಿಗೆ ಸಂಬಂಧಪಟ್ಟದ್ದಿರ್ಬೋದು, ಯಾವ ಕ್ಷೇತ್ರದಲ್ಲಿ ಹೋದರೂ ನಮಗೆ ಸಮಾಜದಲ್ಲಿ ಗೌರವ ಸಿಗ್ತದೆ, ನಮ್ಗೆ ನಾವು ಒಂದು ವ್ಯಕ್ತಿಗಳಾಗ್ತೇವೆ, ವ್ಯಕ್ತಿಗಳ ಶಕ್ತಿಗಳಿಂದೆಲ್ಲ ನಮಗೆ ಸಹಕಾರ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ.
1: ಇಷ್ಟೊತ್ತು ನಿಮ್ದು ಕಲೆ ಬಗ್ಗೆ ಮಾತಾಡ್ತು, ನೀವು ಯಕ್ಷಗಾನ ಕಲಾವಿದ್ರು ಹೌದು, ಗೊಂಬೆ ಆಟ ಕಲಾವಿದ್ರು ಹೌದು, ಅದ್ರ ಬಗ್ಗೆ ಮಾತಾಡಿ ಮಾತ್ರ ಭಾರಿ ಖುಷಿ ಆಯ್ತು. ಆದ್ರೆ ಇಷ್ಟು ವರ್ಷ ನಿಮ್ ಜೀವನದಲ್ಲಿ ನೀವು ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ಕೊ ಬಂದಿರಿ, ಆ ಕೆಲಸದ ಬಗ್ಗೆ ನಿಮ್ಗೆ ಎಂತ ಅನ್ಸುತ್ತೆ?
0: ಆ ಕೆಲಸ ನಮ್ಮ GDS GDS ಸಾಮಾನ್ಯ ಹಳ್ಳಿಯಿಂದ ಡೆಲ್ಲಿವರೆಗೆ, ಈ ಹಳ್ಳಿಯಲ್ಲಿ ಒಂದು ಪೋಸ್ಟ್ ಆಫೀಸ್ ಇರ್ತದಲ್ಲ, ಅದು ಡಿಪಾರ್ಟ್ಮೆಂಟ್ ಆಗಿ ಅಲ್ಲ, ಅದು ಮುಂಚೆ ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಡೆಲಿವರಿ ಏಜೆಂಟ್ ಅಂತಿದ್ದಿತ್ತು, ಈಗಾಗಲ್ಲ. ಗ್ರಾಮೀಣ ಡಾಕ್ ಅಂದರೆ ಈ ಗ್ರಾಮೀಣ ಒಂದು ಅಂಚೆ ಸೇವೆ ಅಂಥೇಳಿ. ಇದರಲ್ಲಿ ನಾವು ಮುಂಚೆ ಎಲ್ಲ ದಾರಿಯಲ್ಲಿ ನಾವು ಹೋಗುವಾಗ ದಾರಿಯಲ್ಲಿ ನಿಂತ್ಕೊಳ್ಳೋದು, ದಾರಿಯಲ್ಲಿಯೇ ನಿಂತ್ಕೊಳ್ಳೋದು. ನಮ್ಮದು ಫಾರಿನಿಂದ ಕಾಗದ ಬರ್ಕಿದ್ರೆ, ಒಂದು ಗಂಡಂದೋ ಮಗಂದೋ ಒಂದು ಲೆಟರ್ ಪತ್ರ ಬರಬೇಕಿದ್ರೆ ಅವನು ಬಂದ ಹಾಗೆ ಆಗ್ತದೆ. ಅಂದರೆ ನಾವು ಹೋಗಿ ನಿಂತ್ರ ಕೂಡಲೇ ಪತ್ರ ಬಂದಿತ್ತಂಬ ಅರ್ಥ ಅವ್ರದ್ದು, ಬಂದಿತ್ತ ಮಗನ ಕಾಗದ ಅಂದೇಳಿ. ಒಂದು 15-20 ದಿವಸದ ಮೇಲೆ ಮಗನ ಆ ಪತ್ರ ಓದಿ ಮಗನನ್ನು ನೋಡಿದಂಥ ನೆನಪು ಅವ್ರಿಗೆ ಆಗ್ತದೆ. ಆವಾಗ ನಮ್ಮ ಮೇಲೆ ಅಷ್ಟು ಸಂತೋಷ ಆಗ್ತದೆ, ನಮ್ಮ ಮಗನ ತಂದು ಇಲ್ಲಿ ನಿಲ್ಲಿಸಿದ್ನೇನು ಅಂತ ಭಾವನೆ ಅವ್ರಿಗೆ. ಅಥವಾ ಮದುವೆಯಾದ ಹೆಣ್ಮಕ್ಳು ಕೂಡ ಎಲ್ಲರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, 2 ವರ್ಷಕ್ಕೊಂದು ಸರಿ ಬರುವವರು. ಅವರು ಕೂಡ ಆ ಹೆಂಗಸು ನಮ್ಮ ಅಕ್ಕ ತಂಗಿ ಅಂದಿರು, ಅಷ್ಟು ಸಂತೋಷ. ಶಂಕರಣ್ಣ, ಪೋಸ್ಟ್ಮ್ಯಾನ್ ಶಂಕರಣ್ಣ, ನಮ್ದು ಕಾಗದ ಬಂದಿತ್ತ, ನಮ್ದು ಹೇಳಿ ನಾನು ಇಂಥಲ್ಲೇ ಬರ್ತೇನೆ, ನಮ್ದು ಬರ್ಲಿಕ್ಕುಂಟು. ಈಗ ಮುಂಬೈ ಗಿಂಬೈ ಪೋಸ್ಟ್ ಅಂಗಡಿ ವ್ಯವಹಾರ ಎಲ್ಲ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅಥವಾ ಕಷ್ಟದಲ್ಲೇ ಶಾಲೆ ಕಲಿತಾರೆ. ನನ್ನ ಮಗ ಪಾಸಾನ, ನನ್ನ ಈಗ ಮಾರ್ಕ್ ಎಷ್ಟು, ಈಗ ಕೆಲಸ ಸಿಕ್ಕತ್ತಂತ ಹೇಳಿದ, ಕೆಲಸ ಸಿಕ್ತ, ಕಾಗದ ಬಂತ ಶಂಕರ ನನ್ನ ಇಂಥವನ ಹತ್ರ ಕಳಿಸು. ಆವಾಗ ಪತ್ರಗಳದ ಹೊರೆ, ₹100 ಶಂಕರ ಕಳಿಸ್ತೆ ಅಂತ ಹೇಳಿದ. ₹100 ಅಂತ ಹೇಳಿದ್ರೆ ಈಗ ಒಂದು 5,000 ರೂಪಾಯಿ ಇದ್ದ ಹಾಗೆ. ಆ ಹಣ ಎಲ್ಲ ತಕ್ಕೊಂಡು ಈ ಹಬ್ಬ ಹುಣ್ಣಿಮೆ ಮನೆ ಖರ್ಚಿಗೆ ಅದನ್ನೆಲ್ಲ ಉಪಯೋಗಿಸ್ತಾ ಇದ್ರು. ಅದು ಅವರ ಮಗನೇ ಬಂದು ಇಲ್ಲಿ ಕೊಟ್ಟ ಹಾಗೆ. ನಾವು ಅವ್ರ ಮನೆಯಲ್ಲಿ ಸೇವೆ ಮಾಡುವಾಗ ಅವ್ರ ಮಗನೇ ₹100 ತಂದು ಕೊಟ್ಟ ಹಾಗೆ. ಏನಾದ್ರು ಒಂದು ಬಾಯರಿಕೆ ಕುಡಿತೆ ಕೇಳು, ತಮ್ಮ ಮಗ ತಮ್ಮ ಮನೆಯ ಕುಟುಂಬದ ಒಂದು ಸದಸ್ಯನ ಹಾಗೆ ಅವ್ರು ಮಾತಾಡೋದು, ಅಷ್ಟು ಪ್ರೀತಿ. ನಾವು ಅದು ಅವಕ್ಕೆ ನಾವು ಪಾತ್ರರಾಗಬೇಕು. ಯಾಕಂತ ಹೇಳಿದರೆ ನನ್ನ ಉದ್ದೇಶ ನಮ್ಮ ಅಂಚೆ ಇಲಾಖೆಯಲ್ಲಿ ಜನಸೇವೆ, ಜನಸೇವೆಯೇ ಜನಾರ್ದನ ಸೇವೆ. ಇಡೀ ಊರಿನಲ್ಲಿ ಒಂದು SB ಸಾಹೇಬ್ರು ಬಂದರೆ ಯಾರು ನಮಸ್ಕಾರ ಕೊಡೋರು ಯಾರನ್ನು ಗೊತ್ತಿರೋದಿಲ್ಲ. ತಹಶೀಲ್ದಾರ್ ಬರ್ತಾರೆ ಆ ಊರಿಗೆ, ಅವರು ಯಾರಂದು ಗೊತ್ತಿರೋದಿಲ್ಲ. ಅವರ ಜೊತೆಯಲ್ಲಿ ನಾವು ಹೋದರೆ ಪೋಸ್ಟ್ಮನ್ ಶಂಕರಣ್ಣ ನಮಸ್ಕಾರ, ಪೋಸ್ಟ್ಮನ್ ಶಂಕರಣ್ಣ ನಮಸ್ಕಾರ, ಈ ಒಂದು ಗೌರವ ಅವ್ರಿಗೆ ಆಶ್ಚರ್ಯ ಆಗ್ತದೆ. ಏನಪ್ಪ ನಾವು ತಹಶೀಲ್ದಾರ್ ಬಂತು ಶಂಕರಣ್ಣ ನಮಸ್ಕಾರ ಅಂತಾರಲ್ಲ, ನಾವು SB ಸಾಹೇಬ್ರು ಬಂತು ಶಂಕರಣ್ಣ ನಮಸ್ಕಾರ ಅಂತ ಹೇಳ್ತಾರಲ್ಲ. ಇದೆಲ್ಲ ಆ ಗೌರವ ಅನ್ನೋದ, ಅದು ನಾವು ದುಡ್ಡು ಕೊಟ್ಟು ತಕೊಂಡು ಬರುವಂಥದ್ದಲ್ಲ, ನಾವು ಗಳಿಸುವಂಥದ್ದು. ಸಾಮಾನ್ಯ 10 ವರ್ಷದವರೆಗೆ ಮಳೆಯಲ್ಲಿ ಕೊಡೆ ಕೆಲವೊಮ್ಮೆ ಹಾರಿ ಹೋಗ್ತದೆ, ಅಥವಾ ಕೆಲವು ಸಾರಿ ನೆರೆ ಬರ್ತದೆ. ಈ ಬೇಸಿಗೆ ಕಾಲದಲ್ಲಿ ಬಿಸಿಲು ಮುಯ್ಯುವದ್ದೆ, ಆ ಕಾಲದಲ್ಲೆಲ್ಲ ಆ ಸಕಾಲಕ್ಕೆ ಸರಿಯಾಗಿ ನಾವು ಹೋಗಿ ಪತ್ರವನ್ನು ಮುಟ್ಟಿಸಬೇಕು, ಮನಿ ಆರ್ಡರ್ ಕೊಡ್ಸಿ.

0: ಬೇಕು. ಅವರು ಏನಾದರೂ ಹಳೆಯವರಾದರೆ ಅವರು ನಮ್ಮ ಪೋಸ್ಟ್ ಆಫೀಸಿಗೆ ಬಂದರೆ ಅನಾನುಕೂಲ ಆದರೆ ನಡುವ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೆ ಕಣ್ಣಿಲ್ದಿದ್ದವರು ಕಾಲಿಲ್ದಿದ್ದವರಿಗೆ ಅವರಿಗೆಲ್ಲ ಏನು ತೊಂದರೆ ಕೊಡಬೇಡಿ. ನೀವು ಎಲ್ಲಿ ಹೇಳ್ತೀರಿ ಅಲ್ಲಿ ನಾನು ಬಂದು ಕೊಡ್ತೇನೆ, ನನ್ನ ಸೇವೆ ನನ್ನ ಕರ್ತವ್ಯ ಅಂಥೇಳಿ ನಾನು ಅವರಿಗೆಲ್ಲ ಒಂದು ಧೈರ್ಯ ಹೇಳಿ ಮನವರಿಕೆ ಮಾಡಿಸಿದವ. ಅದಕ್ಕಾಗಿ ಜನಗಳ ಪ್ರೈಮರಿಗೆ ಹೋಗಿ ಮಕ್ಕಳಂತೂ ಅವು ನಮ್ಮ ಮೈ ಮೇಲೆ ಮುತ್ತಿಗೆ ಹಾಕೋದು, ಶಂಕರಣ್ಣ ಶಂಕರಣ್ಣ ಶಂಕರಣ್ಣ ಅಂಥೇಳಿ. ಈ ಊರಿನ ಹಿರಿಯರು ಹಾಗೆ ಈಗ ಮದುವೆಗೆ ಎಲ್ಲೆಲ್ಲ ಹೋದವ್ರು ಬಂದ ನಾವು ಪರ ಊರಿಗೆಲ್ಲ ಹೋದವಾಗ ಓಡಿ ಬಂದ ಒಂದು ನಮಗೊಂದು ಗೌರವ ಕೊಟ್ಟು ಹೋಗ್ತಾರೆ. ಇದೆಲ್ಲ ಖುಷಿ ಪಡುವಂಥ ವಿಚಾರ. ಯಾವುದೋ ಒಂದು ದೊಡ್ಡ ಅಧಿಕಾರಿಗಳಾದರೆ ಈ ಒಂದು ಗೌರವ ಅವ್ರಿಗೆ ಸಿಗುವುದಿಲ್ಲ.
1: ಅದು ಹೌದು, ನಮ್ಮ ಊರ್ ಬದಗಿದ್ದರಿಗೆ ಅಲ್ಲಿದ್ದರೆ ಮಾತ್ರ ಗೊತ್ತಿಪ್ಪುದು, ಮತ್ತೆ ಯಾರು ಬಂದ್ರು ಅವ್ರು ಯಾರು ಏನು ಎತ್ತ ಗೊತ್ತಿಪ್ಪುದಿಲ್ಲ.
0: ಈಗ ನನಗೆ ಆ ಇಲಾಖೆಯಲ್ಲಿ ಇಲ್ಲಿಗೆ ನನಗೆ 45 ವರ್ಷ ಸರ್ವಿಸ್ ಆಗ್ತದೆ. ಈ 45 ವರ್ಷದಲ್ಲಿ ನಾನು ಖುಷಿ ಸಂತೋಷ ನೆಮ್ಮದಿ ಜಾನಪದವು ನಾನು ಕೆಲವೊಮ್ಮೆ ಹೇಳಲಿಕ್ಕೆ ಹೋದಿತ್ತು. ಈ ರಾತ್ರಿಯಲ್ಲಿ ಭಜನೆ ಹೇಳಲಿಕ್ಕೆ ಭಜನೆ ಕುಣಿತಕ್ಕೆ ಹೋದದ್ದು ಇತ್ತು. ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನ ಅಂತೂ ನನಗೆ ಆಸುಪಾಸು ಎಲ್ಲ ಕಡೆ ಶಂಕರನ ಪಾತ್ರ ನೋಡಿ ಹೋಗಬೇಕು ಅಂತ ಆ ಒಂದು ಇದನ್ನು ಸೌಭಾಗ್ಯ ದೇವರು ಕೊಟ್ಟಿದ್ದಾನೆ. ನಾಟಕದಲ್ಲಿಯೂ ಒಂದು 10 ವರ್ಷ ಆದರ್ಶ ಯುವಕ ಮಂಡಲ ಅಂಥೇಳಿ ಅಲ್ಲಿ ಒಂದು 10 ವರ್ಷ ಯುವಕ ಮಂಡಲದ ನಾಟಕ ಮಾಡ್ತಾ ಇದ್ರು. ಆಗ ಹೀರೋಯಿನ್ ಪಾತ್ರ ಕೂಡ ಕೊಡ್ತಾ ಇದ್ರು ನನಗೆ. 10 ವರ್ಷ ಸಂಗೀತ ಹಾಡುವವರು ಇಂಥ ಪಾತ್ರ ಮಾಡಿದವನಿಗೆ ಅಂದರೆ ಪೋಸ್ಟ್ಮ್ಯಾನ್ ಶಂಕರಂಗೆ ನಮ್ಮದೊಂದು ಸಪರೇಟ್ ಇದೊಂದು ಬಹುಮಾನ ಅವ್ರಿಗೆ ಕೊಡಿ. ನಾಳೆ ನೀವು ಸಮಾರಂಭ ಎಲ್ಲ ಮಾಡ್ತಿರಲ್ಲ, ಈಗ ಒಂದು ಮೀಟಿಂಗ್ ಅಂತ ಮಾಡ್ತಿರಲ್ಲ, ಆವಾಗ ಅಧ್ಯಕ್ಷರು ಯಾರು ಅವ್ರು ಇವ್ರಿಗೆ ಒಂದು ಬಹುಮಾನ ಕೊಡಿ. ಎಷ್ಟು ಸಂತೋಷ ಆಗಿದೆ ಅವ್ರ ಪಾತ್ರ, ಲೇಡೀಸ್ ಪಾತ್ರ, ಈ ತಾಯಿ ಪಾತ್ರಗಳೆಲ್ಲ ಕೆಲವೆಲ್ಲ ಬಿಕ್ಕಿ ಬಿಕ್ಕಿ ಅಳುವ ಸೀನ್ ಇರ್ತದೆ, ಅವರು ಅಳುವುದು, ಪಾತ್ರಧಾರಿಯಾಗಿ ನಾನು ಅಳುವುದು, ಅವರು ಅಳುವುದು, ಅಂತ ಒಂದು ಆ ಪಾತ್ರದಲ್ಲಿಯೇ ನಾವು ಲೀನ ಆಗಿ ಇರುವುದು. ಅದೆಲ್ಲ ಜನರು ಇವತ್ತು ಆ ದಿವಸ ಅಂಥ ಪಾತ್ರ ಇಂಥ ಪಾತ್ರ ಖುಷಿಯಾಯ್ತು ಶಂಕರಣ್ಣ, ಇದೆಲ್ಲ ಒಂದು ದೊಡ್ಡ ನನಗೆ 1 ಕೋಟಿ ರೂಪಾಯಿ ಇದ್ದ ಹಾಗೆ. ಈ ಡಿಪಾರ್ಟ್ಮೆಂಟಲ್ಲೂ ಕೂಡ ತಿರುಪತಿಯ ಒಂದು ಸೇವೆ ಮಾಡಿದ ಹಾಗೆ ನನಗೆ. ಯಾಕಂದರೆ ಎಲ್ಲ ಮನೆಯವರು ಎಲ್ಲ ವ್ಯಕ್ತಿಯರು ದೇವರು ಇರ್ತಾನೆ. ನಾನು ಮಾಡಿದ ಒಂದು ಸಣ್ಣ ಸೇವೆ, ದೊಡ್ಡ ಸೇವೆ ಅಲ್ಲ ಇದು, ಸಣ್ಣ ಸೇವೆಯಲ್ಲಿಯೂ ಎಲ್ಲರಿಗೂ ಗೌರವ ಒಂದು ಪ್ರೀತಿ ಮತ್ತು ಒಂದು ನನ್ನ ಬಗ್ಗೆ ಒಂದು ತುಂಬ ಒಂದು ಒಳ್ಳೆಯ ಅಭಿಪ್ರಾಯ ಅಂತ ಗಳಿಸ್ಕೊಳ್ಳಿಕ್ಕೆ ನನ್ನ ಈ ಕರ್ತವ್ಯ ನಿಷ್ಠೆ, ಕರ್ತವ್ಯವೇ ದೇವರು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ನಾನು ಮಾಡ್ಕೋ ಬಂದದ್ದಕ್ಕೆ ಎಲ್ಲೂ ಲೋಪ ಆಗದ ರೀತಿಯಲ್ಲಿ ನಾನು ಒಂದು ಸಣ್ಣ ರೀತಿಯಲ್ಲಿ ಜೀವನ ಮಾಡಿಕೊಂಡು ಜನರ ಪ್ರೀತಿಗೆ ಪಾತ್ರನಾಗಿ ದೇವರ ಒಂದು ಪೂರ್ಣ ಅನುಗ್ರಹಕ್ಕೆ ಪಾತ್ರ, ಅವನ ಕೃಪೆ ಅಂತ ಹೇಳ್ಬೋದು ಇದೆಲ್ಲ.
1: ಇಷ್ಟು ವರ್ಷ ನೀವು ಗೌರ್ಮೆಂಟ್ ಜಾಬ್ ಮಾಡ್ಕೊಂಡಿದ್ದೀರಿ, ಈಗ ನಿಮ್ಮ ಗೌರ್ಮೆಂಟ್ ಜಾಬ್ ಬಗ್ಗೆ ನಿಮ್ಗೆ ಎಂತ ಅನ್ಸುತ್ತೆ?
0: ನಾನು ಪ್ರಾರಂಭದಲ್ಲಿ ಸಂಬಳ ಬಹಳ ಕಡಿಮೆ, ಈ ಜಿ ಡಿ ಎಸ್ ಗಳಿಗೆಲ್ಲ ಒಂದು 100, 162 ಆ ರೀತಿಯ ಒಂದು ಸಂಬಳ ಆದರೂ ಕೂಡ ಅದಕ್ಕಷ್ಟೇ ಗೌರವ ಇದ್ದಿತ್ತು, ಅಷ್ಟೇ ಬೆಲೆ ಇದ್ದಿತ್ತು. ಸೆಂಟ್ರಲ್ ಗೌರ್ಮೆಂಟು ಕರ್ತವ್ಯದ ಒಂದು ನಿಷ್ಠೆಯ ಒಂದು ಸೇವೆಗೆ ಫಲ ಕೊಡ್ತಾರೆ. 29ಕ್ಕೆ ಅಕೌಂಟಿಗೆ ಆ ಹಣ ನಮ್ಮದು ಸಂಬಳ ಬರ್ತದೆ. ಇವತ್ತೊಂದಿಂದ ಇವತ್ತಿನವರೆಗೆ ಆ ಒಂದು ಪದ್ಧತಿ ಹಾಗೇ ಉಂಟು. ಇಲ್ಲಿ 1 ರೂಪಾಯಿ ಕೂಡ ಆ ಕಡೆ ಈ ಕಡೆ ಆಗ್ಲಿಕ್ಕಿಲ್ಲ. ಈ ಅಕೌಂಟ್ ಅಂತ ಹೇಳ್ತಾರಲ್ಲ, ಅದು ಅದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ಅಂಚೆ ಇಲಾಖೆಯಲ್ಲಿ ದೇವರ ಸೇವೆ. ಅಂಚೆ ಇಲಾಖೆಯದು ಹಾಗೆ, ನಾವು ಹಣ 1 ರೂಪಾಯಿ ಅಧಿಕಾರಿಗಳು ಬರುವಾಗ ಆಚೆ ಈಚೆ ಆಗಬಾರ್ದು. ಅದು ಎಷ್ಟು ಕೊಟ್ಟಿದ್ದಾರೆ, ನಾವು ಎಷ್ಟು ಬಟೋಡೆ ಮಾಡಿದ್ದಾರೆ, ವಾಪಸ್ ತಂದು ಮರು ದಿವಸ ಪುಸ್ತಕದ ಸಮೇತ ಅಲ್ಲಿ ಕೊಡಬೇಕು. ಶಿಸ್ತುಬದ್ಧವಾದಂತಹ ವ್ಯವಹಾರಗಳು. ಇನ್ನು ಅಂಚೆ ಇಲಾಖೆಯಲ್ಲಿ ನಾನು ಹೇಳುವುದೆಲ್ಲ ಕೇಳಿದೆ, ಪ್ರಾಮಾಣಿಕ ಸೇವೆ ಅಂತ ಹೇಳಿದ್ರೆ ಅಂಚೆ ಇಲಾಖೆ. ಅಂಚೆ ಇಲಾಖೆ ದೇಶಾದ್ಯಂತ ಒಂದು ಗೌರವಾನ್ವಿತ ಸಂಸ್ಥೆ. ಹಾಗೇನೆ ನಮ್ಮ ಸದುದ್ದೇಶ ಏನಂತ ಹೇಳಿದ್ರೆ ಹಳ್ಳಿಯ ಜನ, ಒಂದು ಗ್ರಾಮೀಣ ಇದು, ಇಲ್ಲಿಯವರು ಕೂಡ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಹಣವಂತರಾಗಬೇಕು, ಹೆಣ್ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಬೇಕು, ಹೆಣ್ಣು

0: ಬಲೆ ಅಲ್ಲ ಸಬಲೆ ಅನ್ನುವುದನ್ನ ತೋರಿಸ್ಬೇಕಿದ್ರೆ ವಿದ್ವತ್ತು ಬೇಕು, ಹಣ ಬೇಕು. ಅದಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಅಂಚೆ ಇಲಾಖೆಯಲ್ಲಿ ಕೆಲವೆಲ್ಲ ವ್ಯವಸ್ಥೆಗಳು ಬಂದಿದೆ. ಈ ಅಕೌಂಟ್ ಇರಲಿ, ಎಸ್ ಬಿ ಇರಲಿ, ಆರ್ ಡಿ ಇರಲಿ, ಆರ್ ಪಿ ಎಲ್ ಐ ಇರಲಿ, ಪಿ ಎಲ್ ಐ ಇರಲಿ, ಸುಕನ್ಯಾ ಇರಲಿ, ಒಂದ ಎರಡ ನಾವು ಅದನ್ನು ಊರಿನಲ್ಲಿ ತಿರುಗೋದು. ನೀವು ಮಗ ಈಗ ಹೆಣ್ಮಕ್ಳು ಹುಟ್ಟಿದೆ, ಈಗ ನೀವು ಒಂದು ತಿಂಗಳಿಗೆ ಒಂದು 2,000 ರೂಪಾಯಿ ಕಟ್ಟರೆ ಅಥವಾ 1,000 ರೂಪಾಯಿ ಕಟ್ಟರೆ ಇಂತಿಷ್ಟು ಆಗ್ತದೆ, ಅದು 15 ವರ್ಷದ ಮೇಲೆ ಇಂತಿಷ್ಟು ಒಟ್ಟಾಗ್ತದೆ. ಆಮೇಲೆ ಸ್ವಲ್ಪ ಹಣ ಬೇಕಾದ್ರೆ ಏನಾದ್ರು ಆಚೆ ಈಚೆ ಮಾಡಲಿಕ್ಕಾಗತ್ತೆ. ಹಳ್ಳಿಯ ಜನರು ಮುಂದೆ ಬರಲಿಕ್ಕಾದ್ರೆ ಇದೆಲ್ಲ ಯೋಜನೆ. ನೀವು ಆರ್ ಡಿ ಮಾಡಿ 1,000 ರೂಪಾಯಿದು ಮಾಡಿ, ಎಷ್ಟೋ ಜನ ಹೇಳಿದ್ದಾರೆ ಶಂಕರಣ್ಣ ಮಾಡಿರಿ 70,000 ರೂಪಾಯಿ ಆಯ್ತು, ಅದನ್ನೀಗ ಫಿಕ್ಸರ್ ಮಾಡಿದೆ, ಒಂದು ಸಣ್ಣ ಚಿನ್ನ ಮಾಡಿದೆ ಮಗಳಿಗೆ. ಇಂಥದ್ದೆಲ್ಲ ಒಳ್ಳೊಳ್ಳೆಯ ಹಳ್ಳಿಯ ಮೂಲೆಗಳಲ್ಲೆಲ್ಲ ಸಾಲ ಆಗಿ ಬರಲಿಕ್ಕೆ ಶುರು ಮಾಡಿದ್ರು. ಈಗ ಅಂತ ಒಂದು ಯೋಜನೆಗಳೆಲ್ಲ ಇರುವುದರಿಂದ ನಾವು ಸಲಹೆ ಸೂಚನೆ ಎಲ್ಲ ಕೆಲಸ ಮಾಡ್ತಾ ಮಾಡ್ತಾ ಮಾಡ್ತಾ ಹೇಳ್ತಾ ಹೇಳ್ತಾ ಸ್ವಲ್ಪ ಹೊತ್ತು ಒಂದು ನಿಮಿಷ ಅವರಿಗೆ ಆ ಒಂದು ನಾವು ಸೇವೆ ಕೊಡು, ಇಂಥ ಒಂದು ಮಾತಿನ ಸೇವೆ. ಅದರಲ್ಲಿ 100ರಲ್ಲಿ ಒಂದು 10 ಜನರು ತಕ್ಕೊಳ್ತಾರೆ ವಿಚಾರ ಹೌದು ಅಂತ. ಎಷ್ಟೋ ಜನ ಖುಷಿ ಪಟ್ಟವರು ಇವತ್ತು ಇದ್ದಾರೆ. ನಮ್ಮ ಅಂಚೆ ಇಲಾಖೆ ಒಳ್ಳೆಯ ಇಲಾಖೆ, ಇದು ಪರಿಪೂರ್ಣ, ಇದು ಶಾಶ್ವತ ಅನ್ನೋದನ್ನು ಜನರ ನಾ ಹೇಳುದು ಇತ್ತೀಚೆಗೆಲ್ಲ ಕೇಳಿಕೊಂಡು ಖುಷಿ ಪಟ್ಟಿದ್ದೇನೆ. ನನ್ನ ಸರ್ವಿಸಿನಲ್ಲಿ ಇದು ಒಂದು ನನಗೆ ಸಂತೋಷದ ವಿಚಾರ. ಶಂಕರಣ್ಣ ನೀವು ಅದೊಂದು ಹೇಳಿರಿ ಮಾರ್ರೆ, ಈಗ ದುಡ್ಡು ಸುಮಾರು ಸಿಕ್ತು, ಖುಷಿ ಆಯ್ತು ಅಂತ ಹೇಳುವುದನ್ನು ಕೇಳುವಾಗ ತುಂಬ ಹೆಮ್ಮೆ ಆಗ್ತದೆ.
1: ನೀವು ಹೇಳೋದು ಒಂದೊಂದು ಮಾತು ಸತ್ಯ ಕಾಣಿ. ದುಡ್ಡನ್ನೆಲ್ಲರೂ ಸೇವ್ ಮಾಡಿ ಇಟ್ಟರೆ, ಉಳಿಸಿ ಇಟ್ಟರೆ ನಮ್ಗೆ ಅದು ನೆಕ್ಸ್ಟ್ ಬತ್ತದ, ನಮ್ಗೆ ಮುಂದೆ ಕೆಲಸಕ್ಕೆ ಬತ್ತಂತದವರು.
0: ನಾವು ಯಾವ ಕಾರ್ಯವೇ ಇರಲಿ ಅದರಲ್ಲಿ ನಮಗೆ ಪ್ರೀತಿ ಅನ್ನೋದು ಬೇಕು. ಅದರಲ್ಲಿ ನಮಗೆ ನನ್ನ ಕೆಲಸ ಅನ್ನೋದು ಬೇಕು, ನನ್ನ ಕೆಲಸ ನನ್ನ ಕರ್ತವ್ಯ ಇದು ಅಂತೇಳಿ ಮಾಡಿದರೆ ಅಲ್ಲಿ ಭಗವಂತ ಇದ್ದಾನೆ, ಅದಕ್ಕೆ ಫಲ ಅಂತೇಳಿ ಕೊಡ್ತಾನೆ. ಅದಕ್ಕೆ ನಾನು ನನ್ನ ಸಂಸಾರ ಮದುವೆ ಆಯಿತು, ಮಕ್ಕಳು 3 ಜನ, ಅಲ್ಲಿವರೆಗೆ ಎಜುಕೇಷನ್ ಎಲ್ಲ ಆಗಿದೆ. ಈ ಒಂದು ನಾವು ಒಳ್ಳೆಯ ಒಂದು ಕಾರ್ಯ ಮಾಡೋದ್ರಿಂದ ಒಳ್ಳೆಯ ಹೆಂಡತಿ, ನನ್ನ ಮಕ್ಕಳು ಕೂಡ ಪಾಪ ಏನು ಹೆದರಬೇಡಿ, ನೀವು ಒಳ್ಳೆಯ ಕೆಲಸ ಎಲ್ಲ ಮಾಡ್ತಾ ಬಂದಿರಿ, ನಮಗೆ ಒಳ್ಳೆಯ ಎಜುಕೇಷನ್ ಕೊಟ್ಟಿದ್ದೀರಿ, ಮುಂದಿನ ದಿವಸದಲ್ಲಿ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೇವೆ, ನಾವು ಇದ್ದೇವೆ ಅನ್ನುವ ಧೈರ್ಯದ ಮಾತನ್ನು ಹೇಳುವಾಗ ದೇವರ ಕೊಟ್ಟ ಫಲ ಅಂತೇಳಿ ನಾನು ತಿಳ್ಕೊಂಡು ಖುಷಿ ಪಡ್ತೇನೆ, ಸಂತೋಷ ಪಡ್ತೇನೆ, ಹೆಮ್ಮೆ ಹಾಗೂ ನನಗೆ ಸಂತೋಷ.
1: ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮೊಟ್ಟಿಗಿದ್ದ ಪೋಸ್ಟ್ಮನ್ ಶಂಕರಣ್ಣ, ಇವರು ಬರೀ ಪೋಸ್ಟ್ಮನ್ ಅಲ್ಲ, ಯಕ್ಷಗಾನ ಹವ್ಯಾಸಿ ಕಲಾವಿದರು ಹೌದು, ಹಂಗೆ ಗೊಂಬೆ ಆಟ ಕಲಾವಿದರು ಹೌದು. ಮತ್ತೆ ಮುಂದಿನ ತಿಂಗಳು ಇನ್ನೊಂದು ಕುಂದಸಿರಿ ಕಾರ್ಯಕ್ರಮದಲ್ಲಿ ಕುಂದಾಪುರದ ಇನ್ನೊಬ್ಬ ಪ್ರಸಿದ್ಧ ವ್ಯಕ್ತಿಯೊಟ್ಟಿಗೆ ಸಿಗ್ತೇನೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾಕ ಬತ್ತಾಕ.
2: ಕುಂದಸಿರಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಯಕ್ಷಗಾನ ಹವ್ಯಾಸಿ ಕಲಾವಿದರು, ಗೊಂಬೆ ಆಟ ಕಲಾವಿದರಾದ ಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಶೋಭಿತಾ. ಆಕಾಶವಾಣಿ ಮಂಗಳೂರು, ಸಮಯ 5:30.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
2: ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮ ಇಂದು ಬಾಲಿವುಡ್ ನಟಿ ಮಾಧುರಿ ದೀಕ್ಷಿತ್ ವಿಶೇಷ ಪ್ರಸ್ತುತಿ ಕಶ್ಯಪ್ ಪುತ್ತೂರು.

ಶ್ಯಾಮ ರೋಕ ಲೈ, ರೋಕ ಲೈ ರೋಕ ಲೈ, ಥಾಯಿ ಶ್ಯಾಮ ರೋಕ ಲೈ, ಓ ಚಕ ಮುಖ ಚೂಮ ಲೈ, ಮುಖ ಚೂಮ ಲೈ, ಮುಖ ಚೂಮ ಲೈ, ಸರಸೆ ಮೋರಿ ಚುನರಿ ಗೈ ಗೈ ಗೈ, ಸರಸೆ ಮೋರಿ ಚುನರಿ ಗೈ, ಸರಕ ಸರಕ ಸರಕ

ದದಕೀ ಭರಿ ಮಟಕಿ, ದದಕೀ ಭರಿ ಮಟಕಿ, ದದಕೀ ಭರಿ ಮಟಕಿ, ಲೈ ಜಾತ ರಹಿ ಡಗರ ಬೀಜ. ಆಹಟ ಸುನ್ ಆಹಟ ಸುನ್ ಆಹಟ ಸುನ್, ಜಿಯರ ಗಯೋ ಧಡಕ ಧಡಕ.

ಪ್ರಿಯ ಕೇಳುಗರೆಲ್ಲರಿಗೂ ನಮಸ್ಕಾರ ಹಾಗೂ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಶ್ಯಪ್ ಪುತ್ತೂರು. ಸ್ನೇಹಿತರೆ, ಇವತ್ತು ಯಾವ ಬಾಲಿವುಡ್ ತಾರೆಯ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೊರಟಿದ್ದೀವಿ ಅಂತಂದರೆ, ಹಿಂದಿ ಸಿನಿಮಾ ರಂಗದ ಖ್ಯಾತ ನಾಯಕ ನಟಿ ಮಾಧುರಿ ದೀಕ್ಷಿತ್ ಅವರ ಬಗ್ಗೆ. May 15, 1967 ಇಸ್ವಿಯಲ್ಲಿ ಬಾಂಬೆ ನಗರದಲ್ಲಿ ಮಾಧುರಿ ದೀಕ್ಷಿತ್ ಅವರ ಜನನ ಆಗ್ತದೆ. ಶಂಕರ್ ದೀಕ್ಷಿತ್ ಹಾಗೂ ಸ್ನೇಹಲತಾ ದೀಕ್ಷಿತ್ ದಂಪತಿಯ ನಾಲ್ವರು ಮಕ್ಕಳಲ್ಲಿ ಇವರು ಕೊನೆಯವರು. ತಮ್ಮ 3ನೇ ವಯಸ್ಸಿನಲ್ಲಿ ಇವರು ನೃತ್ಯದಲ್ಲಿ ಅತೀವ ಆಸಕ್ತಿಯನ್ನು ಹೊಂದಿದ್ದನ್ನು ಕಂಡು ಅವರ ತಂದೆ ತಾಯಿ ಅವರನ್ನ ನೃತ್ಯ ಶಾಲೆಗೆ ಸೇರಿಸ್ತಾರೆ. ಅಲ್ಲಿಂದ 8 ವರ್ಷಗಳವರೆಗೆ ಅವರು ನೃತ್ಯದಲ್ಲಿ ತರಬೇತಿಯನ್ನು ಪಡೆದು ಕಥಕ್ ನೃತ್ಯದ ಅಭ್ಯಾಸವನ್ನು ಮಾಡಿ ಪರಿಣಿತ

ಆಸಕ್ತರಾಗ್ತಾರೆ. ನೃತ್ಯದ ಜೊತೆಗೆ ನಾಟಕದಲ್ಲೂ ವಿಭಿನ್ನ ಅಭಿರುಚಿ ಹೊಂದಿದ್ದ ಮಾಧುರಿ ಕಲಿಕೆಯಲ್ಲೂ ಮುಂದಿದ್ದ ಹುಡುಗಿ. ಡಿಗ್ರಿ ಮಾಡುವ ಸಂದರ್ಭದಲ್ಲಿ ಮೈಕ್ರೋಬಯಾಲಜಿಸ್ಟ್ ಆಗಬೇಕು ಅಂತ ಆಸೆ ಪಟ್ಟು BSc ಡಿಗ್ರಿಗೆ ಸೇರ್ತಾರೆ. ಆದರೆ 6 ತಿಂಗಳಿಗೆ ಅವ್ರಿಗೂ ತಿಳಿದು ಹೋಗುತ್ತೆ ಅವರು ಸಿನಿಮಾಗಳ ಕಡೆಗೆ ವಾಲ್ಬೇಕು ಅಂತ ಹೇಳಿ. ಮೈಕ್ರೋಬಯಾಲಜಿಯನ್ನು ಬಿಟ್ಟು ಚಿತ್ರಗಳಿಗೆ ಆಡಿಷನ್ ಕೊಡೋದಕ್ಕೆ ಶುರು ಮಾಡ್ತಾರೆ.

1984ನೇ ಇಸವಿಯಲ್ಲಿ ರಾಜಶ್ರೀ ಪ್ರೊಡಕ್ಷನ್ಸ್ ನಿರ್ಮಾಣ ಮಾಡಿದಂತಹ ಸಿನಿಮಾ ಅಬೋಧ್ನಲ್ಲಿ ಇವರು ನಟಿಸಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಅಲ್ಲಿಂದ ಶುರುವಾದ ಪಯಣ ಈವರೆಗೂ 70 ಹಿಂದಿ ಸಿನಿಮಾಗಳಲ್ಲಿ ನಟಿಸುವವರೆಗೂ ಬಂದಿದೆ. ತೇಜಾಬ್ ಅನ್ನೋ ಹಿಂದಿ ಚಿತ್ರದಲ್ಲಿ ಅನಿಲ್ ಕಪೂರ್ ಅವರ ಜೊತೆ ನಟಿಸಿದ ಮಾಧುರಿ ದೀಕ್ಷಿತ್ ಇದೇ ಚಿತ್ರಕ್ಕಾಗಿ ಮೊಟ್ಟ ಮೊದಲ ಬಾರಿಗೆ ಬೆಸ್ಟ್ ಆಕ್ಟ್ರೆಸ್ ಫಿಲ್ಮ್ ಫೇರ್ ಅವಾರ್ಡ್ಗಾಗಿ ನಾಮಿನೇಷನ್ ಅನ್ನ ಪಡೀತಾರೆ. ಆಗಿನ ಕಾಲಕ್ಕೆ ಈ ಚಿತ್ರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಚಿತ್ರ ಆಗಿರ್ತದೆ. ಇದೇ ತೇಜಾಬ್ ಚಿತ್ರದ ಒಂದು ಗೀತೆ ಈಗ ನಿಮಗಾಗಿ.

1990 ಇಸವಿಯ ವೇಳೆಗೆ ಇವರೊಬ್ಬರು ಎಸ್ಟಾಬ್ಲಿಷ್ಡ್ ಆಕ್ಟ್ರೆಸ್ ಆಗ್ತಾರೆ. ಇವರ ದಿಲ್, ಬೇಟಾ, ಹಮ್ ಆಪ್ಕೆ ಹೇ ಕೌನ್, ದೇವದಾಸ್, ದಿಲ್ ತೋ ಪಾಗಲ್ ಹೇ ಇತ್ಯಾದಿ ಚಿತ್ರಗಳಿಗೆ ಸಾಲು ಸಾಲು ಪ್ರಶಸ್ತಿಗಳು, ಫಿಲ್ಮ್ ಫೇರ್ ಪುರಸ್ಕಾರಗಳು ಸಿಗ್ತವೆ. 1999 ಇಸವಿಯಲ್ಲಿ ಇವರು ಅಮೆರಿಕದಲ್ಲಿ ಆಗ ಕೆಲಸ ಮಾಡ್ತಿದ್ದಂತಹ ಕಾರ್ಡಿಯೋವಾಸ್ಕ್ಯುಲರ್ ಸರ್ಜನ್ ಆದ ಶ್ರೀರಾಮ್ ಮಾಧವ ನೇನೆ ಅವರನ್ನ ಮದುವೆ ಆಗ್ತಾರೆ. ವಿಶೇಷ ಏನಪ್ಪಾ ಅಂತಂದ್ರೆ, ಮದುವೆ ಆಗೋವರೆಗೂ ಶ್ರೀರಾಮ್ ಅವರಿಗೆ ಇವರ ಪರಿಚಯನೇ ಇರಲಿಲ್ವಂತೆ. ಹಾಗಾಗಿ ಅವರು ನಟಿ ಅನ್ನೋ ಭಾವನೆ ಇಲ್ಲದೇನೆ ಇವರನ್ನ ಓರ್ವ ಒಳ್ಳೆಯ ವ್ಯಕ್ತಿ ಅನ್ನೋ ರೀತಿಯಲ್ಲಿ ನಾನು ಅವ್ರನ್ನ ಮದುವೆ ಆದ್ಮೇಲೆ ಸ್ವೀಕರಿಸಿದೆ ಅಂತ ಅವ್ರ ಪತಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ. ಮದುವೆ ಆದ ನಂತರ ಮಾಧುರಿ ಅವರು ಕೆನಡಾಗೆ ಕುಟುಂಬ ಸಮೇತರಾಗಿ ಶಿಫ್ಟ್ ಆಗ್ತಾರೆ. ಜನಕ ಜನಕ ಜನ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ ಜನಕ

ಇವರಿಗೆ 2008 ಇಸವಿಯಲ್ಲಿ ಭಾರತ ಸರ್ಕಾರ ಕೊಡಮಾಡುವ ಪದ್ಮಶ್ರೀ ಪುರಸ್ಕಾರ ಸಿಕ್ಕಿದೆ. 6 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, 25 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಫಿಲ್ಮ್ ಫೇರ್ ವಿಶೇಷ ಪ್ರಶಸ್ತಿ ಲಭಿಸಿದೆ. 54ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಇವರಿಗೆ ಭಾರತೀಯ ಸಿನಿಮಾ ರಂಗದಲ್ಲಿ ಕೊಡುಗೆಗಾಗಿ ಸ್ಪೆಷಲ್ ರೆಕಗ್ನಿಷನ್ ಅವಾರ್ಡ್ ಕೂಡ ಸಿಕ್ಕಿದೆ. ಇವರು ಸಿನಿಮಾಗಳಲ್ಲಷ್ಟೇ ಅಲ್ಲದೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಹಾಗೂ ಟಿವಿ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡು ಸ್ಪರ್ಧಿಗಳಿಗೆ ಸ್ಫೂರ್ತಿ ನೀಡೋ ಕೆಲಸವನ್ನು ಕೂಡ ಮಾಡ್ತಾರೆ. ಇವರಿಗೆ 59ನೇ ಹುಟ್ಟುಹಬ್ಬದ ಶುಭಾಶಯವನ್ನು ಹಾರೈಸ್ತಾ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೇಳುಗರೆ, ನಿಮಗೆಲ್ಲರಿಗೂ ಇಂದಿನ ಸಿನಿಮಾ ಎಕ್ಸ್ಪ್ರೆಸ್ ಇಷ್ಟ ಆಗಿರ್ಬೋದು ಅಂತ ಭಾವಿಸಿ, ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟು ನಿಮ್ಮ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮ್ಮ ಸಾಮಾಜಿಕ ಜಾಲತಾಣ ಖಾತೆಗಳಿಗೆ ಸಂದೇಶವನ್ನು ರವಾನಿಸುವುದರ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಿನಿಮಾ ಎಕ್ಸ್ಪ್ರೆಸ್ನ ಅಂಕೆಗೆ ಮುಕ್ತಾಯ ಹೇಳ್ತೀನಿ.

0: ಸಿನಿಮಾ ಎಕ್ಸ್ಪ್ರೆಸ್ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ಆಕಾಶವಾಣಿ ಮಂಗಳೂರು, ಸಮಯ 6 ಗಂಟೆ. ಕೇಳುಗರೆ, ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಜೆ 6:10 ತುಳು ಕಾರ್ಯಕ್ರಮ ಪದರಂಗಿತ, ಪ್ರಸ್ತುತಿ ಅಕ್ಷತರಾಜ್ ಪೆರ್ಲಾ. 6:50 ಕೃಷಿರಂಗ, ಮಂಗಳೂರಿನ ಅಶೋಕ್ ಸಾಲ್ಯಾನ್ ಅವರ ಕಬ್ಬು ಕೃಷಿಯ ಅನುಭವವನ್ನು ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. 7:45 ಕನ್ನಡ ಚಿತ್ರಗೀತೆಗಳು. 8:00 ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿರುವ BDT ದಾವಣಗೆರೆ ಕಾಲೇಜಿನ 75ನೇ ವಾರ್ಷಿಕೋತ್ಸವದ ಬಾನುಲಿ ವರದಿ. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ ಇದು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಯಕ್ಷಗಾನ ತಾಳಮದ್ದಲೆ, ಯಕ್ಷಸಿರಿ ಪ್ರಸಂಗ, ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು, ಇಲ್ಲಿನ ಸದಸ್ಯರು. 10:30 ಹಿಂದಿ ಚಿತ್ರಗೀತೆಗಳು. 11:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುಗರೆ, ನಾಳೆ ಶನಿವಾರ ಬೆಳಿಗ್ಗೆ 6:10 ವಂದನ, 6:30 ಟಿ ನಾರಾಯಣ ಭಟ್ ರಾಮಕುಂಜ ಅವರಿಂದ ಚಿಂತನ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂತೋಷ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಸಿ ಅಶ್ವಥ್, ಕಸ್ತೂರಿ ಶಂಕರ್ ಹಾಡಿರುವ ಮತ್ತು ವೃಂದಗಾನದಲ್ಲಿರುವ

0: ಭಾವಗೀತೆಗಳು. 7:45 ರಾಗರಂಜನಿ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮಾರ್ಸ್ ಕೋಟೇಶ್ವರ. 9:05 ಜಯಂಕಾರ, ಮಕ್ಕಳ ಗೀತಗಾಯನ ಕಲಿಕಾ ಕಾರ್ಯಕ್ರಮದಲ್ಲಿ ಚನ್ನವೀರ ಕಣವಿಯವರ ರಚನೆಯನ್ನು ಜಿ ಪುಷ್ಪಲತಾ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿರುವವರು ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸಮೀರ್ ರಾವ್ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ನಟ್ ಭೈರವ್. ಹತ್ತು ಗಂಟೆ 30 ನಿಮಿಷಕ್ಕೆ ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತರಾಜ್ ಪೆರ್ಲ. ನಂತರ ಕೋಸ್ಟಲ್ ವುಡ್ ಕಮ್ಮೆನ, ತುಳು ಚಿತ್ರಕಲತ್ತ ಸಾಲ್ಸಮ್ಮನ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದನೆ. 11:00 ಚಿತ್ರಗೀತೆಗಳು. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಂ.ಎಲ್. ವಸಂತಕುಮಾರಿಯವರ ಹಾಡುಗಾರಿಕೆ. 12:05 ವನಿತಾ ವಿಹಾರ, ರಾಜ್ಯವ್ಯಾಪಿ ಪ್ರಸಾರದ ಕಾರ್ಯಕ್ರಮದಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆ ಮಾತನಾಡುತ್ತಾರೆ. ಶಾಂತಲಾ ಎಸ್. ಮುಕ್ಕುಂದಿಮಠ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ನಂತರ ಭಾವಗೀತೆಗಳು. 12:35 ಆರೋಗ್ಯ ಸಂಚಿಕೆ, ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಮತ್ತು ಪರಿಹಾರದ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಕುಸುಮ್ ಯೋಜನೆಯ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಮತ್ತು ರವಿಶಂಕರ್ ಜಿಆರ್. 1:20 ಸ್ವರಮಾಧುರ್ಯ, ರೋಹಿಣಿ ದೇಶಪಾಂಡೆ ಹಾಡಿರುವ ವಚನಗಳು. 1:30 ಅಮರ ಮಧುರ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಕಾವ್ಯ ವಾಚನ, ಧನ್ಯ ಪದ್ಯಾಣ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಕೃಷ್ಣನ ವಿಶ್ವರೂಪ ದರ್ಶನ ಸಂದರ್ಭದ ಪದ್ಯಗಳ ವಾಚನ. ನಾಳೆ ಸಂಜೆ 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಗಿಂಡಿ ನರ್ತನ, ಈ ಕುರಿತ ಚರ್ಚೆ. ಭಾಗವಹಿಸುತ್ತಾರೆ ಚೇಂಪಿ ರಾಮಚಂದ್ರ ಭಟ್ ಮತ್ತು ಸತೀಶ್ ನಾಯಕ್, ನಡೆಸಿಕೊಡುವವರು ಚೇತನಾ ನಾಯಕ್. 5:30 ಹಿಂದಿ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಸುಗಮ ಸಂಗೀತ. 6:50 ಕಿಸಾನ್ ವಾಣಿಯಲ್ಲಿ ಅಡೇನಿಯಂ ಕೃಷಿಯ ಅನುಭವದ ಕುರಿತು ಶರಣ್ಯ ಗಗನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. ಇವು ಈ ಸಂಜೆ ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: Akashwani, the news read by Anuja Kumar. Union Home Minister Amit Shah has said securing our borders and eradicating illegal immigration is vital to protecting the nation's demography. He was addressing the troops and public gathering after inaugurating the strategically crucial G7 and G13 border outposts along the India-Pakistan border in Bhuj, Gujarat today. The minister said the central government is leveraging cutting-edge technology including drones, radars and modern fencing to establish an unbreachable leak-proof security grid. The Home Minister announced a major structural shift in border management with the introduction of a new quadripartite security grid. Union Agriculture Minister Shivraj Singh Chauhan today said that a national seed reserve of 1,74,000 quintals has been established to ensure the seed availability to the farmers. Addressing media on the second day of National Conference on Agriculture for Kharif Campaign 2026 in New Delhi, Mr. Chauhan said that 9,76,000 farmer IDs have been created so far. He said that the farmers will no longer need separate documents to access different schemes. Mr. Chauhan stressed the need for transparency in fertilizer distribution, prevention of black marketing and ensuring proper supply to genuine farmers. He said that the government remains committed to protecting farmers' interests and ensuring that fertilizers are utilized solely for agricultural purposes. The government has said that there is sufficient stock of petrol, diesel and LPG in the country and all the refineries are operating at the optimum level. Addressing an interministerial media briefing in New Delhi, Joint Secretary in the Ministry of Petroleum and Natural Gas Sujata Sharma said that LPG production is all-time high, which is around 92,000.

0: 7 metric tons per day.
1: LPG ka production, it also depends on the optimization activity which is taken up within the refinery, and that impacts the production, and that's why we have slight up and down. One thing. Second is, we are also giving the part of the pool for C3, C4 molecules. Third important thing is, some of the refineries have come back to operations, and other than that, we are getting more, you know, LPG because of the optimization from some of the refiners.
0: Ms. Sharma also informed that no dry out has been reported at any LPG distributorship. Speaking about retail outlets, 150 districts have reported 30% growth in petrol, while 156 districts reported more than 30%. She said that the government is reviewing the situation. The Supreme Court today directed all high courts across the country to pronounce judgments within 3 months of reserving them. The apex court also noted that delays in the delivery of judgments can cause irreparable harm to litigants, emphasizing that faster decisions are required in cases of personal liberty. A bench comprising Chief Justice Suryakant and Justice Joy Mallya Bagchi said that orders in bail applications should be pronounced the same day, and if they are reserved, they must be pronounced and uploaded the next day. Issuing a slew of directions, the top court said that order of bail or sentence suspension should be communicated to the jail authorities as soon as it is pronounced, and the under trial convict should be released preferably the same day or at the most the next day. The Supreme Court today stressed accountability for the lapses in the NEET paper leak case. A bench of Justices P.S. Narasimha and Alok Aradhe was hearing pleas on the matter, including one seeking a direction to replace or restructure the National Testing Agency with a robust and autonomous body to conduct the medical entrance examination. The bench asked the centre to file an affidavit and posted the matter for hearing in the second week of July. Solicitor General Tushar Mehta told the bench that the government is concerned about the youth and is committed to ensuring there are no lacunae. Benchmark domestic equity indices shed around 1.5% today after sell-off across most sectors intensified in the final hour of the trade. The BSE Sensex plunged 1,092 points to close at 74,776. The NSE Nifty fell 359 points to settle at 23,548. In IPL cricket, Gujarat Titans will clash with Rajasthan Royals in qualifier 2 match in New Chandigarh this evening. The match will start at 7:30 p.m. And that is the end of this news bulletin.
2: Akashavani Mangaluru, samaya 6 gante 10 nimisha, tulu karyakrama swalpa hottinalli.
3: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
4: ನಾವು ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಿದ್ದೇವೆ. ರೋಗಿಗಳ ಸುರಕ್ಷತೆಗೆ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸುತ್ತಿದ್ದೇವೆ. ಈ ಅತ್ಯಾಧುನಿಕ ಮತ್ತು ಸುರಕ್ಷಿತ ಸೇವೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ.
3: ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಆಕಾಶವಾಣಿ ಮಂಗಳೂರು. ಪದರಂಗಿತ ಮೊಡೆದು ಕೊರ್ಪೇರೆ ಅಕ್ಷತ ರಾಜ್ ಪೆರ್ಲಾ.
6: ಶ್ರೋತೃಲೆ, ತುಳುವರೆನ ಕುಟುಂಬ ವ್ಯವಸ್ಥೆಲಿಡ್ ಇಲ್ಲಗ ಆತೇ ಸ್ಥಾನಮಾನನು ಕೊರ್ನಕಲು. ಒಂಜಿ ಇಲ್ಲು ಪಂಡ ಇಂಚನಿ ಇಪ್ಪುಡು ಪನ್ಪಿನ ಒಂಜಿ ನಿಯಮ ಇತ್ತು ಜಿಂಡಲ ಆ ಇಲ್ಲಲು ಇಂಚಿನ ಮಾತ ಬೋಡು ಪನ್ಪಿನಂಚಿನ ಒಂಜಿ ಸಂಸ್ಕೃತಿನ ಪಾಲಿಸ ಒಂದು ಬೈದಿನಕಲು. ಕನ್ಯಾಪು ಪಾಡದ ನಡು ಬರ್ಪುನ ಇಲ್ಲದ ವರ್ಣನೆ ಒಂಜಿ ಇಂಚ ಉಂಡು. ಪದ್ರಾಡು ಮುಡಿಕಂಡ ಪದ್ರಾಡು ಕಂದೆಲಿಡು ಕಳಿ, ಪದ್ರಾಡು ಬರುಣಿಲಿಡು ಉಪ್ಪಾಡು, ಪದ್ರಾಡು ಕಾಳಿ ಪೆರಡೆ ಪಂಡ, ಪದ್ರಾಡು ಮುಡಿತಾತ ಕಂಡೊಲು, ಪದ್ರಾಡು ಕರಕುಲಿಡು ಕಳ್ಳು ಅಂಚನೆ, ಪದ್ರಾಡು ಬರಣಿಲಿಡು ಉಪ್ಪಡು ಬೊಕ್ಕ, ಪದ್ರಾಡು ಕಪ್ಪು ಪೆರಡೆಲು ಒಂಜಿ ತುಳುವನ ಇಲ್ಲಲು ಇತ್ತುಂಡು ಪಂದು ಒಂದು ಪನ್ಪುಂಡು.

ಉಂದು ಮಾತ್ರ ಅತ್ತಂದೆ ಒಂಜಿ ತುಳುವ ಪೊಂಜವು ಕಾಂಡಿಡ್ದು ಬಯ್ಯ ಮುಟ್ಟ ದಾದ ಮಲ್ತೊಂದಿತ್ತಲು ಪನ್ಪುನವನ್ಲ ಪಾರ್ದನ ಪನ್ಪುಂಡು. ಗುರ್ಕೆಡು ಬಾರದಿಂಜಾದ್ ಬೇಯ್ಪಾಯಳು, ಕಾಸಿದ ಕಬೆತ್ತಿ ಪೆತ್ತುಲೆಗು ಅರ್ಕಂಜಿ ದೀಯಳು, ಕುಡುಮಡ್ಡಿ ಬೇಯ್ಪಾಯಳು ಅರ್ಕಂಜಿ ಬೆಚ್ಚ ಮಲ್ತಳು, ಕೈಕಂಜಿಲೆಗು ಬಾಜಲು ದೀಯಳು ಪೆತ್ತುಲಿನ ಬೊರಿಯಳು, ಅಡ್ಡಿರದ ಅಲೆ ತುಲಿತಳು ಚೊಂಬು ಬಟ್ಟಲು ದೆಕ್ಕಿಯಳು, ಇಲ್ಲ ಮುಂದಿಲು ಅಡಿತಳು ಮಲ್ಯಾಲ ತೇವುಗು ದೇಶ ಬಾರಿ ಪದ್ಪೆಗು ನೀರು ಮೈತಳು, ಎರ್ಲೆಗಿದೆಕ್ ತಪ್ಪು ಕಣತ್ತು ಪಾಡ್ಯಳು ಪನ್ಪಿನ ಸಾಲುಲೆಡು ಆನಿದ ತುಳುವ ಪುಂಜೋಲೆನ ಬೇಲೆಲು ಎಂಚ ಇತ್ತುಂಡು ಪಂದು ಪನ್ಪುಂಡು.

ನನ್ನ ಆಂಜೋಲಿನ ವಿಚಾರಿಗೆ ಬರ್ಪುನಾಂಡ ಆಂಜೋಲೇನ ಕಾಂಡೆದ ನಿತ್ಯ ನೇಮಲು ಎಂಚ ಇತ್ತುಂಡು ಪಂದು ಉಂದೆಟ್ಟು ತೆರೆಯುಂಡು. ತನ್ನ ಸಿರಿಮೋಣೆ ನೆಡಿಯರು ಬೊಳ್ಳಿನ ಸಿರಿಗಿಂಡೆಡು ನೀರು ಕೊಂಡುದು ಬತ್ತೇರು. ಮೂಡಾಯಿ ಮುಖ ಪಾಡ್ದು ಸೂರ್ಯನು ಲೆಕ್ತೇರು, ಪಡ್ಡಾಯಿ ಮುಖ ಪಾಡ್ದು ಚಂದ್ರನು ಲೆತ್ತೇರು. ತುಳಸಿಗು ಮೂಜಿ ಸುತ್ತು ಬತ್ತೇರು, ತುಳಸಿಗು ನೀರು ಮೈತೇರು. ಒಂಜರೆ ಅಂಗೈ ನೀರು ದೆತ್ತದು ತನ್ನ ಉಡಲುಗು ಕೊರಿಯರು. ಒಂಜಿ ಕಿನ್ನೆ ಇರೆ ಕಿನ್ಕಿಯರು, ಬಲತ್ತಕ್ಕೆ ಬಿತ್ತ ಪಾಲೆಡು ದಿಯರು. ಅಂಗೈ ಶಕ್ತಿ ಕೊರು ಗಂಧ ಅರತ್ತೆರು, ಮುಂಗೈ ಶಕ್ತಿ ಕೊರು ಸಾಣೆ ತರೆತ್ತೆರು. ಪುರ್ಲುಗು ಸೂರ್ಯ ಬೊಟ್ಟು ಅಂದೊಗು ಭುಕ್ತಿ, ಚಂದೊಗು ಗಂಧ ಪಾಡ್ಯರು. ಪುಲ್ಯಕಾಂಡೆದ ನಿತ್ಯ ನೇಮೊಲು ಇನಿಕ್ಕು ಕೇನ್ಯರ ಏತು ಖುಷಿ ಕೊರ್ಪುಂಡ

ಆವುಲೆನಾ ಪದ್ದೇ ಬಂಗಾರಲು ಎಂಚ ಇತ್ತುಂಡು ಬೊಕ ಅಕಲು ಎಂಚ ಇಟ್ಟು ಆಯ್ತಾ ಒಂದಿಟ್ಟಿರು ಪಂದುಲ ಪಾರ್ದುನಲು ವರ್ಣನೆ ಮಲ್ಪುಂಡು. ಎಡತಕ್ಕೆ ಬಿಕ್ಕು ಎಣ್ಣೆ ಓಲೆ, ಬಲತಕ್ಕೆ ಬಿಕ್ಕು ಎಸಳು ಬುಗುಡಿ, ಕಲ್ಲ ಕೊಪ್ಪು ಮುಳ್ಳ ಬಳಸರ, ಮುದ್ದುಳ್ಳ ಮೋಣೆಗು ಪಚ್ಚೆಕಲ್ಲ ಮುಂಕುತಿ, ಮುಂಡುಗು ಮುತ್ತು ಭಕ್ತಲೆ ಸರೆಕ್ಕು ಉದ್ರಿಗೊಂಡೆ ರಾಕುಟಿ, ಸಣ್ಣ

ಬಿರೆಲೆಗ್ ಬಿನ್ಯುಟಿ ಉಂಗಿಲೋ ಒಕ್ಕೊಗು ಪಟ್ಟಿ ಸರಪುಳಿ, ಕಾರಗ ಉರಿಗೆಜ್ಜೆ ಎಡತ್ತ ಕೈಕ ಕಂಕಣ ಕಾಜಿ ಪೆರ್ನಡೆ ಕಾಜಿ, ಸಣ್ಣಲ ನಡಕು ಬಣ್ಣಲ್ಲ ರಾಗಿ ಸೀರೆ, ಮಿಂಚುಳ್ಳ ತಿಗಲೆಗ್ ಪಟ್ಟೆನ ರವಕೆ, ಕಣ್ಣಗ ಕೋಳಾರ ಮೈ ಪತ್ತಿರೆ ಪನ್ನೆ ತತ್ರೋ, ಮುಡಿಯರೆ ಬಾಲೆ ಪಿಂಗಾರೋ ಕಮ್ಮೆನಗು ಕಾಮಕಸ್ತೂರಿ, ಪದ್ದೊಯ್ಡು ಮೇಲಾಯಳು ಪೂಡು ಸಿಂಗಾರ ಆಯಳು. ಕನ್ಯಾಪು ಪಾರ್ದನಲೆಡು ಬರ್ಪುನಂಚಿನ ಈ ಒಂಜಿ ಪೊಂಜೋಲಿನ ತುತ್ತೈತದ ಕ್ರಮ ಇನಿಕ್ ಕೆಲವಾತು ಮಾಜಿದು ಪೋತುಂಡ ನನ್ನ ಕೆಲವಾತು ಪೊಸನಿರದ ಒಯ್ಲಗ್ ಸೇರ್ದು ಮದಿಟ್ಟು ಕುಲುದುಂಡು. ಶ್ರೋತೃಲೆ, ತುಳುಟ್ಟು ಶಿಷ್ಟ ಸಾಹಿತ್ಯ ಪನ್ಪುನೆ ಇಂಚಿಪ ಮುಟ ಇತ್ತು ಜಿಂಡಲ ಮೌಖಿಕ ಸಾಹಿತ್ಯೋಡೆ ಮಸ್ತ್ ವರ್ಣನೆ ಜಿಂಜಾದ ತುಳುನಾಡದ ಬೊಕ್ಕ ತುಳುವೆರೆನ ಬದುಕದ ಕ್ರಮನು ಚಿತ್ರಣ ಮಲ್ತಿನಕಲು ನಮ್ಮ ಇಂಚಿನ ನನಾತ್ ಇಚ್ಚಾರೊಲೆನು ಪತೊಂದು ನನತ್ತ ಹೆಗ್ಗೆಡು ಬರ್ಪೆ ಸೊಲ್ಮೆಲು ಶ್ರೋತೃಲೆ.

0: கதரங்கிதா கேண்டாரு முடிது கொர்னாரு அக்ஷத ராஜ் பெர்லா நானோரதிக்குக சோல்மேலு.
1: ಆಕಾಶವಾಣಿ ಮಂಗಳೂರು.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
1: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಅಶೋಕ್ ಸಾಲ್ಯಾನ್ ಅವರ ಕಬ್ಬು ಕೃಷಿಯ ಅನುಭವವನ್ನು ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.
5: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅದೌ ಮುಖ್ಯ ವಾರ್ತಾಃ. ಸರ್ವೋಚ್ಚ ನ್ಯಾಯಾಲಯೇನ ಸರ್ವೇಭ್ಯಃ ಉಚ್ಚನ್ಯಾಯಾಲಯೇಭ್ಯಃ ತ್ರಿಷು ಮಾಸೇಷು ಏವ ರಕ್ಷಿತಾಃ ಆದೇಶಾಃ ಘೋಷಯಿತುಂ ನಿರ್ದಿಷ್ಟಂ. ಶಿಕ್ಷಾಮಂತ್ರಿಣಾ ಧರ್ಮೇಂದ್ರ ಪ್ರಧಾನೇನ ಪರೀಕ್ಷಾಪರಾಧ ವಿರುದ್ಧಂ ಕಠೋರ ಕಾರ್ಯಾಚರಣಾಯ ಯೋಗ್ಯ ಛಾತ್ರಾಣಾಂ ರಕ್ಷಣಾಯ ಚ ಆಶ್ವಾಸಿತಂ. ಪಿಎಂ ಸೂರ್ಯಾಘರ ಯೋಜನೆಯ ಪ್ರಮುಖಂ ಲಕ್ಷ್ಯಂ ಪ್ರಾಪ್ತಂ. ಅಸ್ಮಿನ್ ಪ್ರಾಯಃ 40 ಲಕ್ಷಾಣಿ ಗೃಹಾಣಿ ರೂಫ್ ಟಾಪ್ ಸೋಲರ್ ಇತ್ಯೇತಂ ಅಂಗೀಕೃತವಂತಃ. ಭಾರತ ಋತು ವಿಭಾಗೇನ ದೇಶೆ ಜೂನ್ ಮಾಸೆ ಸಾಮಾನ್ಯಾತ್ ನ್ಯೂನಂ ಪ್ರಾವೃತ್ ವೃಷ್ಟೇ, ಅನೇಕೇಷು ರಾಜ್ಯೇಷು ಸಾಮಾನ್ಯಾತ್ ಅಧಿಕಂ ಯಾವತ್ ಉಷ್ಣತರಂಗಸ್ಯ ಸ್ಥಿತೇ ಚ ಸಂಭಾವನಾ ಪ್ರಕಟಿತಾ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೇ ಮಹಾರಾಜ ಯಾದವೀಂದ್ರ ಸಿಂಹ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣೆ ನ್ಯೂ ಚಂಡೀಗಢ ನಗರೆ ಮಹತ್ವಪೂರ್ಣೇ ಕ್ವಾಲಿಫಾಯರ್ ದ್ವಿತೀಯ ಸ್ಪರ್ಧಾಯಾಂ ಗುಜರಾತ್ ಟೈಟನ್ಸ್ ದಲಂ ರಾಜಸ್ಥಾನ್ ರಾಯಲ್ಸ್ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾ ವಿಸ್ತರೇಣ. ಅದ್ಯ ಸರ್ವೋಚ್ಚ ನ್ಯಾಯಾಲಯೇನ ಸಂಪೂರ್ಣೆ ದೇಶೆ ಸರ್ವೇಷಾಂ ಉಚ್ಚ ನ್ಯಾಯಾಲಯಾನಾಂ ಕೃತೆ ನಿರ್ದೇಶಃ ಪ್ರದತ್ತಃ ಯತ್ ಆರಕ್ಷಿತ ನಿರ್ಣಯಃ ತ್ರಿಮಾಸಾಭ್ಯಂತರೆ ಏವ ಪ್ರದಾತವ್ಯಂ. ಸರ್ವೋಚ್ಚ ನ್ಯಾಯಾಲಯೇನ ಉಕ್ತಂ ಯತ್ ನಿರ್ಣಯ ಘೋಷಣಾಯಾಂ ವಿಳಂಬಃ ವಾದಿನಾಂ ಕೃತೆ ಅಪರಿವರ್ತನೀಯಾಂ ಹಾನಿಂ ಜನಯಿತುಂ ಶಕ್ನುವಂತಿ. ವ್ಯಕ್ತಿಗತ ಸ್ವಾತಂತ್ರ್ಯ ಸಂಬದ್ಧೇಷು ಪ್ರಕರಣೇಷು ಶೀಘ್ರ ನಿರ್ಣಯಸ್ಯ ಆವಶ್ಯಕತಾಯಃ ಉಪರಿ ಬಲಂ ಪ್ರದತ್ತಂ. ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ ತಥಾ ನ್ಯಾಯಾಧೀಶ ಜಾಯ ಮಾಲ್ಯಾ ಬಾಗಚಿ ಇತ್ಯತಯೋ ಪೀಠೇನ ಉಕ್ತಂ ಯತ್ ಪ್ರತಿಭೂತ್ಯಾಃ ಆವೇದನ ವಿಷಯೆ ನಿರ್ಣಯಃ ತಸ್ಮಿನ್ನೇವ ದಿನೆ ಘೋಷಣೀಯಃ. ಯದಿ ನಿರ್ಣಯಂ ಆರಕ್ಷಿತಂ ಭವತಿ ತರ್ಹಿ ತತ್ ಅಗ್ರಿಮದಿನೆ ಏವ ಪ್ರಕಾಶಿತಂ ಭವೇತ್. ಸರ್ವೋಚ್ಚ ನ್ಯಾಯಾಲಯೇನ ಅನ್ಯೇಪಿ ಅನೇಕಾಃ ನಿರ್ದೇಶಾಃ ಪ್ರದತ್ತಾಃ. ನ್ಯಾಯಾಲಯೇನ ಉಕ್ತಂ ಯತ್ ಬಂಧನ ಮುಕ್ತೇ ಅಥವಾ ದಂಡಸ್ಥಗನಸ್ಯಾದೇಶಃ ನಿರ್ಣಯ ಘೋಷಣಾನಂತರಂ ತ್ವರಿತಂ ಕಾರಾಗೃಹ ಪ್ರಾಧಿಕಾರಿಭ್ಯಃ ಪ್ರೇಷಣೀಯಃ. ಕೇಂದ್ರೀಯ ಶಿಕ್ಷಾಮಂತ್ರಿ ಧರ್ಮೇಂದ್ರ ಪ್ರಧಾನಃ ಅದ್ಯ ಉಕ್ತವಾನ್ ಯತ್ ಪ್ರಶ್ನಪತ್ರ ಲೀಕ್ ಪ್ರಕರಣಂ ಅತೀವ ದುರ್ಭಾಗ್ಯಪೂರ್ಣಮಾಸೀತ್. ಡಿಡಿ ನ್ಯೂಸ್ ಇತ್ಯನೇನ ಸಹ ವಿಶೇಷ ಸಂವಾದೆ ಶ್ರೀ ಪ್ರಧಾನಃ ಆಶ್ವಾಸಿತವಾನ್ ಯತ್ ಪುನಃ ಪರೀಕ್ಷಾಯಾಃ ಪ್ರಕ್ರಿಯಾ ಸಮ್ಯಕ್ ವ್ಯವಸ್ಥಿತ ರೂಪೇಣ ವಿನಾ ಕಸ್ಯಾಪಿ ದೋಷೇನ ಚ ಸಂಪನ್ನ ಭವಿಷ್ಯತಿ.
6: जो घटना हुई है ये अत्यंत दुर्भाग्यजनक है, नहीं होनी चाहिए था.

0: उष्णतरङ्गस्य स्थितिः भवितुमर्हति। केन्द्रीय वस्त्रोद्योग मन्त्री गिरिराजसिंहः अद्य अवदत् यत् प्रधानमन्त्रिणः नरेन्द्रमोदिनः नेतृत्वे भारतं सुदृढ अर्थव्यवस्थारूपेण उद्भूतमस्ति, तथा च वस्त्रोद्योग क्षेत्रे परिष्कारैः नीतिसमर्थनेन च द्रुतगत्या वृद्धिः साधिता अस्ति। आन्ध्रप्रदेशस्य द्विदिवसीय यात्रायां मन्त्रिणा कृष्णामण्डलस्य मल्लवल्ली औद्योगिक उद्याने मोहन स्पिनटेक समवायस्य भ्रमणं कृतम्। सः अवदत् यत् भारतस्य वस्त्र आपण मूल्यं सम्प्रति 15 लक्ष कोटि रूप्यकाणि अस्ति, तथा च 2030 तम वर्षपर्यन्तं 25 लक्ष कोटि रूप्यतोप्यधिकं कर्तुं सर्वकारः कार्यं कुर्वन् अस्ति। कर्णाटकस्य राज्यपालः थावरचन्द गहलोतः अद्य बेंगलुरुनगरे मुख्यमन्त्रिणः सिद्धारमय्यावर्यस्य त्यागपत्रं स्वीकृत्य तत्कालीनेन प्रभावेण मन्त्रिमण्डलं विघटयत्। परञ्च यावत् कार्यवाहक मुख्यमन्त्रिरूपेण वैकल्पिक व्यवस्था न भवति तावत्पर्यन्तम् अस्मिन् काले किमपि निर्णयं न स्वीकर्तुं सहैव अस्मिन् पदे यथावदेव भवितुम् आदिष्टम्। सिद्धारमय्यावर्यः ह्यः लोकभवने स्वस्य त्यागपत्रं समर्पितवान् आसीत्। अन्त्यक्रीडावार्तायां आईपीएल क्रिकेट क्रीडायां अद्य सायंकाले महाराजा यादवेन्द्र सिंह अन्ताराष्ट्रिय क्रिकेट क्रीडांगणे न्यू चंडीगढ़ नगरे महत्वपूर्णे क्वालिफायर द्वितीय स्पर्धायां गुजरात टाइटन्स दलं राजस्थान रॉयल्स दलं सम्मुखीकरिष्यति। क्रीडायाः आरम्भः सायं 7:30 भविष्यति। विजेतृदलं रविवासरे अहमदाबादस्य नरेन्द्र मोदी क्रीडांगणे अन्तिमस्पर्धायां रॉयल चैलेंजर्स बेंगलुरु इत्यनेन दलेन सह स्पर्धिष्यति। इति वार्ताः।
1: आकाशवाणी अवलोकन।
2: ಆಕಾಶವಾಣಿ ಅವಲೋಕನ. ವಿಷಯ: ಭಾರತ ಬದಲಾಗುತ್ತಿರುವ ಕಾರ್ಯಪಡೆಯಲ್ಲಿ ಮಹಿಳಾ ಶಕ್ತಿ. ಬರೆದವರು ಸಂತೋಷ್, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತದ ಕಾರ್ಯಪಡೆಯಲ್ಲಿ ಮಹಿಳೆಯರು ವಿಶೇಷ ಪ್ರಾತಿನಿಧ್ಯ ವಹಿಸುತ್ತಿದ್ದಾರೆ. ಅವರು ಕೇವಲ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕ ರಂಗಕ್ಕೆ ಪ್ರವೇಶಿಸುತ್ತಿಲ್ಲ, ಬದಲಾಗಿ ವಿವಿಧ ವಲಯಗಳು, ವ್ಯವಸ್ಥೆಗಳು ಮತ್ತು ಉದಯೋನ್ಮುಖ ಅವಕಾಶಗಳಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಈ ಬದಲಾವಣೆಯು ದತ್ತಾಂಶಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಕಾರ್ಮಿಕ ಬಲ ಸಮೀಕ್ಷೆಯ ಪ್ರಕಾರ ಮಹಿಳಾ ಕಾರ್ಮಿಕ ಬಲದ ಭಾಗವಹಿಸುವಿಕೆಯು 2017-18 23.3% ಇದ್ದುದು 2025 ವೇಳೆಗೆ 40%ಕ್ಕೆ ಏರಿದೆ. ಗ್ರಾಮೀಣ ಭಾರತ ಈ ಬದಲಾವಣೆಯ ನೇತೃತ್ವವನ್ನು ಮುಂದುವರಿಸುತ್ತಿದ್ದು, ಮಹಿಳೆಯರು ಕೆಲಸದಲ್ಲಿ ಹೇಗೆ ತೊಡಗಿಸಿಕೊಳ್ಳುತ್ತಾರೆ ಎಂಬುದರಲ್ಲಿ ರಚನಾತ್ಮಕ ಬದಲಾವಣೆಯನ್ನು ಇದು ಸೂಚಿಸುತ್ತದೆ. ಅವರು ಕೇವಲ ಸಾಂದರ್ಭಿಕ ಕೊಡುಗೆದಾರರಾಗಿರದೆ ಸ್ಥಿರ ಆರ್ಥಿಕ ಪಾಲ್ಗೊಳ್ಳುವವರಾಗುತ್ತಿದ್ದಾರೆ. ಹಳ್ಳಿಗಳು ಮತ್ತು ಸಣ್ಣ ಪಟ್ಟಣಗಳಲ್ಲಿ ಮಹಿಳೆಯರು ಅಭೂತಪೂರ್ವ ಪ್ರಮಾಣದಲ್ಲಿ ಸಾಂಪ್ರದಾಯಿಕ ಪಾತ್ರವನ್ನು ಮೀರಿ ಉದ್ಯಮಶೀಲತೆಯತ್ತ ಸಾಗುತ್ತಿದ್ದಾರೆ. ದೀನ್ ದಯಾಳ್ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯದ ಅಭಿಯಾನದಡಿಯಲ್ಲಿ 10 ಕೋಟಿಗೂ ಹೆಚ್ಚು ಮಹಿಳಾ ಕುಟುಂಬಗಳನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಲಾಗಿದೆ. ಆರ್ಥಿಕ ಒಳಗೊಳ್ಳುವಿಕೆಯ ಹಾದಿಯಾಗಿ ಪ್ರಾರಂಭವಾದ ಇದು ಇಂದು ಕಿರು ಉದ್ಯಮಗಳ ಜಾಲವಾಗಿ ಸ್ಥಿರವಾಗಿ ವಿಕಸನಗೊಂಡಿದೆ. ಅಲ್ಲಿ ಮಹಿಳೆಯರು ಉತ್ಪಾದಿಸುತ್ತಿದ್ದಾರೆ, ನಿರ್ವಹಿಸುತ್ತಿದ್ದಾರೆ ಮತ್ತು ಮಾರಾಟ ಮಾಡುತ್ತಿದ್ದಾರೆ, ಹಾಗೂ ಅನೇಕ ಬಾರಿ ತಮ್ಮ ಕುಟುಂಬಗಳ ಪ್ರಾಥಮಿಕ ಗಳಿಕೆದಾರರಾಗುತ್ತಿದ್ದಾರೆ. ಇದು ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಬಲಪಡಿಸುವ ನವೀಕೃತ ನೀತಿಗಳ ಮೂಲಕ ಮತ್ತಷ್ಟು ಬಲಗೊಂಡಿದೆ. ಲಖಪತಿ ದೀದಿ ಕಾರ್ಯಕ್ರಮದಂತಹ ಉಪಕ್ರಮಗಳು ಸ್ವಸಹಾಯ ಸಂಘಗಳ ಮಹಿಳೆಯರು ತಮ್ಮ ಆದಾಯವನ್ನು ಸುಸ್ಥಿರವಾಗಿ ಹೆಚ್ಚಿಸಿಕೊಳ್ಳಲು ಅನುವು ಮಾಡಿಕೊಡುವತ್ತ ಗಮನಹರಿಸಿವೆ. ಇದರ ಗುರಿ ವಾರ್ಷಿಕವಾಗಿ 100 ಲಕ್ಷಕ್ಕಿಂತ ಹೆಚ್ಚು ಗಳಿಸುವ ಕೋಟಿಗಟ್ಟಲೆ ಮಹಿಳಾ ಉದ್ಯಮಿಗಳನ್ನು ಸೃಷ್ಟಿಸುವುದಾಗಿದೆ. ಸಾಲ ಸೌಲಭ್ಯ, ಕೌಶಲ್ಯ ಮತ್ತು ಮಾರುಕಟ್ಟೆ ಸಂಪರ್ಕಗಳ ವಿಸ್ತೃತ ಲಭ್ಯತೆಯೊಂದಿಗೆ ಇದು ಕೇವಲ ಪಾಲ್ಗೊಳ್ಳುವಿಕೆಯಿಂದ ಆದಾಯ ಭದ್ರತೆಯತ್ತ ಸಾಗುತ್ತಿರುವ ಪರಿವರ್ತನೆಯನ್ನು ಗುರುತಿಸುತ್ತದೆ. ಇಲ್ಲಿ ಮಹಿಳೆಯರು ಕೇವಲ ಕೆಲಸ ಮಾಡುತ್ತಿಲ್ಲ, ಬದಲಾಗಿ ಹೆಚ್ಚು ಚೇತೋಹಾರಿ ಜೀವನೋಪಾಯಗಳನ್ನು ನಿರ್ಮಿಸುತ್ತಿದ್ದಾರೆ. ಈ ಉದ್ಯಮಶೀಲತೆಯ ಬದಲಾವಣೆಯು ಭಾರತದ ವಿಸ್ತರಿಸುತ್ತಿರುವ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯಲ್ಲೂ ಪ್ರತಿಫಲಿಸುತ್ತಿದೆ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಭಾರತ

0: ವಿಶ್ವದ ಮೂರನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಕೇಂದ್ರವಾಗಿ ಹೊರಹೊಮ್ಮಿದೆ. 2.2 ಲಕ್ಷಕ್ಕೂ ಹೆಚ್ಚು ಮಾನ್ಯತೆ ಪಡೆದ ಸ್ಟಾರ್ಟ್ಅಪ್ಗಳು 23.3 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸಿವೆ. ಅದೇ ಸಮಯದಲ್ಲಿ ಕೌಶಲ್ಯಗಳ ಲಭ್ಯತೆಯು ಹೊಸ ಹಾದಿಗಳನ್ನು ತೆರೆಯುತ್ತಿದೆ. ಸ್ಕಿಲ್ ಇಂಡಿಯಾ ಮಿಷನ್ ಮತ್ತು ಇತರ ಸರ್ಕಾರಿ ಪ್ರಾಯೋಜಿತ ಕೌಶಲ್ಯ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹಿಳೆಯರಿಗೆ ವಿವಿಧ ವಲಯಗಳಲ್ಲಿ ಉದ್ಯಮಕ್ಕೆ ಪೂರಕವಾದ ಕೌಶಲ್ಯಗಳನ್ನು ಕಲ್ಪಿಸಲಾಗುತ್ತಿದೆ. ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯಗಳ ಮೇಲಿನ ಈ ಹೆಚ್ಚುತ್ತಿರುವ ಒತ್ತು ಉದ್ಯೋಗಾವಕಾಶಗಳನ್ನು ಸುಧಾರಿಸಲು ಮತ್ತು ಹೆಚ್ಚು ಸ್ಥಿರ ಹಾಗೂ ಉತ್ಪಾದಕ ಜೀವನೋಪಾಯದತ್ತ ಪರಿವರ್ತನೆಯಾಗಲು ಸಹಾಯ ಮಾಡುತ್ತಿದೆ. ಈ ಸಂಹಿತೆಗಳು ಸಾರ್ವತ್ರಿಕ ಸಾಮಾಜಿಕ ಭದ್ರತೆ, ಕನಿಷ್ಠ ಮತ್ತು ಸಕಾಲಿಕ ವೇತನ ಪಾವತಿ, ಸುರಕ್ಷಿತ ಕೆಲಸದ ಸ್ಥಳಗಳು ಮತ್ತು ಜನರಿಗೆ ವಿಶೇಷವಾಗಿ ನಾರಿಶಕ್ತಿ ಮತ್ತು ಯುವಶಕ್ತಿಗೆ ಲಾಭದಾಯಕ ಅವಕಾಶಗಳನ್ನು ಒದಗಿಸಲು ಬಲವಾದ ಅಡಿಪಾಯವಾಗಿ ಕಾರ್ಯನಿರ್ವಹಿಸುತ್ತವೆ. ಭಾರತ ತನ್ನ ಸಾಮಾಜಿಕ ರಕ್ಷಣೆಯ ವ್ಯಾಪ್ತಿಯನ್ನು 2015 ಸುಮಾರು 19% 2025 64%ಕ್ಕೆ ವಿಸ್ತರಿಸಿದೆ. ಇದು ಭವಿಷ್ಯ ನಿಧಿ, ವಿಮೆ ಮತ್ತು ಆರೋಗ್ಯ ರಕ್ಷಣೆ ಸೇರಿದಂತೆ ಸಾಮಾಜಿಕ ಭದ್ರತಾ ಪ್ರಯೋಜನಗಳ ಲಭ್ಯತೆಯಲ್ಲಿನ ಗಣನೀಯ ಹೆಚ್ಚಳವನ್ನು ಪ್ರತಿಫಲಿಸುತ್ತದೆ. ಈ ವಿಸ್ತರಣೆಯು ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಪ್ರಸ್ತುತವಾಗಿದೆ, ಏಕೆಂದರೆ ಅವರು ಅನೌಪಚಾರಿಕ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ. ಬದಲಾಗುತ್ತಿರುವ ಈ ಪರಿಸರದಲ್ಲಿ ಮಹಿಳೆಯರು ಕೇವಲ ಕಾರ್ಯಪಡೆಯ ಭಾಗವಾಗಿ ಉಳಿದಿಲ್ಲ, ಅವರು ಅದರ ಭವಿಷ್ಯವನ್ನು ರೂಪಿಸುವಲ್ಲಿ ಕೇಂದ್ರ ಪಾತ್ರ ವಹಿಸುತ್ತಿದ್ದಾರೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಇಂದಿನ ಅವಲೋಕನ.
2: ಆಕಾಶವಾಣಿ ಮಂಗಳೂರು, ಸಮಯ 6:35.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
2: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ್ದು 2 ಜೂನ್ ಮಂಗಳವಾರ ಬೆಳಗ್ಗೆ 11:30-12:30 ನಡುವೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211-9999, 2222-6111, ನಮ್ಮ STD ಕೋಡ್ 0824, ಮೊಬೈಲ್ ಸಂಖ್ಯೆ 8277-03-8000. ನೆನಪಿಡಿ ಕೇಳುಗರೆ, ನೀವು ಕರೆ ಮಾಡಬೇಕಾದ ನಮ್ಮ ಕಾರ್ಯಕ್ರಮದ ದಿನ 2 ಜೂನ್ ಮಂಗಳವಾರ ಪೂರ್ವಾಹ್ನ 11:30-12:30. ಆಕಾಶವಾಣಿ ಮಂಗಳೂರು.

0: ಸಮಯ 6:37 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.
1: ಆಕಾಶವಾಣಿ, ಈಗ ಸಮಯ 6:37. ಇನ್ನು ಮುಂದೆ ಕೆಲವು ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ. ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಬಳಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
2: ನಮ್ಮ ಆಹಾರದ ಒಂದಂಶ,
1: ನಮ್ಮ ಸಮಯದ ಒಂದಂಶ,
2: ನಮ್ಮ ಆದಾಯದ ಒಂದಂಶ,
1: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
2: ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನವದೆಹಲಿಯಲ್ಲಿ. ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು, ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು, ಮುಂದಿನ 2 ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ

0: ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು, ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed a strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy. And this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು, ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು, ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರ ಪಟ್ಟಿ

0: ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತೆಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 mL ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನವದೆಹಲಿಯಲ್ಲಿ. ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಎಚ್ ಕೆ ಪಾಟೀಲ್ ಸ್ಪಷ್ಟನೆ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 6:50. ನಮ್ಮ ರೈತ ಬಂಧುಗಳಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
5: ಆತ್ಮೀಯ ರೈತ ಬಂಧುಗಳಿಗೆ ನಮಸ್ಕಾರ. ಕೃಷಿ ರಂಗದ ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಮೊದಲು ಮಂಗಳೂರಿನ ಅಶೋಕ್ ಸಾಲ್ಯಾನ್ ಅವರ ಕಬ್ಬು ಕೃಷಿಯ ಅನುಭವವನ್ನು ಕೇಳೋಣ. ಮಾತನಾಡಿಸುವವರು ಗಾಯತ್ರಿ ಎಂ.
6: ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಕಬ್ಬು ಬೆಳೆಗಾರರಾದ ಪಂಜಿಮೊಗರಿನ ಅಶೋಕ್ ಸಾಲ್ಯಾನ್ ಅವರ ತೋಟದಲ್ಲಿದ್ದೇವೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ಕಬ್ಬಿನ ಕೃಷಿಯನ್ನು ಮಾಡುವವರು ನಮ್ಮ ಕರಾವಳಿ ಪ್ರದೇಶದಲ್ಲಿ ವಿರಳ. ಈಗ ಹೆಚ್ಚಾಗಿ ಬಯಲು ಪ್ರದೇಶದಲ್ಲಿ ಬೆಳೆಯುವಂತಹ ಈ ಬೆಳೆಯನ್ನ ಇಲ್ಲಿ ವಿಶೇಷವಾಗಿ ಬೆಳೆಯುತ್ತಿರುವ ಅಶೋಕ್ ಸಾಲ್ಯಾನ್ ಅವರ ಕೃಷಿ ಅನುಭವವನ್ನ ನಾವೀಗ ಅವರಿಂದ ಕೇಳಿ ತಿಳಿಯೋಣ. ನಮಸ್ಕಾರ ಅಶೋಕ್ ಸಾಲ್ಯಾನ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇಲ್ಲಿ ನಿಮಗೆ ಈಗ ಕಬ್ಬೆಲ್ಲ ಬೆಳಿಬೇಕು ಅಂತ ಹೇಗೆ ಯೋಚನೆ ಬಂತು? ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಕೃಷಿ ಮಾಡಿದ್ದೀರಿ?
7: ಮುಂಚಿತವಾಗಿ ನಕ್ಕೂರಲ್ಲಿ ಇದ್ದೆ, ನಮ್ಮ ತಾಯಿ ಮನೆಯಲ್ಲಿ ಎಲ್ಲ ಒಟ್ಟಿಗಿದ್ದೆ ನಾವು. ಅಲ್ಲಿ ಮಾಡುವಾಗ ನಾವು ಒಂದು 12-13 ವರ್ಷದಲ್ಲಿ ನಮಗೆ ನಮ್ಮ ಕಷ್ಟದಲ್ಲಿ ಇದ್ದೆ, ಎಲ್ಲ ಎಲ್ಲದರಲ್ಲಿ ಕಷ್ಟದಲ್ಲಿ ತೊಡಗಿದ್ದಾವೆ ನಾವು ಎಲ್ಲ.

0: ಫ್ಯಾಮಿಲಿ ಅವೆಲ್ಲ ಸೇರಿ ಕೆಲಸ ಬಂತು, ಕೆಲಸ ಐತಿ, ಕೆಲಸ ಮಾಡಿ ಮಾಡಿ ಎಲ್ಲ ವ್ಯಾಪಾರ, ಅದು ವ್ಯಾಪಾರ ಎಲ್ಲ ವ್ಯಾಪಾರ ಮಾಡಿದ್ದೆ ಅವನನ್ನು. ಅವತ್ತೆ ಬಂದು ಕಬ್ಬುನ ಒಂದು ಶುರು ಮಾಡಿದ್ರು ಅಲ್ಲಿ, ಬೇರೆ ಕೃಷ್ಣನವರು, ಬೇರೆ ಕೃಷಿ ಮಾಡುವವರು. ನಮಗೆ ಒಂದು ಇನ್ನೊಬ್ಬರನ್ನ ಕಂಡು ಹೇಳಿದ್ರೆ ನಾವು ಕೊಂಡೋಗಿ ಮಾರುವಂತ, ನಾನು ಕೂಡ ಸಪೋರ್ಟ್ ಕೊಟ್ಟೆ ಅವನಿಗೆ. ಇಬ್ರು ಕೊಂಡೋಗಿ ಅವ್ರು ಮಾಡಿದ ಕಬ್ಬನ್ನು ನಾನು ಉರು ಸ್ಟೋರ್ ಅಲ್ಲಿ ಒಂದು ಕಟ್ಟಕ್ಕೆ 12 ಕಬ್ಬು ಒಂದು ಕಟ್ಟದಲ್ಲಿ, ಒಂದು ಕಟ್ಟಕ್ಕೆ 60 ರೂಪಾಯಿ ತಕೊಂಡಿದ್ದೆ ಅವ್ರ ಕೈಯಿಂದ. ನಾನು ಅದನ್ನು ಕೊಂಡೋಗಿ ಗಾಡಿಯಲ್ಲಿ ಹಾಕಿ ಮಾರ್ಕೆಟಿಂಗ್ ಮಾಡುವ ರೆಸ್ಟೋರೆಂಟ್ ಮಾಡುವಾಗ ಅಲ್ಲಿಗೆ ನಮಗೆ ಪ್ರಾಫಿಟ್ ಜಾಸ್ತಿ ಸಿಗ್ತದೆ ಅದು ಕೊಂಡೋಗಿ. ಅಂದಿನಿಂದ ನಮಗೆ ಶುರು ಆಯ್ತು ಏನಂದ್ರೆ, ಅವರು ಏನು ಮಾಡ್ತಾರೆ, ನಮಗೆ ಯಾಕೆ, ನಾವೊಂದು ತುಳುನಾಡ ಮಣ್ಣಲ್ಲಿ ಹುಟ್ಟಿದವ ನಾವು, ನಮಗೆ ಯಾಕೆ ಇದು ಮಾಡಬಾರ್ದು, ನಮಗೊಂದು ಗಡ್ಡೆ ಇದ್ರೆ ನಾವು ಮಾಡ್ತಿದ್ದೆ ಇಲ್ಲಿ ಅಂತ ನಮ್ಗೆ ತುಂಬಾ ಖುಷಿ ಆಯ್ತು ನಮಗೆ. ಮತ್ತೆ ಏನಂದ್ರೆ, ನಮ್ಮ ಸಂಬಂಧದವರು ನಮಗೆ ಗದ್ದೆ ಕೊಟ್ಟರು ಅಲ್ಲಿ, ನೀವು ಮಾಡಿ ಅಂತ ಗದ್ದೆ ಕೊಟ್ಟರು. ಒಂದು ಒಂದಲ್ಲ, ಅದಕ್ಕೆ ಬೀಜ ಬೇಕದು, ಬೀಜ ಬೇಕಾದ್ರೆ ಇಲ್ಲಿ ಕೃಷಿ ಮಾಡುವವರು ಕೊಡುದಿಲ್ಲ ಯಾರು, ಯಾಕಂದ್ರೆ ಇನ್ನೊಬ್ಬರು ಕೊಟ್ರೆ ಕೃಷಿ ಜಾಸ್ತಿ ಆಗ್ತದೆ. ಅದು ಯಾರು ಕೊಡ್ಬೇಕು? ಮತ್ತೆ ನಾನು ಇಲ್ಲಿ ಅಂದ್ರೆ ಬಲ್ಕುಂಜ ಮುಲ್ಕಿ ಏನಾದ್ರು ಗಾಡಿ ಇತ್ತು ಟೆಂಪೋ, ಆವತ್ತಿಂದ ಆ ಗಾಡಿಯಲ್ಲಿ ನಾನು ಹೋಗಿದ್ದೆ ಅಲ್ಲಿಗೆ. ಅಲ್ಲಿಂದ ಇಟ್ಕೊಂಡು ಬಂದೆ ಇಲ್ಲಿಗೆ. ಅದನ್ನು ತರುವಾಗ ಕೂಡ ಅಷ್ಟು ಜಾಗ್ರತೆ ತರಬೇಕದು, ಏನಂದ್ರೆ ಇದು ಒಂದು ಇದು ಕೊಂಡು ಹೋಗ್ತಾರಲ್ಲ, ಒಂದು ಪೇಷಂಟ್ ಇನ್ನೊಂದು ಹಾರ್ಟ್ ಪೇಷಂಟ್ ಕೊಂಡು ಹೋಗ್ತಾರಲ್ಲ, ಅದು ಆಚೆ ಫಾಸ್ಟ್ ಹೋಗ್ತಾರಲ್ಲ, ಹಾಗೆ ಅದನ್ನು ತರಬೇಕು, ಅದರ ಕಣ್ಣಲ್ಲಿ ಹೋಗ್ಬಾರ್ದು. ಅಷ್ಟು ಜಾಗ್ರತೆ ಅಂದ್ರೆ ಇಲ್ಲಿ ನಾನು ಮಾಡಿದ್ದೆ. ಫಸ್ಟ್ ಗೆ ನನಗೆ ಅಲ್ಲಿ ಮಾಡುವಾಗ ಸ್ವಲ್ಪ ಒಳ್ಳೆ ರಿಕವರಿ ಆಯ್ತು, ಕೃಷಿ ಒಳ್ಳೆ ಬಂತು ನನಗೆ. ಬಂದ್ಮೇಲೆ ಅಲ್ಲಿ ಒಂದು ಒಂದೇ ಗದ್ದೆಯಲ್ಲಿ 4-5 ವರ್ಷ ಮಾಡಿದೆ. ಅಲ್ಲಿಂದ ಕೂಳುವಲ್ಲಿ ಮಾಡಿದೆ, ಮತ್ತೆ ಆ ಗದ್ದೆನ ಕೊಡಲಿಲ್ಲ ಮತ್ತೆ ಅವರು, ಯಾಕಂದ್ರೆ ಅದು ಕೃಷಿಗೆ ಗೊತ್ತಾಯ್ತು ಅವರು, ಇದ್ರಲ್ಲಿ ಮಾಡಿದ್ರೆ ಇವಾಗಿ ಇವ ಏನೋ ಒಂದು ಬದಲಾಗ್ತೇನೆ ಅಂತ. ಮತ್ತೆ ನಾ ಕೃಷ್ಣಾಪುರಕ್ಕೆ ಹೋದೆ, ಕಾಟಿವಾಲ ಕೃಷ್ಣಾಪುರಕ್ಕೆ, ಸುರತ್ಕಲ್ ದಾಟಿ ಹೋಗ್ಬೇಕು. ಅಲ್ಲಿ ಯಾವ ಭಟ್ರವರು ನಮ್ಗೊಂದು ಗದ್ದೆ ಕೊಟ್ರು, ಅವರ ಮನೆಯಲ್ಲಿ ಸಾಧಾರಣ ಒಂದು 5 ವರ್ಷ ಕೂಡ ಅಲ್ಲಿ ಕೂಡ ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ. ಗದ್ದೆ ಇಲ್ಲಿಂದ ಅಲ್ಲಿ ಹೋಗಿ ಸಾಧಾರಣ ಒಂದು 10 ಕಿಲೋಮೀಟರ್ ಉಂಟು, 10-12 ಕಿಲೋಮೀಟರ್ ಅಲ್ಲಿಂದ ಹೋಗಿ ಶುರು ಮಾಡಿ ಅಲ್ಲಿ ಕೂಡ ಒಳ್ಳೆ ಕಬ್ಬು ಆಯ್ತು. ಮತ್ತೆ ಅಲ್ಲಿ ಸ್ವಲ್ಪ ಅಲ್ಲಿ ಕೂಡ ಒಂದು ಪ್ರಾಬ್ಲಮ್ ಆಯ್ತು, ನಮಗೆ ಹೋಗಿ ಜನ ಕರ್ಕೊಂಡು ಹೋಗ್ಬೇಕು,
1: ಬೇರೆಯವರ ಜಾಗದಲ್ಲಿ ಮಾಡುವಾಗ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯತೆ,
0: ತೊಂದರೆ ಸ್ವಲ್ಪ ಸ್ವಲ್ಪ ಆಗ್ತಿತ್ತು ನನಗೆ ಅಲ್ಲಿ. ಅಥವಾ ಅಲ್ಲಿ ಬಿಟ್ಟೆ ಅದನ್ನು, ಯಾಕಂದ್ರೆ ನಮಗೆ ಕೃಷಿ ಬರುವಾಗ ಅವ್ರಿಗೊಂದು ದೃಷ್ಟಿ ಬೇರೆ ಆಯ್ತು, ಅವ್ರದ್ದು ಎಷ್ಟು ಕಷ್ಟ ಪಡ್ತಾರಂತ ಅವ್ರಿಗೆ ಗೊತ್ತಿಲ್ಲ. ಆ ಕಷ್ಟ ಪಟ್ಟ ಮೇಲೆ ನನಗೆ ಒಂದು ಅದಾದ ಮೇಲೆ ಬದಲ ಅವರ ಮನಸ್ಸು ಬದಲಾಯ್ತು, ನಾನು ಕೂಡ ಅದನ್ನು ಬಿಟ್ಟೆ, ಗೊತ್ತಾಯ್ತು ನನಗೆ. ಆಮೇಲೆ ನಮಗೆ ಈಗ ಇಲ್ಲಿ ಬಂದೆ ಮಂಜಲ್ಪಾದ ಅಂತ ಬೊಂದಿಲ್ಗೆ, ಅವರ ಮನೆಗೆ ಹೋದೆ ನಾನು. ಹೋಗಿ ಯಾಕಂದ್ರೆ ಅವರ ಪರಿಚಯ ಇಲ್ಲ, ನಮಗೆ ಬೇರೆ ಅವರನ್ನು ಕರ್ಕೊಂಡು ಹೋಗಿದ್ದೆ ನನ್ನನ್ನು. ಹೋಗಿ ನಮ್ಮ ಬೀಜ ತರ್ಲಿಕ್ಕೆ ಅಂತ ಹೋಗಿದ್ದೆ ಅವರ ಮನೆಗೆ. ಅವರೇ ಇದ್ರು ಅಷ್ಟು, ನೀವು ಇಲ್ಲೇ ಮಾಡಲ್ಲ, ನಿಮಗೆ ಗದ್ದೆ ಕೊಡ್ತೇನೆ ನಾನು, ಇಲ್ಲಿ ಒಂದು ಮಾಡಿದ್ರೆ ನಿಮಗೆ ಈ ಗದ್ದೆ ಇಲ್ಲ ಮಾಡಿದ್ರೆ ಒಂದು ಚಿನ್ನದ ಬಟ್ಟಲಲ್ಲಿ ಊಟ ಮಾಡಿದಾಗೆ ಆಗ್ಬಹುದು ಅಂತ ಅವರಿಗೆ ನಮಗೆ ಒಂದು ಭರವಸೆ ಕೊಟ್ರು. ನನಗೆ ಕೂಡ ಖುಷಿ ಆಯ್ತು, ಆಯ್ತಾ ನಾನು ಒಂದು ಗದ್ದೆ ಕೂಡ ನಾನು ಇಲ್ಲಿ ಮಾಡ್ತೇನೆ ಅಂತ. ಅಂದಿನಿಂದ ಹಿಂದಿನ ತನಕ ಅದೇ ಗದ್ದೆಲಿ ನಾನು ಮಾಡ್ತಿದ್ದೇನೆ ಜನ ಕೊಂಡೋಗಿ.
1: ಸುಮಾರಾಗಿ ಎಷ್ಟು ವರ್ಷದಿಂದ ಈಗ ಮಾಡ್ತೀವಿ?
0: ಒಟ್ಟ 28 ವರ್ಷದಿಂದ ಮಾಡ್ತಿದ್ದೇನೆ. ಕೂಲ್ರಲ್ಲಿ, ಕೃಷ್ಣಾಪುರದಲ್ಲಿ, ಇಲ್ಲಿ ಸೇರಿ ಒಂದು 28 ವರ್ಷ ಕಬ್ಬು ಮಾಡ್ತಿದ್ದೇನೆ. ನನ್ನ ಸಪೋರ್ಟ್ ನನ್ನ ತಮ್ಮ ಇದ್ದ, ಮತ್ತೆ ನನ್ನ ತುಂಬಾ ನನಗೆ ಸ್ವಲ್ಪ ಇದಾಯ್ತು ತಾಯಿ, ನಮ್ಮ ಒಟ್ಟಿಗೆ ಇದ್ರು. ಅದಕ್ಕೆ ಹೆಂಗಸರು ಬೇಕು ಅದಕ್ಕೆಲ್ಲ ಕೆಲಸ ಮಾಡ್ಲಿಕ್ಕೆ.
1: ಈಗ ಇಲ್ಲಿ ನೀವು ಯಾವ ರೀತಿ ಕೃಷಿ ಮಾಡ್ತೀರಿ? ಈಗ ಮೊದಲಾಗಿ ಕಬ್ಬು ಬೆಳೆಗೆ ಯಾವ ರೀತಿಯ ಮಣ್ಣು ಸೂಕ್ತ ಅಂತ ಹೇಳ್ತೀರಿ?
0: ಮಣ್ಣು ಅಂದ್ರೆ ಅದು ಹಾವೆ ಮಣ್ಣಲ್ಲ, ಇದು ಹೊಯ್ಗೆ ಮಣ್ಣು, ಕಡು ಮಣ್ಣು ಅಂತ ಹೇಳ್ತೇವೆ ಇಲ್ಲಿ. ಆ ಮಣ್ಣಿಗೆಲ್ಲ ಅದರಲ್ಲಿ ಕೂಡ ಒಂದೊಂದು ಇದು ಇರ್ತದೆ, ಮಣ್ಣಿಗೆ ಕೂಡ ಸಂಬಂಧ, ಅದರಲ್ಲಿ ಕೃಷಿ ಒಳ್ಳೆ ಬರ್ತದೆ, ಒಂದೊಂದು ಮಣ್ಣಲ್ಲಿ ಕೃಷಿ ಬರುದಿಲ್ಲ ಸರಿಯಾಗಿ. ಅದನ್ನ ಅಂಟು ಮಣ್ಣಲ್ಲಿ ಕೃಷಿ ಸಾಗಿ ಜಾಸ್ತಿ ಬರುದಿಲ್ಲ, ಹೊಯ್ಗೆ ಮಣ್ಣಲ್ಲಿ ಕೃಷಿ ಸ್ವಲ್ಪ ಜಾಸ್ತಿ ಬರ್ತದೆ. ಸಣ್ಣದು ಬರುವಾಗ ಅಂದ್ರೆ ಸಣ್ಣ ಇರುವಾಗನೇ ಅದಕ್ಕೆ ಸ್ವಲ್ಪ ಸ್ವಲ್ಪ ಮಣ್ಣಾಕಿ ಹಿಟ್ಟು ಹಾಕ್ತಾನೆ ಬರ್ಬೇಕು ನಾವು, ಗೊಬ್ಬರ ಎಲ್ಲ ಹಾಕ್ತಾ ಬರ್ಬೇಕು, ಎಲ್ಲ ಗೊಬ್ಬರ ಹಾಕ್ಬೇಕು ನಾವು. ಅದು
1: ಈಗ ಕಬ್ಬು ಬೆಳೆ ಮಾಡ್ಲಿಕ್ಕೆ ಯಾವ ಕಾಲ ಹೆಚ್ಚು ಸೂಕ್ತ ಅಂತ ಹೇಳ್ತೀರಿ?
0: ನಮಗೆ ಅದು ಡಿಸೆಂಬರ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು. ಡಿಸೆಂಬರ್ ಸ್ಟಾರ್ಟ್ ಮಾಡಿದ್ರೆ 8 ತಿಂಗಳು ಅದಕ್ಕೆ ಒಂದು ಗ್ಯಾಪ್ ಬೇಕು, 8 ತಿಂಗಳು ಈ ಟೈಮ್ಗೆ ತೆಗಿಲಿಕ್ಕೆ ಆಗ್ತದೆ. ಡಿಸೆಂಬರ್ ಮಾಡಿದ್ರೆ ಜನವರಿ ಪೂರ್ತಿ ಅಲ್ಲಿ ಅದು ಹಾಕ್ಬೇಕಲ್ಲ, ನಾಟಿ ಮಾಡಿದಲ್ಲ.
1: ಕಬ್ಬಿನಲ್ಲಿ ತಳಿ ಏನಾದ್ರೆ ಇದೆಯಾ
0: ಮೇಡಮ್? ಅದು ನಮ್ದು ಕಬ್ಬು ಇದು ಕೀಜ್ ಕಬ್ಬ ಅಂತ ಹೇಳ್ತೇವೆ, ಕೀಜ್ ಅಂತ. ಅದೇ ಒಂದೊಂದು ಕಬ್ಬಗೂ ಒಂದೊಂದು ಜಾತಿ ಉಂಟು, ಕೀಜ್ ಅಂತ ಹೇಳ್ತೇವೆ ನಾವು.
1: ನೀವು ಆರಂಭದಿಂದಲೇ ಇದನ್ನೇ ಮಾಡ್ತಾ
0: ಇದ್ದೇನೆ? ಅದೇ ನಾವು ಅದೇ ಹೇಳಿದಲ್ಲ, 40 ರೂಪಾಯಿ ಅವತ್ತಿತ್ತು ಕಟ್ಟಾಗಿ, ಈಗ 325 ರೂಪಾಯಿ ಗದ್ದೆಯಿಂದ ನಮ್ಮ ಕೊಂಡು ಹೋಗ್ತಾರೆ. 325-310 ರೂಪಾಯಿ ಗದ್ದೆಯಿಂದ ಬಂದು ಕೊಂಡು ಹೋಗ್ತಾರೆ.
1: ಕಬ್ಬಿನಲ್ಲಿ ಕಸಿ ಕಟ್ಟುವಿಕೆ ಅಂತ ಏನಾದ್ರು ಆತರ ಏನಾದ್ರು ಇದೆಯಾ? ಅಂದ್ರೆ ಕಸಿ ಗಿಡಗಳು ಅಂತ ಏನಾದ್ರು
0: ಕಸಿ? ಅದು ಏನಿಲ್ಲ, ಏನಿಲ್ಲ ಕಬ್ಬಲ್ಲಿ ಹಾಗೆ ಏನಿಲ್ಲ, ಏನಿಲ್ಲ. ಅದಕ್ಕೊಂದು ಜಾತಿ ಮಾತ್ರ, ಅದು ನಾವು ಹೇಳಿದಲ್ಲ ಅದೊಂದು ಜಾತಿ, 2-3 ಜಾತಿ ಕಬ್ಬು ಎಲ್ಲ ಉಂಟು.
1: ಹಾಗಿದ್ರೆ ಈಗ ಕಬ್ಬಿನ ಕೃಷಿ ಮೊದಲು ಮಾಡ್ಲಿಕ್ಕೆ ನೀವು ಯಾವ ರೀತಿ ತಯಾರಿ ಎಲ್ಲ ಮಾಡ್ತೀರಿ? ಫಸ್ಟ್
0: ಕಬ್ಬನ ಕೃಷಿ ಮಾಡಿ ಫಸ್ಟ್ ಆಗಿ ನಮಗೆ ಅದಕ್ಕೆ ಗದ್ದೆ ಕ್ಲೀನ್ ಮಾಡ್ಬೇಕು, ಜನ ಬೇಕು ಅದಕ್ಕೆ, ಒಬ್ಬರ ಕೈಯಿಂದ ಆಗುದಿಲ್ಲ, 4-5 ಜನ ಬೇಕೇ ಬೇಕು ನಮಗೆ. ಒಂದು ಹೆಂಗಸರು ಮತ್ತೆ ಜನ್ಸರು ಎಲ್ಲ ಬೇಕು. ಆಮೇಲೆ ಕ್ಲೀನ್ ಆದ ಮೇಲೆ ನಾವು ಟ್ರ್ಯಾಕ್ಟರ್ ಅವರಿಗೆ ಕರೆಯೋದು, ಟ್ರ್ಯಾಕ್ಟರ್ ಅವರು ಬಂದು ಅದನ್ನ ಉಡಿ ಮಾಡಿ ಸಾಧಾರಣ ಒಂದು 25 ಗಂಟೆ ಮೇಲೆ ಹೋಗ್ತದೆ ಅದು. ಅದನ್ನು ಸಣ್ಣ ಹುಡುಗಿ ವೈಗೆ ಹಾಕುವಾಗ ಅದು ಅದು ಮಾಡುವಾಗ ಅದೊಂದು ನೀವು

0: ನೀರಲ್ಲಿ ಹೋದ್ರಲ್ಲ ಅದು ತೋಡದೊಂದು ಅದರ ಮಿಷಿನ್ ಉಂಟು, ಆ ಮಿಷಿನ್ ಅಲ್ಲಿ ಎಳೆದುಕೊಂಡು ಹೋಗ್ತದೆ. ಅದರಲ್ಲಿ ನಾವು ಸಣ್ಣ ಸಣ್ಣ ಪೀಸ್ ರೈ ಮಾಡಬೇಕು ಕಬ್ಬು ಕಟ್ ಮಾಡಿ. ತುಳುನಲ್ಲಿ ಅದಕ್ಕೆ ನಾವು ಹೋಳಿ ಅಂತ ಹೇಳ್ತೇವೆ ಇದಕ್ಕೆ, ಅದಕ್ಕೆ ನಾವು ಇದು ಗಾರೆ ಅಂತ ಹೇಳ್ತಾರೆ, ಗಾರೆ ಹೇಳಿದ್ರು ಇಡ್ತಾರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ.
1: ಈಗ ಈ ಕಬ್ಬಿನ ಬೀಜಗಳನ್ನು ಅಂದ್ರೆ ಆ ಕೋಲುಗಳನ್ನು ನೀವು ಎಲ್ಲಿಂದ ಸಂಘಟಿಸ್ತೀರಿ?
0: ಅದಕ್ಕೆ ಮೇಡಮ್ ಏನಂದ್ರೆ ಅದನ್ನು ಯಾರಾದ್ರೂ ಮಾಡುವವರು ಅದು ಕೊಡುದಿಲ್ಲ, ನಾವೇ ಅದಕ್ಕೆ ಅದಕ್ಕೆ ಅಂತ ಬೇರೆ ಇಡ್ಬೇಕು, ಅದಕ್ಕೆ ಅಂತ ಬೇರೆ ಇಡ್ಬೇಕು. ಯಾಕಂದ್ರೆ ಒಂದೇ ಸಲ ಅದು ಮಾರ್ಕೆಟಿಂಗ್ ಜಾಸ್ತಿ ಆಯ್ತು ಅದಕ್ಕೆ ಕಳೆದು ಕೊಡುದಲ್ಲ. ಇವತ್ತೊಂದು ಸಲ ಊಟ ತಂದು ಎಲ್ಲ ಊಟ ಮಾಡುದಲ್ಲ, ನಾಳೆ ಬೇಕಲ್ಲ. ಅದಕ್ಕೆ ನಾವು ಕಬ್ಬು ಬೀಜಕ್ಕೆ ಅದಕ್ಕೆ ಅಂತ ಕಬ್ಬು ಇರ್ತೇವೆ,
1: ಬೀಜಕ್ಕೋಸ್ಕರ ಪ್ರತ್ಯೇಕವಾಗಿ
0: ಅದಕ್ಕೆ ಅಲ್ಲಿ ಇರ್ತೇವೆ. ಅಲ್ಲಿ ಕಬ್ಬು ಅದಕ್ಕೆ ನೀಡುತ್ತ ಬೀಜಕ್ಕೆ ಒಂದು ಕಬ್ಬು ಒಂದು 10 ಬೀಟ್ ಇರ್ತದೆ, ಅದರಿಂದ ನಾವು 5 ಬೀಟ್ ಮಾತ್ರ ಉಪಯೋಗ ಮಾಡುದು, ಬುಡದಿಂದ ಮಾಡ್ಲಿಕ್ಕಿಲ್ಲ. ಅದು
1: ಕೆಳಗಿನ ಭಾಗವನ್ನು
0: ಅದು ಆಗುದಿಲ್ಲ, ಮೇಲಿಂದ ಮಾತ್ರ ತುದಿ ಮಾತ್ರ ಮಾಡ್ಬೇಕು. ಅದು ತುದಿ ಅಂದ್ರೆ ಕೆಳಗಿಂದ 3 ಬೀಟ್ ಗ್ಯಾಪ್ ಇರ್ಬೇಕು ಇಷ್ಟೇ.
1: ತುದಿ ಭಾಗವನ್ನು ನೀವು ಪುನಃ ನಾಟಿ
0: ಮಾಡುದು, ಅದು ಮಾಡಿ ಇಷ್ಟು ಸಣ್ಣ ಮಾಡ್ಲಿಕ್ಕೆ ಉಂಟದು 1 ಬೀಟ್. ಒಂದೊಂದೇ ಬೀಟ್ ನಾವೊಂದು ಕೂತ್ಕೊಂಡು ಹೆಂಗಸರು 4-5 ಹೆಂಗಸರು ಇರ್ತಾರೆ, ಅದರಲ್ಲಿ ಗರಿ ಇರ್ತಾರಲ್ಲ ಅದೊಂದು ಸುಳ್ಳಿದೆಲ್ಲ ರಾಶಿ ಮಾಡಿ ಕ್ಲೀನ್ ಮಾಡಿ ಇರ್ಬೇಕು ಅವರು. ನಾವು ಎಸ್ಪ್ರನ್ಸ್ ಅವರೆಲ್ಲ ಹೋಗಿ ಅದನ್ನ ಕತ್ತಿ ಇಟ್ಕೊಂಡು ಕೂತ್ಕೊಂಡು ಸಣ್ಣ ಸಣ್ಣ ಒಂದೊಂದು ಬೀಟ್ ಕಟ್ ಮಾಡ್ಬೇಕು ನಾವು. ಆಮೇಲೆ ಅದು ಟ್ರ್ಯಾಕ್ಟರ್ ಬಂದ ಲೈನ್ ಅಲ್ಲಿ ಇರ್ತಾರಲ್ಲ ಅದಕ್ಕೆ ಕೊಂಡು ಹಾಕುದು ಗೊಬ್ಬರ ಹಾಕಿ ಇದನ್ನು ಅದಕ್ಕೆ ಮಣ್ಣಿಗೆ ಇದು ಮಾಡ ಮಣ್ಣಿಗೆ ಹಾಕುದು, ಮಣ್ಣಿನ ಅಡಿಗೆ ಹಾಕಿ ಒಂದು ದಿವಸ ನೀರು ಕೊಡ್ಬೇಕು ಅದಕ್ಕೆ.
1: ಗೊಬ್ಬರ ಯಾವ ರೀತಿ ಬಳಸಿ?
0: ಗೊಬ್ಬರ ಅಂದ್ರೆ ನಮ್ಮ ಇದು ಕೂಡ ಮಾಡ್ತೇವೆ, ದನದೆಲ್ಲ ಹಾಕ್ತೇವೆ, ಕೋಳಿ ಗೊಬ್ಬರ ಹಾಕ್ತೇವೆ, ಮತ್ತು ಇದು ರಾಸಾಯನಿಕ ಗೊಬ್ಬರ ಎಲ್ಲ ಅದು ಕೂಡ ಹಾಕ್ತೇವೆ ನಾವು. ಒಂದರಲ್ಲಿ ಬರುದಿಲ್ಲ, ಎರಡು ಎಲ್ಲ ಹಾಕ್ತೇವೆ ನಾವು ಅದಕ್ಕೆ.
1: ಈಗ ಕಬ್ಬು ನೆಟ್ಟಾದ ಮೇಲೆ ಅದಕ್ಕೆ ಎಷ್ಟು ಸಮಯಕ್ಕೊಮ್ಮೆ ನೀವು ಗೊಬ್ಬರ ಎಲ್ಲ ಕೊಡ್ಬೇಕು?
0: ಅದು ಒಳ್ಳೆ ಕೇಳಿ ನೀವು. ಯಾಕೆಂದ್ರೆ ಕಬ್ಬು ನಾಟಿ ಮಾಡಿದ ಮೇಲೆ ವಾರಕ್ಕೆ ಒಂದು ಸಲ ನೀರು ಕೊಡಬೇಕು, ವಾರ ಒಂದು 7 ದಿನಕ್ಕೆ ಒಮ್ಮೆ ನೀರು ಕೊಡ್ಲೇಬೇಕು ಅದಕ್ಕೆ. ಆಮೇಲೆ ಸಣ್ಣ ಸಿಸ್ಟರ್ ಬರ್ತಲ್ಲ ಅದು ಗಿಡ ಬರ್ತಲ್ಲ ಅದಕ್ಕೆ ನಾವು ಗೊಬ್ಬರ ಹಾಕ್ಬೇಕು, ಯಾವ್ದೊಂದು ಸುಪ್ಪಳ ಎಲ್ಲ ಅದಕ್ಕೆ ರಾಸಾಯನಿಕ ಗೊಬ್ಬರ ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ಸ್ಟ್ರಾಂಗ್ ಇದು ಹಾಕ್ಬೇಕು ಅದಕ್ಕೆ. ಮೇಲೆ ಮೇಲೆ ಬರ್ತದೆ ಅದು ಹಾಕಿ ಸ್ವಲ್ಪ ಸ್ವಲ್ಪ ಮಣ್ಣಲ್ಲಿ ಇಬೇಕು ಬಿಡಕ್ಕೆ, ಆಗ ಸಣ್ಣದಿಂದ ಬೆಳೆಯುವಾಗ ಸ್ವಲ್ಪ ಸ್ವಲ್ಪ ಹಾಕಿ ಸಣ್ಣ ಮಗುವನಿಗೆ ಹೇಗೆ ಸಾಕ್ತೇವೆ ನಾವು ಇದು ಅದು ಇದೆಲ್ಲ ಕೊಟ್ಟುಂಟು ಅದು ಹೇಗೆ ಇದು ಪುಷ್ಟಿ ಆಗ್ತಲ್ಲ ಆ ತರ ಅದನ್ನು ನಾವು ನೋಡ್ಲೇಬೇಕು ಅದನ್ನು.
1: ಈಗ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಈಗ ಮಣ್ಣಿನ ಪೋಷಕಾಂಶಗಳ ನಷ್ಟ ಆಗ್ತದೆ ಅಂತ ಹೇಳ್ತಾರೆ, ಆದ್ರೆ ಕಬ್ಬಿನ ಬೆಳೆಯಲ್ಲಿ ಏನು ಅದಕ್ಕೆ ಪರಿಣಾಮ?
0: ಅದು ಇದು ರಾಸಾಯನಿಕ ಗೊಬ್ಬರ ಆಗಿ ತೊಂದರೆ ಆಗ್ತದೆ ಇಲ್ಲ ಮೇಡಮ್? ಯಾಕಂದ್ರೆ ನೋಡಿ ಎಲ್ಲ ಇದು ಅಕ್ಕಿ ಹಾಕ್ತಾರೆ, ಅದೆಲ್ಲ ಪ್ರತಿಯೊಂದು ಮಾರ್ಕೆಟ್ಗೆ ಯಾವ್ದು ಬರ್ತದೆ ಅದು ನಾವು ತರಕಾರಿ ಅದು ಅದು ಹಾಕಿದ್ರೆ ಆಗುದಿಲ್ಲ ಇದಕ್ಕೆ ಪೂರ್ಣವಾಗಿ ಇದಕ್ಕೆ ಬರುದಿಲ್ಲ ನಮ್ಮ ಧಾನ್ಯ ಆಗುದಿಲ್ಲ ಸಾಕಾಗುದಿಲ್ಲ ಅದು ಕಮ್ಮಿ ಬರ್ತದೆ ಅಷ್ಟೊಂದು ಇದು ಗಟ್ಟಿಗೆ.
1: ಕಬ್ಬಿನ ಬೆಳೆಗೆ ಸಾವಯವ ಅಷ್ಟು ಸಾಕಾಗುದಿಲ್ಲ
0: ಯಾಕಂದ್ರೆ ಅದು ಸ್ಟ್ರಾಂಗ್ ಕಬ್ಬು ಅದು ಸ್ಟ್ರಾಂಗ್ ಅದು ತರ ಬೆಳೆದ್ರೆ ಮರದಾಗಿಲ್ಲ ಅದು ಅದಕ್ಕೆ ಸಾಕು ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು ಮತ್ತೆ ಇದು ದನದ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಎಲ್ಲ ಒಟ್ಟಿಗೆ ಮಾಡಿ ಹಾಕುದು ನಾವು.
1: ಈಗ ನಿಮ್ಮ ಹತ್ರ ಎಷ್ಟು ಭೂಮಿ ಇದೆ ಈಗ ನೀವು ಕಬ್ಬು ಮಾಡುವಂತ?
0: ಈಗ ಒಂದು 1 ಎಕರೆ ಒಳಗೆ ಉಂಟದ್ರೆ.
1: ಈಗ ಅದನ್ನ ನಾಟಿ ಮಾಡಬೇಕಿದ್ರೆ ಎಷ್ಟು ಸಮಯ ತಗೊಳ್ತದೆ?
0: ಸಾಧಾರಣ ನಮಗೆ ಫಸ್ಟ್ನಿಂದ ಆಗದ್ದೆ ಹಾಗೆ ಉಂಟು ಕಸ ಇಲ್ಲ ಅದನ್ನು ಕ್ಲೀನ್ ಮಾಡಿ ಇದು ಆಗ್ಬೇಕು ಬಿಸಿಲು ಕಾಯ್ಬೇಕು ಅದಕ್ಕೆ ಅದು ಕ್ಲೀನ್ ಮಾಡಿ ಆ ಗದ್ದೆಯನ್ನು ಇದು ಟ್ರ್ಯಾಕ್ಟರ್ ಮೂಲಕ ಅದನ್ನು ಉಡಿಸಿ ಮಾಡಿಬೇಕು ಹುಲ್ಲು ತೆಗಿಬೇಕು ಎಲ್ಲ ಜನಗಳ ಕೊಂಡೋಗಿ ನಾವೆಲ್ಲ ಕ್ಲೀನ್ ಆಗಿರ್ಬೇಕು ನೀಟಾಗಿ. ಆಮೇಲೆ ನಮಗೆ 1 ತಿಂಗಳು ಬೇಕಾಗ್ತದೆ
1: ನಾಟಿ ಮಾಡಿ
0: 1 ತಿಂಗಳು ಬೇಕು ಕಸ ಕ್ಲೀನ್ ಮಾಡ್ಲಿಕ್ಕೆ ಎಲ್ಲ ಬೇಕಾಗ್ತದೆ ನಮಗೆ.
1: ಈಗ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡು?
0: ಏನಂದ್ರೆ ನಮಗೆ ಅದೇ ನಮ್ಮ ಫ್ರೆಂಡ್ ಅವರು ಇದ್ದಾರೆ ಅದು ನಮಗೆ ಅವರು ಹೇಳಿದ್ರೆ ನಿಮಗೆ ಸಪೋರ್ಟ್ ನಾನು ಮಾತಾಡೋ ನೀವು ಇಲ್ಲಿ ನೀವು ಮಾಡಿ ಏನ್ ನಿಮ್ಗೆ ನನ್ನಿಂದ ಬೇಕು ನನಗೆ ಉಪಕಾರ ನಾನು ನಿಮ್ಗೆ ಬರೋ ನೀರು ಕೊಡ್ತೇವೆ ಪಂಪ್ ಕೊಡ್ತೇವೆ ಎಲ್ಲ ಬರ್ತೇವೆ ನನಗೆ ಪಂಪ್ ಏನಿಲ್ಲ ಉಂಟು ಒಂದು ಸಣ್ಣ ಪಂಪ್
1: ಬಾವಿ ಏನಾದ್ರೆ
0: ದೊಡ್ಡ ಕೆರೆ ಉಂಟು ಪಂಪ್ ಉಂಟು ನನ್ನ ಸಣ್ಣ ಪಂಪ್ ಅದು ಅದಕ್ಕೆ ಸಾಕಾಗುದಿಲ್ಲ ಸಾಧಾರಣ ಒಂದು ಗದ್ದೆಗೆ 3 ಗಂಟೆ ನೀರು ಬೇಕು
1: ಪ್ರತಿ ದಿವಸ ಕೊಡ್ಬೇಕು
0: ಇಲ್ಲ ವಾರಕ್ಕೊಂದು ಸಲ ಕೊಡ್ಬೇಕು
1: ವಾರಕ್ಕೊಂದು ಸಲ. ಅದು ಯಾವ ರೀತಿ ಅಂದ್ರೆ ಸ್ಪ್ರಿಂಕ್ಲರ್ ಮಾದರಿಯ ಅಥವಾ
0: ಅಲ್ಲ ಇದೆ
1: ಓಳಿಯಲ್ಲಿ?
0: ಹೌದೌದು ಓಳಿದಲ್ಲಿ ಕೊಡುದು ಅದೊಂದು ತೋಡದ ಈಗ ನೀವು ಬಂದ್ರೆ ಅಲ್ಲಿ ಅದಕ್ಕೆ ಒಂದು ತೋಡ ಬೆಳಿತೇವೆ ನಾವು ಆ ತೋಡ ಮಾಡಿ ನಾವು ಅದನ್ನ ಕ್ಲೀನ್ ಮಾಡಬೇಕು ಅದರಿಂದ ನಾವು ಆ ತೋಡಲ್ಲೇ ಕೊಡುದು 3 ದಾರಿ ಉಂಟಲ್ಲ ಅದಕ್ಕೆ ಓಪನ್ ಮಾಡಿ ಕೊಡ್ಬೇಕು ಅದಕ್ಕೆ ಅಲ್ಲಿ ನಿಲ್ಬೇಕು ನಾವು ಹೋಗೋ ತನಕ ಅಲ್ಲಿ 2 ತನಕ ಹೋಗೋದಾಗ ಒಂದ್ ಸಲ ಕಟ್ಟಿ ಬಂದ್ ಮಾಡುದು
1: ಅಂದ್ರೆ ವಾರಕ್ಕೆ ಕೊಟ್ಟರೆ
0: ಸಾಕು ವಾರಕ್ಕೊಂದ್ಸಲ ಹೋಗ್ಬೇಕು ಅದು ಸಾಧಾರಣ ಒಂದು 4-5 ಗಂಟೆ ನೀರಾಗ್ತದೆ ಒಂದು 1-3 ಗಂಟೆ ಬೇಕು ನೀರು ಅದು ಕಾಯ್ಬೇಕು ಅದು ಸ್ವಲ್ಪ ಕಷ್ಟ ಆಗ್ತದೆ ಏನ್ ಮಾಡುವ ಏನ್ ಮಾಡ್ಲಿಕ್ಕೆ ಆಗಲ್ಲ ಜನ ಅದಕ್ಕೆ ಮಾಡುದಿಲ್ಲ ನಾನೇ ಬಿಡುದು ಅದಕ್ಕೆಲ್ಲ ಅದಕ್ಕೆ ಮಾಡಿದ್ರೆ ಸಂಬಳ ಬೇರೆ ಕೊಡ್ಬೇಕಾಗ್ತದೆ ಇಲ್ಲ ಅಂತ ಎಲ್ಲಾನೆ ಸಂಬಳ ಪಟ್ಟು ಮಾಡಿದ್ರೆ ನಾ ಯಾಕೆ ಕೃಷಿ ಮಾಡುದು ಅದೇ ನಾವು ಅದ್ರಲ್ಲಿ ಸ್ವಲ್ಪ ತೊಡಗಿಸುದು ಅದ್ರಲ್ಲಿ.
1: ಈಗ ಪ್ರಕೃತಿ ಹವಾಮಾನ

0: ಬದಲಾಗ್ತದಲ್ಲ, ಅಂದ್ರೆ ಜಾಸ್ತಿ ಬಿಸಿಲು ಅಥವಾ ಜಾಸ್ತಿ ಮಳೆ, ಅದು ಹೇಗೆ ಅದಕ್ಕೆ ತೊಂದರೆ?
1: ಮೇಡಮ್, ಒಂದು ವೇಳೆ ಮಳೆ, ನಾವು ನಾಟಿ ಮಾಡುವಾಗ ಮಳೆ ಬಂದ್ರೆ ಅದು ಮತ್ತೆ ಪಕ್ಕ ಅದರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಹೋಯ್ತಂತ ಲೆಕ್ಕ. ಅದು ಅದು ಕಂಟಿನ್ಯೂ ಮಳೆ ಬೆನ್ನಲ್ಲಿ ಬಂದ್ರೆ ಅದು ಹೋಯ್ತು. ಈಗ ನಾವು ಈ ಸಲ ನಾವು ಕಬ್ಬು ನಮ್ಗೆ ಬಹಳ ಒಳ್ಳೆ ಬಂದಿದೆ, ಈ ಸಲ ದೇವರು ಒಳ್ಳೆ ಕೊಟ್ಟಿದ್ದಾರೆ. ಆದ್ರೆ ಏನಂದ್ರೆ, ಏನು ಕೈಗೆ ಬಂದ ಬಾಯಿಗೆ ಬಂದಾಗ ಆಗಿದೆ, ನಮಗೆ ಪರವಾಗಿಲ್ಲ, ನಮಗೆ ಅದು ಬೇಸರ ಇಲ್ಲ. ಒಂದು ಇದು ರೈತರಿಗೆ ಅವ್ರು ಕಷ್ಟ ಖುಷಿ ಪಡಿತಾರೆ, ಇದು ಮಾಡ್ತಾರೆ, ಪರವಾಗಿಲ್ಲ, ನಮ್ಮ 2-3 ಲಕ್ಷ 2 ಲಕ್ಷ ಕಬ್ಬು ನನಗೆ ಹೋಯ್ತು, ಹಾಳಾಯ್ತು, ನನಗೆ ಅದು ಚಿಂತೆ ಇಲ್ಲ, ಪರವಾಗಿಲ್ಲ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರು ನನಗೆ ದೊಡ್ಡ ದೊಡ್ಡ ರೈತನವರು ಇದ್ದಾರೆ, ಎಷ್ಟು ಹೋಗ್ತಾರೆ, ಹೋಗ್ತದೆ ಇಲ್ಲ.
0: ಹೌದು, ಈಗ ಬೆಳೆದ ಮೇಲೆ ಅದು ಕಟಾವು ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ? ನಾಟಿ ಮಾಡಿದ ಮೇಲೆ
1: ಕಟ್ಟಿಗೆ ಮಾಡ್ಲಿಕ್ಕೆ, ಇದು ಮಾರ್ಕೆಟಿಂಗ್ಗೆ ನಮಗೆ ಮೇಡಮ್ ಸಾಧಾರಣ ಒಂದು ಅದರಲ್ಲಿ ಎಲ್ಲ ತೆಗೆದಬೇಕಾದ್ರೆ 1,500 ಕಟ್ಟು ಆಗ್ತದೆ ಬಂಡಲ್. ಅದನ್ನು ತೆಗಿಬೇಕಾದ್ರೆ ಸಾಧಾರಣ ನಮಗೆ 3 ದಿನ ಬೇಕು, ಒಂದು 20 ಜನ ಬೇಕು, ಒಂದು ದಿನಕ್ಕೆ 20 ಜನ. 3 ದಿನ ಅದನ್ನು 3 ದಿನದಲ್ಲಿ ಹಾಕ್ಲೇಬೇಕು ನಮ್ಗೆ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಗಾಡಿ ಬರುವಾಗ ಕಾಯ್ತಾರೆ ನಮ್ಮನ್ನು, ನಮಗೆ ಕೊಡಿ ನಮಗೆ ಕೊಡಿ ಅಂತ ನಮಗೆ ಕಿರಿಕೆ ಮಾಡ್ತಾರೆ. ಅವರಿಗೆ ನಾವು ಕೊಡ್ಲೇಬೇಕು ಆ ಟೈಮ್ಗೆ, ಒಂದು ಸ್ವಲ್ಪ ಲೇಟ್ ಆದ್ರೆ ಬೈದೇ ಹೋಗ್ತಾರೆ ನಮಗೆ, ನಾನು ಹೇಳಿದ ಟೈಮ್ಗೆ ನಮ್ಗೆ ಯಾಕೆ ಕೊಡ್ಲಿ, ನಾವು ಅದನ್ನ ಕೊಂಡು ಏನ್ ಮಾಡುದು, ನಮಗೆ ನೀವು ಹೇಳಿದ ರೇಟ್ ಕೊಡ್ಬೇಕಲ್ಲ ನಮಗೆ ಅಂತ ಕಿತ್ತಿರಿ ಮಾಡ್ತಾರೆ. ಮತ್ತೆ
0: ಈಗ ಕಬ್ಬು ನಾಟಿ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ರೋಗ ಕೀಟ ಬಾಧೆ ಶತ್ರುಗಳ ಬಾಧೆ ಏನಾದ್ರೂ?
1: ಶತ್ರುಗಳ ಅಂದ್ರೆ ಕೀಟ ಏನಿಲ್ಲ ಅದಕ್ಕೆ, ಅದನ್ನೊಂದು ಕೀಟ ಇತ್ತು, ಮೊದಲೊಂದು ಕೀಟ ಇತ್ತು ಅದಕ್ಕೆ, ಅದನ್ನು ಹೇಣ್ ಅಂತ ಹೇಳ್ತಾರೆ ಅದಕ್ಕೆ, ಹೇಣ್ ಬೆಳೆದಂತ. ಅದು ಈಗ ರೋಗ ಕಮ್ಮಿ ಆಗಿದೆ. ಈಗ ಮೇನ್ ಉಪಾದ್ರ ಅಂದ್ರೆ ಫಸ್ಟ್ ನಾವು ಅದನ್ನ ನಾಟಿ ಮಾಡುವಾಗ ಮೊದಲಾಗಿ ನಾವು ಸುತ್ತ ಅದಕ್ಕೆ ಒಂದು ಬೇಲಿ ಬಂದೋಬಸ್ತ್ ಮಾಡ್ಬೇಕು. ಒಂದು ಮನೆಯಲ್ಲಿ ದನ 50-40 ದನ ಉಂಟು ಒಂದು ಮನೆಯಲ್ಲಿ, ಬಂದೋಬಸ್ತ್ ಆದ ಮೇಲೆ ಮತ್ತೆ ಅದನ್ನ ಮಾಡುದು ನಾವು. ಮತ್ತೆ ಈಗ ಅದನ್ನ ಬರಲಿಲ್ಲ, ಈ ಸಲ ಇಲಿ ಬಂದಿದೆ, ಮತ್ತೆ ಹಳ್ಳಿಲು ಬಂದಿದೆ, ಅದರ ಸ್ವಲ್ಪ ಕಾಟ ಜಾಸ್ತಿ ಆಗಿದೆ. ಹಂದಿ ಒಂದು ಬರುದಿಲ್ಲ, ಒಂದ್ ಸಲ ಬಂದಿದೆ ಹಳ್ಳಿಯಲ್ಲಿ ಇಲಿ, ಎಲ್ಲನ್ನ ಹಾಳು ಮಾಡಿದೆ ಕಬ್ಬನ್ನು. ಅದನ್ನ ತೆಗಿಲಿಲ್ಲ, ನಾವು ಬೇಸರ ಏನ್ ಮಾಡುದು, ಅದಕ್ಕೆ ಕೂಡ ಹಸುವಾಗುತ್ತದೆ
0: ಪ್ರಾಣಿಗಳಿಗೂ ಕೂಡ. ಈಗ ಅದಕ್ಕೋಸ್ಕರ ನೀವೇನಾದ್ರೂ ಬೇರೆ ಪ್ರಯತ್ನಗಳನ್ನ ಏನ್ ಮಾಡ್ಲಿಲ್ವ ಬರೋದಕ್ಕೆ?
1: ಅದಕ್ಕೆ ಒಂದು ಪ್ರಯತ್ನ ಅಂದ್ರೆ, ಈಗ ಒಂದು ಮನೆಯಲ್ಲಿ ನನಗೆ ಒಂದು ಸ್ವಲ್ಪ ಅನಿಸುತ್ತೆ ಏನಂದ್ರೆ, ಇದಕ್ಕೆ ಏನ್ ಮಾಡುದಪ್ಪ ಅಂದ್ರೆ, ಈಗ ಸುತ್ತ ಮರ ಉಂಟಲ್ಲ, ಅದನ್ನು ಕಟ್ಟಿಂಗ್ ಮಾಡಿ ತೆಗೆದ್ರೆ ಮರದಿಂದ ಇನ್ನೂ ಕಾರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ. ಈಗ ಒಂದು ಮಿಷಿನ್ ಇತ್ತು, ಅವ್ರೆ ದನಿ ನಮಗೆ ಕೊಟ್ಟದ್ದು, ನಾವು ಫ್ರೆಂಡ್ ಅವರು, ಈ ಮಿಷಿನ್ ಕೊಂಡು ರಿಪೇರಿ ಮಾಡಿ ಅಂತ. ಅದನ್ನು ಕೊಂಡು ನಮ್ಮ ಗುರುಪುರದಲ್ಲಿ ರಿಪೇರಿ ಮಾಡಿ ತಂದಿದ್ದೇನೆ. ಮೊದಲಾಗಿ ನಾಟಿ ಮಾಡುವ ಮೊದಲು ಆ ಮರನ್ನೆಲ್ಲ ಕಟ್ ಮಾಡ್ಬೇಕು, ಸರಿ ಉದಯ ಲೆಕ್ಕ ಮಾಡುದು, 3 ಫೀಟ್ ಇಷ್ಟು ಎತ್ತರ ಇರ್ತದೆ, ಕಟ್ ಮಾಡಿದ್ರೆ ಮತ್ತೆ ಇಲಿ ಮತ್ತೆ ಇದು ಹಲಿಲು ಆಗ್ಲಿಕ್ಕೆ ಆಗುದಿಲ್ಲ ಅಂತ ನಮ್ಗೆ ಸ್ವಲ್ಪ ಅನಿಸಿತು ಹಾಗೆ ಮಾಡ್ಬೇಕಂತ.
0: ಈಗ ನಿಮ್ಮ ಕಬ್ಬಿನ ತೋಟ ಮನೆಯಿಂದ ಎಷ್ಟು ದೂರದಲ್ಲಿ ಇದೆ, ಅಂದ್ರೆ ನೀವು ಕೆಲಸಗಳನ್ನೆಲ್ಲ ಹೇಗೆ ಪೂರೈಸಿ?
1: ಇಲ್ಲಿಂದ ನಾವು ಅಲ್ಲಿ ಜನ ಇಟ್ಕೊಂಡು ಹೋಗ್ಬೇಕು, ಜನ ಇಟ್ಕೊಂಡು ಹೋಗಿ ಹೇಗೆ ಅಂದ್ರೆ ಬಸ್ ಇಟ್ಕೊಂಡು ಆಗುದ್ರೆ, ಅದಕ್ಕೆ ನಮ್ಮ ಗಾಡಿ ಉಂಟು, ಮತ್ತೆ ನಮ್ಮ ಹಳ್ಳಿಯಂದ ಗಾಡಿ ಉಂಟು, ಹುಟ್ಟಿ ಒಂದು 10 ಜನ ಕರ್ಕೊಂಡು ಹೋಗ್ತಾರೆ, ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡೇ ಬರುದು ಅವರನ್ನು, ಊಟ ಚಾ ಇಲ್ಲೆಲ್ಲ ಒಟ್ಟಿಗೆ ಹೋಗೋದು, ಅವರ ಏನು ತಿಂತಾರೆ ಅವರೆಲ್ಲ ಅದೆಲ್ಲ ನಾವು ಕೊಂಡೋಗ್ಬೇಕು ಅವರಿಗೆ.
0: ಈಗ ಖರ್ಚು ವೆಚ್ಚಗಳೆಲ್ಲ ಸಾಮಾನ್ಯ ಎಷ್ಟು ಬರ್ತದೆ ನಿಮ್ಮ
1: ಖರ್ಚು ಬರ್ತದೆ ಮೇಡಮ್? ಯಾಕೆಂದ್ರೆ ಒಂದೊಂದ್ಸಲ ಇಳಿಯೋಗ ಫಸ್ಟ್ ಒಂದು ಕೆಲಸ ಮಾಡುವಾಗ ಸ್ಟಾರ್ಟ್ ಒಂದೊಂದು 30-40 ಸಾವಿರ ಸ್ಟಾರ್ಟ್ ಆಗ್ಬೇಕು ಅಲ್ಲ, ಸ್ಟಾರ್ಟ್ 25 ಗಂಟೆ ನಮ್ಗೆ ಟ್ರಾಕ್ಟರ್ ಹೋಗ್ತದೆ, ಒಂದು ಗಂಟೆಗೆ 1,100 ರೂಪಾಯಿ ಅದಕ್ಕೆ, ಒಂದು ಗಂಟೆಗೆ 25-28 ಗಂಟೆ ಟ್ರಾಕ್ಟರ್ ಕೆಲಸ ಉಂಟು ಅದಕ್ಕೆ. ಆಮೇಲೆ ಲೇಬರ್ಸ್ ಇವರಿಗೆಲ್ಲ 900 ಸಂಬಳ ಉಂಟು, ಊಟ ಕೊಡ್ಬೇಕು, 2 ಚಹಾ ಕೊಡ್ಬೇಕು, ಅದು ಕೊಟ್ಟು ಹೋಗಿ ಅವರು ಕೊಂಡು ನಾವು ಕರ್ಕೊಂಡು ಬರಬೇಕು.
0: ನೀವು ಇದನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ಆಗಿದ್ರೆ?
1: ಅದಕ್ಕೆ ಹಣ ಎಲ್ಲ ಆಗಿದೆ ಅಂದ್ರೆ ಮೇಡಮ್, ನಾವು ಕಬ್ಬು ಎಲ್ಲ ಮಾಡುದು ಅದೇ ಒಂದಲ್ಲ, ನಾವು ಎಲ್ಲದ್ರಲ್ಲಿ ನಾನು ತೊಡಗಿದವ. ಈಗ ನಾನು ಬೊಂಡದ ವ್ಯಾಪಾರ ಮಾಡ್ತೇನೆ, ಯಾಕಂದ್ರೆ ಅದು ಈ ಕಾಲ ಅಲ್ಲ, ಎಷ್ಟೋ ವರ್ಷದಿಂದ ನಾನು ಮಾಡ್ತಿದ್ದೇನೆ ಆ ಬೊಂಡ. ನನ್ನ ಕೆಲಸ ನಾನು ಮಾಡಿ 10 ಗಂಟೆಗೆ ಎಲ್ಲ ಕೆಲಸ ಆಗ್ತದೆ, 10 ಗಂಟೆಗೆ ಆದ ಮೇಲೆ ಅದರಲ್ಲಿ ನಾನು ಉಳಿತಾಯದ ಹಣವನ್ನು ನನ್ನ ಸಂಬಳ ಅದೆಲ್ಲ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೇವೆ. ವಾರ ನನ್ನ ಕೆಲಸ ಬೇರೆ ಮಾಡ್ತೇವೆ, ಅಲ್ಲಿ ಅವರನ್ನು ಕೆಲಸಕ್ಕೆ ಜನ ಬಿಡ್ತೇವೆ, ಆಗ ನಾನು ಅಲ್ಲಿ ಕೆಲಸ ಮಾಡುವಾಗ ನನ್ನ ಇಲ್ಲಿ ಕೆಲಸ ಬೇರೆ ಆಗ್ತದೆ. ಅದು ಆದ ಮೇಲೆ ನಾನು ರಿಕ್ಷೆ ಬಿಡ್ತೇನೆ, ನಾನು ನನಗೆ ಯಾಕಂದ್ರೆ ಮನೇಲಿ ಕೂತಲ್ಲಿ ನಾನು ಶ್ರಮಜೀವಿ.
0: ಈಗ ಕಬ್ಬು ಕಟಾವು ಮಾಡುವಾಗ ಅದೆಲ್ಲ ಯಾವ ರೀತಿ ಮಾಡ್ತೀವಿ ಕಟಾವು ಮಾಡುವಾಗ, ಅಂದ್ರೆ ಅದರಲ್ಲಿ ಗರಿಗಳೆಲ್ಲ ತುಂಬಿ ಕಾಡಿನಂತ ಇರ್ತದಲ್ಲ?
1: ಅದೊಂದು ಫಸ್ಟ್ ಆಗಿ ಮೇಡಮ್ ಏನಂದ್ರೆ, ಹೇಳಿ ಸರಿ, ಅದು ಕಾಡ್ ಅಂತ ಹೇಳಿದ್ರಲ್ಲ, ಅದು ಅದರಲ್ಲಿ ಇದು ಗರಿ ಗರಿ ಅದು ಫುಲ್ ಒಣಗ ಗರಿ ಬರ್ತದೆ, ಅದಕ್ಕೆ ಒಳಗೆ ಹೋಗಿ ಅದಕ್ಕೆ ಆಗ್ತದೆ, ಯಾರಿಗೂ ಹೋಗುದಿಲ್ಲ. ನನಗೆ ಸಲ ಮೈ ಸಲ ತುಂಬಾ ಜುಮ್ಮನೆ ಒಳಗೆ ಕತ್ತೆಯಲ್ಲಿ ಇಟ್ಕೊಂಡು ಹೋಗುದು, ಏನಾದ್ರೂ ಅಟ್ಯಾಕ್ ಮಾಡಿದಾಗ ಕಟ್ ಕತ್ತಿರ್ಲಿಲ್ಲ ನಮ್ಮ ಕೈಯಲ್ಲಿ ಅಂತ. ಅದಕ್ಕೆ ನಾನು 3-4 ಜನ ನಮ್ಮ ರೂಮ್ನವರು ಕರ್ಕೊಂಡು ಹೋಗುದು, ಮತ್ತೆ ಇವರೆಲ್ಲ ಕರ್ಕೊಂಡು ಹೋಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಸೋದು, ಆ ಗರಿ ತೆಗಿಬೇಕಾದ ನಾವು ಒಂದು ಕಟ್ ಇವರಿಗೆ ಕೊಟ್ಟಿದ್ದಲ್ಲ ಕಂಪದ ಗರಿ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಬಾರ್ದು, ಚಂದ ಕಾಣ್ತದೆ. ಮತ್ತೆ ಅದು ಏನು ಆಚೆ ಈಚೆ ಇಲ್ಲಿಂದ ಆ ಸೈಡ್ ತನಕ ನಮಗೆ ಕಾಣ್ತದೆ, ಯಾರು ಬಂದ ಗೊತ್ತಾಗ್ತದೆ. ಅದನ್ನು ಕ್ಲೀನ್ ಮಾಡಿದ ಮೇಲೆ ನಾವು ಕಟ್ ಮಾಡಿದ್ರು
0: ಎಷ್ಟೆಷ್ಟು ಉದ್ದಕ್ಕೆ ನೀವು

0: ಅದನ್ನು ಕಟ್ ಮಾಡ್ತೀರಿ.
1: ತೆಗಿಬೇಕು ಬುಡದಿಂದ ತೆಗೆದು 12 ಕಬ್ಬು ನಾವು ಬೀಡಿ ಕಟ್ಟಿರ್ತೇವಲ್ಲ ಆತರ ಕಟ್ ಮಾಡ್ಬೇಕು ನಾವು. ಕೊಂಡೋಗಿ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ, ಕೊಂಡೋಗೋರು ಬೇರೆ ಇರ್ತಾರೆ ಅಲ್ಲಿಂದ ಮೇಲೆ ಕೊಂಡೋಗಲಿಕ್ಕೆ ಗದ್ದೆಯಿಂದ.
0: ಮಾರುಕಟ್ಟೆ ಎಲ್ಲ ಯಾವ ರೀತಿ
1: ಮಾರುಕಟ್ಟೆ? ನನಗೆ ನಾನು ಕೊಂಡೋಗಿ ನಾ ಮಾರ್ಬೇಕಂತಿಲ್ಲ, ನನಗೆ ಎಷ್ಟು ಕಸ್ಟಮರ್ ಎಲ್ಲ ಕಸ್ಟಮರ್ ಬರ್ತದೆ. ಏನಂದ್ರೆ ಒಂದು ಚೌತಿಗೆ ಬೇಕಾದಷ್ಟು ಕಸ್ಟಮರ್, ನಾನು ಈ ಸಲ ಬಿಟ್ಟಿದ್ದೆಲ್ಲ ಎಲ್ಲ ಕಬ್ಬು ಕಮ್ಮಿ ಆಯ್ತು ಅಂತ ಎಲ್ಲ ಹಬ್ಬಗಳಿಗೆ. ಮತ್ತೆ ಒಂದು ನಮ್ಮ ತುಳಸಿ ಪೂಜೆ 3 ಹಬ್ಬಕ್ಕೆಂದು ಕಬ್ಬು ಹೋಗ್ತದೆ.
0: ಹಾಗಿದ್ರೆ ನಿಮ್ಮ ಕಬ್ಬು ಊರಿನ ಹಬ್ಬಗಳಿಗಾಗಿ
1: ಇಲ್ಲಿ ಯಾರು ಮಾಡುದಿಲ್ಲ, ಅದು ಮಾಡ್ತಿರ್ತದೆ. ಈಗ ಅದನ್ನು ಗದ್ದಿದ್ದವರು ಮಾಡ್ತಾರೆ, ಅದನ್ನು ಮಾರ್ಲಿಕ್ಕೆ ಗಟ್ಟ ಯಾರು ಇಲ್ಲ ಈಗ ಜನ. ನಾನೊಂದು ಅದರಲ್ಲಿ ಈಗ ಬಿದ್ದಿದ್ದೇನೆ ಈಗ ಕಬ್ಬಲ್ಲಿ.
0: ಒಂದು ಕಟ್ಟದಲ್ಲಿ ಎಷ್ಟು ಕಬ್ಬುಗಳು ಹಿಡಿತದೆ?
1: 12.
0: ಒಂದು ಕಟ್ಟಕ್ಕೆ ಎಷ್ಟು ಈಗಿನ
1: 12 ಕಬ್ಬು ಅಂದ್ರೆ ಒಂದು 10 ಕಬ್ಬು ಸಾಲಿಡ್ ಆಗಿ ಇರ್ಬೇಕು, ಒಳ್ಳೆ ಕಬ್ಬು ಇರ್ಬೇಕು. ಒಂದು 2 ಕಬ್ಬು ಸಣ್ಣ ಸಪ್ಪುರ ಕಬ್ಬು ನಾವು ಒಳಗಿಟ್ಟು ನಾವು ಕಟ್ತೇವೆ. ಯಾಕಂದ್ರೆ ಅದು ಇಲ್ಲಾದ್ರೆ ಬಿದ್ರೆ ನಮ್ಮ ಟ್ರಿಕ್ಸ್ ಅಲ್ಲ. ಅದು 1-2 ಕಬ್ಬು ಅದು ಕಟ್ತೇವೆ. ಅದು 12 ನಾವು ಇಲ್ಲಿ 325 ಅಂತ ಹೇಳ್ತೇವೆ ಕಟ್ಟಾಗಿ. 310 ರೂಪಾಯಿ ಕೊಡ್ತಾರೆ, ಇಲ್ಲೇ ಕೊಂಡು ಕೊಡ್ತಾರೆ ಅವರು. ಮತ್ತೆ ಅವರು ಕೊಂಡೋಗಿ ಅಂದ್ರೆ 500 ರೂಪಾಯಿಗೆ ಅಲ್ಲಿಂದ ಮಾಡ್ತಾರೆ ಅವರು.
0: ಮುಂದಿನ ಬೆಳೆಗೆ ನೀವು ಈಗ ಬೇರೆ ನೀವು ಬೆಳೆಸ್ತೀರಿ ಅಂತ ಹೇಳಿದ್ರಲ್ಲ, ಯಾವ ರೀತಿ ಬೀಜಗಳನ್ನು ಸಂಗ್ರಹಿಸ್ತೀರಿ?
1: ಅದು ಮೇಡಮ್ ಅಂದ್ರೆ ನಾವು ಇವತ್ತೇ ಒಂದು ಸಲ ಒಳ್ಳೆ ಊಟ ಉಂಟಂತ ಒಂದೇ ಸಲ ಊಟ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾಳೆ ಮಧ್ಯಾಹ್ನಗಳು ಬೇಕಲ್ಲ.
0: ಅದನ್ನು ಈಗ ಮಳೆ ಗಾಳಿ ಇದರಿಂದ ಸಂರಕ್ಷಿಸ್ತೇವೆ.
1: ಏನು ಮಾಡ್ತೇವೆ ಅಂತ ನಾವು ಇನ್ನೊಂದು ಸಲಕ್ಕೆ ನಾವು ಬೀಜಕ್ಕೆ ಅಂತ ಕಬ್ಬು ಇರ್ತೇವೆ, ಅದೊಂದು ಸಲ ಇರ್ತೇವೆ ಬೀಜಕ್ಕೆ ಅಂತ ಸಪ್ರೇಟ್ ಇರ್ತೇವೆ ಅದಕ್ಕೆ. ಅದು ನಾವು ಎಷ್ಟು ಹಣ ಕೊಟ್ಟರೆ ಹಾಕೊಳ್ಳೋದಿಲ್ಲ ಯಾರಿಗೆ. ಇನ್ನೊಬ್ರು ನಮಗೆ ಬೀಜಕ್ಕೆ ಅನ್ನ ಕಬ್ಬು ಕೊಡಿ ಅಂತ ಯಾರು ಕೊಡುದಿಲ್ಲ, ಯಾಕಂದ್ರೆ ಇಲ್ಲಿ ನಮ್ದು ಕೃಷಿ ಜಾಸ್ತಿ ಆಗ್ತದಲ್ಲ, ಅದಕ್ಕೆ ಕೊಡ್ತೇವೆ. ಅದಕ್ಕೆ ನಾವೇ ಅದನ್ನು ಸಪ್ರೇಟ್ ಆಗಿ ಹಾಗೆ ಬಿಡ್ತೇವೆ ಕಬ್ಬು. ಅದು ಡಿಸೆಂಬರ್ ಅಲ್ಲಿ ನಾವು ಕಟ್ ಮಾಡುದು.
0: ಅಲ್ಲೇ ಬಿಡ್ತೀರಾ?
1: ಅಲ್ಲೇ ಕಟ್ ಮಾಡ್ಲಿಕ್ಕೆ ಇಲ್ಲ,
0: ಕಟ್ ಮಾಡಿದ್ರೆ ಏನು ಇದು ಹಾಳಾಗಿ ಹೋಗುದಿಲ್ಲ.
1: ಹಾಳಾಗಿದ್ರೆ ಕೂಡ ಇಲ್ಲಿ ತಿಂದಿಗೆ ಅದು ಇದು ತಿಂತದಲ್ಲ, ಅದು ಬೀಳ್ತದೆ. ಸಣ್ಣ ಸ್ಕಿನ್ ಅಲ್ಲಿ ಇದ್ರೆ ಸಾಕು, ಅದು ಅದು ಜೀವನ ಇರ್ತದೆ. ಏನಾಗುತ್ತೆ
0: ಅಂದ್ರೆ ಮನೆಯಲ್ಲಿ ಸಂಗ್ರಹಿಸಿಡುವಂತ
1: ಗದ್ದೆಯಲ್ಲೇ ಇರ್ತದೆ, ಗದ್ದೆಯಲ್ಲೇ ಇರ್ಬೇಕು. ಅದಕ್ಕೆ ನೋಡಿದ್ರಲ್ಲ ಆಸೆ ಇದಕ್ಕೇನೆ ಅದು ಬೀಜಕ್ಕೇನೆ ಅದೆಲ್ಲ.
0: ಈಗ ಕೆಲವರೆಲ್ಲ ಪುನಃ ನಾಟಿ ಮಾಡುವಾಗ ಗದ್ದೆಯನ್ನು ಪುನಃ ಅದನ್ನು ತಯಾರಿ ಮಾಡ್ತಾರಲ್ಲ, ನೀವು ಯಾವ ರೀತಿ ತಯಾರಿ ಮಾಡ್ತೀರಿ? ಅಂದ್ರೆ ಅದರ ಕಸಗಳೆಲ್ಲ ಇರ್ತದಲ್ಲ ಗದ್ದೆಯಲ್ಲಿ, ಅದನ್ನೆಲ್ಲ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಿ?
1: ನಾವು ಒಬ್ಬರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ತುಂಬಾ ಕಷ್ಟ ಉಂಟು. ಸೈಡ್ ಇಂದ ಅದು ಕಸ ತೆಗಿಬೇಕು, ಸೈಡ್ ಕ್ಲೀನ್ ಆಗ್ಬೇಕು, ಮತ್ತೆ ಮರ ಸೈಡ್ ಗೆಲ್ಲಿರಬಾರ್ದು, ಯಾವ ಕಸ ಇರಬಾರ್ದು. ಕಸ ಕ್ಲೀನ್ ಆದ ಮೇಲೆ ನಾವು ಟ್ರಾಕ್ಟರ್ ಕರೆಸಿ ಆಮೇಲೆ ಅವರು ಕರೆಸಿಲ್ಲ ಅದು ಫೈನಲ್.
0: ಈಗ ನೀವು ಬಿಟ್ಟಂತ ಬೀಜಗಳಿರ್ತಾವಲ್ಲ ಅದು ಟ್ರಾಕ್ಟರ್ ಮೂಲಕ ಇದು ಮಾಡಿದ್ರೆ
1: ಹಾಳಾಗ್ತದೆ. ಹಾಳಾಗ್ತದೆ. ನಾಗೊಂದ್ಸಲ ಹೇಳಿದ್ದೆ ಏನಂದ್ರೆ ಇದೊಂದು ನಮ್ಮೊಂದು ಪಾರ್ಸ್ ಒಂದು ಹಾಸ್ಪಿಟಲ್ ಆಚೆ ಕೊಂಡೋಗ್ತಾರಲ್ಲ ಅದನ್ನು ಆ ತರ ಜಾಗದಲ್ಲ.
0: ಈಗ ನೀವು ಪುನಃ ನಾಟಿ ಮಾಡುವಾಗ ಅಲ್ಲೇ ಇರುತ್ತಲ್ಲ ಬೀಜಗಳು, ಅದನ್ನು ಟ್ರಾಕ್ಟರ್ ಮೂಲಕ ಇದು ಮಾಡಿದ್ರೆ ಹಾಳಾಗುದಿಲ್ವಾ ಅಂತ? ಟ್ರಾಕ್ಟರ್ ಪುನಃ ಓಡಿಸ್ತೀರಾ ಅಂತ ನೀವು?
1: ಅದು ಕಂಪ್ಲೀಟ್ ಕ್ಲೀನ್ ಮಾಡಿ ನಾವು ತೆಗೆದು ಅದನ್ನು ತೆಗೆದು ಬೀಜಕ್ಕೆ ಕಬ್ಬು ಇಟ್ಟಿದ್ರೆ ಮೇಡಮ್ ಅದನ್ನು ತೆಗೆದು ಒಂದು ಬದಿಗೆ ಹಾಕ್ಬೇಕು.
0: ಸರಿ,
1: ಎಲ್ಲ ಬದಿಗೆ ಹಾಕ್ಬೇಕು, ಇದಾದ್ರ ಮೇಲೆ ಇದು ಹೋಯ್ತದೆ. ಅದು ಕ್ಲೀನ್ ಮಾಡಿ ಆ ಬೀಜ ತೆಗೆದು ಜಾಗದಲ್ಲಿ ಬದಿಗೆ ಇಡ್ಬೇಕು. ಎಲ್ಲ ಕಸ ಬೇರೆ ನಮ್ಮ ಬೀಜದ ಉಪಯೋಗ ಆಗುವಂತ ಒಂದು ಅದನ್ನು ಬದಿಗೆ ಹಾಕ್ಬೇಕು. ಅದನ್ನ ಆಮೇಲೆ ಕ್ಲೀನ್ ಆದ್ಮೇಲೆ ಟ್ರಾಕ್ಟರ್ ಓಡಿಸುದು.
0: ಅದೇ ಅದು ಅಂದ್ರೆ ಅಲ್ಲಿರುವ ಇದನ್ನೆಲ್ಲ ನೀವು ಉರಿಸಿ ಏನಾದ್ರು ಸೂಟು ಮಣ್ಣಿನ ತರ ಏನಾದ್ರೂ
1: ಮಾಡಿದ್ರೆ ಕಸ ಇರ್ತದಲ್ಲ ಅದಕ್ಕೆ ಬೆಂಕಿ ಕೊಡ್ತೇವೆ ಅಲ್ಲಿ. ನಡುವೆ ರಾಶಿ ಆಯ್ತು ಬೆಂಕಿ ಕೊಟ್ಟು ಅದಾದ್ರೂ ಗೊಬ್ಬರ ಕೂಡ ಆಗ್ತದೆ. ಅದನ್ನ ಉಪಯೋಗ ಮಾಡುದಿಲ್ಲ ನಾನು, ಅದಲ್ಲ ನಾವು ಅರ್ಜೆಂಟ್ ಆಗ್ಬೇಕು. ನಾವು ಮಂಡಳಿಗೆ ಬೀಳ್ತೇವಲ್ಲ ಬೆಂಕಿ ಕೊಟ್ಟು ಬಿಡ್ತೇವೆ.
0: ಈಗ ಕಬ್ಬು ಬೆಳೆಯುವಾಗ ನೀವು ಅದರ ಒಳಗೆ ಅಂತರ್ಬೆಳೆಯಾಗಿ ಬೇರೆ ಬೆಳೆಗಳನ್ನು ಬೆಳೆಸಲಿಕ್ಕೆ ಆಗ್ತದ? ಕಬ್ಬು ಬೆಳೆಯಲ್ಲಿ
1: ಆಗ್ತದೆ.
0: ನೀವೇನು ಬೆಳೆಸ್ತೀರಿ?
1: ಏನಂದ್ರೆ ಮೇಡಮ್, ಇದು ಕಬ್ಬು ಕಡಿದ್ದೇವೆ ನಾವೀಗ, ಆ ಕಬ್ಬು ಕಡಿದ ದಂಡೆ ಉಂಟಲ್ಲ ಅದರಲ್ಲಿ ಬೆಂಡೆಕಾಯಿ ವೈಟ್ ಬೆಂಡೆಕಾಯಿ ಹಾಕ್ತೇವೆ ನಾವು. ಊರಿದ ಬೆಂಡೆಕಾಯಿ ಅಂತ ಹೇಳ್ತೇವೆ ಅದಕ್ಕೆ. ಈ ಟೈಮ್ ಹಾಕ್ಬೇಕು, ಮಳೆ ಬಂದ್ರೆ ಆಗುದಿಲ್ಲ ಅದು. ಈಗ ನನ್ನ ಬೀಜ ಸ್ವಲ್ಪ ಅದರ ಪ್ರಾಬ್ಲಮ್, ಬೀಜ ಇಲ್ಲ ಜಾಸ್ತಿ ಅದಕ್ಕೆ. ಇಷ್ಟು ಉಂಟು ಬೀಜ, ಅದು ಹಾಳಾಗಿದೆ. 3-4 ವರ್ಷ ಆಯ್ತು ಮಾಡಿದ್ರೆ ನಾವು ಸರಿಯಾಗಿ ನಮ್ಮ ತಾಯಿ ಒಂದು ಹುಷಾರಿಲ್ಲದೆ. ಈಗ ಅದು ಹಾಕಿದ್ರೆ ಅದ್ರಲ್ಲಿ ಕೂಡ ಪ್ರಾಫಿಟ್ ಬರ್ತಾ ಉಂಟು. ಅದು ನಾವು ಅಲ್ಲೇ ನೋಡಿದ್ರೆ ಬೆಂಡೆ
0: ಯಾವ ಟೈಮ್ ಅಲ್ಲಿ ಹಾಕ್ತೀರಿ?
1: ಅದೇ ಟೈಮ್ ಹಾಕ್ಬೇಕು ನಾವು,
0: ಸೆಪ್ಟೆಂಬರ್
1: ಅಲ್ಲಿ, ಸೆಪ್ಟೆಂಬರ್ ಮಿಡ್ಲ್ ಅಲ್ಲಿ ಹಾಕ್ಬೇಕು ನಾವು. ಮಳೆ ಸ್ವಲ್ಪ ಕಮ್ಮಿ ಆಗುವಾಗ ಅದಕ್ಕೆ ಕೂಡ ರೇಟ್ ಉಂಟು. ನಾವು ಸಾಧಾರಣ ನಾವು ಅವತ್ತೆಲ್ಲ ಹಾಕ್ತಿದ್ದೆ ನಾವು ಒಂದು ವಾರಕ್ಕೆ ಒಂದೊಂದು ಸಲ ತೆಗೆ ಒಂದೊಂದು ಕ್ವಿಂಟಲ್ ಒಂದು ಕಾಲು ಕ್ವಿಂಟಲ್ ನಮ್ಗೆ ಸಿಕ್ತಿತ್ತು. ವಾರಕ್ಕೆ ಒಂದು 3-4 ಕ್ವಿಂಟಲ್ ಬೆಳಿಗ್ಗೆ ಮಾರ್ಕೆಟ್ಗೆ ಕೊಂಡು ಬರೋದು ಗಾಡಿಯಲ್ಲಿ.
0: ಬೆಂಡೆ ಬೆಳೆ ಮಾತ್ರ ಆಗ್ತದ ಅಲ್ಲ ಬೇರೆ ತರಕಾರಿ?
1: ಬೆಂಡೆನೆ ನಮ್ಮದು, ಯಾವ್ದ ನೋಡಿ ನೋಡಿ ಹಾಕುದು ನಾವು. ಈಗ ಎಲ್ಲ ಕೃಷಿ ನಾನು ಮಾಡುದಿಲ್ಲ, ನಾವು ಕಬ್ಬು ಮಾಡುದು. ಯಾಕಂದ್ರೆ ಅದು

0: ನಮಗೆ ಗೊತ್ತಾದ ವಿಷಯ ಏನಂತ, ತರಕಾರಿಯಲ್ಲಿ ನಾವು ಎಲ್ಲ ತರಕಾರಿ ಮಾಡುದಿಲ್ಲ, ಇದಾದ್ರೆ ನಮಗೆ ಇದರ ರಿಸಲ್ಟ್ ಬೇಗ ಸಿಗ್ತದೆ, ನಮಗೆ ಬೇಗ ಬೇಗ ಆಗ್ತದೆ, ಅದೆಲ್ಲ ಕಾಯ್ಬೇಕಾಗ್ತದೆ, ಅದನ್ನ 4-5 ತಿಂಗಳು ಅದು ಕಾಯ್ಬೇಕು, ಇದರಲ್ಲಿ 3 ತಿಂಗಳು ಬೆಂಡೆಗೆ.
1: ಒಳಗೆ ಮಾಡುವಾಗ ಅದಕ್ಕೆ ಏನಾದ್ರೂ ಕೀಟಬಾಧೆ ಏನು,
0: ಅದಕ್ಕೆ ನಾವು ಇದು ಮಾಡ್ತೇವೆ, ಏನಂದು ಅದೇನಾದ್ರೂ ಇದು ಬರ್ತೇವೆ, ಅದು ಇರುವೆ ಇರುವೆ ಎಲ್ಲ ಅದು ಹೂ ತಿಂತದೆ, ಅದಕ್ಕೆ ಸಿಂಪಲ್ ಇದು ಡಿಪಿ ಪೌಡರ್ ತಲೆಗೆಲ್ಲ ಸಿಂಪಡಿಸ್ಬೇಕು ನಾವು, ಅದು ಸರಿ ಆಯ್ತೇವೆ. ಮತ್ತೆ ಮತ್ತೆ ಮದ್ದು ಸಿಗ್ತದೆ, ಅದೊಂದು ಮದ್ದುಂಟು ಅದಕ್ಕೆ ತಕ್ಕಂತ, ಅದಕ್ಕೆ ನಾವು ಅದು ಕೊಡ್ತೇವೆ ಮದ್ದು. ಆದ್ರೆ ಎಲ್ಲ
1: ತಿನ್ನುವಂತ ತರಕಾರಿ ಎಲ್ಲ
0: ಅದಕ್ಕೆಲ್ಲ ಆಗುದಿಲ್ಲ, ಅದೆಲ್ಲ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದು
1: ಈಗ ನಿಮಗೆ ಈ ಕಬ್ಬು ಬೆಳಿಲಿಕ್ಕೆಲ್ಲ ಕೆಲಸದವರೆಲ್ಲ ಸಿಗ್ತಾರ ಸುಲಭವಾಗಿ?
0: ಸಿಗ್ತಾರೆ ಮೇಡಮ್, ಅದು ಸ್ವಲ್ಪ ಕಷ್ಟ ಉಂಟು, ಕರೀಲಿಕ್ಕೆ ಬರುದಿಲ್ಲ. ಒಂದು ಸಲ ಬಂದ್ರೆ ಅದ ಸ್ವಲ್ಪ ನಾನಂದ್ರೆ, ಯಾಕೆಂದ್ರೆ ಕಬ್ಬು 10 ಜನ ಕೆಲಸಕ್ಕಿದ್ರೆ ಕೂಡ ಕೆಲಸಕ್ಕಿದ್ದಾರೆ ಅಂದ್ರೆ ನಾ ಕೈ ಕಟ್ಟು ದೂರ ನಿಲ್ಲುದಿಲ್ಲ, ನಾನು ಅವರೊಟ್ಟಿಗೆ ಕೆಲಸ ಮಾಡ್ತೇನೆ ನಾನು. ಯಾಕಂದ್ರೆ ನಾನು ಕೆಲಸ ಮಾಡಿದ್ರೆ ಅವರು ಎಣಿಸ್ತಾರೆ, ಸಂಬಳ ಕೊಡುವವನಿಗೆ ಕೆಲಸ ಮಾಡಿದ್ರೆ ನಾವು ಇವನೊಟ್ಟಿಗೆ ಹೇಗಪ್ಪ ನಾವು ಕೆಲಸ ಮಾಡುದಂತ ಅವ್ರು ಕೂತ್ಕೊಳ್ಳುದಿಲ್ಲ, ಕಂಟಿನ್ಯೂ ಮಾಡ್ತಾನೆ ಇರ್ತೇನೆ. ನಾವು ಕೂಡ ಅವ್ರೊಟ್ಟಿಗೆ ಇರ್ತೇವೆ ಕೆಲಸ ಮಾಡಿ, ಜನ ಕನ್ನಡದವರೆಲ್ಲ ಸಿಗ್ತಾರೆ, ಊರಿನವರಿಲ್ಲ ಕನ್ನಡದವರು ಸಿಗ್ತಾರೆ, ಹಿಂದಿಯವರು ಅದು ಎಲ್ಲ ಸಿಗ್ತಾರೆ.
1: ಕಬ್ಬು ಬೆಳೆಯಲ್ಲಿ ನಿಮ್ಮ ಖರ್ಚೆಲ್ಲ ಕಳೆದು ನಿಮ್ಮ ಆದಾಯ ಎಷ್ಟಾಗಿ
0: ಬರ್ತದೆ ಮೇಡಮ್? ಈ ಸಲ ನಿರೀಕ್ಷೆ ಮಾಡಿದ್ದೀನಿ ನಾನು, ನಿರೀಕ್ಷೆ ಮಾಡಿದ್ರೆ
1: ಸಾಮಾನ್ಯವಾಗಿ ಯಾವಾಗ್ಲೂ ಎಷ್ಟು ಬರ್ತದೆ?
0: ಅದೇ ಈ ಸಲ ನಾನು ಸಾಮಾನ್ಯವಾಗಿ ನನಗೊಂದು ಬರ್ತಿದ್ದು 2.5 ಲಕ್ಷ ಆಗಿದೆಲ್ಲ ಬರ್ತಿದ್ದಿಲ್ಲ, ಖರ್ಚುಂಟು ಅದರಲ್ಲಿ, ಬರೀ ಹಣ ಅದು ತೋಟಲಾಗೆ ಅದನ್ನು ಮುಂದೆ ಆಗ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ಖರ್ಚುಂಟು. ಮತ್ತೆ ಈ ಸಲ ನಮಗೆ ಒಳ್ಳೆ ಬಂದಿದೆ ಕಬ್ಬು, ಅದಕ್ಕೆ ಸಾಧಾರಣ ಲೆಕ್ಕದಲ್ಲಿ ಅಷ್ಟು ಬಂದಿದೆ. ಆದ್ರೆ ಅದನ್ನು ಆವತ್ತು ಹೇಳಿದಲ್ಲ ನಾನು, ಕೈಗೆ ಬಂದ ಬಾಯಿಗೆ ಬರಲಿಲ್ಲ ಅಂತ, ಹಾಗೆ ಹಾಗೆ ಹೋಗಿರಲ್ಲ, ಹಾಳಾಗಿದೆ ಅಲ್ಲ, 1.5 ಲಕ್ಷ ಹೋಯ್ತು ಕಬ್ಬು ನಮ್ದು.
1: ಮನೆಯವರ ಸಹಕಾರ ಅಲ್ಲ,
0: ಮನೆಯವರ ಸಹಕಾರ ಅಂದ್ರೆ ನನ್ನ ಹೆಂಡತಿ, ನನಗೆ ತುಂಬಾ ಈ ಟೈಮ್ ಈಗ ಅವ್ರು ಯಾರು ಸಪೋರ್ಟ್ ಮಾಡುದಿಲ್ಲ, ಅವ್ರ ಗಂಡ ಅವ್ರಿಗೆ ಅವ್ರ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಒಂದು ಗದ್ದೆಗೆ ಊಟ ಮಾಡಿಕೊಡುದು, ಅದು ಎಲ್ಲ ರೆಡಿ ಮಾಡಿಕೊಡುದು, ಒಂದು 10 ಜನ ಇದ್ರೆ ಅವ್ರಿಗೆ ಸಂಬಳ ರೆಡಿ ಮಾಡಿಕೊಡುದು ಅವ್ರಿಗೆ, ಅದೆಲ್ಲ ಮಾಡ್ತಾರೆ ನನ್ನೊಟ್ಟಿಗೆ ಇದ್ರು ಕೆಲಸಕ್ಕೆಲ್ಲ. ನಾನು ಹೇಳಿದ್ದೆ ಅದು ಆಗುದಿಲ್ಲ ಅಂತ ಹೇಳಿದ್ರೆ ಸಪೋರ್ಟ್ ಉಂಟು, ಫುಲ್ ಸಪೋರ್ಟ್ ಉಂಟು ಹೇಳ್ತಾರೆ. ಒಂದ್ಸಲ ನನ್ನ ಕಷ್ಟ ನೋಡಿ, ಯಾಕೆಂದ್ರೆ ಅಲ್ಲಿನ ಕೆಲಸ ನೋಡಿ ಬರುವಾಗ ನನಗೆ ಒಂದೇ ಸಲ ಬಿಲ್ಲಿ ಬಿರು ಬೀಳು ನನಗೆ ಆಗುದಿಲ್ಲ ಅಂತ, ನೀವು ಹೋಗ್ಬೇಡಿ ಬೇಡ ಬೇಡ, ನೀವು ಕೂಡ ಹೇಳ್ತಾರೆ ಹಾಗೆ ಮಾಡ್ತಾರೆ ಬೇಡ ಅಂತ. ಆದ್ರೆ ನನಗೆ ಅದು ಕೈ ಬಿಲ್ಕು ಮಾಸಿಲ್ಲ,
1: ಆಸಕ್ತಿ
0: ಇದೆ. ನಾನು ಏನ್ ಹೇಳಿದ್ರೆ ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ, ನಮಗೆ ಬೇರೆ ಏನಾದ್ರು ಹೇಳಿ, ಅದು ನನ್ನ ಜೀವನ ಎಷ್ಟು ತಮ್ಮ ದೇವರು ಕೈ ಕಾಲು ನಮಗೆ ಇದು ಶಕ್ತಿ ಕೊಟ್ಟರು ಅಷ್ಟು, ಅದ್ರ ಅಂದಿ ತರ ನನಗೆ ದುಡಿತೇನೆ ಅಂತ ಹೇಳಿದ್ದೆ ಅವರಿಗೆ. ಮಕ್ಕಳ ಸಪೋರ್ಟ್ ಉಂಟು ಅವ್ರಿಗೆ, ಅವ್ರು ಹೇಳ್ತಾರೆ, ಯಾಕಂದ್ರೆ ಒಂದೊಂದ್ಸಲ ನಾವು ಇಲ್ಲಿ ಬಂದು ಬೀಳ್ತೇವೆ, ನಮಗೆ ಒಂದೊಂದ್ಸಲ ಗೆವದ ಇಲ್ಲದಾಗೆ ಆಗ್ತದೆ, ಸುಸ್ತಾಗಿ ಅಲ್ಲ. ಇವರು ಹೇಳಿದ್ರು ಯಾಕೆ ಹೋಗುದು ನೀವು, ಬೇಡ ಹೋಗುದು ಬೇಡ, ನೀವು ಇಲ್ಲೇರಿ ನಮಗೆ ಯಾವ್ದು ನೀವು ಇಷ್ಟು ಇದ್ದು ಸಾಕು ನಮಗೆ ಬೇಡ ಅಂತ. ನಾನು ಅದನ್ನು ಕೇಳುದಿಲ್ಲ, ನಾನು ಬೊಂಡಕ್ಕೆ ಹೋಗ್ತೇನೆ, ಬೊಂಡ ಹೇಳಿದ ನಿಮಗೆ, ಮತ್ತೆ ರಿಕ್ಷೆಗೆ ಹೋಗ್ತೇನೆ, ಎಲ್ಲ ಕೆಲಸಕ್ಕೆ ನಾನು ಮಾಡ್ತೇನೆ, ಕೆಲಸ ಅಂದ್ರೆ ಎಲ್ಲ ನಾನು ಎಲ್ಲ ನಾನು ಮಾಡ್ತೇನೆ.
1: ಆಗ ನಾವು ನಿಮ್ಮ ಜೊತೆ ತೋಟದಲ್ಲಿ ಗಮನಿಸಿದ್ವಿ, ನೀವು ಪಾದರಕ್ಷೆ ಇಲ್ಲದೆ ಹೋಗುವಂತದ್ದು ನೋಡಿದ್ವಿ, ಅದಕ್ಕೆ ಏನಾದ್ರೂ ಕಾರಣ?
0: ಕಾರಣ ಉಂಟು ಮೇಡಮ್, ಯಾಕಂದ್ರೆ ನಾನೊಂದ್ಸಲ ಕೃಷಿ ಈಗ ಟಿವಿಯಲ್ಲಿ ನೋಡಿದ್ದು, ಒಬ್ಬರು ಅದರ ಸಂದರ್ಶನ ಇತ್ತು, ಅದ್ರ ಅದ ನೋಡೋದು ತುಂಬಾ ಇಷ್ಟ ಅದನ್ನೆಲ್ಲ. ಅದಕ್ಕೆ ನಾನು ಚಪ್ಪಲ ಯಾಕೆ ಹಾಕುದ್ರು ಕೇಳಿದ್ರು, ಅವರು ಚಪ್ಪಲ ಹಾಕಿದ ಅಲ್ಲಿ ಕೆಲಸ ಮಾಡಿದ್ರೆ ಭೂಮಿಯಲ್ಲಿ ಎಲ್ಲ ಇದಿರ್ತ ಅಲ್ಲ ಮೇಡಮ್, ಎಲ್ಲ ಸೊಪ್ಪು ಎಲ್ಲ ಮಿಷಿನ್ ಅಲ್ಲಿ ಉಡಿ ಉಡಿಯಾಗಿ ಆಗ್ತದೆ ಅಲ್ಲ, ಮನೆಯಲ್ಲಿ ಇರ್ತದೆ ಅದರದ್ದು ಫರ್ಶ ಅಂತ ನಮ್ಮ ಈ ಕಾಲು ಅಡಿಗೆ ತಾಗಿ ಅದು ಏನಾದ್ರು ಆಗಿ ಅದನ್ನು ಬಿಪಿ ಶುಗರ್ ಅದರಲ್ಲಿ ದೂರ ಆಗ್ತದೆ ಅಂತ ಒಂದು ಆಗ್ತದಂತ ನಾನು ಟಿವಿಯಲ್ಲಿ ಕೃಷಿ ಅವರು ಹೇಳಿದ್ದು. ನಾನು
1: ಆಕ್ಯುಪಂಕ್ಚರ್ ಆಗಿ
0: ಎಲ್ಲ ಹೇಳಿಕ್ಕೆ ಆಗಲ್ಲ, ಅದಕ್ಕೆ ಅದಕ್ಕೆ ನಾನು ಗದ್ದೆಯಲ್ಲಿ ಇದು ಏನು ಚಪ್ಪಲ ಹಾಕುದಿಲ್ಲ, ಇಲ್ಲ ಇಲ್ಲಾದ್ರೆ ಚಪ್ಪಲ ಕಮ್ಮಿ ಆಗುದು, ಎಲ್ಲಾದ್ರೂ ಹೋದ್ರೆ ನಾನು ಪ್ಯಾಂಟ್ ಹಾಕಿದ್ರೆ ಮಾತ್ರ ಚಪ್ಪಲ, ಇಲ್ಲಾದ್ರೆ ಚಪ್ಪಲ ಹಾಕುದಿಲ್ಲ.
1: ನಿಮ್ಮನ್ನು ನೋಡಿ ಸ್ಫೂರ್ತಿ ಪಡೆದು ಯಾರಾದ್ರೂ ಕೃಷಿಕರು ಕಬ್ಬು ಬೆಳೆಯನ್ನು ಮಾಡ್ತಾ ಇದ್ದಾರೆ?
0: ನಮ್ಮನ್ನು ನೋಡಿ ಅಲ್ಲ, ನಮ್ಮ ಕೆಲವರು ಮಾಡ್ತಾರೆ ಕಬ್ಬು, ಕೆಲವರು ಹೇಳ್ತಾರೆ ಒಂದೊಂದ್ಸಲ ಅದು ಮಾರ್ಕೆಟಿಂಗ್ ಬರುವಾಗ ನಮ್ಮ ಜನ ನನ್ಗೆ ಇದ್ರೆ ಹೇಳಿ ಮಾರ ನಮಗೆ ಸಪೋರ್ಟ್ ಮಾಡಿ, ನಾನು ಕಬ್ಬು ಮಾಡ್ತೇನೆ ಅಂತ, ನೀವು ಮಾಡಿ ನಾನು ನಿಮಗೆ ಸಪೋರ್ಟ್ ಕೊಡ್ತೇನೆ ನಾನು ಹೇಳಿದ್ದೆ ಅವರಿಗೆ. ಮುಂಚೆ 4 ಜನ ಮಾಡ್ತಿದ್ರು ಅಲ್ಲಿ.
1: ಈಗ ಯಾರಾದ್ರೂ ರೈತರಿಗೆ ಕಬ್ಬು ಬೆಳೆ ಬೆಳಿಬೇಕು ಅಂತಾದ್ರೆ ನಿಮ್ಮನ್ನು ಸಂಪರ್ಕಿಸಬಹುದು, ನಿಮ್ಮ ಫೋನ್ ನಂಬರ್ ಅನ್ನು ಕೊಡಬಹುದು, ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಬಹುದು.
0: ಖಂಡಿತ, ಯಾಕಂದ್ರೆ ಅದನ್ನು ಕೃಷಿ ಯಾರು ಕೂಡ ಮಾಡಿದ ಕೃಷಿ, ಅದು ಕೂಡ ನನಗೆ ಅದು ಮಾಡಿ ಅದೇ ನನಗೆ ಖುಷಿ, ಅದು ಕೃಷಿ ಖುಷಿ ನನಗೆ ಯಾರು ಮಾಡಿದ್ರೆ ಅಂತ. ಒಂದು ವಿಷಯ ಏನಂದ್ರೆ ಮೇಡಮ್, ಈಗ ನೀವು ಬಂದ ನಮಗೆ ಈಗ ಎಲ್ಲ ಕೇಳಿದ್ರಿ ಕೃಷಿಯವರನ್ನ, ಅದು ಅದೇ ಒಂದು ದೊಡ್ಡ ಶ್ರೀಮಂತರು ಮಾಡಿದ್ರೆ ಅಂಗಳದಲ್ಲಿ ಒಂದು ಮಸಾಲೆ ಏನಾದ್ರು 10 ಕಟ್ ಮಾಡಿದ್ರೆ ಅದು ಹೈಲೈಟ್ ಆಗ್ತದೆ, ತುಂಬಾ ಹೈಲೈಟ್ ಆಗ್ತಾರೆ. ನಮ್ಮಂತವ್ರು ಏನೋ ಒಂದು ಕಡುಬಡವಾದ ಮಾಡಿದಾರೆ, ಅದನ್ನ ಯಾರು ಇದು ಮಾಡುದಿಲ್ಲ, ಗಮನ ತಗೊಳ್ದ ಮಾಡ್ಲಿ ಪಡ್ಮಾರ ಕಾಸು ಮಾಡ್ಬೋತಾ ನಂಬುತ್ತಾನೆ, ಹಾಗೆ ಹೇಳ್ತಾರೆ ಎಲ್ಲ. ಹಾಗೆ ತುಂಬಾ ಇದ್ದಾರೆ, ಈಗ ಹಾಗೆ ಎಲ್ಲರೂ ಇದ್ದಾರೆ. ನಮ್ಮ ನಮಗೆ ಅದಕ್ಕೆ ಸಪೋರ್ಟ್ ಕೊಡುವವರು ಯಾರಿಲ್ಲ ಇಲ್ಲಿ, ನಮ್ಮ ಎಲ್ಲ ಗಮನಿಸಿದ್ದೀವಿ ನಾವು.
1: ಸರ್, ನಿಮ್ಮ ಫೋನ್ ನಂಬರ್ ಅನ್ನು ಹೇಳಿ.
0: 9 3 7

0: 9672031
1: ಇನ್ನೊಮ್ಮೆ
0: 9379672031 ಇನ್ನೊಂದು ನಂಬರ್ 8747003124 8747003124
1: ಅಶೋಕ್ ಸಾಲಿಯಾನ್ ಅವರೇ, ನಗರ ಪ್ರದೇಶದಲ್ಲಿ ಇದ್ದುಕೊಂಡು ಕಬ್ಬು ಬೆಳೆಯುವ ನಿಮ್ಮಂತ ರೈತರು ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದೀರಿ. ನಿಮ್ಮಿಂದ ಎಲ್ಲರ ಮನೆಗಳಿಗೆ ಕಬ್ಬು ಸಕ್ಕರೆ ಬೆಲ್ಲ ರೂಪದಲ್ಲಿ ಒದಗ್ತಾ ಇದೆ. ನಿಮ್ಮ ಪರಿಶ್ರಮದ ಕುರಿತು ಉತ್ತಮ ಮಾಹಿತಿ ನೀಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ನಮಸ್ಕಾರ.
2: ಮಂಗಳೂರಿನ ಅಶೋಕ್ ಸಾಲಿಯಾನ್ ಅವರ ಕಬ್ಬು ಕೃಷಿಯ ಅನುಭವವನ್ನು ಕೇಳಿದಿರಿ. ಮಾತನಾಡಿಸಿದವರು ಗಾಯತ್ರಿ ಎಂ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ

0: ನಗರ ಪ್ರದೇಶದಲ್ಲಿ ಇದ್ದುಕೊಂಡು ಕಬ್ಬು ಬೆಳೆಯುವ ನಿಮ್ಮಂತ ರೈತರು ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದೀರಿ. ನಿಮ್ಮಿಂದ ಎಲ್ಲರ ಮನೆಗಳಿಗೆ ಕಬ್ಬು ಸಕ್ಕರೆ ಬೆಲ್ಲ ರೂಪದಲ್ಲಿ ಒದಗ್ತಾ ಇದೆ. ನಿಮ್ಮ ಪರಿಶ್ರಮದ ಕುರಿತು ಉತ್ತಮ ಮಾಹಿತಿ ನೀಡಿದ್ದೀರಿ. ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ. ನಮಸ್ಕಾರ.
1: ಮಂಗಳೂರಿನ ಅಶೋಕ್ ಸಾಲಿಯಾನ್ ಅವರ ಕಬ್ಬು ಕೃಷಿಯ ಅನುಭವವನ್ನು ಕೇಳಿದಿರಿ. ಮಾತನಾಡಿಸಿದವರು ಗಾಯತ್ರಿ ಎಂ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
5: ಅಸ್ಲಿ ನೋಟ್ ನಲ್ಲಿ ಯಾಕಾಡ್ತೀಯ
6: ಬ್ರೋ? ಇದು ಹರಿದಿದೆ.
5: ಇಲ್ ಕೇಳು, ಹರಿದೋಗಿರ್ತಿರೋ ಅಥವಾ ಹಳೆ ನೋಟ್ ಅನ್ನು
7: ಬ್ಯಾಂಕ್ ಬ್ರಾಂಚ್ ನಲ್ಲಿ ಎಕ್ಸ್ಚೇಂಜ್ ಮಾಡಬಹುದು.
6: ವಾವ್, ಹೊಸ ನೋಟ್ ಸಿಗುತ್ತಾ?
5: ಹಾ, ಇದರಿಂದ ನೀನು ನಮ್ಗೆ ಪಿಜ್ಜಾ ಪಾರ್ಟಿ ಕೊಡ್ಬೇಕು.
7: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ.
8: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
9: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
8: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
9: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
8: ಲಿಡ್ಕರ್, ನಂಬಿಕೆ ನಿರಂತರ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಕೃಷಿ ಮಾಹಿತಿ ಕೇಳೋಣ.
10: ರಾಂಬುಟಾನ್ ಹಣ್ಣು ಸ್ಯಾಂಪಿಡೇಸಿ ಕುಟುಂಬಕ್ಕೆ ಸೇರಿದ್ದು ಏಷ್ಯಾ ಖಂಡದ ದಕ್ಷಿಣ ಪೂರ್ವ ಭಾಗಗಳ ಭೂಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಬೆಳೆಯಲ್ಪಡುತ್ತಿದೆ. ಇತ್ತೀಚೆಗೆ ಭಾರತ ಹಾಗೂ ಶ್ರೀಲಂಕಾ ದೇಶಗಳಲ್ಲೂ ಕೂಡ ಇದನ್ನು ಬೆಳೆಸುತ್ತಾರೆ. ಈ ಹಣ್ಣಿಗೆ ಹೆಸರು ಬರಲು ಕಾರಣ, ಮಲೆಯ ಭಾಷೆಯಲ್ಲಿ ಈ ಹಣ್ಣಿನ ಕೂದಲನ್ನು ರಾಂಬೂಟ್ ಎಂದು ಕರೆಯುತ್ತಾರೆ. ಇದನ್ನು ರೋಮವುಳ್ಳ ಲಿಚ್ಚಿ ಅಂದರೆ ಹ್ಯಾರಿ ಲಿಚ್ಚಿ ಎಂದು ಕೂಡ ಕರೆಯಲಾಗುತ್ತದೆ. ಇದರ ತಿರುಳಿನಲ್ಲಿ ಅಧಿಕ ಪ್ರಮಾಣದ ಶರ್ಕರಪಿಷ್ಟ, ಖನಿಜ ಪದಾರ್ಥ ಹಾಗೂ ಸಿ ಜೀವಸತ್ವ ಇದೆ. ಈ ಹಣ್ಣಿನ ಸೇವನೆಯಿಂದ ಹೊಟ್ಟೆಯಲ್ಲಿ ಜಂತು ಹುಳುಗಳು ನಾಶಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಇದರ ಬೇಸಾಯವು ಕೇರಳದ ಜಿಲ್ಲೆಗಳಾದ ತ್ರಿಶೂರ್, ಕೋಟ್ಟಯಂ, ಎರ್ನಾಕುಳಂ, ತಮಿಳುನಾಡಿನ ನಾಗರಕೋಳಿ, ನೀಲಗಿರಿ, ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಜಿಲ್ಲೆಗಳಾಗಿದೆ. ರಾಂಬುಟಾನ್ ಮರಗಳು ಹೆಣ್ಣು, ಗಂಡು ಅಥವಾ ಉಭಯ ಲಿಂಗಿಗಳಾಗಿರುತ್ತವೆ. ಹಣ್ಣುಗಳು ಲಿಚ್ಚಿ ಹಣ್ಣುಗಳನ್ನು ಹೋಲುತ್ತವೆ. ಹಣ್ಣಿನ ಹೊರಮೈ ಒರಟಾಗಿದ್ದು ಉದ್ದ ಹಾಗೂ ದಪ್ಪವಾದ ಹಳದಿ, ನಸುಗೆಂಪು ಮತ್ತು ಕೆಂಪು ಬಣ್ಣದ ಕೂದಲನ್ನು ಹೊಂದಿರುತ್ತದೆ. ಹಣ್ಣಿನ ಒಳ ತಿರುಳು ಪ್ರಕಾಶಿತ ಬಿಳಿ ಅಥವಾ ಗುಲಾಬಿ ಮಿಶ್ರಿತ ಬಣ್ಣವನ್ನು ಹೊಂದಿದ್ದು, ರಸಭರಿತ ತಿರುಳು ರುಚಿಯಲ್ಲಿ ಸಿಹಿ ಹುಳಿಗಳ ಮಿಶ್ರಣವನ್ನು ಹೊಂದಿದೆ. ಈ ಬೆಳೆಯನ್ನು ಹೆಚ್ಚು ಫಲವತ್ತತೆಯಿಂದ ಕೂಡಿದ ನೀರು ಬಸಿಯುವ ಆಳವಾದ ಮರಳು ಮಿಶ್ರಿತ ಗೋಡು ಮಣ್ಣು ಅಥವಾ ಕೆಂಪು ಗೋಡು ಮಣ್ಣುಗಳಲ್ಲಿ, ಸಾವಯವಯುಕ್ತ ಅಂಶಗಳುಳ್ಳ ಮಣ್ಣುಗಳಲ್ಲಿ ಹೆಚ್ಚಿನ ಇಳುವರಿ ಮತ್ತು ಗುಣಮಟ್ಟದಿಂದ ಬೆಳೆಯಲು ಉಪಯುಕ್ತ. ಮಣ್ಣಿನ ರಸಸಾರ 4.5-6 ಬೇಕಾಗುತ್ತದೆ. ನೀರು ನಿಲ್ಲುವ ಭೂಪ್ರದೇಶ ಇದರ ಬೆಳೆಗೆ ಸೂಕ್ತವಲ್ಲ. ರಾಂಬುಟಾನ್ ಬೆಳೆ ಉಷ್ಣವಲಯದ ಬೆಳೆಯಾಗಿದ್ದು ಆರ್ದ್ರತೆಯಿಂದ ಕೂಡಿದ ಹವೆ ಇರಬೇಕಾಗುತ್ತದೆ. ಸಾಮಾನ್ಯ 22-30 ಉಷ್ಣಾಂಶದಲ್ಲಿ ಇದು ಚೆನ್ನಾಗಿ ಬೆಳೆಯುತ್ತದೆ. ಜೂನ್ನಿಂದ ಜುಲೈ ತಿಂಗಳು ಇದರ ನಾಟಿಗೆ ಸೂಕ್ತ. ಕೆಂಪು ಹಣ್ಣಿನ ಮತ್ತು ಹಳದಿ ಹಣ್ಣಿನ ಬಗೆಗಳು ಇದರಲ್ಲಿ ಮುಖ್ಯವಾದ ತಳಿಗಳು. ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಅಭಿವೃದ್ಧಿಪಡಿಸಿದ ತಳಿಗಳೆಂದರೆ ಅರ್ಕಾ ಕೂರ್ಗ್ ಅರುಣ್, ಅರ್ಕಾ ಕೂರ್ಗ್ ಪಿತಾಪ್, CHES 26, CHES 14 ಮುಂತಾದವು. ಅರ್ಕಾ ಕೂರ್ಗ್ ಅರುಣ್ ಇದರ ಮರಗಳು ಮಧ್ಯಮ ಗಾತ್ರಕ್ಕೆ ಬೆಳೆಯುವ, ಸಾಧಾರಣ ಹರಡಿಕೊಳ್ಳುವ, ಬೇಗನೆ ಫಲ ಕೊಡುವಂತಹ ಗುಣವನ್ನು ಹೊಂದಿವೆ. ಹಣ್ಣುಗಳು ಕಡು ಕೆಂಪು ಬಣ್ಣವಿದ್ದು 40-45 ಗ್ರಾಂ ತೂಗುತ್ತವೆ. ಇದು ಬೇಗನೆ ಕೊಯ್ಲಿಗೆ ಬರುವ ತಳಿಯಾಗಿದ್ದು ಫೆಬ್ರವರಿ ತಿಂಗಳಲ್ಲಿ ಹೂ ಬಿಟ್ಟು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೊಯ್ಲಿಗೆ ಬರುತ್ತದೆ.

0: ತಿರುಳು ದಪ್ಪವಾಗಿ ಗಟ್ಟಿಯಾಗಿ ಬಿಳಿಯಾಗಿರುತ್ತದೆ. 10 ವರ್ಷದ ಗಿಡ ಸರಾಸರಿ 750 ರಿಂದ 1,000 ಹಣ್ಣುಗಳನ್ನು ಕೊಡುತ್ತದೆ. ಅರ್ಕ ಕೂರ್ಗ್ ಪಿತಾಬ್ ಹೆಚ್ಚು ಇಳುವರಿ ಕೊಡುವ ಪ್ರತಿ ಋತುವಿನಲ್ಲಿ ಹಣ್ಣು ಬಿಡುವ ತಳಿಯಾಗಿದೆ. ಮಧ್ಯಮ ಎತ್ತರ, ಸಾಧಾರಣ ಹರಡಿಕೊಳ್ಳುವ ತಳಿ ಇದು. ತಿರುಳು ಬಿಳಿಯಾಗಿದ್ದು ಸಿಹಿ ಮತ್ತು ರಸಭರಿತವಾಗಿರುತ್ತದೆ. ಹಣ್ಣುಗಳು 25-30 ಗ್ರಾಂ ತೂಕವಿರುತ್ತದೆ. ಪ್ರತಿ ವರ್ಷ ಗಿಡ ಸರಾಸರಿ 1,200 ರಿಂದ 1,500 ಹಣ್ಣುಗಳನ್ನು ಬಿಡುತ್ತದೆ. ಗಿಡಗಳು ಬೇಗನೆ ಬೆಳೆದು ಹರಡಿಕೊಳ್ಳುವುದರಿಂದ ಗಿಡದಿಂದ ಗಿಡಕ್ಕೆ ಹೆಚ್ಚು ಅಂತರವನ್ನು ಕೊಟ್ಟು ನಾಟಿ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ 10-15 ವರ್ಷಗಳಲ್ಲಿ ಒಂದರ ಮೇಲೊಂದು ಹರಡಿಬಿಡುತ್ತದೆ. 1 ಹೆಕ್ಟೇರ್ನಲ್ಲಿ ಸರಾಸರಿ 100-150 ಗಿಡಗಳನ್ನು ಇದರಲ್ಲಿ ನಾಟಿ ಮಾಡಬಹುದು. ಸಾಲುಗಳ ನಡುವಣ ಮತ್ತು ಪಾತಿಗಳಲ್ಲಿ ಮಣ್ಣುಗಳನ್ನು ಆಗಾಗ್ಗೆ ಇದರಲ್ಲಿ ಸಡಿಲಿಸಬೇಕು. ಅದರಿಂದ ಕಳೆಗಳ ಬಾಧೆ ಇರುವುದಿಲ್ಲ. ತೇವ ಬಹುಕಾಲ ಉಳಿಯುತ್ತದೆ. ಅಂತರ ಬೆಳೆಯಾಗಿ ಕೆಲವು ವರ್ಷಗಳವರೆಗೆ ಬೇರೆ ಬೇರೆ ರೀತಿಯ ತರಕಾರಿಗಳು, ಹಸಿರೆಲೆ ಗೊಬ್ಬರ ಮುಂತಾದವುಗಳನ್ನು ಬೆಳೆಸಬಹುದು. ರಾಂಬುಟಾನ್ ಗಿಡಗಳು ಬೇಗನೆ ಬೆಳೆಯುವುದರಿಂದ ಸರಿಯಾದ ರೀತಿಯಲ್ಲಿ ಗಿಡ ಬೆಳೆಯಲು ಅನುಕೂಲ ಮಾಡಿಕೊಡುವ ಹಾಗೆ ರೆಂಬೆ ಕೊಂಬೆಗಳನ್ನು ಸವರುವುದು ಅಗತ್ಯ. ನೇರ ಹಾಗೂ ನಿರ್ದಿಷ್ಟವಾಗಿ ಬೆಳೆಯಲು ಆಸರೆಯ ಕೋಲು ಕಟ್ಟುವುದು ಕೂಡ ಅಗತ್ಯ. ಕಟಾವಿನ ನಂತರ ಒಣಗಿದ ರೆಂಬೆ ಕೊಂಬೆಗಳನ್ನು ಸವರುವುದರಿಂದ ಮುಂದಿನ ಋತುವಿಗೆ ಇದು ಚೆನ್ನಾಗಿ ಹೆಚ್ಚು ಕಾಯಿ ಬಿಡಲು ಸಹಕಾರಿಯಾಗುತ್ತದೆ. ಗಿಡ ನಾಟಿ ಮಾಡಿದ 4 ವರ್ಷಗಳ ನಂತರ ಹಣ್ಣುಗಳನ್ನು ಪಡೆಯಬಹುದು. ಕಾಯಿ ಕಚ್ಚಿದ ನಂತರ ಹಣ್ಣಾಗಲು 4-5 ತಿಂಗಳು ಇದು ತೆಗೆದುಕೊಳ್ಳುತ್ತದೆ. ಹಣ್ಣು ಪೂರ್ಣ ಮಾಗಿದಾಗ ಮಾತ್ರವೇ ಕೊಯ್ಲು ಮಾಡಬೇಕು. ಸಾಮಾನ್ಯವಾಗಿ ವರ್ಷಕ್ಕೆ 2 ಬಾರಿ ಹಣ್ಣು ಕಟಾವು ಮಾಡಬಹುದು. ಮೊದಲನೆಯದು ಜೂನ್ ತಿಂಗಳಲ್ಲಿ, ಎರಡನೆಯದು ಡಿಸೆಂಬರ್ ತಿಂಗಳಲ್ಲಿ. ಮರದ ಸರಾಸರಿ ಇಳುವರಿ 60-90 ಕಿಲೋಗ್ರಾಂ ಇರುತ್ತದೆ. ಕಟಾವು ಮಾಡುವಾಗ ನೆಲಕ್ಕೆ ಬೀಳದ ಹಾಗೆ ಹಣ್ಣನ್ನು ಇಡೀ ಗೊಂಚಲನ್ನೇ ಕಟಾವು ಮಾಡಬೇಕಾಗುತ್ತದೆ. ಸುಮಾರು 20-30 ವರ್ಷಗಳವರೆಗೆ ಲಾಭದಾಯಕ ಫಸಲನ್ನು ಇದರಿಂದ ಪಡೆಯಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಪಿಎಸ್ ಸೂರ್ಯನಾರಾಯಣ ಭಟ್.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
1: ರೈತ ಬಂಧುಗಳೇ, ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಅಡೇನಿಯಂ ಕೃಷಿ ಅನುಭವದ ಕುರಿತು ಶರಣ್ಯ ಗಗನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ರಜನಿ ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಭಕ್ತಿಗೀತೆಯೊಂದನ್ನು ಕೇಳೋಣ.

ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಇಂದಿರೇಶ ವಿಠಲರ ಭಕ್ತಿಗೀತೆಯನ್ನು ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯ ನಾರಸಿಂಹ ಅವರ ಭಕ್ತಿ ರಚನೆ

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ವಿಜಯನಾರಸಿಂಹರ ಭಕ್ತಿಗೀತೆಯನ್ನು ಕೇಳಿದ್ರಿ. ಇದು ಇಂದಿನ ಕೃಷಿರಂಗ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಜನಸಂಖ್ಯಾ ಸಂರಕ್ಷಣೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ: ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ದಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ ಸಾಂಗ್ವಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು, ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದನಾಥಾನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಮಾರ್ಚ್ 2026 ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ 20%

0: 6.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರು ಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ March 31 879.58 ಟನ್ಗಳಷ್ಟಿದ್ದಂತಹ ಚಿನ್ನ ಸಂಗ್ರಹ ಪ್ರಸ್ತುತ 880.52 ಮೆಟ್ರಿಕ್ ಟನ್ಗಳಷ್ಟಿದೆ ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ಧಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ದೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 ಮೆಟ್ರಿಕ್ ಟನ್ಗಳಷ್ಟು ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 ಮೆಟ್ರಿಕ್ ಟನ್ ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು June 3 ವೈಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 ಮಿಲಿಯನ್ ಟನ್ಗಳಷ್ಟಾಗುವ ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ CDCA ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟೀಯತೆಯ ಪರಿಶೀಲನೆಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ ಅದರಲ್ಲೂ

0: ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಯದುವೇಂದ್ರ ಸಿಂಗ್ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಐಪಿಎಲ್ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯ ಮೂಲಕ ಫೈನಲ್ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 7:45.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿ ಒಡಹುಟ್ಟಿದವರು ಚಿತ್ರದ ಗೀತೆ. ಸಾಹಿತ್ಯ MN ವ್ಯಾಸರಾವ್ ಅವರದು, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಮುಂದಿನ ಗೀತೆ ಲಾಕ್ ಅಪ್ ಡೆತ್ ಚಿತ್ರದಿಂದ. ಹಾಡಿರುವವರು SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಕಾರ್ಯಕ್ರಮದ ಮುಂದಿನ ಗೀತೆ ಅನುರಾಧ ಶ್ರೀರಾಮ್ ಮತ್ತು ಜೆಸ್ಸಿ ಗಿಫ್ಟ್ ಅವರ ಧ್ವನಿಯಲ್ಲಿ ಸುಂಟರಗಾಳಿ ಚಿತ್ರದಿಂದ. ಸಾಹಿತ್ಯ ರಂಗನಾಥ್ ಅವರದು ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ವಿಕ್ರಾಂತ್ ರೋಣ ಚಿತ್ರಕ್ಕಾಗಿ ವಿಜಯಪ್ರಕಾಶ್ ಅವರು ಹಾಡಿರುವ ಅನೂಪ್ ಭಂಡಾರಿ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮಾನ್ಯ ಉಪರಾಷ್ಟ್ರಪತಿಗಳಾದ ಶ್ರೀ ಸಿ ಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿರುವ BDT ಕಾಲೇಜು ದಾವಣಗೆರೆ ಇಲ್ಲಿನ 75ನೇ ವಾರ್ಷಿಕೋತ್ಸವದ ಬಾನುಲಿ ವರದಿ ಕೇಳುವಿರಿ.

0: ಕೋಟಿಗೊಬ್ಬ ಚಿತ್ರದ ಗೀತೆಯನ್ನು ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರ ಗೀತೆಗೆ ದೇವ ಅವರ ಸಂಗೀತವಿತ್ತು. 2001 ಬಿಡುಗಡೆಯಾದ ಚಿತ್ರವಿದೆವು.
1: ಸ್ಕೂಲ್ ಎಲ್ಲ ಏನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಫೀಸು ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಷನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
5: ಜೋ ಜೋ ಲಾಲಿ ನಾ ಹಾಡುವೆ.
4: ಬೆಳೆಯೋ ಮಕ್ಕಳಿಗೆ ಜ್ಞಾನದ ಗೂಡು.
6: ಈ ಕನ್ನಡದ ಅಕ್ಷರ ಮಾಲೆ.
4: ಹದಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
6: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
4: ವಯೋವೃದ್ಧರಿಗೆ ಬದುಕಿನ ಹಿರಿವೆ.
7: ಬಾನಿಗೊಂದು ಎಲ್ಲೆ ಎಲ್ಲಿದೆ.
4: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90 ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
8: ನಮ್ಮ ನಿಮ್ಮ ವಾಣಿ ಇದು ಎಲ್ಲರ ಕಣ್ಮಣಿ.
4: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ. ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. 2006 ಬಿಡುಗಡೆಯಾದ ಹಠವಾದಿ ಚಿತ್ರದ ಗೀತೆಯನ್ನ ಇದೀಗ ಕೇಳೋಣ. ರವಿಚಂದ್ರನ್, ರಾಧಿಕಾ, ಚೇತನ್ ಇವರೆಲ್ಲ ಅಭಿನಯಿಸಿದಂಥ ಈ ಚಿತ್ರದ ಗೀತೆಯನ್ನು ಬರೆದು ಸಂಗೀತ ನೀಡಿದವರು ವಿ ರವಿಚಂದ್ರನ್, ಗೀತೆಯನ್ನು ಹಾಡಿದವರು ಉದಿತ್ ನಾರಾಯಣ್. ಉದಿತ್ ನಾರಾಯಣ್ ಹಾಗೂ ಮಾಲತಿ ಅವರ ಧ್ವನಿಗಳಲ್ಲಿ ಕೇಳಿ ಹಠವಾದಿ ಚಿತ್ರದ ಈ ಗೀತೆಯನ್ನು.

ಅನಿವಾರ್ಯ ಕಾರಣಗಳಿಂದಾಗಿ ಬಾನುಲಿ ವರದಿ ಪ್ರಸಾರವಾಗುತ್ತಿಲ್ಲ, ಅದಕ್ಕಾಗಿ ವಿಷಾದಿಸುತ್ತೇವೆ. ಪ್ರಕಟಿತ ಕಾರ್ಯಕ್ರಮಕ್ಕೆ ಬದಲಾಗಿ ಇದೀಗ ಚಿತ್ರಗೀತೆಗಳನ್ನು ಕೇಳೋಣ.

ಮೊದಲಿಗೆ ವಿಲನ್ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರು ಹಾಡಿರುವ ಕವಿರಾಜ್ ಅವರ ಸಾಹಿತ್ಯ, ಸಂಗೀತ ನೀಡಿದ್ದಾರೆ ಗುರುಕಿರಣ್.

0: ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
1: ಕಾಡು ನೋಡ ಹೋದೆ ಕವಿತೆಯೊಡನೆ ಬಂದೆ.
0: ಪ್ರತಿ ಶನಿವಾರ ಮಧ್ಯಾಹ್ನ 1:30 ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳಲು ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600.
1: ನೀ ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ.
0: ಅಮರ ಮಧುರ, ಕನ್ನಡದ ಹಳೆಯ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ವಿನಾಶಿನಿ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಟಿ ಜಿ ನಂದೀಶ್ ತೀರ್ಥಹಳ್ಳಿಯವರ ಸಾಹಿತ್ಯ. ಸಂಗೀತ ನೀಡಿದ್ದಾರೆ ಹರಿಕಾವ್ಯ.

ಮುಂದೆ ಕೇಳಿ ಅರ್ಮಾನ್ ಮಲಿಕ್ ಮತ್ತು ಶ್ವೇತಾ ಮೋಹನ್ ಅವರ ಧ್ವನಿಯಲ್ಲಿ ಲುಂಗಿ ಚಿತ್ರದ ಗೀತೆ. ಸಾಹಿತ್ಯವಿದು ಅರ್ಜುನ್ ಲೂಯಿಸ್ ಅವರದು, ಸಂಗೀತ ನೀಡಿದ್ದಾರೆ ಪ್ರಸಾದ್ ಕೆ ಶೆಟ್ಟಿ.

ಮುಂದಿನ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಬಚ್ಚನ್ ಚಿತ್ರದಿಂದ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದು, ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಪ್ರಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿಯು ಪ್ರಾರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999, 2222611, STD ಸಂಖ್ಯೆ 0824, ಮೊಬೈಲ್ ಸಂಖ್ಯೆ 8277038000. ಕೇಳುಗರೆ, ನೀವು ನಮಗೆ ಕರೆ ಮಾಡಬೇಕಾದ ದಿನ

ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30 ನೆನಪಿಡಿ, ನೀವು ಕರೆ ಮಾಡಬೇಕಾದ ದಿನ ಜೂನ್ 2 ಮಂಗಳವಾರ ಬೆಳಗ್ಗೆ 11:30 12:30. ತಪ್ಪದೇ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ಉಡುಗೊರೆ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ
1: ಶಾಂಭವಿ ವಿಲಾಸ ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು.
2: ಓ ಅಸುರಗುಲ ಚಕ್ರವರ್ತಿ ರಕ್ತಬೀಜ, ತಮ್ಮ ಯೋಗ್ಯತೆ ಏನು ಸಾಮಾನ್ಯವಾದ್ಯೇ? ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಮೂಲಕ
0: ತಪ್ಪದೇ ಕೇಳಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಇಂದು ರಾತ್ರಿ 9:30

ಆಕಾಶವಾಣಿ ಮಂಗಳೂರು, ಸಮಯ 8:31. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಭಿಜಿತ್ ಮತ್ತು ಸಂಗಡಿಗರು ಹಾಡಿರುವ ಚಲ್ತೆ ಚಲ್ತೆ ಚಿತ್ರದ ಗೀತೆ. ಸಾಹಿತ್ಯ ಜಾವೇದ್ ಅಖ್ತರ್ ಅವರದು ಸಂಗೀತ ನೀಡಿದ್ದಾರೆ ಆದೇಶ್ ಶ್ರೀವಾಸ್ತವ್.

ಚಲ್ತೆ ಚಲ್ತೆ ಚಿತ್ರದ ಗೀತೆ ನಂತರ ಕೇಳಿ. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಇಶ್ಕ್ ಚಿತ್ರದ ಗೀತೆ. ರಾಹತ್ ಇಂದೂರಿಯವರ ಸಾಹಿತ್ಯವಿದ್ದು ಸಂಗೀತ ನೀಡಿದ್ದಾರೆ ಅನು ಮಲ್ಲಿಕ್.

0: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಆಕಾಶವಾಣಿ ಮಂಗಳೂರು, ಸಮಯ 9:30. ಯಕ್ಷಸಿರಿ ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಆಕಾಶವಾಣಿ ಮಂಗಳೂರು, ಯಕ್ಷಸಿರಿ
5: ಕೇಳಿ. ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಶಾಂಭವಿ ವಿಲಾಸ. ನಡೆಸಿಕೊಡುತ್ತಾರೆ ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು. ಹಿಮ್ಮೇಳದಲ್ಲಿ ಭಾಗವತರಾಗಿ ದುರ್ಗಾ ಪರಮೇಶ್ವರಿ ಕುಕ್ಕಿಲ, ಚೆಂಡೆ ದಿವಾಣ ಶಂಕರ ಭಟ್, ಮದ್ದಳೆ ಶಂಕರ ನಾರಾಯಣ ಬಾಯಾರು, ಶ್ರುತಿ ಮುರಳಿ ಕೃಷ್ಣ ಕುಕ್ಕಿಲ. ಪಾತ್ರ ಪರಿಚಯ ದೇವೇಂದ್ರ, ಪಕಳಕುಂಜ ಶ್ಯಾಮ ಭಟ್, ಶುಂಭಾಸುರ ಚಣಿಲ ಸುಬ್ರಹ್ಮಣ್ಯ ಭಟ್, ಶ್ರೀದೇವಿ ಮಲಾರು ತಿರುಮಲೇಶ್ವರ ಭಟ್, ರಕ್ತ ಬೀಜಾಸುರ ಮುಳಿಯ ಗೋವಿಂದ ಭಟ್ ಕಿನಿಲ. ಕೇಳಿ ಪ್ರಸಂಗ ಶಾಂಭವಿ ವಿಲಾಸ.

ಸಮಾಜಕ್ಕೆ ಕೈ ಮುಗಿದ ಅಂಬುಜಾಸನ ವಾಣಿಯರು ಪಾದಾಂಬುಜಕ್ಕೆ ಪೋಡ ಮಾಡುತ್ತ ವರ್ಣಿ ಬನಿ ಕಥಾ ಅಮೃತವ.

0: ಆದಿ ಮಧ್ಯ ಅಂತ್ಯರಹಿತಳು ನಿರ್ಗುಣಳು ನಿರಾಕಾರಳು ಆದಂತಹ ಆದಿಮಾಯೆಯಿಂದ ಆದಿ ಮಧ್ಯ ಅಂತ್ಯಗಳಿಗೆ ಉದ್ಘಾಟನೆಯೋ ಎಂಬಂತೆ ಮೂರು ಮೂರ್ತಿಗಳ ಸೃಷ್ಟಿಯಾಯಿತಂತೆ. ತಮ್ಮಲ್ಲಿ ಯಾರು ಶ್ರೇಷ್ಠ ಎನ್ನುವ ಜಿಜ್ಞಾಸೆಗೆ ಒಳಗಾಗಿದ್ದ ಬ್ರಹ್ಮದೇವ ವಿಷ್ಣುವೇ ಅಧಿಕ ಎಂದು ಒಪ್ಪಿಕೊಳ್ಳುವ ಸಮಯಕ್ಕೆ ವಿಷ್ಣುವಿನ ಉದರದೊಳಗಿದ್ದನಂತೆ. ಆ ಮೊದಲೇ ಈಶನು ವಿಷ್ಣುವಿನಲ್ಲಿ ಎರಕವಾಗಿದ್ದನಂತೆ. ಹೀಗಾಗಿ ಸತ್ವ ತಮ ರಜೋಗುಣಗಳು ಒಟ್ಟಾಗಿ ಇದ್ದಾಗ ಮಧುಕೈಟಭರ ಸೃಷ್ಟಿಯಾಯಿತಂತೆ. ಪರಿಣಾಮವಾಗಿ ಮೇದಿನಿ ಎನ್ನುವ ವೇದಿಕೆ ಬ್ರಹ್ಮ ಕಾರ್ಯಕ್ಕಾಗಿ ವಿಷ್ಣುವಿನಿಂದ ಕೊಡುಗೆಯಾಗಿ ಕೊಡಲ್ಪಟ್ಟಿತು. ಕಾಲಾಂತರದಲ್ಲಿ ಬ್ರಹ್ಮನಿಂದಾಗಿ 14 ಲೋಕಗಳ ಸೃಷ್ಟಿಯಾಯಿತು. ಈ 14 ಲೋಕಗಳಲ್ಲಿ ಮೇಲಿನ 7 ಲೋಕ ಅದರಲ್ಲಿ ಸ್ವರ್ಗ ಅದರ ಅಧಿಪತ್ಯ ಇಂದ್ರನಿಗೆ 100 ಯಾಗವನ್ನು ಮಾಡಿದಾಗ ಲಭ್ಯವಾಗುತ್ತದೆ. ಹೀಗೆ ಪ್ರಕೃತ 100 ಯಾಗಗಳಿಂದ ಇಂದ್ರ ಪದವಿಯನ್ನು ಗಿಟ್ಟಿಸಿಕೊಂಡ ನಾನು ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ. ಇಲ್ಲಿರುವಂತಹ ಸುವಸ್ತುಗಳನ್ನು ಅನುಭವಿಸುವ ಯೋಗ ನಮ್ಮ ಪಾಲಿಗೆ. ಇಲ್ಲಿರುವಂತಹ ಒಂದೊಂದು ಯೋಗ್ಯತಾ ವಸ್ತುಗಳನ್ನು ಗಣಿಸಿದರೆ ಸಾಮಾನ್ಯವಾದ್ದೇ ಏರುವುದಕ್ಕೆ ಐರಾವತ, ಸಂಚರಿಸುವುದಕ್ಕೆ ಉಚ್ಚೈಶ್ರವ, ಹಿಡಿದುಕೊಳ್ಳುವುದಕ್ಕೆ ವಜ್ರಾಯುಧ, ಕಾಮಧೇನು ಕಲ್ಪತರು, ನಮ್ಮ ಮನಸ್ಸಿಗೆ ಮುದ ಕೊಡುವುದಕ್ಕೆ ರಂಭಾದಿ ನಾರಿಯರ ನೃತ್ಯ, ಇಂತಹ ವಿವಿಧ ಸುವಸ್ತುಗಳು ಯೋಗ್ಯತೆಗಳು ನಮ್ಮಲ್ಲಿ ಮನೆ ಮಾಡಿವೆ ಎನ್ನುವಲ್ಲಿಗೆ ನಾವು ಚಿಂತಿಸುವ ಅಗತ್ಯವಿಲ್ಲ ಎನ್ನುವುದು ಸ್ಪಷ್ಟ. ಹಾಗೆ ಅಂತ ಕೆಲವು ಸಂದರ್ಭದಲ್ಲಿ ದಾಯಾದಿಗಳಾದಂತಹ ನಮ್ಮವರೇ ಖಳರು ಎನಿಸಲ್ಪಟ್ಟವರು, ಕೆಳಗಿನ ಲೋಕದಿಂದ ಮೇಲುಲೋಕಕ್ಕೆ ಗಮಿಸುವವರು, ಇಲ್ಲಿಯ ಸುವಸ್ತುವನ್ನು ಬಯಸಿ ಬರುವವರು ದುರುಳರು, ಉಪಟಳ ಕೊಡುವುದು ಸ್ವಾಭಾವಿಕ. ಪ್ರಕೃತ ಅಂತಹ ಉಪಟಳವನ್ನು ಅನುಭವಿಸಿದ ನಾವು ದೇವಿಯ ಕೃಪಾ ಕಟಾಕ್ಷದಿಂದ ಅದನ್ನೆಲ್ಲ ನೀಗಾಡಿಸಿಕೊಂಡವರು. ಕೆಲ ಕಾಲದ ಹಿಂದೆ ಮಹಿಷಾಸುರದ ದಾಳಿ ಇಲ್ಲಿಗೆ ಆದ್ದು ನಾವು ಅನುಭವಿಸಿದ್ದು. ಆ ಕಾಲ ನಮ್ಮನ್ನು ರಕ್ಷಿಸಿದಂತಹ ಶ್ರೀದೇವಿ ನಮಗೆ ಅಭಯವನ್ನು ಕೊಟ್ಟು ಮುಂದೆ ಕಾಲಾಂತರದಲ್ಲಿ ನಿಮ್ಮ ಕಷ್ಟವನ್ನು ನಿವಾರಣೆ ಮಾಡುವುದಕ್ಕೆ ಬೇಕಾದಾಗ ಬರುವವಳಿದ್ದೇನೆ, ನೆಮ್ಮದಿಯಿಂದ ಇರಿ ಎನ್ನುವಂತಹ ನೆಮ್ಮದಿಯ ತಾಣವನ್ನು ಒದಗಿಸಿಕೊಟ್ಟವಳು. ಇದರಿಂದಾಗಿ ನಾವು ಹರ್ಷಗೊಂಡವರು ಹೌದು. ಹಾಗೆ ಅಂತ ಕಾಲಕಾಲಕ್ಕೆ ಏನಾಗಬೇಕು ಅದನ್ನೆಲ್ಲ ಮಾಡುವಂತ ಹೊಣೆಗಾರಿಕೆ ಹೊತ್ತವರು. ಪ್ರಕೃತ ವರ್ತಮಾನ ಕಾಲದಲ್ಲಿ ನೆಮ್ಮದಿಯಿಂದ ರಾಜ್ಯಭಾರವನ್ನು ಕೈಗೊಂಡವರು. ಇಲ್ಲಿಗೆ ನಾವು ಸುಖವಾಗಿ ಇದ್ದೇವೆ ಎನ್ನುವ ಹೆಮ್ಮೆ ನಮ್ಮಲ್ಲಿ ಇದೆ. ಇಷ್ಟರಲ್ಲೇ ನಾವು ಇದ್ದುಕೊಳ್ಳೋಣ.
1: ಪೃಥ್ವಿ ಬಾಲಕ ವೈಶಾಲ ಹರಿದೆ ಮತ್ತೆ ಕಾಲಾಂತರಕ್ಕೆ ಶೋಣಿದ ಪತನವ ಶುಂಭ ಧಾನವನಿಕ ವಿಭವದಲ್ಲಿ

0: ಅನುಜನಾದನೆ ಶುಂಭ ಸಹಿದಲೇ ಧನ ಪರಾಕ್ರಮದಿಂದ ಶೋಣಿತ ಜನಿಸಿದಲಿ
1: ಮಹಾದೇವ ಗೋಪಾಳು ಎರಡನೆಯ ಬ್ರಹ್ಮನೆಂದು ಹೆಸರಾಂತ ಕಶ್ಯಪ ಬ್ರಹ್ಮನಿಗೆ ಇದ್ದ ದಿತಿ ಅದಿತಿ ಸುರಸೆ ಧನು ಮೊದಲಾದ 13 ಮಂದಿ ಪತ್ನಿಯರಲ್ಲಿ ಧನು ದೇವಿಯವರ ಗರ್ಭಾಂಬುದಿಯನ್ನ ಪವಿತ್ರಗೊಳಿಸಿ ಧನು ಕುಮಾರಕ ಶುಂಭದಾನವನೆನಿಸಿದೆ. ತಮ್ಮನಾದ ನಿಶುಂಭನೊಂದಿಗೆ ಪುತ್ರ ಮಿತ್ರ ಕಳತ್ರರನ್ನು ಒಟ್ಟುಗೂಡಿಸಿ ಶೋಣಿತಾಪುರವನ್ನು ವೈಭವದಿಂದ ಆಡಿಕೊಂಡು ಬರುತ್ತಿದ್ದೇನೆ. ಸಾಲದು ಎನ್ನುವುದು ಬೇಕು ಎನ್ನುವುದಕ್ಕೆ ತಾಯಿ, ಬೇಕು ಎನ್ನುವುದು ಪ್ರಯತ್ನಕ್ಕೆ ಪ್ರಚೋದನೆ. ಪ್ರಯತ್ನವೇ ಪುರುಷ ಜನ್ಮದ ಸಾರ್ಥಕತೆ ಎನ್ನುತ್ತಾರೆ ಬಲ್ಲವರು. ಅದಕ್ಕಾಗಿ ಪ್ರಯತ್ನಶೀಲನಾದ ನಾನು ಏನು ಮಾಡಿದೆ ಗೊತ್ತೇ?

0: ಮರಣವುದೊರಗದೊಂದೆ.
1: ಮನುಷ್ಯನಾದವನಿಗೆ ಧನ ಬಲ ದೇಹ ಬಲ ಮಾತ್ರ ಬಿದ್ದರೆ ಸಾಲದು, ಮೂರನೆಯದಾದ ದೈವ ಬಲವೂ ಬೇಕು ತಾನೆ. ದೈವಾಧೀನಂ ಜಗತ್ ಸರ್ವಂ ಅಲ್ಲವೇ. ಅದಕ್ಕಾಗಿ ಸರಸಿಯಾತ್ಮವನೆನಿಸಿದ ಬ್ರಹ್ಮದೇವನನ್ನೇ ಮೆಚ್ಚಿಸಿ, ದೊರೆಯ ಯೋನಿಜರಿಂದ ಮಾತ್ರವಲ್ಲ ಹರಿಹರಾದಿಗಳಿಂದಲೂ ಮರಣವೇ ಇಲ್ಲ ಎಂಬಂತಹ ವರವನ್ನು ಪಡೆದುಕೊಂಡೆ. ಮುಂದೆ ಸಕಲ ಲೋಕಗಳಲ್ಲಿಯೂ ನನ್ನ ಪ್ರಭುತ್ವವನ್ನು ಸ್ಥಾಪಿಸಬೇಕೆನ್ನುವ ಹೆಬ್ಬಯಕೆಯಿಂದ ತರೆಯ ಭೂಭುಜರನ್ನು ಎಳೆತರಿದು ಸಂಗ್ರಾಮದಲ್ಲಿ ಗೆಲಿದೆ. ಆಮೇಲೆ ಪಾತಾಳ ಲೋಕ ಕೈದಿ ಉರಗಾದಿಗಳ ಎದೆ ಮೆಟ್ಟಿ ತಾಂಡವ ನೃತ್ಯವನ್ನಾಡಿದೆ. ಆದರೆ ಇನ್ನೊಂದು ಲೋಕವಿದೆಯಲ್ಲ, ಆ ನಾಲ್ಕ ಲೋಕ, ಅದನ್ನು ಸ್ವಾಧೀನಪಡಿಸಿಕೊಳ್ಳಬೇಕಾಗಿದೆ. ಚತುರಂಗ ಬಲಸಹಿತನಾಗಿ ತಮ್ಮನಾದ ನಿಶುಂಬನನ್ನು ಕೂಡಿಕೊಂಡು ಸ್ವರ್ಗಕ್ಕೆ ಈ ಕ್ಷಣವೇ ದಾಳಿ ಇಡುತ್ತೆ.

0: ಹೇಳುವುದಾಗಿ.
1: ಸೈನ್ಯವನ್ನು ಸೇರಿಕೊಂಡು ನೇರವಾಗಿ ನಮ್ಮ ಸ್ವರ್ಗಕ್ಕೆ ದಾಳಿ ಇಡುವುದಕ್ಕೆ ಬಂದಿಯಲ್ಲ, ಬಂದ ಕಾರಣ ಏನು ಎನ್ನುವುದು ಗೊತ್ತಾಗಲಿಲ್ಲ, ಬಂದವ ಯಾರು ಎನ್ನುವುದು ಅರ್ಥ ಆಗಲಿಲ್ಲ. ಅಂತೂ ನಿನ್ನ ಪ್ರವೃತ್ತಿಯಿಂದ ನೀನು ದಾನವ ಎನ್ನುವುದನ್ನು ಅರಿತುಕೊಳ್ಳುವುದು ಸಾಧ್ಯ. ಬಂದಂತ ಕೆಟ್ಟವನೇ ದಾನವನೇ ಯಾರು ನೀನು
2: ಹೇಳು.
1: ಶೋಣಿತಾದಿಪ ಶುಂಭ.

0: ಅದೇನಪ್ಪ ಜನ ಕಾಣಿಸ ನೋಡನೆ ನೀನು
1: ಕಾಲದಲ್ಲಿ ಮೂರು ಲೋಕವನ್ನು ಗಳಗಟ್ಟಿಸಿ ನಡಗಿಸಬಲ್ಲಂತಹ ಸಾಮರ್ಥ್ಯವುಳ್ಳಂತಹ ಶೋಣಿತಾಪುರದ ಅಧಿಕಾರಿ ಶುಂಭ
2: ನೀನೇ
1: ಸಂಗರದಲ್ಲಿ ಗೀರ್ವಾಣರಾದಂತಹ ನಿಮ್ಮಗಳನ್ನು ಸದೆ ಬಡಿದು ಸ್ವರ್ಗವನ್ನು ಆಳಬೇಕೆನ್ನುವಂತಹ ಹೆಬ್ಬಯಕ್ಕೆ ಹಕ್ಕಿನದ್ದಾದಂತಹ ಹಿರಿಯವರಾದಂತಹ ನಮಗೆ ಸ್ವರ್ಗವನ್ನು ಬಿಟ್ಟು ಕೊಡ್ತೀಯೋ ಹೇಳೋ ಹೇಳು.
2: ಅಯ್ಯ ಅಷ್ಟು ಸುಲಭದಲ್ಲಿ ಸಾಧ್ಯವೇ?
1: ಯಾಕೆ ಹೇಳು?
2: ಯಾಗಗಳನ್ನು ಮಾಡಬೇಕು ಎಷ್ಟು ಗೊತ್ತೇ?

0: ಮಾಡಿಕೊಳ್ಳಬೇಕು ಎನ್ನುವ ಬಯಕೆ ಸ್ವಾಭಾವಿಕವಾದ್ದೇ ಇರಬಹುದು. ಹಾಗೆಂತ ಯೋಗ್ಯತೆಯನ್ನು ಮನೆ ಮಾಡಿಸಿಕೊಳ್ಳಬೇಕು, ನಮ್ಮಂತವರು ಏನು ಮಾಡಿದ್ದಾರೆ ಎನ್ನುವುದನ್ನು ಅರಿತುಕ 100 ಯಾಗಗಳನ್ನು ಮಾಡುವ ಮೂಲಕವಾಗಿ ತ್ರಿಮೂರ್ತಿಗಳಿಂದ ನಾವು ಅಭಯವನ್ನು ಪಡೆದು ಆಮೇಲೆ ಈ ಕಾಲಾಂತರದಲ್ಲಿ ಈ ಪದವಿಯನ್ನು ಪಡೆದುಕೊಂಡವರು. ಅಯ್ಯ, ಕೇವಲ ಬಾಹುಬಲದಿಂದ ತೋಳ್ಬಲದಿಂದ ನಮ್ಮನ್ನು ಓಡಿಸಿ ಇದನ್ನು ಪಡ್ಕೊಳ್ಳಬಹುದು ಎನ್ನುವಂತ ಬಯಕೆ, ಇದು ಸಾಧುವಲ್ಲ, ಸಾಧ್ಯವಿಲ್ಲ. ಅಷ್ಟು ಸುಲಭದಲ್ಲಿ ನಿನಗೆ ಸಿಕ್ಕುವಂತಹದ್ದು ಅಲ್ಲ. ಆಲೋಚನೆ ಮಾಡು
1: ದೇವೇಂದ್ರ, ಯಜ್ಞ ಯಾಗಗಳ ಪಾಡು ನಮಗೆ ಯಾಕೆ? ಭಕ್ತಿಯಿಂದ ನೀನು ಸ್ವಾಧೀನಪಡಿಸಿದಂತಹ ಈ ಸ್ವರ್ಗ, ಇದನ್ನು ವಿಧಿಯ ಬಲದ ಶಕ್ತಿ ಇದೆಯಲ್ಲ, ಮೂಲಕವಾಗಿ ಸ್ವಾಧೀನಪಡಿಸೋಣ.

0: ದೇವೇಂದ್ರನಾದರೂ ಓಡಿಯೇ ಬಿಟ್ಟ. ಕಾಲಿಗೆ ಬುದ್ಧಿ ಹೇಳಿ ಓಡಿದ ಆ ಜಾಗದಲ್ಲಿ ಹುಲ್ಲು ಕೂಡ ಹುಟ್ಟಲಿಕ್ಕಿಲ್ಲ. ಇನ್ನೇಕೆ ಸಾವಕಾಶ? ದೇವಲೋಕದ ಈ ಸುರಗದ್ದುಗೆಯನ್ನು ಏರಿಕೊಳ್ಳುತ್ತೇನಂತೆ. ಎಲ್ಲರೂ ಕೇಳಿರಿ, ಸೂರ್ಯ ಚಂದ್ರರು ನನ್ನ ಕಟ್ಟಪ್ಪಣೆಯಂತೆ ನಡೆಕೊಳ್ಳಬೇಕು. ಭೂಲೋಕದ ಜನರ ಹವಿಸ್ಸು ಶುಂಭಾಯ ಸ್ವಾಹ ಎಂದು ಅರ್ಪಿಸಲ್ಪಡಬೇಕು. ಶುಂಭಬೇಕೋ ದೇವಹ ಎಂಬುದನ್ನು ಸಮಸ್ತ ಜಗತ್ತು ತಿಳಿದಿರುವಂತೆ ಡಂಗುರ ಸಾರಿಸಿದ್ದಾಯಿತು. ಸಾವಕಾಶ ಯಾಕೆ ನಿಜಪುರದತ್ತ ನಡೆಯುತ್ತೇನಂತೆ?
1: ಅಯ್ಯೋ, ದುರ್ವಿಧಿಯೇ ನನ್ನನ್ನು ಈ ರೀತಿ ವಂಚಿಸುವುದಕ್ಕೆ ತೊಡಗಿತೇ.

ವರವಲದಿಂದ ಕೊಬ್ಬಿ ಬಂದಂತಹ ದುರುಳ ನಮ್ಮನ್ನು ಓಡಿಸುವಂತ ಮಟ್ಟಕ್ಕೆ ತಲುಪಿದನೆ. ಅಯ್ಯೋ, ದೇವತೆಗಳನ್ನೆಲ್ಲ ಸೇರಿಕೊಂಡು ಅರಣ್ಯದಲ್ಲಿ ತಲೆ ಮರೆಸಿದ್ದಾಯಿತು. ಹಾಗೆಂತ ಮುಂದಿನ ಆಲೋಚನೆ ಏನು ಎನ್ನುವ ಬಗ್ಗೆ ತೀರ್ಮಾನ ಬೇಡವೇ. ಯೋಚಿಸಿದಾಗ ನೆನಪಾಗುತ್ತಾ ಇದೆ, ಹಿಂದೆ ಅಭಯ ಕೊಟ್ಟಂತ ಮಾತೆಯ ಬಗ್ಗೆ ನಾವು ನೆನಪಿಸಿಕೊಳ್ಳುವವರಾಗಿದ್ದೇವೆ. ತುಹಿನಾದ್ರೆ ಕಡೆಗೆ ಹೋಗಬೇಕು, ಮಾತೆಯನ್ನು ಕುರಿತು ಭಜಿಸಬೇಕು, ಆಕೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು. ಪ್ರಯತ್ನಿಸೋಣವಂತೆ, ಹೋಗೋಣ.

0: ಕಡೆಗೆ ಪ್ರಯತ್ನಿಸೋಣ. ಅಮ್ಮ ತಾಯೇ, ಇದೋ ನಾವು ದೇವತೆಗಳು ಒಟ್ಟಾಗಿ ಬಂದವರಿದ್ದೇವೆ. ಅಮ್ಮ ಕಂಗೊಳಿಸಬೇಕು, ನಮ್ಮನ್ನು ರಕ್ಷಿಸಬೇಕಮ್ಮ.
1: ಇಂದ್ರಾದಿ ಸುಮನಸರೇ ಹೇಳಿ,

0: ದೇವೇಂದ್ರ
1: ಅಮ್ಮ,
0: ಯಾಕೆ ಈ ರೀತಿಯಾಗಿ ಗೋಳುಗುಟ್ಟುತ್ತಿರುವ ನನಗೆ ಅರ್ಥವಾಗ್ತಾ ಇಲ್ಲ.
1: ಹೌದೇ
0: ಇಂದ್ರ
1: ತಾಯಿ,
0: ಒಂದು ಕಾಲದಲ್ಲಿ ದುಷ್ಟನಾದಂತಹ ಮಹಿಷಾಸುರ ಅಟ್ಟಹಾಸದಿಂದ ನಿಮ್ಮಲ್ಲೆಲ್ಲರನ್ನು ಮೆಟ್ಟಿ ದೇವಲೋಕವನ್ನು ಆಳುತ್ತಿದ್ದಂತಹ ಕಾಲದಲ್ಲಿ ನನ್ನನ್ನು ಒಲಿಸಿಕೊಂಡವರು ನೀವು.
1: ಸರಿ,
0: ಆ ಕಾಲದಲ್ಲಿ ದುಷ್ಟನಾದಂತಹ ರಾಕ್ಷಸನನ್ನು ಸದೆಬಡಿದು ನಾಕದ ಭಾಗ್ಯವನ್ನು ನಿಮಗೆ ಕರುಣಿಸಿದವಳು.
1: ಸರಿ,
0: ಆ ಬಳಿಕ ತುಹಿನಾದ್ರಿಯನ್ನು ಸೇರಿಕೊಂಡವಳು ನಾನು. ದೇವೇಂದ್ರ
1: ಅಮ್ಮ,
0: ದುಷ್ಟರಿಂದ ರಕ್ಷಿಸಲ್ಪಟ್ಟಂತಹ ನೀವು ಮತ್ತೆ ಈ ಕಾಲದಲ್ಲಿ ಪುನರಪಿ ಗೋಳುಗುಟ್ಟುತ್ತಾ ಇದ್ದೀರಿ. ಅಮ್ಮನನ್ನು ಕಂಡರೂ ನಿಮ್ಮ ಮುಖದಲ್ಲಿ ಹರುಷವು ವ್ಯಕ್ತವಾಗ್ತಾ ಇಲ್ಲ ಎನ್ನುವುದಾದ್ರೆ ಮತ್ತೆ ಕಷ್ಟ ಏನಾದರೂ ಬಂತೆ? ಏನಾಯ್ತು ಸುರಪಾಲ ಹೇಳು.
1: ಜನನೀ

0: ಅಮ್ಮ, ಮಹಿಷಾಸುರನಿಂದ ತೊಂದರೆಗೆ ಒಳಗಾದ ಕಾಲಕ್ಕೆ ನಮ್ಮನ್ನು ರಕ್ಷಿಸಿದವಳು ನೀವು ಹೌದು. ಆ ಕಾಲದಲ್ಲಿ ಬಹಳಷ್ಟು ಪರಾಕ್ರಮದಿಂದ ಮೆರೆದಾಡಿದವ ದುರುಳ ಮಹಿಷ ಹೌದು. ಏನು ಮಾಡೋಣ ಹೇಳಿ. ಈಗ ವರ್ತಮಾನ ಪ್ರಪಂಚದಲ್ಲಿ ಸುಂಬನೆಂಬಂತಹ ದಾನವನೊಬ್ಬ ವರಬಲದಿಂದ ಕೊಬ್ಬಿ ನಮ್ಮನ್ನು ದೂರಕ್ಕೆ ತಳ್ಳುವುದಕ್ಕೆ ಮುಂದಾದವ. ಆತನ ಸೇನೆಯನ್ನು ಕೂಡಿಕೊಂಡು ಬಂದು ಸುರಲೋಕವನ್ನೆಲ್ಲ ಪುಡಿಗೈಯುವಂತ ಎದೆಗಾರಿಕೆಯನ್ನು ತೋರಿಸಿದವ. ಸುರಗಡಣವನ್ನು ನಾನು ಕೂಡಿಕೊಂಡು ಮರೆ ಮಾಚಿದ್ದೇನಮ್ಮ, ಅಲ್ಲಿಂದ ತಪ್ಪಿಸಿಕೊಂಡಿದ್ದೇವೆ. ತಾಯಿ, ನಮ್ಮನ್ನು ಉದ್ಧರಿಸುವಂತಹ ಕರ್ತವ್ಯ ನಿಮ್ಮದಾಗಿದೆ, ಅನ್ಯರಿಂದ ಅಸಾಧ್ಯ ಎನ್ನುವುದನ್ನು ಮನಗಂಡಿದ್ದೇನೆ.
1: ದೇವೇಂದ್ರ
0: ಅಮ್ಮ,
1: ಮಕ್ಕಳ ಕಷ್ಟಕ್ಕೆ ಸ್ಪಂದಿಸಬೇಕಾದ್ದು ತಾಯಿಯಾದಂತಹ ನನ್ನ ಕರ್ತವ್ಯ. ದುಷ್ಟನಾದಂತಹ ರಾಕ್ಷಸ ಶೋಣಿತಾಪುರದ ಅಧಿಕಾರಿಯಾಗಿದ್ದಾನೆ.
0: ಹೌದು,
1: ಹಾಗಂತ ನಾವು ನೇರವಾಗಿ ಶೋಣಿತಾಪುರವನ್ನೇ ಹೋಗಿ ಸೇರಿ ಅವನನ್ನು ಕೊಲ್ಲುವುದು ಸರಿಯಾಗುವುದಿಲ್ಲ. ನೀನು ಒದಗಿದಂತಹ ಕಷ್ಟವನ್ನು ಪರಿಹಾರ ಮಾಡಿಕೊಡ್ತೇನೆ. ಮಗನೇ,
0: ಅಮ್ಮ,
1: ಶೋಣಿತಾಪುರದ ಅಧಿಕಾರಿಯಾದಂತಹ ಶುಂಭ ನಮ್ಮತ್ತ ಕಡೆಗೆ ಬರುವ ಹಾಗೆ ಮಾಡಬೇಕು.
0: ಹೇಗೆ?
1: ಅದಕ್ಕಾಗಿ ನಾನು ಬೇಕಾದ ವ್ಯವಸ್ಥೆಯನ್ನು ಮಾಡುತ್ತೇನೆ.

0: ದುಷ್ಟರ ಬಾಧೆಗೆ ಒಳಗಾದಂತಹ ನೀವು ಅವರ ಕಣ್ಣಿಗೆ ಕಾಣಿಸದ ಹಾಗೆ ಇದು ಈ ತುಹಿನಾದ್ರಿಯ ತಪ್ಪಲಲ್ಲೇ ಇದ್ದುಕೊಂಡು ಮರೆಯಾಗಿದ್ದುಕೊಂಡು ನನ್ನ ಲೀಲಾ ವಿಲೋದವನ್ನು ನೋಡುತ್ತಾ ಇರಿ.
1: ಆಗಲಿ ಆಗಲಿ.

ತಮೋಗುಣಿಗಳು ರಾಕ್ಷಸರು, ದುಷ್ಟರಾದಂತಹ ರಾಕ್ಷಸರನ್ನು ಆಕರ್ಷಿಸಬೇಕು ಅಂತೇಳಿ ಆದರೆ ಸುಲಭವಾದ ದಾರಿ ಅದೇ ಇರಬೇಕು. ನನ್ನ ಮನಸ್ಸಿಗೆ ಹೊಳೆಯುತ್ತಿರುವಂತಹ ದಾರಿಯೇ ಅದು. ಅವರೆಲ್ಲರನ್ನೂ ನನ್ನ ಸೌಂದರ್ಯದಿಂದ ಆಕರ್ಷಿಸಿ ದೀಪದ ಬಳಿಗೆ ಸುಳಿಯುವ ಪತಂಗಗಳಂತೆ ನನ್ನ ಮೇಲೆ ಬೀಳುವಂತೆ ಮಾಡಬೇಕು. ಏನು ಮಾಡಬೇಕು? ಓಹೋ, ಅದೇ ಸರಿಯಾದ ದಾರಿ. ಸುಂದರಿಯಾದಂತಹ ಹೆಣ್ಣಾಗಿ ರಾಕ್ಷಸರು ಸದಾಕಾಲ ಸಂಚರಿಸುತ್ತಿರುವಂತಹ ಕದಂಬಾವನ, ಅಲ್ಲೇ ನಾನು ಸೇರಿಕೊಳ್ಳಬೇಕು. ನೇರವಾಗಿ ಕೌಶಿಕೆಯಾಗಿ ಸುಂದರಾಂಗವನ್ನು ಧರಿಸಿ ಕದಂಬಾವನವನ್ನು ಸೇರಿಕೊಂಡೆ. ಇಷ್ಟು ಮಾಡಿದರೆ ಸಾಲದು. ಅವರನ್ನು ಆಕರ್ಷಿಸುವುದಕ್ಕಾಗಿಯೇ ನನ್ನ ತನುವಿನ ಗಂಧವನ್ನು ಸುತ್ತೆಲ್ಲೆಡೆಯೂ ಪಸರಿಸುವಂತೆ ಕೈಯಲ್ಲಿ ವೀಣೆಯನ್ನು ಹಿಡಿದು ಸಂಗೀತವನ್ನು ಮಾಡುತ್ತಾ ಆಕಾಶದಿಂದಲೇ ಇಳಿಯುತ್ತಿರುವಂತಹ ಕನಕದ ಉಯ್ಯಾಲೆಯಲ್ಲಿ ಸುಖವಾಗಿರ್ತೇನೆ. ನೋಡೋಣ.

0: ಹತ್ತೆಯನು ಬಿಡವ ಪುಂಡರಿ ಕಾಂಬಕೆ ಅಯ್ಯನು ತಾಳ.
1: ದಿಗ್ದೇಶಗಳಿಗೆ ಸುತ್ತಾಡುತ್ತಾ ತೆರಳಿದಂತಹ ತಮ್ಮಂದಿರಾದಂತಹ ಚಂಡಮುಂಡರು ಸಂಗ್ರಹಿಸಿ ತಂದಂತಹ ವಾರ್ತೆಯಾದರೂ ಏನು? ಮೂರು ಲೋಕದ ತರುಣಿ ಎನಿಸಿದಂತಹ ಓರ್ವಾಕೆ ಸುಂದರಿಯೇ ವನ ಪ್ರದೇಶದಲ್ಲಿ ತುಹನಾದ್ರಿಯ ತಪ್ಪಲಲ್ಲಿ ಕದಂಬವನದಲ್ಲಿ ಶೋಭಿಸುತ್ತಾ ಇದ್ದಾಳೆ ಎನ್ನುವಂತಹ ವರ್ತಮಾನವನ್ನು ನನಗರುಹಿದರು. ಆಗಲಿ, ನಿನಗೆ ಯೋಗ್ಯಳಾದಂತಹ ಹೆಣ್ಣಾಕೆ ಎಂದಾಗ ಒಂದೊಮ್ಮೆ ಪಿತನ ಮನಸ್ಸಿಜನ ಶರಕ್ಕೆ ನಾನು ಸಿಲುಕಿದೆ. ಆ ಮೂಲಕ ಆ ಸುಂದರಿಯಾದಂತಹ ತರುಣಿಯನ್ನು ಮದುವೆಯಾಗಿಯೇ ಸಿದ್ಧ ಅಂತ ಬಯಸಿದಂತಹ ನಾನು ಸಾಮ ದಾನ ಭೇದ ದಂಡಗಳೆನ್ನುವಂತಹ ಈ ಚತುರೋಪಾಯದಲ್ಲಿ ಸಾಮದ ಮೂಲಕವಾಗಿ ನಮ್ಮ ಸಚಿವನಾದಂತಹ ಸುಗ್ರೀವನನ್ನು ಕಳುಹಿಸಿ ಸುಂದರಿಯಾದ ತರುಣಿಯನ್ನು ವರಿಸಲೇಬೇಕು ಅಂತ ಕಳಿಸಿದಾಗ ಆಕೆಯಾದರೂ ಯುದ್ಧ ಮುಖೇನವೇ ಯಾರು ನನ್ನನ್ನು ಗೆಲ್ಲುತ್ತಾರೆ ಅಂತಹವರನ್ನೇ ನಾನು ವರಿಸುವುದು ಅಂತ ನಮಗೆ ಪಂತಹವಾನವನ್ನು ಒಡ್ಡಿದಳಲ್ಲ, ಮುಂದೇನು ಅಂತ ಯೋಚಿಸಿದಾಗ ನಮ್ಮವನೇ ಆದಂತಹ ಧೂಮ್ರಲೋಚನ ಅವನನ್ನು ಯುದ್ಧಕ್ಕೆ ಕಳುಹಿಕೊಟ್ಟೆ. ಆ ಕಡೆಗೆ ಕ್ಷಣ ಮಾತ್ರದಲ್ಲೇ ತನ್ನ ಹೂಂಕಾರದಲ್ಲೇ ಧೂಮ್ರಾಕ್ಷನನ್ನು ದರೆಗೊರಗಿಸಿ ಬಿಟ್ಟಳಂತೆ. ಕ್ರೋಧ ಇಷ್ಟನಾದಂತಹ ನಾನು ನಮ್ಮವರಾದಂತಹ ಚಂಡಮುಂಡರನ್ನು ಅಲ್ಲಿಗೆ ಕಳುಹಿಸಿದಾಗ ಈಗ ತಾನೇ ಬಂದಂತಹ ವರ್ತಮಾನ ಚಂಡಮುಂಡರ ಶಿರವನ್ನು ಚಂಡಾಡಿ ಬಿಟ್ಟಳಂತೆ ಚಂಡಾಡಿ ಬಿಟ್ಟಳಂತೆ. ಅಮಮ ಅಮಮ ಸೊಕ್ಕೆ ಆ ಹೆಣ್ಣಿಗೆ ಸುಂದರಿಯಾದ ಬಳಿ ಆಕೆಯನ್ನು ಬಯಸಿ ಬಂದಂತಹ ಈ ಶುಂಭ ಮೂರು ಲೋಕದ ಒಡೆಯನಾದಂತಹ ನಾನು ಆನೆ ನಡೆದುದೇ ದಾರಿ ಎಂಬಂತೆ ನನ್ನ ಇಚ್ಛೆಯ ಪ್ರಕಾರವಾಗಿಯೇ ಆಕೆಯನ್ನು ವರಿಸಿಯೇ ಸಿದ್ಧ ಹಾಗೆಂದುಕೊಂಡು ಸಾವಕಾಶ ಯಾಕೆ ನಾನೇ ಈ ಕ್ಷಣದಲ್ಲೇ ಆಕೆಯನ್ನು ಕರೆತರುವುದಕ್ಕಾಗಿ ತೆರಳಬೇಕಾಗಿದೆ. ಆದ್ದರಿಂದ ಏನು ಯೋಚನೆ, ಈ ಕ್ಷಣದಲ್ಲೇ ಖಡ್ಗವನ್ನ ಅಂತೂ ಧೈರ್ಯ ಇದ್ರೆ ಆಕೆ

0: ಓ ಅಸುರಕುಲ ಸಾರ್ವಭೌಮ, ತಮ್ಮ ಪಾದಾರವಿಂದಕ್ಕೆ ಕಲಾದೇವಿಯ ಸುಕುಮಾರನಂಥ ಈ ರಕ್ತಬೀಜನ ಪ್ರಣಾಮಗಳು ಪ್ರಭುವೇ.
1: ಎದ್ದೇ ಹೇಳು
0: ಪ್ರಭುವೇ. ತಮ್ಮ ಸನ್ನಿಧಾನದಲ್ಲಿ ಒಂದು ಭಿನ್ನ,
1: ಒಮ್ಮಿಂದೊಮ್ಮೆಗೆ ಸಭಾಸ್ಥಾನಕ್ಕೆ ಬಂದೆಯಲ್ಲ,
0: ಹಾ
1: ಮಣಿದಿದ್ದೀಯ.
0: ಹೌದು,
1: ಏನು ವಿಚಾರ ಹೇಳು.
0: ಒಂದು ಭಿನ್ನ.

0: ಓ ಅಸುರ ಕುಲ ಚಕ್ರವರ್ತಿ,
1: ರಕ್ತಬೀಜ,
0: ತಮ್ಮ ಯೋಗ್ಯತೆ ಏನು ಸಾಮಾನ್ಯವಾದ್ದೆ. ಸೃಷ್ಟಿಕರ್ತನಾದ ಬ್ರಹ್ಮದೇವನಿಂದ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಆ ಮೂಲಕ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ತಮ್ಮದೇ ಆದಂತಹ ಅಧಿಕಾರದ ಚಾಪನ್ನು ಒತ್ತಿ ತ್ರಿಭುವನ ದಲ್ಲಣರೆಂಬ ನೆಗಳತೆಗೆ ಪಾತ್ರರಾದವರು ನೀವು. ತಮ್ಮಂತಹ ಮಹಾಪರಾಕ್ರಮಿಗಳು ಕೇವಲ ಚಂಡಮುಂಡರು ಬಂದು ಹೇಳಿದ ಮಾತಿನ ಪ್ರಕಾರ ಕದಂಬ ವನದಲ್ಲಿ ರಾರಾಜಿಸುತ್ತಿರುವ ಸುಂದರಿಮಣಿಯ ವಿಚಾರದಲ್ಲೂ ತಿಳಿದು ಮನಸಿದನ ಶರಹತಿಗೆ ಸೋತು ಆಕೆಯನ್ನು ವರಿಸದೆ ಬಿಡಲಾರೆ ಎನ್ನುವ ಛಲದಿಂದ ತರುಣಿಯಲ್ಲಿ ಸಂಗರವೇ ಬದ್ಧವೆಂಬುದಾಗಿ ಯುದ್ಧಕ್ಕೆ ಹೊರಟು ನಿಂತಿದ್ದೀರಲ್ಲ, ಇದು ನಿಮಗೆ ಭೂಷಣವೇ? ಸಕಲ ಶಾಸ್ತ್ರ ಪಾರಂಗತರಾದ ನಿಮ್ಮ ಚತುರಮತಿಗೆ ಇಂದು ಆ ಸುಂದರಿಯ ಕುರಿತಾಗಿ ಸಾಮಾನ್ಯ ಭಾವನೆ ಬಂದುದೆಂದರೆ ಧನುಜಾನ್ವಯಕ್ಕೆ ಬಂದಂತಹ ವಿನಾಶವೆನ್ನದೆ ಗತ್ಯಂತರವಿಲ್ಲ ಪ್ರಭು. ಆಕೆಯೇನು ಸಾಮಾನ್ಯಳೇ?
1: ರಕ್ತಬೀಜ
0: ಸ್ವಾಮಿ,
1: ಈ ಶೋಣಿತಾಪುರದ ಗತ ವೈಭವದಲ್ಲಿ ಶುಂಭನೆಂದು ತಲೆಬಾಗಿದ್ದಿಲ್ಲ. ವೀರಾದಿ ವೀರನಾಗಿ ಮೆರೆದು ಎಲ್ಲರನ್ನೂ ಯುದ್ಧದಲ್ಲಿ ಬಗ್ಗುಬಡಿದಂತಹ ಈ ಶೂರ ಶುಂಭ ಈ ದಿನ ಒಬ್ಬಾಕೆ ಸುಂದರಿಯಾದಂತಹ ಹೆಣ್ಣು ಬೇಕು ಅಂದಾಗ ಆಕೆಯನ್ನು ಒಲಿಸಿ ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ ಅಂದ ಮೇಲೆ ನಾನು ಬಾಳಿ ಪ್ರಯೋಜನವೇನು? ನೀನಂದಂತೆ ಆ ತರುಣಿಯಲ್ಲಿ ಕಂಡು ಬರುವಂತಹ ವಿಶೇಷತೆಯಾದರೂ ಏನಯ್ಯ?
0: ಆಕೆ ಸಾಮಾನ್ಯರಾದಂತಹ ತರುಣಿಯಲ್ಲ ಒಡೆಯ.
1: ಅವಳ ಮಹಿಮೆ ಏನು
0: ಹೇಳ್ತೇನೆ ಕೇಳಿ.

0: ಓ ಸುರೇಶ, ಹೇಳಿ ಕೇಳಿ. ನಾವು ತಿಳಿದುಕೊಂಡ ಪ್ರಕಾರ ಆಕೆ ಸಾಮಾನ್ಯ ತರುಣಿಯಲ್ಲ ಒಡೆಯ. ದುಷ್ಟ ಧನುಜರ ಬಾಧೆಯನ್ನು ಸಹಿಸಲಾರದೆ ದೇವತೆಗಳು ತ್ರಿಮೂರ್ತಿಗಳು ತಮ್ಮ ತೇಜಸ್ಸುಗಳನ್ನು ಹೊರಗಡಹಿ ಅವೆಲ್ಲವೂ ಒಂದಾಗಿ ಓಂಕಾರ ಸ್ವರೂಪಿಣಿಯಾಗಿ ಆದಿಮಾಯಿಯಾಗಿ ಧೃತರನ್ನು ರಕ್ಷಿಸಲು ಧರೆಗಿಳಿದು ಬಂದಂತಹ ಮಹಾಮಾಯೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಇಲ್ಲದಿದ್ದರೆ ನಮ್ಮಂತಹ ಪರಾಕ್ರಮಿಗಳು ಕೂಡ ಕದಂಬವನವನ್ನು ಪ್ರವೇಶಿಸಲು ಹಿಂದೆ ಮುಂದೆ ಆಲೋಚಿಸುವ ಸಂದರ್ಭವಿರುವಲ್ಲಿ ಆಕೆ ಏಕಾಂಗಿಯಾಗಿ ಅಂಬರದಿಂದ ಇಳಿಬಿಟ್ಟ ಬಂಗಾರದ ಸಂಕಲೆಗಳಿಂದೊಡಗೂಡಿದ ಕನಕದ ಉಯ್ಯಾಲೆಯಲ್ಲಿ ಸಂಗೀತವನ್ನು ಪಾಡುತ್ತಾ ವಾಸಿಸುವುದಕ್ಕೆ ಸಾಧ್ಯವೇ? ಹಾಗಿದ್ದರೆ ಅವಳು ಸಾಮಾನ್ಯಳಲ್ಲ. ಇದು ಅವಳ ಕುರಿತಾಗಿ ನಾನು ನುಡಿದಂತಹ ಮಹಿಮೆಗಳು. ಈ ಮೂಲಕವಾಗಿ ಧನುಜರಿಗೆ ಮೋಹದ ಬಲೆಯನ್ನು ಬೀಸಿ ರಕ್ತಸರನ್ನು ಕೊಂದು ಸುರರನ್ನು ಪೊರೆಯಲು ಬಂದಂತಹ ಸರ್ವೇಶ್ವರಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಬಹಳಷ್ಟು ಕಾರಣಗಳಿವೆ.
1: ರಕ್ತಬೀಜ ಬಂಗಾರದ ಶೃಂಖಳೆಯಿಂದ ಕಟ್ಟಲ್ಪಟ್ಟಂತಹ ಉಯ್ಯಾಲೆಯಲ್ಲಿ
0: ಹೌದು
1: ಆತ್ಮಾನಂದದಿಂದಲೋ ಸಂತೋಷದಿಂದಲೋ ಮೈಮರೆಯುತ್ತ ತುಹಿನಾದ್ರಿಯ ತಪ್ಪಲಲ್ಲಿ ಆಕೆ ಇರಬಹುದು.
0: ಹೌದು,
1: ಹಾಗೆಂದುಕೊಂಡು ಒಬ್ಬಾಕೆಯಾದಂತಹ ಆಕೆಯೇ ಕದಂಬವನದಲ್ಲಿ ಇದ್ದಾಳೆ ಎನ್ನುವುದಾದ್ರೆ ಆಶ್ಚರ್ಯವೂ ಆಗುತ್ತಾ ಇದೆ. ನೀನು ಆಕೆಯಲ್ಲಿ ವಿಶೇಷವಾದಂತಹ ಮಹಿಮೆಯನ್ನು ಗುರುತಿಸಿದವಳೇ ಇದ್ದೀಯ. ಹಾಗೆಂದುಕೊಂಡು ನನ್ನ ಯೋಗ್ಯತೆಯನ್ನು ಬಲ್ಲಂತಹ ನೀನು ಒಬ್ಬಾಕೆ ಹೆಣ್ಣಿಗೆ ತಲೆ ಬಾಗಬೇಕು, ಶಿರ ಮಣಿಬೇಕು ಅಂತ ಹೇಳುವುದರಲ್ಲಿ ಎಷ್ಟರ ಮಟ್ಟಿನ ಸಾರ್ಥಕ್ಯತೆ ಇದೆ ಹೇಳು? ನಮ್ಮವರಲ್ಲಿ ಮಹಾಮಹಾ ಪರಾಕ್ರಮಿಗಳೇನು ಕಡಿಮೆಯೋ?
0: ಒಡೆಯ, ನಮ್ಮಲ್ಲಿ ಎಂತಹ ಪರಾಕ್ರಮಿಗಳಿದ್ದರೂ ಕೂಡ ಏನಾಗಿ ಹೋಯಿತು?
1: ಏನಾಗಿದೆ ಹೇಳು?
0: ಅಲ್ಪನೇ ನಮ್ಮ ಧೂಮ್ರಲೋಚನ.

0: ಅಸುರಗುಲ ಸಾರ್ವಭೌಮ
1: ರಕ್ತಬೀಜ,
0: ನಮ್ಮದಾದಂತಹ ಪರಾಕ್ರಮವೇನೋ ಅಸಾಧ್ಯವಾದದ್ದೇ. ಆದರೆ ನಮ್ಮಲ್ಲಿದ್ದಂತಹ ಧನಧಾನ್ಯದಲ್ಲಿ ಹುಟ್ಟಿಕೊಂಡಂತಹ ಪರಾಕ್ರಮಿಗಳು ಯಾರೂ ಸಾಮಾನ್ಯರಲ್ಲ, ಎಲ್ಲರೂ ಅಪ್ರತಿಮರಿ. ಚಂಡಮುಂಡರಿಂದ ವಿಷಯವನ್ನು ತಿಳಿದಂತಹ ನೀವು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಲ್ಪಟ್ಟಾಗ ಶುಂಭನಾಗಲಿ ಶಂಭುವೇ ಆಗಲಿ ರಣಕೈ ತಂದು ನನ್ನನ್ನು ಗೆದ್ದರೆ ಮಾತ್ರ ವರಿಸುತ್ತೇನೆ ಎಂಬುದಾಗಿ ಹೇಳಿದಂತಹ ಆಕೆಯ ಆ ಗರ್ವವನ್ನು ತಿಳಿದಾಗಲೇ ತಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಿತ್ತು. ಧೂಮ್ರಾಕ್ಷನನ್ನು ಯುದ್ಧಕ್ಕೆ ಕಳುಹಿಸಿದಿರಿ, ಧೂಮ್ರಾಕ್ಷನೇನು ಸಾಮಾನ್ಯನೇ? ಅಂತಹ ಧೂಮ್ರ

0: ಉರಿಸಿ ನಾಶಪಡಿಸಿದಳು ಎಂದಾದ ಮೇಲೆ ಚಂಡಮುಂಡರನ್ನು ಯುದ್ಧಕ್ಕೆ ಕಳುಹಿಸಿದಿರಿ. ಬ್ರಹ್ಮಚಾರಿಗಳಾಗಿದ್ದುಕೊಂಡು ಅವರನ್ನು ಯಾರಿಂದಲಾದರೂ ಯುದ್ಧದಲ್ಲಿ ಸೋಲುವುದಕ್ಕೆ ಸಾಧ್ಯವಿದೆ? ಅಂತಹ ಪರಾಕ್ರಮಿಗಳವರು ಅಂಥವರನ್ನೂ ಆಕೆ ಮಡುಹಿದ್ದಾಳೆ ಎಂದಾದ ಮೇಲೆ ನಮ್ಮಂತಹ ಎಷ್ಟು ಮಂದಿ ವೀರರು ಅಸುರೀಗಿದರು. ಈ ವಿಚಾರವನ್ನೆಲ್ಲ ತಿಳಿದು ತಾವು ಆಕೆಯನ್ನು ವರಿಸುತ್ತೇನೆ ಎಂಬುದಾಗಿ ಮುಂದುವರಿಸಿದಿರಿ ಎಂದಾದರೆ ನಮ್ಮ ಈ ದೈತ್ವಾನ್ಯೇ ಉಳಿಯುವುದಕ್ಕೆ ಸಾಧ್ಯವಿದೆಯೇ ಪ್ರಭುವೇ?
1: ಹಲವು ಮಂದಿ ಮಡಿದಿರಬಹುದು. ಹಾಗಾದರೆ ಸೇಡು ತಾನೇ ತಾನಾಗಿ ಮೇಲೆದ್ದು ನಿಂತಹ ಈ ಹೊತ್ತಿನಲ್ಲಿ ಶುಂಭನ ಅನ್ನದ ಋಣವನ್ನು ಉಂಡು ಬೆಳೆದಂತಹ ರಕ್ತ ಬೀಜನಾದಂತಹ ನೀನು ಕೊನೆಯದಾಗಿ ಆಡುವಂತಹ ಮಾತು ಏನು? ಅದು ನನಗೆ
0: ಲಾಲಿಸಬೇಕು, ಲಾಲಿಸಬೇಕು. ಬಿಡಿರಿ,
2: ಬಿಡು.

ಒಪ್ಪಡ ಮಾಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಭಕ್ತಿಯಿಂದಲೇ ಪೊಡ ಮಾಡುತ್ತ ಪೊಡ ಮಾಡುತ್ತ.

0: ಒಡೆಯ, ಕೊನೆಯದಾಗಿ ನನ್ನ ಆಶೆ ಏನು ಎಂಬುದನ್ನು ತಾವು ಕೇಳುತ್ತಾ ಇದ್ದೀರಿ. ಎಂತಹ ವಿದ್ವಾಂಸನಾದವನಿಗೂ ತಿಳುವಳಿಕೆ ಉಳ್ಳವನಿಗೂ ಕೆಲವೊಂದು ಸಂದರ್ಭದಲ್ಲಿ ಮನಸ್ಸಿಗೆ ಮಬ್ಬು ಕವಿಯುವುದು ಎನ್ನುವಂತಹದ್ದಿದೆ. ಆಕೆಯ ವಿಚಾರವಾಗಿ ತಮಗೆ ನಾನು ಎಷ್ಟು ಹೇಳಿದರೂ ಆಕೆಯಲ್ಲಿರುವಂತಹ ಮೋಹ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದ್ದರಿಂದ ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವುದಿಷ್ಟೇ, ನಿಮ್ಮ ಮನಸ್ಸಿನ ಮೂರ್ಖತೆಯನ್ನು ಬಿಡಿರಿ. ಆ ತ್ರೈಜಗದ ಒಡೆದಿಯಾದಂತಹ ಸರ್ವೇಶ್ವರಿಗೆ ನಾವು ವಂದಿಸಿ ಆಕೆಯ ಪಾದ ಸೇವೆಯನ್ನು ಮಾಡಿ ಈ ಮೊದಲು ನಡೆದಂತಹ ಘಟನಾವಳಿಗಳ ಕುರಿತಾಗಿ ಆಕೆಯಲ್ಲಿ ತಪ್ಪನ್ನು ಒಪ್ಪಿಕೊಂಡು ಆಕೆಯ ಅನುಗ್ರಹವನ್ನು ಪಡೆದು ಬ್ರಹ್ಮದೇವನ ವರಬರದಂತೆ ತಾವು ಪಡೆದಂತಹ ಈ ಸಾಮ್ರಾಜ್ಯವನ್ನು ಸ್ಥಿರವಾಗಿ ಆಳಿಕೊಂಡಿದ್ದು ತ್ರೈಭುವನಗಳ ದಲ್ಲನರಾಗಿ ಕೀರ್ತಿವಂತರಾಗಿ ಬಾಳಬೇಕು. ಆಕೆಯ ಮೋಹವನ್ನು ಬಿಡಬೇಕು. ಇದು ನನ್ನ ಕೊನೆಯ ತೀರ್ಮಾನ ಪ್ರಭು.
1: ಕೊನೆಯ ಮಾತು ಈ ರೀತಿ ಬಂತು.
0: ಹೌದು,
1: ಬಿಡೋ ಬಿಡೋ.

0: ಪಾದದಿಂದ ಒದೆಯಲ್ಪಟ್ಟಂತಹ ಧೂಳಾದರೂ ಕೂಡ ಪಟ್ಟನೆ ಮೇಲಕ್ಕೆದ್ದು ತನ್ನ ಸೇಡೋ ಎನ್ನುವಂತೆ ಮೇಲಕ್ಕೆದ್ದು ತನ್ನ ಸಾಧನೆ ಏನು ಎನ್ನುವುದನ್ನು ತೋರಿಸಿಕೊಡ್ತದೆ. ಅಂತಲ್ಲಿ ಒಬ್ಬ ಸಾಮ್ರಾಜ್ಯನಾದಂತಹ ಶುಂಭನ ಆಪ್ತನಾಗಿದ್ದುಕೊಂಡು ಇಂತಹ ಮಾತುಗಳೇ, ಬಿಟ್ಟು ಬಿಡೋ ಬಿಟ್ಟು ಬಿಡು. ಮೂರು ಲೋಕವನ್ನು ನಡುನಡುಗಿಸಿದಂತಹ ಈ ಶುಂಭ ಎಂತಹ ಎನ್ನುವುದು ನಿನಗೆ ಗೊತ್ತಿಲ್ಲವೇನು? ತೊಟ್ಟಂತಹ ಛಲವನ್ನು ನಾನು ಬಿಟ್ಟೆನೆಂದರೆ ಜಗತ್ತಿನ ಜನವೆಲ್ಲವೂ ಕೈ ತಟ್ಟಿನ ಕಾರು ಎನ್ನುವುದರ ಪ್ರಜ್ಞೆಯಾದರೂ ನಿನಗಿರಬೇಕು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದಂತಹ ಮನುಷ್ಯನಿಗೆ ಸಾವಿಲ್ವೇನು? ಹಾಗಿರುವಾಗ ನನ್ನ ಧ್ಯೇಯ ಧೋರಣೆಗಳು ಸಂಕಲ್ಪಗಳು ಏನಿದೆಯೋ ಅದನ್ನು ಈಡೇರಿಸುವುದಕ್ಕಾಗಿ ನಾನೇ ಹೋಗಿ ಆದರೂ ಕೂಡ ತರುಣಿಯನ್ನು ತರ್ತೇನೆ. ಇದು ನನ್ನ ಮಾತು ತಿಳಿದಿರಲಿ.
1: ನನ್ನ ವಿಚಾರವಾಗಿ ಕೇಳಿದರೆ
0: ಹೇಳು
1: ಒಡೆಯಾ.

0: ಕೇಳೋಣ ದುರಾಕೆ.
1: ಒಡೆಯ, ನಿಮ್ಮ ಮನದಲ್ಲಿ ಇಂಥ ಇಚ್ಛೆ ಇದೆ ಎಂದಾದರೆ ಅದಕ್ಕೆ ನಾನು ವ್ಯತಿರಿಕ್ತವಾಗಿ ಇನ್ನೂ ವ್ಯವಹರಿಸುವವನಲ್ಲ. ಏನೋ ನನಗೆ ತಿಳಿದದ್ದನ್ನು ತಮ್ಮ ಸನ್ನಿಧಾನದಲ್ಲಿ ಹೇಳಿಕೊಂಡೆ. ನಿಮಗೆ ಯುದ್ಧವೇ ಬದ್ಧ ಆಕೆಯಲ್ಲಿ ಎಂದಾದರೆ ರಣವೀಳ್ಯವನ್ನು ನನಗಿಡಿ.
2: ಸಂತೋಷವನ್ನು
1: ಕರೆದುಕೊಂಡು ತಮ್ಮ ಪಾದಾರವಿಂದಕ್ಕೆ ಒಪ್ಪಿಸುತ್ತೇನೆ.
2: ಬೀಜ, ಸಂತೋಷದ ಮಾತನ್ನೇ ಆಡಿದೀಯ. ಒಂಬತ್ತರಲ್ಲಿ ರಣವೀಳ್ಯವನ್ನು ನಿಂತಿದ್ದೇನೆ. ಹೋಗು, ಜಯಿಸಿ.
1: ಧನ್ಯವಾದ.

0: ಈಗಾಗಲೇ ಶಿರಸ ವಹಿಸಿದ್ದೇನೆ.
1: ನರಹಿಸುತ್ತಲೇ ಕೋಟಿ ದೈತ್ಯರ
0: ಇನ್ನೇನಾಗಬೇಕು?
1: ಧರಿಸಿ ಶಸ್ತ್ರಾಸ್ತ್ರಗಳ ಬಂದ ಮೆರೆಯುತ್ತಿರ್ಪ ಕದಂಬ ವನದಲ್ಲಿ ಕಂಡು ದೇವಿಯನು
0: ನಮ್ಮೊಡೆಯನಾದಂತಹ ಶುಂಭದಾನವರಿಂದ ಆಶೀರ್ವಾದವನ್ನು ಅನುಜ್ಞೆಯನ್ನು ಪಡೆದುಕೊಂಡೆ. ನನ್ನ ಸಾಮರ್ಥ್ಯದ ವೃದ್ಧಿಗಾಗಿ ಶಸ್ತ್ರಾಸ್ತ್ರಗಳನ್ನು ನನ್ನ ಬಂಡಿಗಳಲ್ಲಿ ಹೇರಿಕೊಂಡೆ. ಕೋಟಿ ದೈತ್ಯರ ಘಟನವನ್ನು ಕೂಡಿಕೊಂಡು ಕದಂಬವನವನ್ನು ಸೇರಿಕೊಳ್ಳುತ್ತೇನೆ. ಕದಂಬವನವನ್ನು ಪ್ರವೇಶ ಮಾಡಿದೆ. ಆಹಾ, ಎಂತರ ಸುಂದರ ತಾಣವಿದು! ಇಲ್ಲಿಯ ಪ್ರತಿಯೊಂದು ವಿಚಿತ್ರವಾಗಿಯೇ ಕಾಣುತ್ತಾ ಇದೆ. ಇಲ್ಲ, ಪ್ರಕೃತಿಯಲ್ಲಿ ಯಾವುದು ವಿರೋಧವಾಗಿವೆಯೋ ಅದು ಇಂದು ಒಂದಾಗಿ ಕಾಣಿಸುತ್ತಾ ಇದೆ. ಅದೋ ಅದರಲ್ಲಿ ಹುಲಿಯೊಂದು ದನವೊಂದು ಒಟ್ಟಿಗಿದೆ. ಇನ್ನೊಂದು ಕಡೆ ನೋಡಿದರೆ ಹಾವು ಮುಂಗುಸಿಗಳು ಒಟ್ಟಿಗೆ ಆಡಾಡುತ್ತಾವೆ. ಹಾಗಿದ್ರೆ ಇಲ್ಲಿಯೇನೋ ವಿಶೇಷವಿರಬೇಕು. ಈ ಪರಿಸರವನ್ನು ನೋಡಿದಾಗ ಗಾಯನವೊಂದು ಕೇಳಿ ಬರುತ್ತಾ ಇದೆ. ಆ ಕಡೆಗೆ ನೋಡುತ್ತೇನೆ. ಅಮ್ಮಮ್ಮ ಅಮ್ಮಮ್ಮ, ಎಂತಹ ತೇಜಸ್ಸಿನ ರೂಪ! ಈಕೆಯನ್ನೂ ನಮ್ಮ ರಸ ವರಿಸುವೆನೆಂದು ಬಯಸುವುದು ಇದು ಹುಂಬತನವಲ್ಲವೇ? ಏನು ಮಾಡೋಣ, ಶುಂಭನಾಜ್ಞೆಯನ್ನು ಪಡೆದು ಬಂದಿದ್ದೇನೆ. ಆಕೆಯನ್ನೇ ಮಾತನಾಡಿಸಿಕೊಳ್ತೇನೆ. ಅಮ್ಮ.

0: ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕವೇ ಶರಣ್ಯೇ ತ್ರಿಯಂಬಕೆ ನಾರಾಯಣಿ ನಮೋಸ್ತುತೆ. ಅಮ್ಮ, ತಮ್ಮ ಪಾದ ಮೂಲಕ್ಕೆ ಶುಂಭರಾಜ್ಞೆಯನ್ನು ಪಡೆದು ಬಂದಂತಹ ಈ ರಕ್ತ ಬೀಜನ ಸಾಷ್ಟಾಂಗ ವಂದನೆಗಳು.
1: ಓಹೋ,
0: ಓ ತಾಯಿ, ಯಾರಮ್ಮ ನೀನು? ಈ ಕದಂಬಾವನದಲ್ಲಿ ಬಂದು ವಾಸಿಸುವುದಕ್ಕೆ ಕಾರಣವೇನು? ಅಷ್ಟು ಮಾತ್ರವಲ್ಲ, ನಮ್ಮವರನ್ನು ಅನೇಕ ಮಂದಿ ಶುಂಭ ದಾನವನ್ನು ಕಳುಹಿಸಿಕೊಟ್ಟ, ಅವರೆಲ್ಲರನ್ನೂ ನೀನು ತರಿದು ಕಳುಹಿಸಿದ್ದೀಯ. ಈ ರೀತಿ ಮಾಡುವುದಕ್ಕೆ ಕಾರಣವೇನು? ನಿನ್ನನ್ನು ಬಯಸಿದಂತಹ ನಮ್ಮಣ್ಣನಂತಹ ಶುಂಭ ಮಹಾದೇವ ನನ್ನನ್ನು ಇಂದು ನಿನ್ನ ಬಳುವಿಗೆ ಕಳುಹಿಸಿದ್ದಾನೆ. ಅಮ್ಮ, ಹೆಣ್ಣಾದಂತಹ ನೀನು ಒಬ್ಬಳಾಗಿಯೇ ಯಾವತ್ತೂ ಇರುವುದಕ್ಕೆ ಸಾಧ್ಯವಿಲ್ಲ. ಹೆಣ್ಣಾದವಳು ಗಂಡನ್ನು ಆಶ್ರಯಿಸಬೇಕಾದ್ದು ಧರ್ಮ. ತ್ರೈಭುವನಗಳ ಒಡೆಯನಾದಂತಹ ನಮ್ಮಣ್ಣನನ್ನು ನೀನು ವರಿಸಿದೆ ಎಂದಾದರೆ ನಮ್ಮೆಲ್ಲರ ಪಾಲಿಗೆ ನೀನು ಸಾಮ್ರಾಜ್ಞಿ ಆಗುತ್ತಿ. ಆದ್ದರಿಂದ ಓ ತಾಯಿ, ರಕ್ತ ಬೀಜನಾದಂತಹ ನಾನು ಕಲಾದೇವಿಯ ಸುಪುತ್ರ, ದೇವಿ ಉಪಾಸಕ ನಾನು. ಆದ್ದರಿಂದ ನನ್ನ ಮಾತುಗಳನ್ನು ನೀನು ಲಾಲಿಸಬೇಕು. ಇದೋ ಸುವರ್ಣ ತಂದಿದ್ದೇನೆ, ಅದರಲ್ಲಿ ನಿನ್ನನ್ನು ಕುಳ್ಳಿರಿಸಿ ನಾನೇ ಸ್ವತಃ ಹೊತ್ತುಕೊಂಡು ನಮ್ಮ ಅಣ್ಣನಿದ್ದಲ್ಲಿಗೆ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ.
1: ಬಾರದಿದ್ರೆ
0: ಬಾ ಅಮ್ಮ, ಅಂದಣವನ್ನು ಏರು, ನನ್ನನ್ನು ಹಿಂಬಾಲಿಸು, ನಮ್ಮಣ್ಣನನ್ನು ವರಿಸಿ ನಮಗೆಲ್ಲರಿಗೂ ದೇವಿಯಾಗಿ ತಾಯಿಯಾಗಿ ನಮ್ಮನ್ನು ಹರಸು ತಾಯಿ.
1: ಬಾರದೇ ಉಳಿದರೆ?
0: ಬಾರದೇ ಉಳಿದೆ ಎಂದಾದರು ನಿನ್ನ ಮುಂದಲಿಗೆ ಕೈ ಕೆಳದೇನು?
1: ರಕ್ತ ಬೀಜ ರಕ್ತಬೀಜ, ನೀನು ಸಾಮರ್ಥ್ಯಶಾಲಿ ಎಂಬಂತಹ ವಿಚಾರವೆಲ್ಲವನ್ನು ನಾನು ತಿಳಿದವನಿ. ಹಾಗಂತ ನೀನು ಬಂದೆ ಎಂದ ಮಾತ್ರಕ್ಕೆ ನನ್ನನ್ನು ಸ್ವರ್ಣ ಪಲ್ಲಂಕದಲ್ಲಿ ಏರಿಸಿಕೊಳ್ಳುತ್ತಾ ಹೋಗುತ್ತೇನೆ ಎನ್ನುವ ಕಾರಣ

0: ಕಾರಣಕ್ಕಾಗಿ ನಿನ್ನ ಜೊತೆಯಾಗಿ ಬರುವವಳು ನಾನಲ್ಲ. ನನ್ನ ನಿರ್ಧಾರ ಒಂದೇ, ಯಾವಾತನು ನನ್ನನ್ನು ಯುದ್ಧದಲ್ಲಿ ಸೋಲಿಸ್ತಾನೋ ಅವನನ್ನೇ ವರಿಸುವವಳು ನಾನು. ಆದ್ರಿಂದ ಬರುವುದಕ್ಕೆ ಸಿದ್ಧಳಿಲ್ಲ. ನಿನ್ನಲ್ಲಿ ಸತ್ವ ಸಾಹಸ ಇದೆ ಅಂತ ಹೇಳಿದ್ರೆ
1: ನೋಡಿಕೊಳ್ಳೋಣ.
0: ಆಯಾಸವಾದ ದೆಸೆಯಿಂದಾಗಿ ತನುವನ್ನೊಮ್ಮೆ ಅಲುಗಿಸಿದೆ, ಬೆವರೇ ಕೆಳಗೆ ಬಿದ್ದ ಹಾಗೆ. ಅದೋ ಅದೋ ಸಪ್ತ ಮಾತೃಕೆಯರ ಉದ್ಭವವಾಯಿತು. ಯುದ್ಧವನ್ನು ಅವರು ಮುಂದುವರಿಸಲಿ.
1: ಸಪ್ತ ಮಾತೃಕೆಯ

0: ಮತ್ತೊಮ್ಮೆ ಅಲುಗಿಸಿದೆ. ಬೆವರೇ ಕೆಳಗೆ ಬಿದ್ದ ಹಾಗೆ ಅದು ಅದು ಸಪ್ತ ಮಾತೃಕೆಯರ ಉದ್ಭವವಾಯಿತು. ಯುದ್ಧವನ್ನು ಅವರು ಮುಂದುವರಿಸಲಿ.
1: ಸಪ್ತ ಮಾತೃಕೆಯರು ಹುಟ್ಟಿಕೊಂಡರೆ ಅದರಲ್ಲಿ ಒಬ್ಬಾಕೆ ಇಂದ್ರಾಣಿ ಎಂಬುವಳು ಬಂದು ನನ್ನ ಹಣೆಯನ್ನು ಹಡೆದಾಳೆ. ಅದು ರಕ್ತವು ಧಾರಾಕಾರವಾಗಿ ಇಳಿಯುತ್ತಾ ಇದೆ. ಬ್ರಹ್ಮದೇವನಿಂದ ನಾನು ಪಡೆದಂತಹ ವರವೇನು? ನನ್ನ ಒಂದು ಬಿಂದು ರಕ್ತ ಬೀಳುವಲ್ಲಿ ಅಸಂಖ್ಯಾತ ಮಂದಿ ರಕ್ತ ಬೀಜರು ಹುಟ್ಟಿಕೊಳ್ಳಲಿ ಎಂಬುದಾಗಿ. ಅಂತೆಯೇ ಹುಟ್ಟಲಿ, ದಾನವರು ಹುಟ್ಟಲಿ.
0: ಆಹಾ ಆಹಾ, ಮಹಾಬುದ್ಧಿವಂತ. ಅಟ್ಟಹಾಸವು ಮೇರೆ ಮೀರ್ತಾ ಇರುವಾಗ ನನಗೆ ಅರ್ಥ ಆಗ್ತಾ ಇದೆ. ಈ ದುಷ್ಟನ ರಕ್ತ ಭೂಮಿಯನ್ನು ಸೋಕಿದ್ರಲ್ಲೂ ಹೀಗಾಗುವುದು. ಆದ್ರಿಂದ ಭೀಕರವಾದಂತಹ ರಕ್ತೇಶ್ವರಿ ರೂಪವನ್ನು ಧರಿಸಿ ನನ್ನ ಕೆನ್ನಾಲಿಗೆಯನ್ನು ಭೂಮಿಗೆ ಚಾಚಿ ರಕ್ಕಸರೆಲ್ಲರನ್ನೂ ಸಂಹರಿಸಿ ಬಿಡ್ತೇನೆ.

0: ತರವನು ಬಯಸಿದೆ ಛಲದಿ.
1: ತರುಣಿಯೇ,
2: ಹಾ ಹಾ,
1: ಧಿರುರೇ, ಶಾಬಾಸು. ಮೂರು ಲೋಕದಲ್ಲಿಯೂ ಸುಂದರಿ ಎನಿಸಿದಂತಹ ನಿನ್ನನ್ನು ಕಂಡಾಗ ಸಂತೋಷವಾಯಿತು. ಈ ಹಿಂದಿನಿಂದಲೇ ಕಾಣಬೇಕು, ನೋಡಬೇಕು, ನಿನ್ನನ್ನು ಕೂಡಬೇಕು ಎನ್ನುವಂತಹ ಬಯಕೆಯಿಂದಲೇ ಈ ಹಿಂದಿನ ಘಟನಾವಳಿಗಳು ನಡೆದು ಹೋಗಿದೆ ನೋಡು. ಹಾಗೆಂದುಕೊಂಡು ಯುದ್ಧವನ್ನೇ ಬಯಸುತ್ತಾ ನೀನು ಮುಂದೆ ಬಂದುದನ್ನು ಕಂಡಾಗಲೂ ಆಶ್ಚರ್ಯವಾಗ್ತಾ ಇದೆ. ವರಿಸುವುದನ್ನು ಬಿಟ್ಟು ಸಂಗರವೇ ಬೇಕು ಅಂತ ಹೇಳ್ತಾ ಇದೆಯಲ್ಲ, ಏನೋ ಏನು?
2: ಯಾರು ನೀನು? ಅರ್ಥ ಆಗ್ಲಿಲ್ಲ.

0: ಕಳುಹಿದ ಈ ಜನನು ಈ ಪರಿ ಕೊಲಿಸಿದ ಬಗೆ ಏನು?
1: ಶುಂಭ, ನನಗೀಗ ನಗು ಬರ್ತಾ ಉಂಟು.
2: ಯಾಕೆ ಹೇಳು?
1: ವರಿಸುವಂತಹ ಮನಸ್ಸೇ ನಿನಗೆ ಇದೆ ಅಂತ ಹೇಳಿ ಆದ್ರೆ ದಾರಿ ಹೀಗೋ?
2: ಮತ್ತೆ ಹೇಗೆ?
1: ನೀನು ಸಂಧಾನಕ್ಕಾಗಿ ಕಳುಹಿಸಿದವರಲ್ಲೇ ನಾನು ಹೇಳಿದ್ದೇನೆ, ಶುಂಭನಾದರೆ ಏನು ನನಗೆ, ಶಂಭುವೇ ತಾನಾಗಲಿ ಮಿಗೆ. ಅಂಬುವೇಸದು ಯಾರು ನನ್ನನ್ನು ಗೆಲ್ತಾರೋ ಅವರನ್ನು ಮಾತ್ರ ನಾನು ವರಿಸುವುದು.
2: ಶಾಬಾಸ್ ಅಂತಲೂ ಆಗ್ಲೇ ಅದಕ್ಕೆ ಹೇಳಿದ್ದು ನಾನು.
1: ಅದು ಬಹಳ ಸಂತೋಷ ಆಯ್ತು. ಹೊಗಳಿಕೊಳ್ಳುವಂತ ಗುಣ ಆದರೂ ಉಂಟಲ್ಲ, ಯಥಾರ್ಥವಾಗಿ ನೀನು ಬುದ್ಧಿವಂತನೇ ಹೌದು ಅಂತ ಹೇಳಿ. ಆದ್ರೆ ಸಾಮಾನ್ಯ ರಕ್ಕಸರನ್ನು ಯಾಕೆ ಇಲ್ಲಿಗೆ ಕಳಿಸಬೇಕಾಗಿತ್ತು?
2: ನೋಡು,
1: ಮದುವೆಯಾಗುವಂತಹ ಮನಸ್ಸಿರುವಂತಹ ನೀನು ನೇರವಾಗಿ ನನ್ನಲ್ಲಿ ಬಂದು ಯುದ್ಧವನ್ನು ಮಾಡಿದ್ರೆ ಎಂದೋ ಇದಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಿ ಹೋಗುತ್ತೆ.
2: ರಾಜನೀತಿ ನಿಪುಣನಾದಂತಹ ನಾನು ಏನು ಮಾಡಬೇಕು ಅದನ್ನೇ ಮಾಡಿದ್ದೇನೆ. ಚತುರೋಪಾಯಗಳಲ್ಲಿ ಒಂದಾದಂತಹ ಸಾಮ ವಿಧಾನದ ಮೂಲಕ ನಮ್ಮ ಸಚಿವನಾದಂತಹ ಸುಗ್ರೀವನನ್ನು ಕಳುಹಿಕೊಟ್ಟವನು ನಾನೇ ಅಲ್ವೇ? ಹಾಗೆ ಕಳುಹಿಕೊಟ್ಟಾಗ ಯುದ್ಧದ ಮೂಲಕವೇ ಯಾರು ಗೆಲ್ತಾರೋ ಅವರನ್ನು ವರಿಸ್ತೇನೆ ಅಂತ ಹೇಳಿದೆ. ನಿನ್ನಂತಹ ಒಬ್ಬಳು ಯಕ್ಕಶ್ಚಿತ್ ನಾರಿಯನ್ನು ಯುದ್ಧದಲ್ಲಿ ಗೆಲ್ಲುವುದಕ್ಕೆ ನಾನೇ ಹೊರಡಬೇಕೆ. ನಮ್ಮವರು ನಾನು ಮುಂದೆ ತಾ ಮುಂದೆ ಅಂತ ಬರುವಾಗ ಅವರನ್ನು ಯುದ್ಧಕ್ಕೆ ಕಳುಹಿಸಿ ಕೊಟ್ಟವನು ಹೌದು.
1: ಶುಂಭ, ಯಕಶ್ಚಿತ್ ನಾರಿ ಎನ್ನುವುದಾಗಿ ಹೇಳಿದೆಯಲ್ಲ, ಯಕಶ್ಚಿತ್ ನಾರಿಯನ್ನು ವರಿಸುವುದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕು?
2: ಹಾಗಂದ್ರೆ
1: ಯಾಕಂದ್ರೆ
2: ನಾರಿಯಾದವಳು ಯುದ್ಧ ಕಣದಲ್ಲಿ ನಿಂತು ಯುದ್ಧಕ್ಕೆ ಅಂತುವಂತಹ ಕ್ರಮ ಇದೆ.
1: ಶುಂಭಾಸುರ, ಯುದ್ಧಕ್ಕೆ ಯಾರು ಯುದ್ಧವನ್ನು ಅಪೇಕ್ಷಿಸಬಹುದು? ಯುದ್ಧಕ್ಕಾಗಿ ನಾನು ಮನಸ್ಸನ್ನು ಮಾಡಿದವಳು, ನನ್ನನ್ನು ಗೆದ್ದವನನ್ನು ಮಾತ್ರ ವರಿಸುವುದು ಎನ್ನುವಂತಹ ತೀರ್ಮಾನಕ್ಕೆ ಬಂದವಳು. ನೀನು ನನ್ನನ್ನು ಗೆಲ್ಲುವಂತಹ ಮನಸ್ಸಿದೆ ಅಂತ ಹೇಳಿ ಆದ್ರೆ, ನನ್ನನ್ನು ಗೆದ್ದೇನು ಎನ್ನುವಂತಹ ಧೈರ್ಯ ಇದೆ ಅಂತ ಹೇಳಿ ಆದ್ರೆ, ಆಗ ವರಿಸುವಂತಹ ಮನಸ್ಸನ್ನು ತೋರಿಸು. ನಿನ್ನಲ್ಲಿ ಸಾಹಸ ಇದೆ,
2: ಶಕ್ತಿ ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂತ ಭಾವಿಸಿದ್ಯಾ?
0: ಕುಲಧರಣಿಯ ವಿಧಿ ವರದಿ

0: ಹೋಲಿಸಿದಾಗ ಯಕ್ಕಶ್ಚಿತ್ ನಾರಿ ಅಂತ ನಾನು ಅರ್ಥ ಮಾಡಿಕೊಂಡದ್ರಲ್ಲಿ ತಪ್ಪೇನಿದೆ ಹೇಳು. ಹಾಗೆಂದುಕೊಂಡು
1: ಶುಂಭಾಸುರ, ನಿನ್ನ ಮಾತು ನನಗೆ ಅರ್ಥವಾಗ್ತಾ ಇದೆ. ನನ್ನನ್ನು ವರಿಸುವಂತಹ ಮನಸ್ಸು ನಿನ್ನಲ್ಲಿ ಇನ್ನೂ ಉಂಟು. ಕೇವಲ ಯಕಶ್ಚಿತ್ ನಾರಿ ಪ್ರಯೋಗ ಮಾಡಿ ನೋಡೋಣ.

ಹುಲು ತರುಣಿ ಅಂತೇಳಿ ಸಂಬೋಧಿಸಿದ್ರಲ್ಲೇ ತಪ್ಪೇನೂ ಇಲ್ಲ. ನೋಡು, ನನ್ನ ಶಕ್ತಿ ಸಾಮರ್ಥ್ಯಗಳು, ವಿಧಿಯ ವರಬಲ, ನನ್ನ ಶ್ರೇಷ್ಠತೆ, ತ್ರೈಲೋಕ್ಯದ ಒಡೆತನ, ಇವೆಲ್ಲವುಗಳನ್ನು

0: ದೇವೇಂದ್ರ
1: ತಾಯಿ
0: ಸಮಾಧಾನ ಆಯ್ತು ಮಗನೇ.
1: ಹೌದಮ್ಮ,
0: ದುಷ್ಟರ ಅಂತ ರಾಕ್ಷಸರ ಅಟ್ಟಹಾಸವನ್ನೆಲ್ಲ ಮಿಟ್ಟಿ ನಿಂತಾಯ್ತಲ್ಲ.
1: ನಿಜ,
0: ಈಗ ನಿನಗೆ ನಾಕದ ಭಾಗ್ಯ ಸದಾಕಾಲ ಇರುವುದಕ್ಕೆ ಏನು ತೊಂದರೆ ಇಲ್ಲಲ್ಲ.
1: ಸರಿ,
0: ಸಮಾಧಾನವಾಯ್ತಲ್ಲ. ಹಾಗಿದ್ರೆ ನಾನು ನನ್ನ ಸ್ಥಾನವನ್ನು ಸೇರಿಕೊಳ್ಳಮ್ಮ.
1: ಏನು ಒಂದು ಅಪೇಕ್ಷೆ ಇದೆ ತಾಯಿ.
0: ಏನು?
1: ನಿನ್ನನ್ನು ಕಾಣುವುದಕ್ಕೆ ನಾವು ಇಲ್ಲಿ ತಪಗೈದೆವು. ನಿನ್ನಿಂದಾಗಿ ನಮ್ಮ ರಕ್ಷಣೆ ಆಯಿತು. ಹಾಗೆಂತ ನಿನ್ನನ್ನು ಕಾಣಬೇಕಾದ್ರೆ ಮುಂದೆ ಯಾವ ಕಾಲ ಬಂದೀತು, ಹೇಗೆ ಕಾಯಬೇಕಮ್ಮ?
0: ಈ ರೂಪವನ್ನು ಮತ್ತೆ ನೀವು ಕಾಣಬೇಕು ಅಂತ ಹೇಳಿ ಆದ್ರೆ ಯುಗ ಪರ್ಯಂತರ ಕಾಯಬೇಕು. ದ್ವಾಪರ ಯುಗದಲ್ಲಿ ಶ್ರೀಪತಿಯ ಸಹೋದರಿಯಾಗಿ ಮತ್ತೆ ಪುನರಪಿ ಜಗತ್ತಿನಲ್ಲಿ ವ್ಯಕ್ತಗೊಳ್ತೇನೆ. ಅಷ್ಟರವರೆಗೆ ನಾನು ಅಂತರ್ಧಾನಳಾಗಿ ಏರ್ತೇನೆ.
1: ಆಗಲಿ.
0: ದುಷ್ಟರಂತಹ ರಾಕ್ಷಸರು ಇನ್ನು ಮುಂದೆ ನಿಮಗೆ ಉಟಳವನ್ನು ಕೊಟ್ಟರು ಅಂತ ಹೇಳಿ ಆದ್ರೆ ನೇರವಾಗಿ ವಿಷ್ಣುವಿನಲ್ಲಿಯೇ ದೂರಿಕೊಳ್ಳಿ. ಆ ವಿಷ್ಣುವಿನಲ್ಲಿ ನಾನು ಐಕ್ಯಳಾಗಿದ್ದುಕೊಂಡು ದುಷ್ಟ ಸಂಹಾರವನ್ನು ಮಾಡಿ ಲೋಕಕ್ಕೆ ಮಂಗಳವನ್ನು ಮಾಡುತ್ತೇನೆ.
1: ಆಗಲ,
0: ಅಂತರ್ಧಾನಳಾಗಲೇ.

0: ಇದುವರೆಗೆ ಶಾಂಭವಿ ವಿಲಾಸ ಯಕ್ಷಗಾನ ತಾಳಮದಳೆ ಕೇಳಿದಿರಿ. ನಡೆಸಿಕೊಟ್ಟವರು ಮುಳಿಯ ಗೋವಿಂದ ಭಟ್ ಮತ್ತು ಬಳಗ ಕೋಡಪದವು. ಹಿಮ್ಮೇಳದಲ್ಲಿ ಭಾಗವತರಾಗಿ ದುರ್ಗಾ ಪರಮೇಶ್ವರಿ ಕುಕ್ಕಿಲ, ಚೆಂಡೆ ದಿವಾಣ ಶಂಕರ ಭಟ್, ಮದ್ದಳೆ ಶಂಕರ ನಾರಾಯಣ ಬಾಯಾರು, ಶ್ರುತಿ ಮುರಳೀಕೃಷ್ಣ ಕುಕ್ಕಿಲ, ಪಾತ್ರ ಪರಿಚಯ ದೇವೇಂದ್ರ ಪಕಳಕುಂಜ ಶ್ಯಾಮ ಭಟ್, ಶುಂಭಾಸುರ ಚಣಿಲ ಸುಬ್ರಹ್ಮಣ್ಯ ಭಟ್, ಶ್ರೀದೇವಿ ಮಲಾರು ತಿರುಮಲೇಶ್ವರ ಭಟ್, ರಕ್ತ ಬೀಜಾಸುರ ಮುಳಿಯ ಗೋವಿಂದ ಭಟ್ ಕಿನಿಲ.
1: ಆಕಾಶವಾಣಿ.
2: ಈಗ ಕೇಳಿ ಭಾರತದ ಉಪರಾಷ್ಟ್ರಪತಿಗಳಾದ ಶ್ರೀ ಸಿಪಿ ರಾಧಾಕೃಷ್ಣನ್ ಅವರು ಭಾಗವಹಿಸಿದ ವಿಶ್ವವಿದ್ಯಾಲಯ ಬಿಡಿಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ದಾವಣಗೆರೆ 75 ವರ್ಷದ ಅಮೃತ ಮಹೋತ್ಸವದ ಉದ್ಘಾಟನಾ

0: as a whole to the society. I am confident that this college will continue to emerge as the center of excellence and contribute meaningfully to India's journey towards knowledge leadership and technological self-reliance. I once again congratulate the management, the people who are tirelessly working to begin the success of this institution, the authorities, the faculty members, students, staff, alumni, and all the stakeholders of this institution on this historic milestone. I convey my best wishes for the grand success of the Platinum Jubilee celebrations and for the continued growth and glory of this institution. And I wish all the young graduates who are going out of this institution, they should be very successful in their future endowment. I pray for their health, I pray for their wealth, I pray for their happiness. With these words, I once again wish all of them every success. Jai Hind, Jai Karnataka, long live Bharat. Thank you everyone. Namaskar.
1: ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಕಾರ್ಯಕ್ರಮ ಸಿದ್ಧಪಡಿಸಿ ಪ್ರಸಾರಕ್ಕೆ ಅಳವಡಿಸಿದವರು ಡಾಕ್ಟರ್ ಎಸ್ ಎಂ ಸುಧಾಕರ್. ನಿರ್ಮಾಣ ಸಹಾಯ ರೇಷ್ಮಾ, ತಾಂತ್ರಿಕ ನೆರವು ಪ್ರದೀಪ್ ಆರ್ ನಾಯಕ್, ನಿರ್ವಹಣೆ ಎಸ್ ಆರ್ ಭಟ್. ಭದ್ರಾವತಿ ಆಕಾಶವಾಣಿ ಎಫ್ಎಂ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
2: ಇದುವರೆಗೆ ಕೇಳಿದಿರಿ
3: ಆಕಾಶವಾಣಿ ಮಂಗಳೂರು. ಸಮಯ 10:47. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳಿ. ದಿಲ್ ಜಲೆ ಚಿತ್ರಕ್ಕಾಗಿ ಕುಮಾರ್ ಸಾನು ಮತ್ತು ಆದಿತ್ಯ ನಾರಾಯಣ್ ಅವರು ಹಾಡಿರುವ ಜಾವೇದ್ ಅಖ್ತರ್ ಅವರ ಸಾಹಿತ್ಯ. ಸಂಗೀತ ನೀಡಿದವರು ಅನುಮ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರೀ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಕಾರ್ಯಕ್ರಮದ ಮುಂದಿನ ಗೀತೆ ಸ್ವದೇಶ್ ಚಿತ್ರದಿಂದ, ಹಾಡಿರುವವರು AR ರೆಹಮಾನ್, ಸಾಹಿತ್ಯ ಜಾವೇದ್ ಅಖ್ತರ್ ಅವರದ್ದು, ಸಂಗೀತ ನೀಡಿದವರು AR ರೆಹಮಾನ್ ಅವರೇ.

ಸಮಯ 11 ಗಂಟೆ. ಕೇಳುಗರೆ, ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಳೆ ಶನಿವಾರ ಬೆಳಿಗ್ಗೆ

6:10 ವಂದನ, 6:30 ಟಿ ನಾರಾಯಣ ಭಟ್ ರಾಮಕುಂಜ ಅವರಿಂದ ಚಿಂತನ, 6:40 ತತ್ವಪದ, 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂತೋಷ್, 6:50 ರೈತರಿಗೆ ಸಲಹೆ, 7:15 ಸುಗಮ ಸಂಗೀತ, ಸಿ ಅಶ್ವಥ್ ಕಸ್ತೂರಿ ಶಂಕರ್ ಅವರು ಹಾಡಿರುವ ಹಾಗೂ ವೃಂದಗಾನದಲ್ಲಿರುವ ಭಾವಗೀತೆಗಳು, 7:45 ರಾಗರಂಜನಿ. ನಾಳೆ ಬೆಳಗ್ಗೆ 9:00 ಪ್ರಾಯೋಜಿತ ಕಾರ್ಯಕ್ರಮ ಕಥಾಮೃತ, ಪ್ರಾಯೋಜಕರು ರಾಜಾರಾಮ್ ಪಾಲಿಮಾರ್ಸ್ ಕೋಟೇಶ್ವರ. 9:05 ಝೇಂಕಾರ, ಮಕ್ಕಳ ಗೀತ ಗಾಯನ ಕಲಿಕಾ ಕಾರ್ಯಕ್ರಮದಲ್ಲಿ ಚನ್ನವೀರ ಕಣವಿಯವರ ರಚನೆಯನ್ನು ಜಿ ಪುಷ್ಪಲತಾ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿರುವವರು ಮೈಸೂರಿನ ಗಾನಭಾರತಿ ಸಂಗೀತ ವಿದ್ಯಾಲಯದ ಮಕ್ಕಳು. 9:20 ಹಿಂದಿ ಚಿತ್ರಗೀತೆಗಳು, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸಮೀರ್ ರಾವ್ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ನಟ ಭೈರವ್. 10:30 ತುಳು ಕಾರ್ಯಕ್ರಮ, ಜಾನಕಿ ಬ್ರಹ್ಮಾವರ ಅವರ ರುಕ್ಕು ಕಾದಂಬರಿಯ ಓದು, ಪ್ರಸ್ತುತಿ ಅಕ್ಷತರಾಜ್ ಪೆರ್ಲಾ. ನಂತರ ಕೋಸ್ಟಲ್ವುಡ್ ಕಮ್ಮಿನ ತುಳು ಚಿತ್ರಕಲತ್ತ ಸಾಲ ಸಮ್ಮನ ಸರಣಿ ಕಾರ್ಯಕ್ರಮ, ಪ್ರಸ್ತುತಿ ಮತ್ತು ನಿರ್ಮಾಣ ಲತೀಶ್ ಪಾಲ್ದನೆ. 11:00 ಕನ್ನಡ ಚಿತ್ರಗೀತೆಗಳು, 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ML ವಸಂತಕುಮಾರಿ ಅವರ ಹಾಡುಗಾರಿಕೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ ದಾನ ಚಿಂತಾಮಣಿ ಅತ್ತಿಮಬ್ಬೆ ಮಾತನಾಡುತ್ತಾರೆ ಶಾಂತಲಾ ಎಸ್ ಮುಕುಂದಿಮಠ. ನಂತರ ಭಾವಗೀತೆಗಳು, 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ತಂಬಾಕು ದಿನದ ಸಂದರ್ಭದಲ್ಲಿ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳು ಮತ್ತು ಪರಿಹಾರದ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮಚಂದ್ರ ಕಾಮತ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು PM ಜಗದೀಶ್. 1:00 ಪ್ರಗತಿ ಪಥ, ಪ್ರಧಾನಮಂತ್ರಿ ಕುಸುಮ್ ಯೋಜನೆಯ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಮತ್ತು ರವಿಶಂಕರ್ GR. 1:20 ಸ್ವರಮಾಧುರ್ಯ, ರೋಹಿಣಿ ದೇಶಪಾಂಡೆ ಹಾಡಿರುವ ವಚನಗಳು. 1:30 ಅಮರ ಮಧುರ, ಕೇಳುಗರ ಕೋರಿಕೆಯ ಸಂದೇಶಗಳನ್ನು ಆಧರಿಸಿದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ಕಾವ್ಯ ವಾಚನ, ಧನ್ಯ ಪದ್ಯಾಣ ಅವರಿಂದ ಕುಮಾರವ್ಯಾಸ ಭಾರತದಿಂದ ಆಯ್ದ ಕೃಷ್ಣನ ವಿಶ್ವರೂಪ ದರ್ಶನ ಸಂದರ್ಭದ ಪದ್ಯಗಳ ವಾಚನ. ನಾಳೆ ಸಂಜೆ 5:00 ಕೊಂಕಣಿ ಕಾರ್ಯಕ್ರಮ, ಗಿಂಡಿ ನರ್ತನದ ಕುರಿತು ಚರ್ಚೆ, ಭಾಗವಹಿಸುತ್ತಾರೆ ಚೆಂಪಿ ರಾಮಚಂದ್ರ ಭಟ್ ಮತ್ತು ಸತೀಶ್ ನಾಯಕ್, ನಡೆಸಿಕೊಳ್ಳುವವರು ಚೇತನಾ ನಾಯಕ್ ಕೆ. 5:30 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಎನ್ ಸೌಮ್ಯ ಹಾಡಿರುವ ಭಾವಗೀತೆ, 6:50 ಕಿಸಾನ್ ವಾಣಿಯಲ್ಲಿ ಅಡೇನಿಯಂ ಕೃಷಿ ಅನುಭವದ ಕುರಿತು ಶರಣ್ಯ ಗಗನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್, ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ. 7:45 ಸಮಾಚಾರ ದರ್ಶನ, 8:00 ಇಂಗ್ಲಿಷ್ ಯುವವಾಣಿಯಲ್ಲಿ ಜನರಲ್ ಫಿಟ್ನೆಸ್ ಫಾರ್ ಯೂತ್ ಮಾತನಾಡುತ್ತಾರೆ ಲಾವೆಲ್ ಕ್ವಾಡ್ರಸ್. ನಂತರ ಲೈಫ್ ಆಫ್ಟರ್ ಬ್ರೇಕಪ್ ಮಾತನಾಡುವವರು ರಿತಿಕಾ ಪ್ರಭು. 8:30 ತುಳು ಕಾರ್ಯಕ್ರಮ, ಚಾವಡಿಕಟ್ಟೆ ವಾರದ ಪಟ್ಟಾಂಗ. 9:15 ಸ್ಪಾಟ್ಲೈಟ್. 9:30 ಯುವವಾಣಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಸ್ಮಿತಾ ಮುಕಾಶಿ ಅವರ ಖಯಾಲ್ ಗಾಯನ ಕೇಳುವಿರಿ. ಇವು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನವನೀತ ಅಧಿಕಾರಿ ಶ್ರೀವಾಸ್ತವ್.

ಆಕಾಶವಾಣಿ ಮಂಗಳೂರು, ಈಗ ಸಮಯ 11:10 ಮತ್ತು 20 ಸೆಕೆಂಡುಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿ.

ಇಲ್ಲಿಗೆ ಮುಗಿಯಿತು. ನಮ್ಮ ನಾಳಿನ ಪ್ರಸಾರ ಬೆಳಗ್ಗೆ 5:55 ಆರಂಭ. ಎಲ್ಲ ಕೇಳುಗ ಬಂಧುಗಳಿಗೆ ನಿಲಯದ ಪರವಾಗಿ ರವಿರಾಜ್ ಸೂಟರ್ಪೇಟೆ ಹಾರೈಸುವ ಶುಭರಾತ್ರಿ. ಜೈ ಹಿಂದ್.